0: ಕರ್ನಾಟಕ 89.6 ಎಫ್ಎಂ ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 ಎಫ್ಎಂ ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 ಎಫ್ಎಂ ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟಿರತಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 ಎಫ್ಎಂ ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 ಎಫ್ಎಂ, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ. ಇವತ್ತು ನಮ್ಮೊಟ್ಟಿಗೆ ಒಂದು ವಿಶೇಷ ಮಾಹಿತಿಯನ್ನು ಕೊಡಲಿಕ್ಕೆ ಒಬ್ಬರು ವಿಶೇಷ ವ್ಯಕ್ತಿ ಇದ್ದಾರೆ. ಇವರು ವಿಜೇಂದ್ರ ಕೆ ಅಂತ ಹೇಳಿ, ಕಾರ್ಮಿಕ ನಿರೀಕ್ಷಕರು ಕುಂದಾಪುರ ವೃತ್ತ ಕುಂದಾಪುರ, ಅಂದ್ರೆ ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯಲ್ಲಿ ಕಾರ್ಮಿಕ ನಿರೀಕ್ಷಕರಾಗಿ ನಮ್ಮ ಕುಂದಾಪುರ ಮತ್ತೆ ಬೈಂದೂರು ಕಡೆಯಲ್ಲಿ ಕೆಲಸ ಮಾಡ್ತಾ ಇರೋರು. ಹಾಗಾಗಿ ಇವರು ನಮಗೆ ನಮ್ಮ ಸ್ಟುಡಿಯೋದಲ್ಲಿ ಇದ್ದದ್ದು ಭಾರಿ ಒಳ್ಳೇದಾಯ್ತು, ಯಾಕಂದ್ರೆ ನಮ್ಮ ಕಾರ್ಮಿಕ ಇಲಾಖೆ ಬಗ್ಗೆ ಇನ್ನಷ್ಟು ಮಾಹಿತಿ ತಕ್ಕಂದಿದ್ದು. ಈ ಕಾರ್ಮಿಕರಂದ್ರೆ ಯಾರು, ಸಂಘಟಿತ ಕಾರ್ಮಿಕರು, ಅಸಂಘಟಿತ ಕಾರ್ಮಿಕರು, ಈ ಶ್ರಮ್ ಪೋರ್ಟಲ್ ಅಂತ ಇದೆ, ಅವರಿಗಿರೋ ಸೌಲಭ್ಯಗಳೆಲ್ಲ ಎಂತ, ಯಾರ್ಯಾರು ಹ್ಯಾಂಗೆ ಎಂಬುದನ್ನೆಲ್ಲ ಕೇಂಬಕ್ಕೆ ಈಗ ನಮ್ಮೊಟ್ಟಿಗೆ ವಿಜೇಂದ್ರ ಕೆ ಅವರಿದ್ದಾರೆ. ಸರ್ ನಮಸ್ಕಾರ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಹೆಂಗಿದ್ರಿ ಸರ್, ಹುಷಾರಿದ್ರೆ? ಹುಷಾರಿದ್ರೆ ಅಲ್ಲ. ಓಕೆ, ನಂಗೆ ಫಸ್ಟ್ ಕೇಂಬಕಿರೋದು, ಈ ಕಾರ್ಮಿಕ ಇಲಾಖೆ ಅಂದ್ರೆ ಎಂತದ್ದು, ಎಂತ ಕೆಲಸ ಮಾಡುತ್ತೆ ಅಂತ?
3: ಕರ್ನಾಟಕ ಸರ್ಕಾರದ ವ್ಯಾಪ್ತಿಯಲ್ಲಿ ಕಾರ್ಮಿಕ ಇಲಾಖೆ ಅನ್ನೋದು ಒಂದು ಸರ್ಕಾರದ ಒಂದು ಇಲಾಖೆ. ಸೊ ಇದರಲ್ಲಿ ಕಾರ್ಮಿಕ ಇಲಾಖೆ ಅಂದರೆ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರಿಗೆ ಅಥವಾ ವಲಯ, ಅಸಂಘಟಿತ ವಲಯ ಅಥವಾ ಸಂಘಟಿತ ವಲಯದ ಎಲ್ಲ ಒಂದು ಸಂಸ್ಥೆಗಳಲ್ಲಿ, ಯಾವುದೇ ಒಂದು ಸಂಸ್ಥೆಗಳು ಮತ್ತು ಮಂಡಳಿಗಳಲ್ಲಿ ಕೆಲಸ ಮಾಡುವಂಥ ಯಾವುದೇ ಒಂದು ವಲಯದ ಕಾರ್ಮಿಕರಿಗೆ, ಸೊ ಅವರಿಗೆ ಸಿಕ್ಕುವಂಥ ಸೌಲಭ್ಯಗಳು, ಸರ್ಕಾರದ ಸೌಲಭ್ಯಗಳು ಅಥವಾ ವೇತನ ಪಾವತಿಯಾಗಲಿ, ಕನಿಷ್ಠ ವೇತನ ಆಗಲಿ, ಇತರ ಸರ್ಕಾರದ ಎಲ್ಲ ನಮ್ಮ ಕಾರ್ಮಿಕ ಇಲಾಖೆಯ ಅನುಷ್ಠಾನದ ಕಾನೂನುಗಳನ್ನು ನಾವು ಕಾರ್ಮಿಕರಿಗೆ ಇಂಪ್ಲಿಮೆಂಟ್ ಮಾಡುವಂಥದ್ದು ಕಾರ್ಮಿಕ ಇಲಾಖೆಯ ಕರ್ತವ್ಯ.
2: ಈ ಕಾರ್ಮಿಕರಂದ್ರೆ ಯಾರು ಸರ್?
3: ಈ ಕಾರ್ಮಿಕರಂದ್ರೆ ಈಗ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರು ಸಂಘಟಿತ ವಲಯಕ್ಕೆ ಬರ್ತಾರೆ. ಸೊ ಅದನ್ನು ಹೊರತುಪಡಿಸಿ ಬೇರೆ ಬೇರೆ ರೀತಿಯ ಕಾರ್ಮಿಕರನ್ನ ಕೆಲಸ ಮಾಡುವಂಥ ಕಾರ್ಮಿಕರು, ಅದನ್ನು ಹೊರತುಪಡಿಸಿ ಇರ್ತಕ್ಕಂಥವ್ರು ಅಸಂಘಟಿತ ಕಾರ್ಮಿಕರು. ಅದರಲ್ಲಿ ಕಟ್ಟಡ ಕಾರ್ಮಿಕರು ಇರ್ಬೋದು, ಟೈಲರ್ ಇರ್ಬೋದು ಅಥವಾ ಮೇಸ್ತ್ರಿ ಕೆಲಸ ಮಾಡುವಂಥವನಿರ್ಬೋದು, ಬೇರೆ ಬೇರೆ ರೀತಿಯ ಎಲ್ಲ ವಲಯ, ಒಂದು ಸಂಸ್ಥೆಗೆ ಯಾವುದೇ ಒಂದು ಮಾಲೀಕತ್ವದ ಒಂದು ಸಂಸ್ಥೆಯನ್ನು ಹೊರತುಪಡಿಸಿ ಇತರೆ ಎಲ್ಲ ಕಾರ್ಮಿಕರು ಅಸಂಘಟಿತ ವಲಯದಲ್ಲಿ ಬರ್ತಾರೆ.
2: ಅಲ್ಲ ಅಂದ್ರೆ ನೀವು ಕಾರ್ಮಿಕರಲ್ಲಿ ಇರೋದು ಎರಡು ಎರಡು ವಲಯಗಳು, ಸಂಘಟಿತ ಮತ್ತು ಅಸಂಘಟಿತ. ಸಂಘಟಿತ ಅಂದ್ರೆ ಯಾವುದೋ ಒಂದು ನೋಂದಣಿಯಾಗಿರೋ ಆರ್ಗನೈಸೇಷನ್ ಅಂಡರ್
3: ಕೆಲಸ ಮಾಡುವಂತ ಎಲ್ಲ ಸಿಬ್ಬಂದಿಗಳು ಸಂಘಟಿತ ವಲಯದಲ್ಲಿ ಬರ್ತಾರೆ. ಅದಕ್ಕೆ ನಮ್ಮ ಸರ್ಕಾರ ನಿಗದಿಪಡಿಸಿದಂತ ವೇತನ, ಅವರಿಗೆ ಜಾರಿ ಮಾಡುವಂಥದ್ದು, ಅವರಿಗೆ ಅವರ ಅನುಕೂಲಗಳು ಮತ್ತು ಅವರಿಗೆ ಸೇಫ್ಟಿ ಸಂಬಂಧಪಟ್ಟ ಹಾಗೆ ಅವರಿಗೆ ಅಥವಾ ಪುರುಷ ಮಹಿಳೆಯರಿದ್ದರೆ ಅವರಿಗೆ ಸಮಾನ ವೇತನ ನೀಡುವಂತ ನಿಟ್ಟಿನ

0: ಅಲ್ಲಿ ಈ ಎಲ್ಲ ಕಾಯ್ದೆಯನ್ನು ಅನುಷ್ಠಾನ ಮಾಡಲಿಕ್ಕೆ ನಾವು ವಲಯವಾರು ತಾಲೂಕು ಮಟ್ಟದಲ್ಲಿ ಲೇಬರ್ ಇನ್ಸ್ಪೆಕ್ಟರ್ ಇರ್ತಾರೆ, ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳಿರ್ತಾರೆ, ಅವರ ಮೇಲೆ ಒಂದು ಮೂರು ಜಿಲ್ಲೆಗೆ ಸಹಾಯಕ ಕಾರ್ಮಿಕರು ಆಯುಕ್ತರುಗಳು ಕೆಲಸ ಮಾಡ್ತಾರೆ, ಹಾಗೆ ಆರು ಜಿಲ್ಲೆಗೆ ಪ್ರಾದೇಶಿಕ ಉಪಕಾರ್ಮಿಕ ಆಯುಕ್ತರು ಕೆಲಸ ಮಾಡ್ತಾರೆ. ಈ ಒಂದು ರೀಜನ್ ವೈಸ್ ಅವರ ಅಂಡರಲ್ಲಿ ಕೆಲಸ ಮಾಡುವಂಥದ್ದು ಕಾರ್ಮಿಕ ನಿರೀಕ್ಷಕರು.
1: ಓಕೆ, ಸೊ ನೀವು ಕಾರ್ಮಿಕ ನಿರೀಕ್ಷಕರಾಗಿ ಎಂತೆಲ್ಲ ಕೆಲಸ ಇರುತ್ತೆ ನಿಮ್ಗೆ?
0: ಕಾರ್ಮಿಕ ನಿರೀಕ್ಷಕರಿಗೆ ಮೊದಲನೇದಾಗಿ ನಮ್ದು ಅಂಗಡಿ ಮತ್ತು ವಾಣಿಜ್ಯ ಸಂಸ್ಥೆ ಕಾಯ್ದೆಯಡಿ ನಾವು ಕಾರ್ಮಿಕ ನಿರೀಕ್ಷಕರಾಗಿ ಕೆಲಸ ಮಾಡ್ತೇವೆ. ಅಂದ್ರೆ ಯಾವುದೇ ಒಂದು ಅಂಗಡಿ ಸಂಸ್ಥೆಯನ್ನ ಪ್ರಾರಂಭ ಮಾಡಿದಾಗ ಆ ಪ್ರಾರಂಭ ಮಾಡಿದ 30 ದಿನದೊಳಗೆ ಅವರು ನಮ್ಮ ಕಾರ್ಮಿಕ ಇಲಾಖೆಯಲ್ಲಿ ನೋಂದಣಿ ಮಾಡಿಕೊಳ್ಬೇಕು, ಸಂಸ್ಥೆಯನ್ನು ನೋಂದಣಿ ಮಾಡಬೇಕು.
1: ಗೂಡಂಗಡಿ ಆದ್ರೂ
0: ಎಲ್ಲ ಯಾವುದೇ ಒಂದು ಸಂಸ್ಥೆ ನೋಂದಣಿ ಮಾಡಿದ 30 ದಿನದೊಳಗೆ ಕಾರ್ಮಿಕ ಇಲಾಖೆಯ ಕಾನೂನಡಿ ಅವರು ಕಡ್ಡಾಯವಾಗಿ ನಮ್ಮಲ್ಲಿ ಆನ್ಲೈನ್ ಮುಖಾಂತರ ಈ ಕಾರ್ಮಿಕ ವೆಬ್ಸೈಟ್ ಅಂತಿದೆ, ಈಗ ವೆಬ್ಸೈಟ್ ಅಲ್ಲಿ ಅವರು ನಿಗದಿತ ಶುಲ್ಕವನ್ನ ಅಂದ್ರೆ ಯಾವುದೇ ಕಾರ್ಮಿಕರು ಇಲ್ಲದೇ ಒಬ್ಬ ಮಾಲೀಕ ಅಂಗಡಿ ಮಾಡಿಕೊಂಡಾಗ ಅವನು 410 ರೂಪಾಯಿಯನ್ನು ಕಟ್ಟಿ ಅಲ್ಲಿ ನೋಂದಣಿ ಮಾಡಿಕೊಳ್ಬೇಕಾಗ್ತದೆ. ಅಥವಾ ಅದಕ್ಕಿಂತ ಹೆಚ್ಚು ಅವರು ಕಾರ್ಮಿಕರನ್ನ ನೇಮಕೊಂಡು ಬಂದಾಗ ಕಾರ್ಮಿಕರಿಗೆ ಅನುಗುಣವಾಗಿ ವೇತನ ಅದಕ್ಕೆ ಒಂದು ಏನು ಶುಲ್ಕ ಇರುತ್ತೆ, ಸರ್ಕಾರದ ಶುಲ್ಕವನ್ನು ಪಾವತಿ ಮಾಡಿ ನೋಂದಣಿ ಮಾಡಬೇಕು. ಈ ನೋಂದಣಿ ಮಾಡಿದಂತಹ ಕಾರ್ಮಿಕರು ಯಾರ್ಯಾರು ಇರ್ತಾರೆ, ಅದರಲ್ಲಿ 1 ರಿಂದ 9 ರವರೆಗೆ ಯಾರು ನೋಂದಣಿ ಮಾಡ್ಕೊಂಡಿರ್ತಾರೆ ಅವರಿಗೆ ESI PF ಸೌಲಭ್ಯ ಇರೋದಿಲ್ಲ. ಉಳಿದ ಎಲ್ಲ ಕಾನೂನನ್ನು ಅವರು ಕನಿಷ್ಠ ವೇತನ ನೀಡಬೇಕು, ವೇತನ
1: ಅಂದ್ರೆ 1 ರಿಂದ 9 ಮಂದಿ ಇದ್ರೆ ಅವರಿಗೆ ಅದೆಲ್ಲ ಅಪ್ಲೈ ಆಗ್ತಿಲ್ಲ,
0: ESI PF ಮಾಡ್ಲಿಕ್ಕೆ ಬರೋದಿಲ್ಲ ಅವರಿಗೆ. 10 ಜನಕ್ಕಿಂತ ಮೇಲೆ ಇರುತ್ತೆ ಒಂದು ಸಂಸ್ಥೆಯಲ್ಲಿ, 10 ಮತ್ತು 10ಕ್ಕಿಂತ ಮೇಲೆ ಅವರು ಕಾರ್ಮಿಕರನ್ನ ನೇಮಕ ಮಾಡಿಕೊಂಡಾಗ ಅವರು ESI ಮತ್ತು PF ಅನ್ನ ಅವ್ರಿಗೆ ಕೊಡಬೇಕಾಗತ್ತೆ, ಮತ್ತೆ ಬೋನಸ್ ಕೂಡ ಕೊಡಬೇಕಾಗತ್ತೆ. ಇವೆಲ್ಲವೂ ಕೂಡ ಕಾರ್ಮಿಕ ಇಲಾಖೆಯ ಎಲ್ಲ ಕಾನೂನುಗಳು ಅನುಷ್ಠಾನ ಮಾಡಬೇಕಾಗುತ್ತೆ.
1: ಅಂದ್ರೆ ನಮ್ಮ ಊರಲ್ಲಿ ಅಥವಾ ನಮ್ಮ ತಾಲೂಕಲ್ಲಿ ಅಥವಾ ನಮ್ಮ ಜಿಲ್ಲೆಯಲ್ಲಿ ಎಲ್ಲೇ ಯಾವ ಅಂಗಡಿ ಓಪನ್ ಆದ್ರೂ ನಿಮ್ಗೆ ಗೊತ್ತಾಗ್ತ?
0: ಹೌದು, ಅಂದ್ರೆ ಈಗ ಒಬ್ಬ ಒಂದು ಸಂಸ್ಥೆಯ ಒಂದು ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯತಿಲಿ ಅವರು ವಾಣಿಜ್ಯ ತೆರಿಗೆ ನಮ್ಮ ಇದು ವಾಣಿಜ್ಯ ಉದ್ಯಮದಲ್ಲಿ ಪಂಚಾಯತಿಯಿಂದ ಅವರು ಲೈಸೆನ್ಸ್ ಅನ್ನು ತಗೊಳ್ಬೇಕಾಗ್ತದೆ, ಪರವಾನಗಿಯನ್ನು ಪಡ್ಕೊಳ್ಬೇಕಾಗತ್ತೆ. ಆ ಸಂದರ್ಭದಲ್ಲಿ ನಾವೀಗ ಏನ್ ಮಾಡ್ತೀವಿ, ಎಲ್ಲ ನಮ್ಮ ಇಒ ಮುಖಾಂತರ ನಮ್ಮ ಮಾನ್ಯ ಕಾರ್ಮಿಕರ ಆಯುಕ್ತರ ಆದೇಶದನ್ವಯ ನಾವು ಎಲ್ಲ ಪಂಚಾಯತಿಗಳಿಗೆ ಅದನ್ನು ಸರ್ಕಾರದ ನೋಟಿಫಿಕೇಶನ್ ಅನ್ನ ಕಾರ್ಮಿಕ ಆಯುಕ್ತರ ಆದೇಶವನ್ನ ಪಾಲನೆ ಮಾಡಲಿಕ್ಕೆ ಪಂಚಾಯತಿಯ ಗ್ರಾಮ ಸಭೆಯಲ್ಲಿ ಹೋಗಿ ನಾವು PDO ಅವರಿಗೆ ಮತ್ತು ಪಂಚಾಯತಿ ಅಧ್ಯಕ್ಷರಿಗೆ ಬಂದಂತ ಎಲ್ಲ ಗ್ರಾಮದ ಮೆಂಬರ್ಗಳು ಮತ್ತು ಅಲ್ಲಿಯ ಸ್ಥಳೀಯರಿಗೆ ಮಾಹಿತಿಯನ್ನು ಕೊಡ್ತೇವೆ. ಕೊಟ್ಟಾಗ ಅವರಿಗೆ ಹೇಳ್ತೇವೆ, ಕಡ್ಡಾಯವಾಗಿ ನಿಮ್ಮ ಸಂಸ್ಥೆಯನ್ನು ಮೊದಲು ಕಾರ್ಮಿಕ ಇಲಾಖೆಯಲ್ಲಿ ನೀವು ನೋಂದಣಿ ಮಾಡಬೇಕು, ನೋಂದಣಿ ಆದ ನಂತರ ನೀವು ಪಂಚಾಯತಿಯಲ್ಲಿ ನೀವು ಟ್ರೇಡ್ ಲೈಸೆನ್ಸ್ ಅನ್ನು ತಗೊಳ್ಬೇಕು ಅಂತೇಳಿ ಅವರಿಗೆ ಮನದಟ್ಟು ಮಾಡಿ ಆ ಗ್ರಾಮಸಭೆಯಲ್ಲಿ ಪ್ರಚಾರ ಮಾಡ್ತೀವಿ. ಹೀಗೆ ಪ್ರಚಾರ ಮಾಡಿದಂತ ಈಗ ನಮ್ಮಲ್ಲಿ ಉದಾಹರಣೆ ನಮ್ಮ ಕೋಟೇಶ್ವರ ಪಂಚಾಯತಿ ಇರ್ಬೋದು, ತಲ್ಲೂರು ಪಂಚಾಯತಿ ಇರ್ಬೋದು, ನಾಡ ಪಂಚಾಯತಿ ಇರ್ಬೋದು, ಹೀಗೆ ನಾನು ಎಲ್ಲೆಲ್ಲಿ ಈಗ ಗ್ರಾಮಸಭೆಗೆ ಹೋಗಿದ್ದೇನೆ ಆ ಪಂಚಾಯತಿಯಲ್ಲಿ ಎಲ್ಲರೂ ಕೂಡ ಅವರ ಪಂಚಾಯತಿಯಲ್ಲಿ ಅವರು PDO ಅವರು ಮತ್ತು ಅಧ್ಯಕ್ಷರು ಪ್ರಚಾರ ಮಾಡಿದ ನಿಟ್ಟಿನಲ್ಲಿ ಎಲ್ಲ ಬಂದು ನಮ್ಮಲ್ಲಿ ನೋಂದಣಿ ಮಾಡಿಕೊಂಡಿದ್ದಾರೆ.
1: ಮೊದಲು ನೋಂದಣಿ ಕಡಿಕೆ ಲೈಸೆನ್ಸ್?
0: ಹೌದು ಮೇಡಮ್, ಹೌದು ಮೊದಲು ನಮ್ಮಲ್ಲಿ ಅವರು ಕಡ್ಡಾಯವಾಗಿ ನೋಂದಣಿ ಮಾಡಿಕೊಳ್ಬೇಕು, ನಂತರ ಅವರು ಪಂಚಾಯತಿಯಲ್ಲಿ ಹೋಗಿ ಪಂಚಾಯತಿ ಪರವಾನಗಿಯನ್ನು ಪಡ್ಕೊಳ್ಬೇಕು.
1: ಓಕೆ, ಈಗ ನಿಮ್ಗೆ ಗೊತ್ತಿಲ್ಲಿರುವಂತಹ ಯಾವ್ದು ಅಂಗಡಿಗಳಿಲ್ವಾ?
0: ಇದೆ, ಸಾಕಷ್ಟು ಇದೆ ಮೇಡಮ್. ಯಾಕಂದ್ರೆ ನಮ್ಗೆ ಈಗ ನಂದು ಕುಂದಾಪುರ ಮತ್ತು ಬೈಂದೂರು ವ್ಯಾಪ್ತಿ, ಪ್ರತಿದಿನ ನನ್ನ ಕೆಲಸದ ಜೊತೆಗೆ ಕಟ್ಟಡ ಕಾರ್ಮಿಕರ ಮಂಡಳಿಯ ಕಾರ್ಮಿಕರ ಕೆಲಸಗಳು ಈ ತರ ಎಲ್ಲ ಕೆಲಸ ಇದ್ದಾಗ ಪ್ರತಿದಿನ ನಾನು ಅಂಗಡಿಗೆ ಹೋಗ್ಲಿಕ್ಕಾಗಲ್ಲ. ಈಗ ನಮ್ಮಲ್ಲಿ ತಾಲೂಕು ಮಟ್ಟದಲ್ಲಿ ಮೀಟಿಂಗ್ ಇರುತ್ತೆ, ಗ್ರಾಮಸಭೆ ಇರುತ್ತೆ, ಇಂಥ ಎಲ್ಲ ಸರ್ಕಾರದ ಕೆಲಸಗಳಿಗೆ ನಾವು ಭಾಗಿಯಾಗಬೇಕಾದಾಗ ಪ್ರತಿದಿನ ಅಷ್ಟು ಸಂಸ್ಥೆಗೆ ಹೋಗಿ ವಿಸಿಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ನಿಟ್ಟಿನಲ್ಲಿ ನಾವು ಹೋದಾಗ ಎಲ್ಲ ನಮಗೆ ಒಂದ್ಸಲ ಒಂದು ಊರಿಗೆ ಹೋಗಿ 4 ನೋಟಿಸ್ ಕೊಟ್ಟಾಗ ಅದು ಆ ಸ್ಥಳೀಯ ಎಲ್ಲ ಅಂಗಡಿಗಳಿಗೆ ಪ್ರಚಾರ ಆಗುತ್ತೆ. ಆ ನಿಟ್ಟಿನಲ್ಲಿ ಬಂದು ಮಾಡ್ಕೊಳ್ತಾರೆ ಮೇಡಮ್, ಸಾಕಷ್ಟು ಮಾಡ್ಕೊಳ್ತಾ ಇದ್ದಾರೆ.
1: ಬಟ್ ನೋಂದಣಿ ಮಾಡ್ಕೊಳ್ಳೋದು ಕಂಪಲ್ಸರಿ
0: ಮಾಡ್ಲೇಬೇಕು ಮೇಡಮ್.
1: ಗೂಡಂಗಡಿ ಆದ್ರೂ
0: ಮಾಡ್ಲೇಬೇಕು. ಒಂದು ಸಂಸ್ಥೆಗೆ ಬಂದು ಅವ್ರ ಹೆಸರನ್ನ ಇಟ್ಟು ಆ ಲೆವೆಲ್ ಅವರು ಅಗ್ರಿಮೆಂಟ್ ಮಾಡಿಕೊಂಡು ಸ್ವಂತ ಕಮರ್ಷಿಯಲ್ ಈಗ ಏನು ಕಮರ್ಷಿಯಲ್ ಆಗಿ ಕರೆಂಟ್ ಲೈಸೆನ್ಸ್ ಅನ್ನು ತಗೊಂಡು ಅದರಲ್ಲಿ ಕಮರ್ಷಿಯಲ್ ಆಗಿ ಅವ್ರದ್ದು ಇನ್ನು ವಿದ್ಯುಚ್ಛಕ್ತಿಯನ್ನು ಪಡ್ಕೊಂಡಾಗ ಅದು ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಅಲ್ಲಿ ಬರುತ್ತೆ. ಸೊ ತಗೊಳ್ಬೇಕಾಗತ್ತೆ. ಶಾಪ್ ಅಂಡ್ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ 1961 ಪ್ರಕಾರ ಅದರಲ್ಲಿದೆ. ಆಕ್ಟ್ ಪ್ರಕಾರನೇ ಅವರು ಯಾವುದೇ ಸಂಸ್ಥೆಯನ್ನ ಪ್ರಾರಂಭ ಮಾಡಿದ 30 ದಿನದೊಳಗಾಗಿ ಕಾರ್ಮಿಕ ನಿರೀಕ್ಷಕರ ಕಚೇರಿಯಲ್ಲಿ ನೋಂದಣಿ ಮಾಡಿಕೊಳ್ಳುವುದು ಕಡ್ಡಾಯ ಮೇಡಮ್.
1: ಇದೆಲ್ಲಿರೋದು ಕಾರ್ಮಿಕ ನಿರೀಕ್ಷಕರ ಕಚೇರಿ?
0: ನಮ್ಮ ಕಾರ್ಮಿಕ ನಿರೀಕ್ಷಕರ ಕಚೇರಿ ಕುಂದೇಶ್ವರ ದೇವಸ್ಥಾನ ರಸ್ತೆಯಲ್ಲಿ ರಾಘವೇಂದ್ರ ಮಠದ ಪಕ್ಕದಲ್ಲಿ ನಮ್ಮ ಕಚೇರಿ ಇದೆ. ಹಾಗೆ ಇನ್ನೊಂದು ನಮ್ಮ ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ಒಂದು ತಾತ್ಕಾಲಿಕವಾಗಿ ಬೈಂದೂರಿನಲ್ಲಿ ಕೂಡ ಒಂದು ಕಚೇರಿಯನ್ನು ನಾವು ಸಬ್ ಕಚೇರಿಯನ್ನು ಮಾಡಿದ್ದೇವೆ. ಬೈಂದೂರಿಗೆ ವಿಶೇಷ ನಮ್ಮ ಸಪರೇಟ್ ಆಗಿ ಕಾರ್ಮಿಕ ನಿರೀಕ್ಷಕರ ಕಚೇರಿ ಇಲ್ಲ. ಬೈಂದೂರು ಮತ್ತು ಕುಂದಾಪುರ ವ್ಯಾಪ್ತಿಗೆ ಕುಂದಾಪುರ ಕಾರ್ಮಿಕ ನಿರೀಕ್ಷಕರ ಕಚೇರಿ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಮೇಡಮ್.
1: ವೆರಿ ನೈಸ್, ಬ್ಯೂಟಿಫುಲ್. ಓಕೆ, ಈಗ ಸಂಘಟಿತ ಎಸ್ ನಾವೆಲ್ಲ ಈಗ ನಾವು ಕೆಲಸ ಮಾಡೋದಲ್ಲ ಸಂಘಟಿತ ವಲಯದಲ್ಲಿ, ಈ ಅಸಂಘಟಿತ ವಲಯದಲ್ಲಿ ಯಾರೆಲ್ಲ ಬರ್ತಾರೆ?
0: ಅಸಂಘಟಿತ ವಲಯದಲ್ಲಿ ಬರುವಂತದ್ದು ಕಟ್ಟಡ ಕಾರ್ಮಿಕರು, ಆಮೇಲೆ ಟೈಲರ್ಗಳು, ಈಗ ಅದನ್ನು ಮತ್ತೆ ಮೋಟಾರು ಗ್ಯಾರೇಜ್ಗಳಲ್ಲಿ ಕೆಲಸ ಮಾಡುವಂತವರು, ಇವರೆಲ್ಲ ಯಾರಂದ್ರೆ ಈಗ ಅಸಂಘಟಿತ ವಲಯದಲ್ಲಿ ಯಾರೇ ಕೆಲಸ ಮಾಡ್ತಾರೆ ಅಂದ್ರೆ ಅವರಿಗೆ ಯಾವುದಕ್ಕೂ ESI PF ಅನ್ನು ಹೊಂದಿರೋದಿಲ್ಲ ಅವರು. ಅಂತ ಕಾರ್ಮಿಕರನ್ನ ಗುರುತು ಮಾಡಿ ಅಸಂಘಟಿತ ಕಾರ್ಮಿಕರು ಅಂತ ಹೇಳಿ ಮಾಡಿದ್ದಾರೆ.
1: ದಿನಗೂಲಿ ನೌಕರರು,
0: ದಿನಗೂಲಿ ಹೌದು ಅದೇ, ಅಂದ್ರೆ ಅಸಂಘಟಿತ ಹೊರತುಪಡಿಸಿ ಬೇರೆ ಯಾವ್ಯಾವ ಕೆಲಸದಲ್ಲಿ ಕೆಲಸ ಮಾಡ್ತಾರೋ ಅವರೆಲ್ಲರೂ ಕೂಡ ಅಸಂಘಟಿತ ವಲಯದ ಕಾರ್ಮಿಕರು ಅಂತೇಳಿ ಬರ್ತಾರೆ. ಅದಕ್ಕೆ ಈಗ ನಮ್ಮ ಕಾರ್ಮಿಕ ಇಲಾಖೆಯಿಂದ ಮಾನ್ಯ ನಮ್ಮ ಕಾರ್ಮಿಕ ಸಚಿವರು, ಈಗ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಾ ಇರುವಂತಹ ಸಚಿವರು, ಈಗಾಗಲೇ ಕಾರ್ಮಿಕ ಮಂಡಳಿಯ ಸವಲತ್ತುಗಳ ಬಗ್ಗೆ ಆಗ್ಲೇ ಸಾಕಷ್ಟು ನಮ್ಮಲ್ಲಿ ಪ್ರಚಾರ ಮಾಡಿ ಈಗ ಆ ಒಂದು ನಿಟ್ಟಿನಲ್ಲಿ ಕಾರ್ಮಿಕ ಇಲಾಖೆಯಲ್ಲಿ ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿ ಅಂತ ಮಾಡಿದ್ದೇವೆ ಮೇಡಮ್. ಈ ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ಕಟ್ಟಡಕ್ಕೆ ಸಂಬಂಧಪಟ್ಟಂಗೆ ಅಂದ್ರೆ ಒಂದು ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಯಾರ್ಯಾರು ಕೆಲಸ ಮಾಡ್ತಾರೆ, ಮೇಸ್ತ್ರಿ ಇರ್ಬೋದು, ಬಾರ್ಬೆಂಡರು, ಕಾರ್ಪೆಂಟರು, ಎಲೆಕ್ಟ್ರಿಷಿಯನ್ನು, ಮತ್ತೆ ಅದರಲ್ಲಿ ಅವರು ಮೇಸ್ತ್ರಿ ಜೊತೆಗೆ ಸಹಾಯ ಮಾಡುವಂತ ಹೆಲ್ಪರು, ಈ ವ್ಯಾಪ್ತಿಯಲ್ಲಿ ಮಾಡುವಂತ ಇಷ್ಟು ಜನ, ಮತ್ತೆ ಬಾರ್ಬೆಂಡರ್ಗಳು, ಇವೆಲ್ಲ ಒಂದು ಕೆಲಸ ಮಾಡುವಂತ ಕಾರ್ಮಿಕರನ್ನ ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ಅವರು ಕಾರ್ಮಿಕರ ಕಾರ್ಡ್ ಅನ್ನು ತಗೊಳ್ಬಹುದು ಮೇಡಮ್.
1: ಕಾರ್ಮಿಕರ ಕಾರ್ಡ್, ಕರೆಕ್ಟ್ ಕರೆಕ್ಟ್. ಈ ಕಾರ್ಡ್ ಯಾವ್ದಕ್ಕೆ ಉಪಯೋಗ ಆಗುತ್ತೆ?
0: ಈಗ ಒಂದು ಒಬ್ಬ ಕಾರ್ಮಿಕರಾಗಿ ಯಾವುದೇ ಒಂದು ಸಂಸ್ಥೆಯಲ್ಲಿ ಅಂದ್ರೆ ಒಂದು ಕಟ್ಟಡದಲ್ಲಿ ಅವರು ಒಂದು ವರ್ಷದಲ್ಲಿ 3 ತಿಂಗಳ ಕಾಲ ನಿರಂತರವಾಗಿ ಕಟ್ಟಡ ಕಾರ್ಮಿಕರಾಗಿ ಕೆಲಸ ಮಾಡಿರಬೇಕು, ಅದಕ್ಕಿಂತ ಹೆಚ್ಚು ಕೂಡ ಮಾಡಬೇಕು. ಮಂಡಳಿಯ ಆದೇಶದನ್ವೇ 1 ವರ್ಷದಲ್ಲಿ 3 ತಿಂಗಳು ಅವನು ಕಟ್ಟಡ ಕಾರ್ಮಿಕರಾಗಿ ಕೆಲಸ ಮಾಡಿದಾಗ ಮಾತ್ರ ಅವನು ಕಾರ್ಮಿಕರ ಕಾರ್ಡ್ ಅನ್ನು ತಗೊಳ್ಳಿಕ್ಕೆ ಅರ್ಹನಿರ್ತಾನೆ. ಮತ್ತು ವರ್ಷಂ ಪ್ರತಿಯೂ ಕೂಡ ಅದಕ್ಕೆ ಸಂಬಂಧ ಕೆಲಸವನ್ನು ಮಾಡಬೇಕೇ ವಿನಃ ಅದನ್ನು ಹೊರತುಪಡಿಸಿ ಬೇರೆ ಕೆಲಸ ಮಾಡುವವರು ಕಟ್ಟಡ ಕಾರ್ಮಿಕರ ಕಾರ್ಡ್ ಅನ್ನು ತಗೊಳ್ಳಿಕ್ಕೆ ಅರ್ಹತೆಯನ್ನು ಹೊಂದಿರೋದಿಲ್ಲ.
1: ಅಲ್ಲ, ಈ ಕಾರ್ಡ್ ಬರೀ ಕಟ್ಟಡ ಕಾರ್ಮಿಕರಿಗೆ ಮಾತ್ರವಾ ಸರ್?
0: ಹೌದು, ಕಟ್ಟಡ ಕಾರ್ಮಿಕರಿಗೆ ಮಾತ್ರ ಇದು ಕಟ್ಟಡ ಕಾರ್ಮಿಕರ ಮಂಡಳಿಗೆ ಅನ್ವಯ. ಹಾಗಾಗಿ ಅದೇ, ಯಾಕೆಂದ್ರೆ ಅಲ್ಲಿ ಕಟ್ಟಡ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಮಂಡಳಿಯಲ್ಲಿ ಯಾರು ಒಬ್ಬ ಕಟ್ಟಡ ನಿರ್ಮಾಣ ಮಾಡ್ತಾನೆ ಮಾಲೀಕ, ಅವನು ಕಟ್ಟಡ ನಿರ್ಮಾಣ ಮಾಡುವಾಗ ಅವನು ಒಟ್ಟು ಆ ಕಟ್ಟಡ ನಿರ್ಮಾಣದ ವೆಚ್ಚಕ್ಕೆ 1% ಸೆಸ್ ಅನ್ನ ಕಾರ್ಮಿಕ ಇಲಾಖೆಗೆ ಪಂಚಾಯಿತಿ ಮುಖಾಂತರ ಫಸ್ಟ್ ನಮಗೆ ಅವರು ಸೆಸ್ ಅನ್ನ ಕಟ್ತಾರೆ. ಅಥವಾ ನೇರವಾಗಿ ಅವರು ಎಷ್ಟು ಅವರು ಬಿಲ್ಡಿಂಗ್ ಅಸೆಸ್ಮೆಂಟ್ ಆಗಿದೆ ಅದರ ಮೊತ್ತಕ್ಕೆ ಒಟ್ಟು 1% ಸೆಸ್ ಅನ್ನ ನಮಗೆ ಕಟ್ತಾರೆ. ಆ ಕಟ್ಟಿರುವ ಸೆಸ್ ನಮ್ಮ ಮಂಡಳಿಗೆ ಜಮಾ ಆಗುತ್ತೆ. ಆ ಸೆಸ್ಸಿಂದ ನಾವು ಕಟ್ಟಡ ಕಾರ್ಮಿಕರ ಒಂದು ಕೆಲಸಗಾರರಿಗೆ ಈ ಸೌಲಭ್ಯಗಳನ್ನು ಕೊಡ್ತೇವೆ ಮೇಡಮ್.
1: ಓಕೆ, ಈಗ ಆ ಕಾರ್ಡ್ ಬರೀ ಕಟ್ಟಡ ಕಾರ್ಮಿಕರಿಗೆ ಮಾತ್ರ ಅಂತ ನೀವು ಹೇಳಿದ್ರೆ, ಆ ಕಾರ್ಡ್ ತಗೊಂಡವರಿಗೆ ಎಂತೆಲ್ಲ ಸೌಲಭ್ಯ ಇದೆ?
0: ಈಗ ನೋಡಿ, ಕಟ್ಟಡ ಕಾರ್ಮಿಕರಿಗೆ ಕಾರ್ಮಿಕರಾಗಿ ಕಾಲ್ ತಗೊಂಡಾಗ ಅವರಿಗೆ ಪ್ರಥಮ ಹಂತದಲ್ಲಿ ಅವರು ಕಾರ್ಡ್ ಒಂದು ಸಲ ಕಾರ್ಡ್ ತಗೊಂಡಾಗ ಅವರಿಗೆ ಕಾರ್ಡ್ ಚಾಲ್ತಿಗೆ ಬರುತ್ತೆ. ಕಟ್ಟಡ ಕಾರ್ಮಿಕನಾಗಿ ಕೆಲಸ ಮಾಡುವಂತವನು ಯಾವುದೇ ಒಂದು ಗ್ರಾಮವನ್ನಲ್ಲಿ ಅಥವಾ ಸೈಬರ್ ಸೆಂಟ್ರಲ್ಲಿ ಹೋಗಿ ಅವರು ನಿಗದಿತ ನಮ್ಮಲ್ಲಿ ನಾವು ಏನು ಬೋರ್ಡಿಂದ ನಮ್ಮ ಕಾರ್ಮಿಕ ಮಂಡಳಿಯಿಂದ ಅದಕ್ಕೆ ಪಾಲನೆ ಮಾಡುವಂಥ ಸೂಚನೆಗಳನ್ವಯ ಅವರು ಉದ್ಯೋಗ ಪ್ರಮಾಣ ಪತ್ರವನ್ನು ಸಲ್ಲಿಸಿ, ಹಾಗೆ ಅವರ ಸ್ವಯಂ ದೃಢೀಕರಣ ಪತ್ರ ಮತ್ತು ಅವರು ಕೆಲಸ ಮಾಡುವ ಜಾಗದ ಮಾಲಕನ ಒಂದು ಪೂರ್ಣ ವಿವರದೊಂದಿಗೆ ಅವರು ಸೈಬರಲ್ಲಿ ಹೋಗಿ ಅರ್ಜಿ ಸಲ್ಲಿಸಿದಾಗ ಎಲ್ಲ ದಾಖಲೆಗಳನ್ನು ಸರಿ ಇದ್ದಾಗ ನಾನು ಆ ಕಾರ್ಡನ್ನು ನೋಂದಣಿಗೆ ನಮ್ಮ ಆನ್ಲೈನ್ ಮುಖಾಂತರ ನಮ್ಮಲ್ಲಿ ವೆಬ್ಸೈಟ್ಗೆ ಬರುತ್ತೆ. ವೆಬ್ಸೈಟಲ್ಲಿ ಬಂದಾಗ ನಾವು ಅಪ್ರೂವ್ ಮಾಡಿದಾಗ ಅವರಿಗೆ ಕಟ್ಟಡ ಕಾರ್ಮಿಕರ ಕಾರ್ಡು ಲಭ್ಯವಾಗುತ್ತೆ ಮೇಡಮ್. ಇದು ಕಾರ್ಡ್ ಲಭ್ಯವಾದ ನಂತರ ಅವರಿಗೆ ನಮ್ಮಲ್ಲಿರ್ತಕ್ಕಂಥ ಸ್ಕೀಮ್ಗಳು ಅಂದರೆ, ಮೊದಲನೇದಾಗಿ ಅವರಿಗೆ ಒಂದು ಒಂದು ಹೆಣ್ಮಗು ಒಂದು ಮಹಿಳಾ ಕಾರ್ಮಿಕರಿದ್ದರೆ ಅವರು ಜನನ ಆದಾಗ ಅವರಿಗೆ ಹೆರಿಗೆ ಭತ್ಯೆಯಿಂದ ಪ್ರಾರಂಭ ಆಗುತ್ತೆ ಮೇಡಮ್. ಹೆರಿಗೆ ಭತ್ಯೆ ಕೊಡ್ತೇವೆ. ಅದ ನಂತರ ಕಟ್ಟಡ ಅವರಿಗೆ ಯಾವುದೇ ಒಂದು ವ್ಯಕ್ತಿ ಅವರು ಆಸ್ಪತ್ರೆಯಲ್ಲಿ ಏನಾದರೂ ಚಿಕಿತ್ಸೆಯನ್ನು ಪಡೆದಾಗ ಆ ಚಿಕಿತ್ಸೆಯ ವೆಚ್ಚ ಸರ್ಕಾರ ನಿಗದಿಪಡಿಸಿದ ಸರ್ಕಾರದ ದರದಂತೆ ಅವರಿಗೆ ಅದನ್ನು ಅವರಿಗೆ DBT ಮಾಡ್ತೇವೆ. ಎಲ್ಲವೂ ಸ್ಕೀಮು ಕೂಡ ನಮ್ಮಲ್ಲಿ ನೇರವಾಗಿ ಅವರ ಖಾತೆಗೆ ಜಮಾ ಆಗುತ್ತೆ, ಜಮಾ ಆಗುವಂತದ್ದು. ಹಾಗೆ ಒಂದು ಕಾರ್ಡ್ ಪಡೆದಂತಹ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಮದುವೆ ಧನ ಸಹಾಯವನ್ನ ಕೊಡ್ತೇವೆ.
1: ಎರಡು ಫಲಾನುಭವಿ ಮಕ್ಕಳಿಗೆ ಮದುವೆ,
0: ಹೌದು ಹೌದು,
1: ಧನ ಸಹಾಯ
0: 60,000 ರೂಪಾಯಿ ಒಬ್ಬರಿಗೆ ಅಂತೆ ಎರಡು ಮಕ್ಕಳಿಗೆ ಪಡ್ಕೊಳ್ಬಹುದು. ಆಮೇಲೆ ವಿದ್ಯಾಭ್ಯಾಸ, ಬಹುಮುಖ್ಯವಾಗಿ ಅಂದ್ರೆ ವಿದ್ಯಾಭ್ಯಾಸ ಮಕ್ಕಳಿಗೆ ಶೈಕ್ಷಣಿಕ ಧನ ಸಹಾಯವನ್ನ ಈ 1ನೇ ತರಗತಿಯಿಂದ ಪ್ರಾರಂಭ ಮಾಡಿ ಅವರು ಎಲ್ಲಿವರೆಗೆ ಪದವಿಯನ್ನು ಪಡ್ಕೊಳ್ತಾರೆ ಅಲ್ಲಿಗೆ ಅವರ ಒಂದು ವಿದ್ಯಾಭ್ಯಾಸದ ಅನುಗುಣವಾಗಿ ಪ್ರತಿ ವರ್ಷ ಅವರಿಗೆ SSC ಪೋರ್ಟಲ್ನಲ್ಲಿ ಅವರು ವಿದ್ಯಾಭ್ಯಾಸದ ಅರ್ಜಿಯನ್ನು ಸಲ್ಲಿಸಿದಾಗ ಅದು ನಮ್ಮ ಮಂಡಳಿಗೆ ಹೋಗುತ್ತೆ. ಅಲ್ಲಿ ಅವರು ದಾಖಲಾತಿಯನ್ನು ಪರಿಶೀಲಿಸಿ ಅವರ ಖಾತೆಗೆ ವಿದ್ಯಾಭ್ಯಾಸದ ಅಂದ್ರೆ ಶೈಕ್ಷಣಿಕ ಧನಸಹಾಯವನ್ನ ಮಂಜೂರು ಮಾಡ್ತಾರೆ ಮೇಡಮ್.
1: ಎಷ್ಟೇ ಕ್ಲಾಸ್ ತನಕ ಇದು?
0: ಅದು ಒಂದನೇ ತರಗತಿಯಿಂದ ಅವ್ರು ಎಷ್ಟರವರೆಗೆ ಓದ್ತಾರೆ ಅಲ್ಲಿವರೆಗೆ.
1: ಇಂಗ್ಲಿಷ್ ಮೀಡಿಯಂ
0: ಅಲ್ಲ, ಕಟ್ಟಡ ಕಾರ್ಮಿಕರ ಮಕ್ಕಳು ಯಾವುದೇ ಸ್ಕೂಲಲ್ಲಿ ಓದಲಿ,
1: ಇಂಗ್ಲಿಷ್ ಮೀಡಿಯಂ ಹೋದ್ರು
0: ಹೌದೌದು, ಯಾವುದೇ ಸ್ಕೂಲಲ್ಲಿ ಓದಿದ್ರು ಕೂಡ ಅವರು ಕಟ್ಟಡ ಕಾರ್ಮಿಕರ ಮಕ್ಕಳಾಗಿದ್ದಲ್ಲಿ ಅವರಿಗೆ ಲಭ್ಯವಿದೆ ಮೇಡಮ್.
1: ಈಗ ನಂಗೊಂದು ಪ್ರಶ್ನೆ ಎಂತ ಗೊತ್ತಿತ್ತ ಸರ್, ಕಟ್ಟಡ ಕಾರ್ಮಿಕರು ಯಾರು ಅಂತ ಕೇಂದ್ರೆ ಹೆಚ್ಚಾಗಿ ನಮ್ಮ ಬದಿಯರಿಗಿಂತ ಜಾಸ್ತಿ ಹೊರಗಿನ ಬಪ್ಪರೇ ತುಂಬಾ ಜನ. ಅವ್ರನ್ನೆಲ್ಲ ನೀವು ಹೆಂಗೆ ಫೈಂಡ್ ಔಟ್ ಮಾಡ್ಕೊಂತ?
0: ಕರ್ನಾಟಕದಲ್ಲಿ ಬರುವಂತವರು, ಇದು ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟ ಕಟ್ಟಡ ಕಾರ್ಮಿಕರ ಕಾರ್ಡ್. ಸೊ ಕರ್ನಾಟಕದಲ್ಲಿ ಇಲ್ಲಿ ಇರ್ತಕ್ಕಂಥವ್ರು ಇಲ್ಲಿ ಕಾರ್ಡ್ ಅನ್ನ ಪಡ್ಕೊಂಡಿರ್ತಾರೆ,
1: ಇಲ್ಲಿಯ ಪ್ರಜೆ ಆಯ್ಕೊಂತ.
0: ಹೌದು, ಅಲ್ಲಿ ಇಲ್ಲಿವರೆಗೆ ಅದೊಂದ್ಮೇಶ
1: ಹಾಗಲ್ಲ. ಈಗ ಹೊರಗಿಂದ ನಾರ್ತ್ ಇಂದ ಬಂದಿರ್ತಾರೆ,
0: ನಾರ್ತ್ ಇಂದ ಬಂದವರಿಗೆ ಏನಾಗುತ್ತೆ, ಈಗ ನಮಗೆ ಒಂದು ಏನು ದೊಡ್ಡ ದೊಡ್ಡ ಕಟ್ಟಡವನ್ನು ನಿರ್ಮಾಣ ಮಾಡುವಂತ ಸಂದರ್ಭದಲ್ಲಿ ಹೊರ ನೀವು ಹೇಳ್ದಂಗೆ ಅಂತಾರಾಜ್ಯ ವಲಸೆ ಕಾರ್ಮಿಕರು ಇರ್ತಾರೆ, ಅವರು ಅಲ್ಲಿ ಪಡ್ಕೊಂಡಿರ್ಬೋದು ಕಾರ್ಡ್. ಪಡ್ಕೊಂಡ ಇದ್ದಾಗ ಅಂತ ಸಂಸ್ಥೆಯಲ್ಲಿ ಇದ್ದವರಿಗೆ ನಾವು ಅವರ ಆಧಾರ್ ಕಾರ್ಡ್ ಮೇಲೆ ಕಾರ್ಡ್ ಅನ್ನು ಮಾಡ್ಲಿಕ್ಕೆ ಅವಕಾಶ ಇದೆ. ಬಟ್ ಆದ್ರೆ ಕರ್ನಾಟಕದಲ್ಲಿ ಇದ್ದವರು ಎಲ್ಲ ಯಾವ ವ್ಯಾಪ್ತಿಯಲ್ಲಿ ಕಾರ್ಡ್ ತಗೊಂಡ್ರು ಕೂಡ ಆಯಾ ಇನ್ಸ್ಪೆಕ್ಟರ್ ವ್ಯಾಪ್ತಿಯಲ್ಲಿ ಅವರಿಗೆ ಯಾವ ಕಾರ್ಮಿಕ ನಿರೀಕ್ಷಕರ ಕಚೇರಿಯಲ್ಲಿ ಅವರು ಕಾರ್ಡ್ ಅನ್ನ ಪಡ್ಕೊಂಡಿರ್ತಾರೆ, ಅಲ್ಲಿಗೆ ಅವರಿಗೆ ಆ ಸವಲತ್ತುಗಳನ್ನು ಅವ್ರಿಗೆ ಕೊಡ್ತೇವೆ. ಇದು ಅಲ್ಲದೆ ಅವರಿಗೆ ಪ್ರತಿ ವರ್ಷ ಅವರ ಅರ್ಹತೆಗೆ ತಕ್ಕನಾಗಿ, ಈಗ ಮೇಷನ್ ಕೆಲಸ ಮಾಡ್ತಾ ಇದ್ರೆ ಮೇಷನ್ ಕೆಲಸ ಮಾಡೋರಿಗೆ ಕಾರ್ಮಿಕ ಕಿಟ್ ಅನ್ನು ಕೊಡ್ತೀವಿ, ಎಲೆಕ್ಟ್ರಿಷಿಯನ್ ಮಾಡೋರಿಗೆ ಎಲೆಕ್ಟ್ರಿಷಿಯನ್ ಕಿಟ್ ಅನ್ನು ಕೊಡ್ತೀವಿ, ಪ್ಲಂಬರ್ ಕೆಲಸ ಮಾಡೋರಿಗೆ ಪ್ಲಂಬರ್ ಶಿಫ್ಟ್ ಅನ್ನು ಕೊಡ್ತೀವಿ. ಪ್ರಸ್ತುತ ಈಗ ಅವರಿಗೆಲ್ಲ ಸೇಫ್ಟಿ ಕಿಟ್ ಕೊಡ್ತಾ ಇದ್ವಿ ನಾವು, ಅಂದ್ರೆ ಅವರಿಗೆಲ್ಲ ಅವರಿಗೆ ಉದ್ಯೋಗದಲ್ಲಿ ಯಾವ್ದು ತೊಂದರೆ ಆಗಬಾರ್ದು ಅಂತ ಹೇಳಿದ್ರೆ ಇಶ್ಯೂ ಇರ್ಬೋದು, ಅವರ ಬಾಡಿ ಗಾರ್ಡ್ ಇರ್ಬೋದು, ಹೆಲ್ಮೆಟ್ ಇರ್ಬೋದು, ಇಂತಹ ಒಂದು ಇದು ಕೂಡ ಅವರಿಗೆ ಈಗ ಚಾಲ್ತಿಯಲ್ಲಿ ಇದೆ ಮೇಡಮ್. ಇದಲ್ಲದೇನೆ ಮೇಡಮ್, ಒಬ್ಬ ಒಂದು ಕಾರ್ಮಿಕ ಅವನೇನು ಈಗ ಒಂದು ಕಟ್ಟಡ ಕಟ್ಟುವಾಗ ಎಲ್ಲಾದರೂ ಅವನು ಕಟ್ಟಡ ಕಟ್ಟುವ ಸ್ಥಳದಲ್ಲಿ ಮರಣ ಹೊಂದಿದ್ದಲ್ಲಿ ಅವನಿಗೆ 8 ಲಕ್ಷ ರೂಪಾಯಿಯನ್ನು ಧನಸಹಾಯವನ್ನು ಅವನ ನಾಮಿನಿಗೆ ನಾವು ಡೆಬಿಟ್ ಮಾಡಿ ಅವರ ಅಕೌಂಟ್ಗೆ ಹಾಕ್ತೇವೆ. ಅಥವಾ ಸಹಜ ಮರಣ ಹೊಂದಿದ್ದಲ್ಲಿ 1,50,000 ರೂಪಾಯಿಯನ್ನು ಅವರಿಗೆ ಧನಸಹಾಯವನ್ನು ಕೊಡ್ತೇನೆ. ಇದು ಅಲ್ಲದೆ ಒಬ್ಬ ಕಾರ್ಮಿಕ 60 ವರ್ಷ ಸತತವಾಗಿ ಕೆಲಸ ಮಾಡಿದ ನಂತರ ಅವನಿಗೆ ಕೆಲಸ ಮಾಡಲಿಕ್ಕೆ ಆಗದೇ ಇದ್ದಾಗ 60 ವರ್ಷದ ನಂತರ ಪ್ರತಿ ತಿಂಗಳಿಗೆ 3,000 ರೂಪಾಯಿದಂತೆ ಅವನಿಗೆ ಪಿಂಚಣಿಯನ್ನು ಕೂಡ ಕಾರ್ಮಿಕನಿಗೆ ಕೊಡ್ತೇವೆ. ಅಂದರೆ ಒಂದು ಮಗು ಹುಟ್ಟಿದ್ದರಿಂದ ಸಾಯುವವರೆಗೂ ಕೂಡ ಕಟ್ಟಡ ಕಾರ್ಮಿಕರಿಗೆ ಎಲ್ಲ ಸೌಲಭ್ಯಗಳು ಕೂಡ ಲಭ್ಯವಾಗುತ್ತೆ.
1: ಈಗ ಈ ಕಟ್ಟಡ ಕಾರ್ಮಿಕರಿಗೆ ಅದನ್ನ ಇವರು ಹೌದು ಕಟ್ಟಡ ಕಾರ್ಮಿಕರು ಅಂತ ಹೇಳುವವರು ಯಾರು?
0: ಕಾರ್ಮಿಕ ನಿರೀಕ್ಷಕರು.
1: ನೀವು ಹೋಗಿ ಚೆಕ್ ಮಾಡ್ತೀರಿ?
0: ಹೌದು. ಅಂದ್ರೆ ಒಬ್ಬ ಯಾರೇ ಒಂದು ವ್ಯಕ್ತಿ ಕಾರ್ಡ್ ಅನ್ನ ನಮಗೆ ಹಾಕಿದಾಗ ನಮ್ಮ ಲಾಗಿನ್ಗೆ ಅವನು ಹಾಕಿರೋ ಎಲ್ಲ ದಾಖಲೆಗಳು ಸೈಬರ್ ಮುಖಾಂತರ ಅಥವಾ ಗ್ರಾಮ ಒಂದು ಮುಖಾಂತರ ನನ್ನ ಲಾಗಿನ್ಗೆ ಬರ್ತದೆ, ನಮ್ಮ ಮಂಡಳಿಯ ನಮ್ಮ ಇನ್ಸ್ಪೆಕ್ಟರ್ ಲಾಗಿನ್ಗೆ ಬರುತ್ತೆ. ಸೊ ಅದನ್ನ ಎಲ್ಲ ದಾಖಲಾತಿ ತಗೊಂಡು ಅವರಿಗೂ ಮತ್ತೆ ಅವ್ರು ಯಾರು ಉದ್ಯೋಗ ಪ್ರಮಾಣ ಪತ್ರ ಕೊಟ್ಟಿದ್ದಾನೆ ಮಾಲಕನಿಗೆ ದೂರವಾಣಿ ಕರೆ ಮಾಡುವಂಥದ್ದು ಅಥವಾ ನಮ್ಮಲ್ಲಿ ಟ್ರೇಡ್ ಯೂನಿಯನ್ ಅಲ್ಲಿ ನಮ್ಮ ಕಾರ್ಮಿಕ ಇಲಾಖೆಯ ಸಹಕಾರ ಸಂಘಗಳ ಕಾಯ್ದೆಯಡಿ ಅವರು ನೋಂದಣಿ ಮಾಡತಕ್ಕಂತ ಸಂಘಗಳಿರ್ತವೆ, ಆ ಸಂಘದ ಮುಖಾಂತರನೂ ಕೂಡ ನಮ್ಮಲ್ಲಿ ಮೆಂಬರ್ ಆಗಿರ್ತಾರೆ. ಆ ಸಂಘದವರು ಕೂಡ ಅವ್ರ ಲೆಟರ್ ಅಲ್ಲಿ ಇವರು ಕಾರ್ಮಿಕ ಹೌದು ಅಂತೇಳಿ ಅವರು ಉದ್ಯೋಗ ಪ್ರಮಾಣ ಪತ್ರ ಕೊಡ್ತಾರೆ. ಸೊ ಹಾಗಾಗಿ ಅಂಥವ್ರನ್ನು ಕೂಡ ನಾವು ಪರಿಶೀಲನೆ ಮಾಡಿ ಸಂಘದ ಮುಖಾಂತರ ಅವ್ರ ಹತ್ರ ವಿಚಾರ ಮಾಡಿ ಅಥವಾ ಮನೆ ಮಾಲೀಕನ ಹತ್ರ ಹೋಗಿ ಸ್ಥಳ ಪರಿಶೀಲನೆ ಮಾಡಿ ಅಲ್ಲಿ ನಾವು ಸರಿಯಾದ ಮಾಹಿತಿ ಲಭ್ಯವಾದಾಗ ಅಕ್ಕಪಕ್ಕದವ್ರನ್ನ ವಿಚಾರಿಸಿ ಇವರು ಕಾರ್ಮಿಕರು ಹೌದಾ ಅಲ್ಲ ಅಂತೇಳಿ ತಿಳಿದು ಅದ ನಂತರ ನಾವು ಅದರಲ್ಲಿ ವೆರಿಫಿಕೇಶನ್ ಪರಿಶೀಲನಾ ವರದಿಯನ್ನು ಬರೆದು ಅವ್ರು ನಿಜವಾದ ಕಾರ್ಮಿಕರಾಗಿದ್ರೆ ಕಾರ್ಡ್ ಅಪ್ರೂವ್ ಮಾಡ್ತೇವೆ, ಇಲ್ಲ ಅಂದ್ರೆ ರಿಜೆಕ್ಟ್ ಮಾಡ್ತೇವೆ.
1: ಈ ತರ ಈಗ ಇದರಲ್ಲಿ ಕಟ್ಟಡ ಕಾರ್ಮಿಕರಿಗೆ ಕಾರ್ಡ್ ಯೋಜನೆ ಆಯ್ತು. ಈ ಅಸಂಘಟಿತ ವಲಯದಲ್ಲಿ ಇನ್ನಷ್ಟು ಬಹಳ ಮಂದಿ ಬಹಳ ಕ್ಯಾಟಗರಿಯವರಿದ್ದಾರೆ.
0: ಹೌದು ಮೇಡಮ್, ಹೌದು. ತಾವು ಹೇಳಿದಾಗೆ ಅಸಂಘಟಿತ ಕಾರ್ಮಿಕರಿಗೂ ಕೂಡ ನಮ್ಮ ಮಾನ್ಯ ಕಾರ್ಮಿಕ ಸಚಿವರು ಈಗ ಎಲ್ಲ ವಿಧವಾದ ಅಸಂಘಟಿತ ಕಾರ್ಮಿಕರು ಅಂದ್ರೆ 91 ವಲಯದಲ್ಲಿ ಕೆಲಸ ಮಾಡುವಂತ ಅಸಂಘಟಿತ ಕಾರ್ಮಿಕರಿಗೆ ಒಂದು ವಿಶೇಷವಾದ ಅಸಂಘಟಿತ ಕಾರ್ಮಿಕರ ಕಲ್ಯಾಣ ಮಂಡಳಿ ಅಂದ್ರೆ ಅಂಬೇಡ್ಕರ್ ಸಹಾಯಸ್ತ ಯೋಜನೆ ಅಂತೇಳಿ ಒಂದು ಮಂಡಳಿಯನ್ನ ರಚನೆ ಮಾಡಿದ್ದಾರೆ ಮೇಡಮ್. ಇದರಲ್ಲಿ ಕೂಡ ಅವರಿಗೆ ಎಲ್ಲ ಸೌಲಭ್ಯಗಳು ಲಭ್ಯವಾಗುತ್ತೆ. ಅಂದ್ರೆ ಹಿಂದೆ ಕಟ್ಟಡ ಕಾರ್ಮಿಕರು ಒಂದೇ ಸ್ಕೀಮ್ ಇದ್ದಿದ್ದರಿಂದ ಎಲ್ಲರೂ ಕಟ್ಟಡ ಕಾರ್ಮಿಕರ ಕಾರ್ಡ್ ಅನ್ನೇ ತಗೊಳ್ತಾ ಇದ್ರು. ಸೊ ಈಗ ಅದನ್ನ ಫಿಲ್ಟರ್ ಮಾಡಿದ್ದೇವೆ, ಅಂದ್ರೆ ಯಾರು ಕಟ್ಟಡ ಕಾರ್ಮಿಕರು ಅಲ್ಲ ಅವರು ತಮ್ಮ ಕಾರ್ಡ್ ಅನ್ನ ಕಡ್ಡಾಯವಾಗಿ ಕಾರ್ಮಿಕ ಇಲಾಖೆಗೆ ಎಲ್ಲಿ ಕಾರ್ಡ್ ತಗೊಂಡಿರ್ತಾರೆ ಆ ನಿರೀಕ್ಷಕರಿಗೆ ಆ ಕಾರ್ಡ್ ಅನ್ನ ಸರೆಂಡರ್ ಮಾಡಬೇಕು, ಕಟ್ಟಡ ಕಾರ್ಮಿಕರು ಅಲ್ಲ ಅಂತೇಳಿ ನಮಗೆ ಅವರು ಬರೆದು ಕೊಡಬೇಕು. ಒಂದು ಪಕ್ಷ ಅವರು ಕೊಡದೇ ಇದ್ದಾಗ ಅವರು ಕಟ್ಟಡ ಕಾರ್ಮಿಕರಾಗಿ ಅಥವಾ ಆಗದೇ ಇದ್ದಾಗ ಏನೇ ಕಟ್ಟಡ ಕಾರ್ಮಿಕರ ಅಲ್ಲದೆ ಸೌಲಭ್ಯಗಳನ್ನು ಪಡ್ಕೊಂಡಾಗ ನಾವೇನು ಮಾಡ್ತೀವಿ, ವೆರಿಫಿಕೇಶನ್ ಇಲ್ಲ ಅಂತ ಒಂದು ಪ್ರಕರಣ ಕಂಡಾಗ ನಾವು ಅವ್ರ ಮೇಲೆ ಕಾನೂನು ರೀತಿಯ ಕ್ರಮವನ್ನು ತೆಗೆದುಕೊಳ್ತೇವೆ ಮೇಡಮ್. ಯಾಕಂದ್ರೆ ಇದು ನಿಜವಾದ ಕಟ್ಟಡ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ ಸಲ್ಲಬೇಕು ಅನ್ನೋದು ಕಾರ್ಮಿಕ ಇಲಾಖೆ ಉದ್ದೇಶ.
1: ಸೂಪರ್. ಓಕೆ, ಈಗ ನೀವು
0: ಕಾರ್ಮಿಕರಿಗೆ
1: ಹೌದು
0: ಈಗ ತಾವು ಹೇಳಿದಾಗ ಮೇಡಮ್, ಕರ್ನಾಟಕ ರಾಜ್ಯ ಸರ್ಕಾರ ಈಗ ಅಸಂಘಟಿತ ವರ್ಗಗಳಲ್ಲಿ ದುಡಿತಿರುವ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ ಒದಗಿಸುವ ಉದ್ದೇಶದಿಂದ ಅಂಬೇಡ್ಕರ್ ಸಹಾಯ ಹಸ್ತ ಯೋಜನೆ ಅಂತೇಳಿ ಜಾರಿ ಮಾಡಿದ್ದಾರೆ ಮೇಡಮ್. ಇದರಲ್ಲಿ ಇದು ಒಟ್ಟಾರೆ ಒಟ್ಟು ಇದರಲ್ಲಿ ಮೊದಲು ನಮಗೆ 27 ವರ್ಗಗಳು ಮಾಡಿದ್ರು, ಆ ನಂತರದಲ್ಲಿ ಒಟ್ಟು 91 ವರ್ಗಗಳಿಗೆ ಕಾರ್ಮಿಕರಿಗೆ ಉಚಿತವಾಗಿ ನೋಂದಣಿ ಮಾಡುವಂತಹ ಸ್ಮಾರ್ಟ್ ಕಾರ್ಡ್ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಮೇಡಮ್. ಇದರಲ್ಲಿ ನಾನು ಒಂದ್ಸಲ ತಮಗೆ ವಿವರವಾಗಿ ಹೇಳೋದಂದ್ರೆ 91 ವರ್ಗಗಳದ್ದು ಹೇಳಬೇಕಾಗತ್ತೆ, ಅಷ್ಟು ಹೇಳುದ ಮೇಡಮ್ ಯಾರ್ಯಾರು ಬರ್ತಾರೆ ಅಂತ
1: ಹೇಳಿ ಹೇಳಿ.
0: ಇದರಲ್ಲಿ ಮೇಡಮ್ ಈಗ ಪ್ರಾರಂಭಿಕವಾಗಿ ಗುರುತಿಸಲ್ಪಟ್ಟಿದ್ದು ಹಮಾಲರು, ಟೈಲರ್ಗಳು, ಗೃಹ ಕಾರ್ಮಿಕರು, ಅಗಸರು, ಚಿಂದಿ ಹಾಯುವವರು, ಅಕ್ಕಸಾಲಿಗರು, ಕಮ್ಮಾರರು, ಕುಂಬಾರರು, ಕ್ಷೌರಿಕರು, ಬಟ್ಟಿ ಕಾರ್ಮಿಕರು, ಸಿನಿ ಕಾರ್ಮಿಕರು, ನೇಕಾರರು, ಬೀದಿ ಬದಿ ವ್ಯಾಪಾರಿಗಳು, ಹೋಟೆಲ್ ಕಾರ್ಮಿಕರು, ಫೋಟೋಗ್ರಾಫರ್ಗಳು, ಸ್ವತಂತ್ರ ಲೇಖನ ಬರಹಗಾರರು, ಬೀದಿ ಕಾರ್ಮಿಕರು, ಅಸಂಘಟಿತ ವಿಚಲಚೇತನ ಕಾರ್ಮಿಕರು, ಅಲೆಮಾರಿ ಪಂಗಡದ ಕಾರ್ಮಿಕರು, ಹಗ್ಗ ಸಿದ್ಧಪಡಿಸುವ ಕಾರ್ಮಿಕರು, ಉಪ್ಪನ್ನು ತಯಾರಿಸುವ ಉಪ್ಪಾರರು, ಬೀದಿ ವೃತ್ತಿಯಲ್ಲಿ ಮೇದಾರರು, ಬಿದಿರು ವೃತ್ತಿ ಮಾಡುವವರು, ಚಪ್ಪಲಿ ತಯಾರಿಕೆ ಮಾಡುವ ಮತ್ತು ರಿಪೇರಿ ಮಾಡುವ ಕಾರ್ಮಿಕರು, ಕೇಬಲ್ ಕಾರ್ಮಿಕರು, ಕಲ್ಯಾಣ ಮಂಟಪ, ಸಭಾಭವನ ಮತ್ತು ಟೆಂಟ್ಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರು, ಗಾದಿ ಹಾಸಿಗೆ ಮತ್ತು ದಿಂಬು ತಯಾರಿಕೆ ಮಾಡುವಂತಹ ಕಾರ್ಮಿಕರು, ಬಡಗಿ ಮರ ಕೆಲಸ ಮಾಡುವಂಥವರು, ಉಣ್ಣೆ ಮತ್ತು ಕಂಬಳಿ ನೇಯುವವರು, ಕಂಬಳಿ ತಯಾರಿಕೆ ಮಾಡುವವರು, ಅಡಿಕೆ ಹಾಳೆಯಿಂದ ತಟ್ಟೆ ತಯಾರಿಕೆ ಮಾಡುವಂಥವರು, ಸ್ಕಿಲ್ ರೀಲಿಂಗ್ ಮತ್ತು ಸ್ಕಿಲ್ ಸ್ಟಿಚಿಂಗ್ ಕೆಲಸ ಮಾಡುವಂಥವರು, ಪೊರಕೆ ಕಡ್ಡಿ ತಯಾರಿಕೆ ಮಾಡುವಂಥವರು, ಸುಣ್ಣ ತಯಾರಿಸುವಂಥವರು, ವಾಲದ ಊದುವವರು, ದನ ಮೇಯಿಸುವಂಥವರು, ದನಗಾಹಿ ಮತ್ತು ಹೈನುಗಾರಿಕೆ ಮಾಡುವಂಥವರು ಅಂದರೆ ಗೌಳಿ ವೃತ್ತಿ ಅಂತೇಳಿ ಕರೀತಾರೆ ಅದಕ್ಕೆ, ಬಳೆ ವ್ಯಾಪಾರ ಮತ್ತು ಮೇಣದಬತ್ತಿ ತಯಾರಿಕೆ ಮಾಡುವಂಥವರು, ಹಂಚು ಕೆಲಸ ಮಾಡುವಂಥವರು, ನಾರಿನಿಂದ ವಿವಿಧ ಉತ್ಪನ್ನ ತಯಾರಿಕೆ ಮಾಡುವಂಥವರು, ಬೆತ್ತದ ಕೆಲಸ ಮಾಡುವರು, ಗೊಂಬೆ ತಯಾರಿಕೆ ಮಾಡುವಂಥ ಕೆತ್ತನೆ ಮಾಡುವಂಥ ಕಾರ್ಮಿಕರು, ಚರ್ಮ ವಸ್ತುಗಳ ತಯಾರಿಕೆ ಮಾಡುವಂಥವರು, ಅಗರಬತ್ತಿ ತಯಾರಿಕೆ ಮಾಡುವಂಥವರು, ಕೈಯರ್ ಫೈಬರ್ ತಯಾರಿಕೆ ಮಾಡುವಂಥವರು, ಸ್ಮಶಾನ ಕಾರ್ಮಿಕರು, ವಿಗ್ರಹ ಕಲ್ಲು ಕೆತ್ತನೆ ಮಾಡುವಂಥವರು, ಮೀನುಗಾರಿಕೆ ಮಾಡುವಂಥವರು, ನಾಟಿ ಔಷಧಿ ತಯಾರಿಕೆ ಮಾಡುವಂಥವರು, ಬಣ್ಣ ಶೃಂಗಾರ ಬ್ಯೂಟಿ ಪಾರ್ಲರ್ಗಳ ಮಾಡುವ ವೃತ್ತಿಯಲ್ಲಿ ಮತ್ತು ಸೀಟ್ ಮೆಟಲ್ ವೃತ್ತಿ ಮಾಡುವಂಥವರು, ಬೈಸಿಕಲ್ ರಿಪೇರಿ, ಬಣ್ಣ ಕೈಗಾರಿಕೆ, ಮ್ಯಾಟ್ ತಯಾರಿಕೆ, ಗಾಡಿ ಮತ್ತು ರಥ ತಯಾರಿಕೆ, ಗ್ಲಾಸ್ ಬೆಡ್ ತಯಾರಿಕೆ, ಮೆಟಲ್ ಸ್ಕ್ರಾಪ್ಟು, ಟಿನ್ ವಸ್ತುಗಳ ತಯಾರಿಕೆ, ಜೇನು ಸಾಕಾಣಿಕೆ, ನಿಟ್ಟಿಂಗ್ ಕೆಲಸ, ಗಾಣದ ಕೆಲಸ, ಮೆಷಿನರಿ ಕೆಲಸ, ಹೂವು ಕಟ್ಟುವ ವೃತ್ತಿ, ಹೊಸ್ಕೇರಿ ವಸ್ತುಗಳ ತಯಾರಿಕೆ, ಪಾತ್ರೆಗಳಲ್ಲಿ ಕಲಾಯಿ ಹಾಕುವುದು, ವಾದ್ಯರುಂದಿ ಮಾಡುವಂಥವರು, ವೆಲ್ಡಿಂಗ್ ಕೆಲಸ ಮಾಡುವಂಥವರು, ಕುರಿ ಸಾಕಾಣಿಕೆ ಮಾಡುವಂಥವರು, ಧಾರ್ಮಿಕ ದತ್ತಿ ಭಿಕ್ಷುಕ ವೃತ್ತಿ ಮಾಡುವಂಥವರು, ಭವಿಷ್ಯ ನುಡಿಯುವವರು, ಹಳ್ಳುಗಾಡಿನ ಸಾಹಸ ಕ್ರೀಡೆಗಳಲ್ಲಿ ಪ್ರದರ್ಶನ ಮಾಡುವಂಥವರು, ದೇವಸ್ಥಾನಗಳಲ್ಲಿ ನರ್ತಿಸುವುದು, ಭಿಕ್ಷಾಟನೆ ಮಾಡುವಂಥವರು ಮತ್ತು ಗೋಂದೋಳಿ ನೃತ್ಯ ಮಾಡುವಂಥವರು, ಜ್ಯೋತಿಷ್ಯ ಗಿಣಿ ಶಾಸ್ತ್ರ ಹೇಳುವಂಥವರು, ದೇವರ ಕಥೆಗಳು ಮತ್ತು ಪುರಾಣ ಕಥೆಗಳನ್ನು ಹೇಳುವ ಬೊಂಬೆ ಪ್ರದರ್ಶನ ಮಾಡುವಂಥವರು, ಮದುವೆ ಮತ್ತು ಹಬ್ಬದ ದಿನಗಳಲ್ಲಿ ಡೋಲು ಬಡಿಯುವ ಕಾರ್ಮಿಕರು, ಅರಿಶಿನ ಕುಂಕುಮ ಮಾರಾಟ ಮಸಾಲೆ ದಿನಸಿ ಮಾರಾಟ ಮಾಡುವವರು, ದೊಂಬರಾಟ ನಿರೂಪಕ, ಮೋಡಿಗಾರರು ಅಂದರೆ ಕಣ್ಣು ಮಿಟುಕೊಂಡು ಕೆಲಸ ಮಾಡುವಂಥವರು, ಗೊಂದಲು ಹಾಕುವುದು, ಗ್ರಾಮ ಚರಿತ್ರೆಗಳನ್ನು ಪಾರುಪತ್ಯೆದಾರರು, ತಂಬೂರಿ ಮತ್ತು ಹಾರ್ಮೋನಿಗಳ ಸಹಾಯದಿಂದ ಪದಕಟ್ಟೆ ಹಾಡು ಹಾಡುವುದು, ಬೊಂಬೆ ಹೂಡಿಕೆ ಭಾಷಣಿಕೆ ತಯಾರಿಕೆ ಮಾಡುವಂಥವರು, ಎತ್ತನ್ನು ಹಿಡಿದುಕೊಂಡು ಊರಿಂದ ಊರಿಗೆ ಹೋಗಿ ಭಿಕ್ಷೆ ಬೇಡುವವರು, ಹಠಯೋಗಿ ಧರ್ಮ ಪ್ರಚಾರ ಕಾಲಭೈರವನ ಆರಾಧನೆ ಮಾಡುವಂಥವರು, ಕತ್ತಿ ತಯಾರಿಕೆ, ಔಷಧಿ ಮಾರಾಟಗಾರರು ಮಾಡುವ ಕಾರ್ಮಿಕರು, ಗುಡಿಗಾರರು, ಬೀಸು ಕಲ್ಲು ಮತ್ತು ಬೀಸಣಿಕೆ ಮಾರಾಟ ಮಾಡುವಂಥವರು, ಡ್ರಮ್ ಬಾರಿಸುವ ಮತ್ತು ಕೊಳಲು ನುಡಿಸುವವರು, ಕಬ್ಬಿಣದ ತಾಮ್ರದ ತಂತಿಗಳನ್ನು ಉಪಯೋಗಿಸಿ ವಿವಿಧವಾದ ಬಳೆ ಮತ್ತು ಅಲಂಕಾರಿಕ ವಸ್ತುಗಳನ್ನು ತಯಾರಿಸುವವರು, ತೊಗಲು ಬೊಂಬೆ ಆಡಿಸುವವರು, ಮರಗವನ ಆಡಿಸುವವರು, ಊರೂರು ಅಲೆದು ಬಯಲಾಟಗಳನ್ನು ಪ್ರದರ್ಶನ ಮಾಡುವಂಥವರು, ತಾಮ್ರ ಬೆಳ್ಳಿ ಕಲ್ಲು ಹಿತ್ತಾಳೆ ಆಭರಣಗಳನ್ನು ತಯಾರಿಸಿ ಮಾರಾಟ ಮಾಡುವಂಥವರು, ಅಲೆಮಾರಿ ಪಶುಪಾಲಕರು, ಮೊಟ್ಟೆ ಮೀನು ಮಾರಾಟ ಮಾಡುವಂಥವರು, ಇಷ್ಟು 91 ವರ್ಗದ ಅಸಂಘಟಿತ ಕಾರ್ಮಿಕರಿಗೆ ಅಂಬೇಡ್ಕರ್ ಸಹಾಯಹಸ್ತ ಯೋಜನೆಯನ್ನು ಜಾರಿ ಮಾಡಿದ್ದಾರೆ ಮೇಡಮ್.
1: ಇದರಲ್ಲಿ ಅವರಿಗೇನೆಲ್ಲ ಸೌಲಭ್ಯ ಇದೆ?
0: ಇದರಲ್ಲಿ ಯಾರು ಕಾರ್ಡ್ ಅನ್ನು ಹೊಂದಿರ್ತಾರೆ ಅವರಿಗೆ ಅರ್ಹತೆ ಏನಂದ್ರೆ ಮೇಡಮ್, ಈ ಕಾರ್ಡ್ ಮಾಡಲಿಕ್ಕೆ ಅವರು 18 ರಿಂದ 60 ವರ್ಷದ ಮಾಹಿತಿ ಒಳಗಡೆ ಇರಬೇಕು ಮತ್ತು ಯಾವುದೇ ESI PF ಅನ್ನು ಹೊಂದಿರಬಾರದು ಅವರಿಗೆ. ಆಗ ಮತ್ತು ಇದರಲ್ಲಿ ಒಂದು ಅಪಘಾತ ಪರಿಹಾರ ಸೌಲಭ್ಯ ಇದೆ. ಅಪಘಾತದಿಂದ ಮರಣ ಹೊಂದಿದ್ದಲ್ಲಿ ಅವರ ನಾಮ ನಿರ್ದೇಶಕರಿಗೆ 1 ಲಕ್ಷ ರೂಪಾಯಿ ಅಪಘಾತ ಪರಿಹಾರ ಧನವನ್ನು ಅವರಿಗೆ ಅವರ ನಾಮಿನಿ ಅವರಿಗೆ ಕೊಡ್ತೇವೆ. ಮತ್ತು ಆಸ್ಪತ್ರೆ ವೆಚ್ಚ 50,000 ರೂಪಾಯಿವರೆಗೆ ಅವರಿಗೆ ಆಸ್ಪತ್ರೆ ವೆಚ್ಚವನ್ನು ಕೂಡ ಅವರಿಗೆ ಫಲಾನುಭವಿಗೆ ಕೊಡ್ತೇವೆ. ಅಥವಾ ಸಹಾಯ ಮರಣ ಹೊಂದಿದ್ದಲ್ಲಿ ಅವರ ಅಂತ್ಯಕ್ರಿಯೆ ವೆಚ್ಚ 10,000 ರೂಪಾಯಿಗಳನ್ನು ಅವರ ಅಂತ್ಯಕ್ರಿಯೆ ವೆಚ್ಚವಾಗಿ ಅವರಿಗೆ ಧನ ಸಹಾಯವನ್ನು ಕೊಡ್ತೇವೆ ಮೇಡಮ್. ಇಷ್ಟು ಈಗ ಪ್ರಸ್ತುತ ಈ ಅಸಂಘಟಿತ ಕಾರ್ಮಿಕ ಇರುವಂತಹ ಸೌಲಭ್ಯಗಳು.
1: ಈಗ 90+ ವರ್ಗದವರಿಗೆ ಈಗ ಈ ತರದೆಲ್ಲ ಸೌಲಭ್ಯ ಅಂದ್ರೆ ಅಲ್ಲ, ಅವರಿಗೆಲ್ಲ ಗುತ್ತಿತ್ತ ಹಿಂಗ ಒಂದ್ ಇತ್ತಂದಳೆ?
0: ಹೌದು ಮೇಡಮ್, ಈಗಾಗಲೇ ನಾವು ಗ್ರಾಮ ಪಂಚಾಯಿತಿಯಲ್ಲಿ ಪ್ರತಿ ಒಂದು ಪಂಚಾಯಿತಿಯಲ್ಲೂ ಕೂಡ ಆ ಪಂಚಾಯಿತಿಯ ಗ್ರಾಮ ಸಭೆಯಲ್ಲಿ ಮತ್ತು ನಮ್ಮ ಮಂಡಳಿಯಿಂದ ಆಟೋ ಪ್ರಚಾರ ಮತ್ತು ವಾಹನದಲ್ಲಿ ಪ್ರಚಾರ, ಟಿವಿ ಮಾಧ್ಯಮದಲ್ಲಿ ಎಲ್ಲ ಕಡೆಯೂ ಕೂಡ ನಮ್ಮ ಕಾರ್ಮಿಕ ನಿರೀಕ್ಷಕರು ಮತ್ತು ಮಂಡಳಿಯ ಕಾರ್ಯದರ್ಶಿಗಳು, ಕಾರ್ಮಿಕ ಆಯುಕ್ತರು ಇದನ್ನು ಎಲ್ಲೂ ಕಡೆಯೂ ಕೂಡ ಮತ್ತು ಎಲ್ಲ ಪತ್ರಿಕೆಗಳಲ್ಲೂ ಕೂಡ ಪ್ರತಿದಿನ ಪ್ರಚಾರ ಆಗಿ ಬರ್ತಾ ಇರುತ್ತೆ. ಮತ್ತು ನಮ್ಮ ಕಾರ್ಯವ್ಯಾಪ್ತಿಯ ಕಾರ್ಮಿಕ ನಿರೀಕ್ಷಕರುಗಳು ಪ್ರತಿದಿನ ನಾವು ಹೋಗುವ ಜಾಗದಲ್ಲಿ ಎಲ್ಲವರನ್ನ ಒಂದು ಆಟೋ ಗ್ಯಾರೇಜಿಗೆ ಹೋದರೆ ಆಟೋ ಚಾಲಕರ ಸ್ಟಾಪಿಗೆ ಹೋಗ್ತೀವಿ, ಅಲ್ಲಿ ಒಂದು ಬ್ರೋಚರ್ನ ಕೊಟ್ಟು ಅವರಿಗೆ ಒಂದು ಫೋಟೋ ತೆಗೆದು 5 ನಿಮಿಷ ಅವ್ರಿಗೆ ಮಾಹಿತಿಯನ್ನು ಕೊಡ್ತೀವಿ. ಗ್ಯಾರೇಜ್ಗಳಲ್ಲಿ ಹೋಗಿ ಗ್ಯಾರೇಜಲ್ಲಿ ಕೆಲಸ ಮಾಡೋವನಿಗೆ ತಿಳಿ ಹೇಳ್ತೇವೆ, ನೀನು ನಿನ್ನ ಜೊತೆಗೆ 4 ಜನಕ್ಕೆ ಇದನ್ನು ಮಾಡಿಸು ಅಂತೇಳಿ ಹೀಗೆ ಎಲ್ಲ ರೀತಿ ಪ್ರಚಾರ ಮಾಡ್ತೇವೆ. ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು ಪಂಚಾಯಿತಿ ಮೀಟಿಂಗಲ್ಲಂತೂ ನಮಗೆ ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು ಇದರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತೇವೆ, ಅವರು ಮನೆ ಮನೆಗೂ ಪ್ರಚಾರ ಮಾಡ್ತಾರೆ ಮೇಡಮ್.
1: ಇದು ಆತರ ಪ್ರಚಾರ ಮಾಡೋದು ತುಂಬಾ ಮುಖ್ಯ.
0: ಹೌದು ಮೇಡಮ್,
1: ಅಂದ್ರೆ ಈ ವಲಯದಲ್ಲಿರುವವರು ದಿನ ಓದುವವರು ಅಥವಾ ಅಪ್ಡೇಟೆಡ್ ಇರ್ತಾರೆ ಅಂತಾನೆ ಹೇಳುಕಾತಿಲ್ಲ, ಹಾಂಗಾಗಿ ಅವ್ರಿಗೆ ಯಾವ್ದಾರು ಒಂದ್ ರೀತಿಯಲ್ಲಿ ಸುದ್ದಿ ಹೊರೆ ಹಾ ನಾವು ನೋಂದಾಯಿಸ್ಕೊಂಡ್ ಅಂತ ಅವ್ರಿಗೆ ಒಂದು ಇನ್ಫಾರ್ಮೇಶನ್ ಹಾಕೋದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ ಅಂತ ಹೇಳ್ಕೊಂಡ. ಈಗ ಅಸಂಘಟಿತ ಕಾರ್ಮಿಕರಿಗೆ ಎಂತೆಲ್ಲ ಸೌಲಭ್ಯ ಇತ್ತು ಸರ್, ಇನ್ ಡೀಟೇಲ್?
0: ಅದರಲ್ಲಿ ಇನ್ನೊಂದೇನಂದ್ರೆ ಅಸಂಘಟಿತ ವಲಯದಲ್ಲಿ ಇನ್ನೊಂದು ಅದೇ ರೀತಿ ಈ ಒಂದು ಅಸಂಘಟಿತ ವಲಯ 91 ವರ್ಗಗಳಿಗೆ ಒಂದೇನು ಅಂಬೇಡ್ಕರ್ ಸಹಾಯಸ್ಥ ಯೋಜನೆ ಮಾಸ್ಕ್ ಆಗಿದೆ, ಅದೇ ರೀತಿ ನಮ್ಮಲ್ಲಿ ಇನ್ನೊಂದು ಯೋಜನೆ ಇದೆ, ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿಸಿದ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ ಅಂತೇಳಿ, ಇದು ಒಂದು ವಿಶೇಷ ಮೇಡಮ್. ಇದರಲ್ಲೂ ಕೂಡ ಎಷ್ಟು ಒಂದು ವ್ಯವಸ್ಥೆ ಇದೆ ಅಂದರೆ, ಈ ಯೋಜನೆಯಡಿ ಯಾರ್ಯಾರು ಇದರಲ್ಲಿ ನೋಂದಣಿ ಮಾಡಿಕೊಳ್ಳಿಕ್ಕೆ ಬರ್ತಾರೆ ಅನ್ನೋದಾದರೆ, ಚಾಲಕ ವೃತ್ತಿ ಮಾಡುವಂಥವರು, ನಿರ್ವಾಹಕರು, ಕ್ಲೀನರ್ಗಳು, ಬಸ್ ಸಿಬ್ಬಂದಿ, ಬಸ್ಸು ನಿಲ್ದಾಣ ಸಿಬ್ಬಂದಿ, ಮಾರ್ಗ ಪರಿಶೀಲನಾ ಸಿಬ್ಬಂದಿ, ಬುಕಿಂಗ್ ಗುಮಾಸ್ತ, ನಗದು ಗುಮಾಸ್ತ, ಡಿಪೋ ಗುಮಾಸ್ತ, ಸಮಯ ಪಾಲಕ, ಕಾವಲುಗಾರ ಮತ್ತು ಪರಿಚಾರಕ, ಮೋಟಾರು ಗ್ಯಾರೇಜ್ಗಳಲ್ಲಿ ಟೈರ್ ಜೋಡಿಸುವಂಥವರು ಮತ್ತು ಬೇರ್ಪಡಿಸುವ ಘಟಕಗಳಲ್ಲಿ, ಪಂಚರ್ ದುರಸ್ತಿ ಮಳಿಗೆಗಳಲ್ಲಿ ವೀಲ್ ಬ್ಯಾಲೆನ್ಸಿಂಗ್ ಮಾಡುವಂಥ, ಅಲೈನ್ಮೆಂಟ್ ಮಾಡುವಂಥ ಘಟಕಗಳಲ್ಲಿ, ನೀರಿನಿಂದ ಸ್ವಚ್ಛಿಸಿಗೊಳಿಸುವ ಘಟಕಗಳಲ್ಲಿ ಕೆಲಸ ಮಾಡುವವರು, ಮೋಟಾರು ವಾಹನ ಹೊರ ಕವಚ ನಿರ್ಮಾಣ ಘಟಕಗಳಲ್ಲಿ, ಟಿಂಕರಿಂಗ್ ಎಲೆಕ್ಟ್ರಿಷಿಯನ್ ಮತ್ತು ಎಸಿ ಘಟಕಗಳಲ್ಲಿ ಸಂಸ್ಥೆಗಳಲ್ಲಿ ಕೆಲಸ ಮಾಡುವಂಥವರು, ಇಷ್ಟು ಇದೆಲ್ಲ ಕಾರ್ಮಿಕರು ಕೂಡ ಈ ಸಾಮಾಜಿಕ ಮೋಟಾರು ಸಾರಿಗೆ ಸಾಮಾಜಿಕ ಭದ್ರತಾ ಮಂಡಳಿಯಲ್ಲಿ ಕಾರ್ಡನ್ನು ತಗೊಳ್ಬೋದು ಮೇಡಮ್. ಇದಕ್ಕೆ ಏನು ಅರ್ಹತೆ ಅಂದರೆ, ಅವನು ಕೂಡ ಕರ್ನಾಟಕದ ರಾಜ್ಯಕ್ಕೆ ಅನ್ವಯಿಸುವಂತೆ ಯೋಜನೆ ಇದು. ಇದು 18-60 ವರ್ಷದವರೆಗೆ ಯಾರು ಕೂಡ ಕಾರ್ಡನ್ನು ತಗೊಳ್ಬೋದು. ಅವರು ಕೂಡ ಯಾವುದೇ ಸಂಸ್ಥೆಯಲ್ಲಿ ಕೆಲಸ ಮಾಡಿ ESI PF ಸೌಲಭ್ಯವನ್ನು ಹೊಂದಿರಬಾರ್ದು ಮತ್ತು ಆದಾಯ ತೆರಿಗೆ ಪಾವತಿವಂತವರು ಆಗಬಾರ್ದು ಇದರಲ್ಲಿ ಯೋಜನೆಯಡಿ. ಮತ್ತು ಇದರಲ್ಲಿ ಕಾರ್ಡ್ ಮಾಡ್ಕೊಳ್ಳಿಕ್ಕೆ ಇದರಲ್ಲಿ ನಾವೀಗ ಹೇಳಿದಂಥ ಅಸಂಘಟಿತ ಕಾರ್ಮಿಕರಲ್ಲಾಗಲಿ ಅಥವಾ ಕಟ್ಟಡ ಕಾರ್ಮಿಕರಲ್ಲಿ ನೋಂದಣಿ ಮಾಡಲಿಕ್ಕೆ ಸರ್ಕಾರದಿಂದ ಯಾವುದೇ ಶುಲ್ಕ ಸರ್ಕಾರಕ್ಕೆ ಕಟ್ಟಲಿಕ್ಕೆ ಇಲ್ಲ ಮೇಡಮ್. ಆದರೆ ಇದರಲ್ಲಿ ನೀವು 3 ವರ್ಷದ ಅವಧಿಗೆ 50 ರೂಪಾಯಿಗಳನ್ನು ಸರ್ಕಾರಕ್ಕೆ ಶುಲ್ಕ ಪಾವತಿ ಮಾಡಿ ಕಾರ್ಡನ್ನು ನೋಂದಣಿ ಮಾಡಿಕೊಳ್ಬೇಕಾಗತ್ತೆ. ಆ ಕಾರ್ಡ್ ನೋಂದಣಿ ಮಾಡಿದ ನಂತರ ಆ ಒಂದು ಕಾರ್ಮಿಕರಿಗೆ ಸಿಗುವಂಥ ಸೌಲಭ್ಯಗಳು, ಅಪಘಾತದಿಂದ ಫಲಾನುಭವಿ ನಿಧನರಾದಲ್ಲಿ ಅವರ ನಾಮನಿರ್ದೇಶಕರಿಗೆ 5 ಲಕ್ಷ ರೂಪಾಯಿ ಧನ ಸಹಾಯವನ್ನು ಮಂಜೂರು ಮಾಡ್ತೇವೆ. ಹಾಗೆ ಅಪಘಾತದಿಂದ ಶಾಶ್ವತ ದುರ್ಬಲತೆ ಹೊಂದಿದ ಫಲಾನುಭವಿಗಳಿಗೆ 2 ಲಕ್ಷದವರೆಗೆ ಅವರಿಗೆ ದುರ್ಬಲ ಹೊಂದಿದಲ್ಲಿ 2 ಲಕ್ಷದವರೆಗೆ ಪರಿಹಾರವನ್ನು ಕೊಡ್ತೇವೆ. ಅಪಘಾತಕ್ಕೊಳಗಾಗಿ ಆಸ್ಪತ್ರೆಯಲ್ಲಿ 15 ದಿನಕ್ಕಿಂತ ಕಡಿಮೆ ಅವಧಿಗೆ ಒಳರೋಗಿಯಾಗಿ ಚಿಕಿತ್ಸೆ ಪಡೆದಲ್ಲಿ 50,000 ಅವರಿಗೂ ಆಸ್ಪತ್ರೆಯ ವೆಚ್ಚವನ್ನು ಕೂಡ ನಾವು ಸರ್ಕಾರದ ದರದಲ್ಲಿ ಭರಿಸ್ತೇವೆ. ಹಾಗೆ ಅದು ಅಲ್ಲದೆ 50,000 to 1,00,000 ಕೂಡ ನಿಖರ ಆಸ್ಪತ್ರೆಯಲ್ಲಿ, ಅಂದರೆ ನಾವು ಸರ್ಕಾರ ನಿಗದಿಪಡಿಸಿದಂಥ ಈ RSB ಯೋಜನೆಯಡಿ ಆಸ್ಪತ್ರೆಗಳು ನೋಂದಣಿ ಆಗಿರ್ತವೆ, ಅಂಥ ಹಾಸ್ಪಿಟಲಲ್ಲಿ ಅವರು ತಿಳ್ಕೊಂಡು ಆ ಆಸ್ಪತ್ರೆಯಲ್ಲಿ ನಾವು ತಗೊಳ್ಬೇಕು, ಏನು ಟ್ರೀಟ್ಮೆಂಟ್ ತಗೊಳ್ಬೇಕು ಮೇಡಮ್. ಅದು ಆ ರೆಕಗ್ನೈಸ್ಡ್ ಆಗಿರೋ ಹಾಸ್ಪಿಟಲ್ ಟ್ರೀಟ್ಮೆಂಟ್ ತಗೊಂಡಾಗ ಅವರಿಗೆ ಆ ಸೌಲಭ್ಯ ಸಿಗೋದಿಲ್ಲ, ತಗೊಳ್ದೆ ಅಲ್ಲ. ಅದನ್ನು ಒಂದು ಅವ್ರು ನೋಡಿಬಿಟ್ಟು ಅದರಲ್ಲಿ ಅಂಥ ಆಸ್ಪತ್ರೆಯಲ್ಲಿ ನೋಂದಣಿಯಾಗಿ ಚಿಕಿತ್ಸೆಯನ್ನು ಪಡ್ಕೊಂಡಲ್ಲಿ ಈ ಸೌಲಭ್ಯಗಳನ್ನು ಅವರು ಪಡ್ಕೊಳ್ಬೋದು. ಅದಲ್ಲದೆ ಸಹಜ ಮರಣ ಹೊಂದಿದ ಫಲಾನುಭವಿಗಳಿಗೆ 25,000 ಕೂಡ ಪರಿಹಾರವನ್ನು ಕೊಡ್ತೇವೆ. ಮತ್ತು ಇದರಲ್ಲಿ ಮಕ್ಕಳಿಗೆ ಏನು ಸೌಲಭ್ಯ ಇದೆ, ಅವರ ಮಕ್ಕಳಿಗೆ ಅಂದರೆ ಅವ್ರ ಮಕ್ಕಳಿಗೂ ಕೂಡ ಇದರಲ್ಲಿ ನೋಂದಾಯಿತ ಫಲಾನುಭವಿಗಳ ಮಕ್ಕಳಿಗೆ ಕನಿಷ್ಠ 2 ಮಕ್ಕಳಿಗೆ ವಿದ್ಯಾರ್ಥಿ ವೇತನ, ಅಂದರೆ 12ನೇ ತರಗತಿವರೆಗೆ ತುಸಮಾನವರೆಗೆ 3,000 ರೂಪಾಯಿಗಳಿನ ಸ್ಕಾಲರ್ಶಿಪ್ ಅನ್ನು ಕೊಡ್ತೇವೆ. ಪದವಿವರೆಗೆ 5,500 ರೂಪಾಯಿಯನ್ನು ಕೊಡ್ತೇವೆ. ಇಂಜಿನಿಯರಿಂಗ್ ಅಥವಾ ವೈದ್ಯಕೀಯ ಶಿಕ್ಷಣದಲ್ಲಿ ಅವರು ವಾರ್ಷಿಕ 8,000 ರೂಪಾಯಿವರೆಗೆ ಶೈಕ್ಷಣಿಕ ಧನ ಸಹಾಯ. ಸ್ನಾತಕೋತ್ತರ ಪದವಿಯನ್ನು ಪಡ್ಕೊಂಡ್ರೆ 11,000 ಅವರಿಗೆ ಶೈಕ್ಷಣಿಕ ಧನ ಸಹಾಯವನ್ನು ಕೊಡ್ತೇವೆ. ಅದಲ್ಲದೇ ಆ ಅಪಘಾತ ನಿಧನರಾದ ಸಂಪೂರ್ಣ ಶಾಶ್ವತ ದುರ್ಬಲ ಹೊಂದಿದ ಫಲಾನುಭವಿಗಳಾಗಿದ್ದಲ್ಲಿ ಅವರ ಇಬ್ಬರು ಮಕ್ಕಳಿಗೆ 1ನೇ ತರಗತಿಯಿಂದ ಪದವಿವರೆಗೆ ಪ್ರತಿ ವರ್ಷಕ್ಕೆ 10,000 ರೂಪಾಯಿ ಶೈಕ್ಷಣಿಕ ಧನ ಸಹಾಯ ಇರುತ್ತೆ. ಪದವಿಗಳಿಗೆ ಮಾಡುವಂಥವ್ರು ಇಂಜಿನಿಯರ್ ಅಥವಾ ವೈದ್ಯಕೀಯ ಶಿಕ್ಷಣ ಪಡೆಯುವಂಥವರಿಗೆ 20,000 ರೂಪಾಯಿವರೆಗೆ ಶೈಕ್ಷಣಿಕ ಧನ ಸಹಾಯವನ್ನು ಕೊಡ್ತೀವಿ. ಅದಲ್ಲದೇ ಸ್ನಾತಕೋತ್ತರ ಪದವಿ ಪಡೆಯುವವರಿಗೆ 25,000 ರೂಪಾಯಿವರೆಗೆ ಅವರಿಗೆ ಶೈಕ್ಷಣಿಕ ಧನ ಸಹಾಯವಿದೆ. ಅಲ್ಲದೇ ಅವರಿಗೆ ಹೆರಿಗೆ ಭತ್ಯೆ ಕೂಡ ಫಲಾನುಭವಿಯ ಮೊದಲ 2 ಹೆರಿಗೆಗಳಿಗೆ ಮಾತ್ರ ಸೀಮಿತವಾಗಿ 1 ಹೆರಿಗೆಗೆ 10,000 ರೂಪಾಯಿಯಂತೆ 2 ಹೆರಿಗೆ 20,000 ರೂಪಾಯಿಯನ್ನು ಕೂಡ ಅಲ್ಲಿ ಪರಿಹಾರವಾಗಿ ಕೊಡ್ತೇವೆ ಮೇಡಮ್.
1: ಈಗ ಗಿಗ್ ಕಾರ್ಮಿಕರು ಅಂದ್ರೆ ಯಾರು?
0: ಅದೇ ತರ ನಮ್ಮ ಮಾನ್ಯ ಕಾರ್ಮಿಕ ಸಚಿವರು ಈಗ ಮೊನ್ನೆ ತಾನೇ ನಡೆದಂತಹ ಅಧಿವೇಶನದಲ್ಲಿ ಇದನ್ನ ನಮ್ಮಲ್ಲಿ ಗಿಗ್ ಕಾರ್ಮಿಕರ ಅವಿಲನ್ನ ಮಾಡಿ ಸರ್ಕಾರದಿಂದ ಅನುಮೋದನೆಯನ್ನ ಪಡ್ಕೊಂಡಿದ್ದಾರೆ ಮೇಡಮ್. ಆ ನಿಟ್ಟಿನಲ್ಲಿ ಈಗ ಗಿಗ್ ಕಾರ್ಮಿಕರಲ್ಲಿ ಗಿಗ್ ಕಾರ್ಮಿಕರ ವಿಮಾ ಯೋಜನೆ ಮಂಡಳಿಯನ್ನು ರಚನೆ ಮಾಡಿದ್ದಾರೆ ಮೇಡಮ್. ಇದರಲ್ಲಿ ಕರ್ನಾಟಕದಲ್ಲಿ ಇರುವಂತ ಎಲ್ಲರೂ ಕೂಡ ಇದರಲ್ಲಿ ಗಿಗ್ ಕಾರ್ಮಿಕರಲ್ಲಿ ಮಾಡಬಹುದು. ಇದರಲ್ಲಿ ಯಾರ್ಯಾರು ನೋಂದಣಿ ಮಾಡಿಕೊಳ್ಬಹುದು ಅಂತ ಗಿಗ್ ಕಾರ್ಮಿಕರಂದ್ರೆ ಸ್ವಿಗ್ಗಿ ಜೊಮ್ಯಾಟೊ ಸಂಸ್ಥೆಗಳಲ್ಲಿ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡುವಂತವರು, ಇ ಕಾರ್ಮಿಕ್ ಸಂಸ್ಥೆಗಳಾದ ಅಮೆಜಾನ್, ಫ್ಲಿಪ್ಕಾರ್ಟ್, ಫೋಟರ್, ಫಾರ್ಮಸಿ, ಬ್ಲಿಂಕ್ಟ್, ಜುಟ್ಟು ಮತ್ತು ಬಿಗ್ ಬಾಸ್ಕೆಟ್, ಡಾಮಿನೋಸ್ ಮುಂತಾದ ಸಂಸ್ಥೆ ಈ ಡೆಲಿವರಿ ವೃತ್ತಿಯಲ್ಲಿ ಇರುವಂತವರು, ಇವರು ಈ ವೃತ್ತಿಯಲ್ಲಿ ತೊಡಗಿಸಿಕೊಂಡ್ರೆ ಎಲ್ಲರೂ ಕೂಡ ಈ ಗಿಗ್ ಕಾರ್ಮಿಕರ ಯೋಜನೆಯಡಿ ಸ್ಮಾರ್ಟ್ ಕಾರ್ಡ್ ಅನ್ನು ಪಡ್ಕೊಳ್ಬೋದು ಮೇಡಮ್. ಇದರಲ್ಲಿ ನಿಮಗೆ ಅವರಿಗೆ ಆ ಗಿಗ್ ಕಾರ್ಮಿಕರ ಕಾರ್ಡ್ ಅನ್ನು ಪಡ್ಕೊಂಡಾಗ ಆ ಒಂದು ಕಾರ್ಮಿಕರಿಗೆ ಸಿಗುವಂತಹ ಸೌಲಭ್ಯಗಳು ಏನಂದ್ರೆ, ಅಲ್ಲಿ ಅಪಘಾತದಿಂದ ಮರಣ ಹೊಂದಿದಲ್ಲಿ ವಿಮಾ ಪರಿವಾರವಾಗಿ ಅವರಿಗೆ 2,00,000 ರೂಪಾಯಿಯನ್ನ ಆ ಫಲಾನುಭವಿಯ ನಾಮ ನಿರ್ದೇಶಕರಿಗೆ ಕೊಡ್ತೇವೆ. ಹಾಗೂ ಜೀವ ವಿಮೆ 2,00,000 4,00,000 ಅವರಿಗೆ ಧನ ಸಹಾಯವನ್ನು ಸಿಗುವಂತದ್ದಿದೆ. ಅಪಘಾತದಲ್ಲಿ ಶಾಶ್ವತ ದುರ್ಬಲ ಹೊಂದಿದಲ್ಲಿ ಅವರಿಗೆ 2,00,000 ರೂಪಾಯಿಯನ್ನು ಫಲಾನುಭವಿಗಳಿಗೆ ನಾವು ಕೊಡ್ತೇವೆ. ಅದರಲ್ಲೂ ಕೂಡ ಆಸ್ಪತ್ರೆ ವೆಚ್ಚ 1,00,000 ಅಪಘಾತದ ಪ್ರಕರಣದ ಅನುಕೂಲವಾಗಿ 1,00,000 ಇರುತ್ತೆ. ಜೀವ ವಿಮೆ 2,00,000 ಇರುತ್ತೆ. ಇದು ಕೂಡ ನೋಂದಣಿಗೆ ಅರ್ಹತೆ ಏನಂದ್ರೆ 18-60 ವಯೋಮಿತಿ ಇರಬೇಕು, ಆದಾಯ ತೆರಿಗೆ ಪಾವತಿದಾರರಾಗಿರಬಾರದು, ಭವಿಷ್ಯ ನಿಧಿ ಮತ್ತು ಇಎಸ್ಐ ಪಿಎಫ್ ಅನ್ನು ಹೊಂದಿರೋರಾಗಿರಬಾರದು. ಕರ್ನಾಟಕದಲ್ಲಿ ಗಿಗ್ ವೃತ್ತಿ ಮಾಡುವಂತವರಿಗೆ ಮಾತ್ರ ಈ ಕಾರ್ಡ್ ಅನ್ನ ಪಡೆಯಲಿಕ್ಕೆ ಅವಕಾಶ ಇದೆ.
1: ಪ್ರಜೆ ಎಲ್ಲಿ ಧಾರವಾಡಿಲ್ಲ, ಕರ್ನಾಟಕದಲ್ಲಿ ಕೆಲಸ
0: ಗಿಗ್ ವೃತ್ತಿ ಮಾಡುವಂತವರಾಗಿರ್ಬೇಕು.
1: ಸಿಟಿಜನ್ಶಿಪ್ ಎಲ್ಲಿ ಧಾರವಾಡಿಲ್ಲ,
0: ಇದು ಗಿಗ್ ಕಾರ್ಮಿಕರಿಗೆ ಸಂಬಂಧಪಟ್ಟ ಹಾಗೆ ಈ ಮಾಹಿತಿ.
1: ಈಗ ಮಹಿಳಾ ಕಾರ್ಮಿಕರಿಗೆ ಯಾವ ತರ ವಿಶೇಷ ಸೌಲಭ್ಯ ಇದೆ?
0: ಮಹಿಳಾ ಅಂದ್ರೆ ಹಿಂದೆ ಪುರುಷರಿಗೆ ಹೆಚ್ಚು ವೇತನ ಕೊಡ್ತಾ ಇದ್ರು, ಮಹಿಳೆಯರಿಗೆ ಕಡಿಮೆ ವೇತನ ಕೊಡ್ತಾ ಇದ್ರು. ಈಗ ಹಾಗಲ್ಲ, ಸಮಾನ ವೇತನ ಕಾಯ್ದೆಯಡಿ ಒಂದೇ ಒಂದು ಪುರುಷ ಮಾಡುವಂತ ಸಮಾನವಾದ ಕೆಲಸ ಮಹಿಳೆ ಮಾಡಿದಾಗ ಆ ಮಹಿಳೆಗೂ ಕೂಡ ಪುರುಷರಿಗೆ ಏನು ವೇತನ ಕೊಡ್ತೀರಿ, ಹಾಗೆ ಸಮಾನ ವೇತನ ಕಾಯ್ದೆಯಡಿ ಮಹಿಳೆಗೂ ಕೂಡ ಅದೇ ವೇತನವನ್ನು ಕೊಡುವಂತ ನಮ್ಮಲ್ಲಿ ಸಮಾನ ವೇತನ ಕಾಯ್ದೆ ಜಾರಿಯಲ್ಲಿದೆ ಮೇಡಮ್.
1: ಈಗ ಕಟ್ಟಡ ಕಾರ್ಮಿಕರಿಗೂ ಹಾಗೆ?
0: ಹಾ, ಕಟ್ಟಡ ಕಾರ್ಮಿಕರಲ್ಲೂ ಅಷ್ಟೇನೆ. ಈಗ ಮಹಿಳೆ ಪುರುಷನಿಗೆ ಸಮಾನವಾದ ಕೆಲಸ ಮಾಡಿದಾಗ ಅಲ್ಲಿ ಮಹಿಳೆಗೆ ಕಡಿಮೆ ಸಂಬಳ ಅಂತೇಳಿ ನಮ್ಮ ಶಾಪ್ ಆಕ್ಟ್ ಅಲ್ಲಿ ಬರೋದಿಲ್ಲ. ನಾವು ಪ್ರತಿ ವರ್ಷ ಫಸ್ಟ್ ಏಪ್ರಿಲ್ ಇಂದ ಮಾರ್ಚ್ 31ರವರೆಗೆ ನಾವು ಒಂದು ಸರ್ಕಾರ ಅಂಗಡಿ ಮತ್ತು ವಾಣಿಜ್ಯ ಸಂಸ್ಥೆ ಕಾಯ್ದೆಯಡಿ ಮಿನಿಮಮ್ ವೇಜಸ್ ಆಕ್ಟ್ ಅಲ್ಲಿ ನಮ್ಮಲ್ಲಿ ನೋಟಿಫಿಕೇಶನ್ ಜಾರಿಯಾಗುತ್ತೆ. ಈ ವಷ್ಟು 84 ವಲಯದ ಸಂಸ್ಥೆಗಳಲ್ಲಿ ಕೆಲಸ ಮಾಡುವಂತಹ ವಲಯಗಳಲ್ಲಿ ಅವರಿಗೆ ಇಷ್ಟೇ ವೇತನವನ್ನು ಕೊಡಬೇಕು, ಇಷ್ಟು ವಿಡಿಎ ಕೊಡಬೇಕು ಅಂತ ಇರುತ್ತೆ. ಆ ವೇತನದಲ್ಲಿ ಅವರಿಗೆ ಇಎಸ್ಐ ಪಿಎಫ್ ಅನ್ನು ಮಾತ್ರ ಡಿಡಕ್ಷನ್ ಮಾಡಬೇಕು. ಅದು ಮಾಲಕರ ಕಾಂಟ್ರಿಬ್ಯೂಷನ್ ಇರುತ್ತೆ ಮತ್ತು ಎಂಪ್ಲಾಯಿ ಕಾಂಟ್ರಿಬ್ಯೂಷನ್ ಇರುತ್ತೆ. ಅದನ್ನು ಡಿಡಕ್ಷನ್ ಮಾಡಿ ಉಳಿದ ಹಣವನ್ನು ಅವರಿಗೆ ಚೆಕ್ ಅಥವಾ ಅವರ ನೆಪ್ ಮೂಲಕನೇ ಅವರಿಗೆ ಜಮಾ ಮಾಡಬೇಕು. ಉಳಿದ ಯಾವುದೇ ರೀತಿಯಲ್ಲಿ ನೀವೇನಾದರೂ ವೇತನ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಅದು ಅವರಿಗೆ ವೇತನ ಕೊಟ್ಟಿದ್ದಕ್ಕೆ ದಾಖಲೆನೇ ಇರೋದಿಲ್ಲ. ಒಬ್ಬ ಕಾರ್ಮಿಕ ಕೆಲಸ ಮಾಡಿದಾಗ ಅವರಿಗೆ ವೇತನವನ್ನು ಚೆಕ್ ಮುಖಾಂತರ ಅಥವಾ ಅವರ ಖಾತೆಗೆ ಜಮಾ ಮಾಡಬೇಕು. ಅದು ಮಾಡಿದಾಗ ಮಾತ್ರ ಅವರಿಗೆ ಪೂರ್ಣ ಪ್ರಮಾಣದ ಸ್ಯಾಲ್ರಿ ನೀವು ಕೊಟ್ಟಿದ್ದೀರಿ ಅನ್ನೋದಕ್ಕೆ ದಾಖಲೆ ಇರುತ್ತೆ. ಬೇರೆ ಯಾವುದೇ ದಾಖಲೆ ನಾವು ಕನ್ಸಿಡರ್ ಮಾಡೋದಿಲ್ಲ. ಹಾಗೆ ಒಂದು ಶಾಪ್ ಆ್ಯಂಡ್ ಅಸೆಟ್ಲ್ಮೆಂಟ್ ಆ್ಯಕ್ಟ್ ಪ್ರಕಾರ ನಾವು ಒಂದೊಂದು ವಿಧವಾದ ಸಂಸ್ಥೆಗಳಿಗೆ ಒಂದೊಂದು ರೀತಿಯ ವೇತನವನ್ನು ಫಿಕ್ಸ್ ಮಾಡಿರ್ತೇವೆ. ಪ್ರಸ್ತುತ ತಮಗೆ ಹೇಳೋದಾದರೆ ಒಂದು ಸೇಲ್ಸ್ಮ್ಯಾನ್, ಶಾಪ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್ ಪ್ರಕಾರ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡುವಂಥ ಒಂದು ಸೇಲ್ಸ್ಮ್ಯಾನ್ ಅಂದರೆ ಅವರಿಗೆ ನಿಗದಿತ 15,000 ಹೆಚ್ಚಿನ ವೇತನವನ್ನು ಕೊಡಬೇಕಾಗತ್ತೆ
1: ಮೇಡಮ್. ಓಕೆ, ಹೆಣ್ಣು ಮಕ್ಕಳಾದ್ರೂ ಗಂಡು ಮಕ್ಕಳು?
0: ಹೌದು ಹೌದು ಮೇಡಮ್, ಸಮಾನ ವೇತನ.
1: ಈಗ ಬಾಲ
0: ಅವರು ಓಟಿ ಮಾಡಿದಾಗ ನಮ್ಮಲ್ಲಿ ಏನೋ ಇದೆ, ಇಷ್ಟು 8 ಕೆಲಸ ಮಾಡೋ ಒಂದು ರೆಸ್ಟ್ ಒಂದು ಗಂಟೆ ರೆಸ್ಟ್ ಅಲ್ಲಿ ಇರುವಂತ ಕೆಲಸ ಅಷ್ಟೇ. ಅದರ ನಂತರದಲ್ಲಿ ಅವರು ಹೆಚ್ಚಿನ ವೇತನ ಕೆಲಸ ಮಾಡಿದಾಗ ಅದಕ್ಕೆ ತಕ್ಕನಾಗಿ ಒಂದು ಗಂಟೆಗೆ ಅವರು ಓಟಿಯನ್ನು ಕೊಡುವಂಥದ್ದಿದೆ. ಆ ಓಟಿ ಅವರು ರಿಜಿಸ್ಟರ್ನ ಮೇಂಟೈನ್ ಮಾಡಿ ಅವರಿಗೆ ಓಟಿಯನ್ನು ಕೊಡಬೇಕಾಗ್ತದೆ.
1: ಸೊ ಈಗಿನ ನಿಗದಿತ ಸಮಯ ಕೆಲಸ ಮಾಡಲಿಕ್ಕೆ ಇರೋದು 8+1, 8 ಗಂಟೆ ಕೆಲಸ, 1 ಗಂಟೆ ಬ್ರೇಕ್ ರೆಸ್ಟ್ ಅಂತ ಹೇಳಿ. ಈಗ ಬಾಲ ಕಾರ್ಮಿಕರು ನಿಮ್ಮ ಇಲಾಖೆಯ ಯಾವ ಇದರಲ್ಲಿ ಪರಿಗಣಿಸಲ್ಪಡ್ತಾರೆ?
0: ಬಾಲ ಕಾರ್ಮಿಕರು ತಗೊಂಡಂಗೆ ಚೈಲ್ಡ್ ಲೇಬರ್ ಆಕ್ಟ್ ಮೇಡಮ್, ಚೈಲ್ಡ್ ಲೇಬರ್ ಆಕ್ಟ್ 1986 ಪ್ರಕಾರ ಅದನ್ನು ತಿದ್ದುಪಡಿ ಕಾಯ್ದೆ 2016 ಮೊದಲು ನಮ್ಮದು 1-14 ಬಾಲಕಾರ್ಮಿಕರು ಅಂತೇಳಿ ಮಾಡಿದ್ವಿ ನಾವು. 14ನೇ ವರ್ಷದವರೆಗೆ ಯಾರು ಕೂಡ ಯಾವುದೇ ಸಂಸ್ಥೆಯಲ್ಲಿ ಕಡ್ಡಾಯವಾಗಿ ಕೆಲಸ ಮಾಡಲಿಕ್ಕೆ ಇಲ್ಲ ಅಂತೇಳಿ ಅದೇ ಕಾಯ್ದೆಯನ್ನು ತಿದ್ದುಪಡಿ ಮಾಡಿ 2016 ಪ್ರಕಾರ ಬಾಲಕಾರ್ಮಿಕ ಮತ್ತು ಕಿಶೋರ ಕಾರ್ಮಿಕ ಅಂತೇಳಿ ಮಾಡಿದ್ದೇವೆ. ಈ ಬಾಲಕಾರ್ಮಿಕ ಮತ್ತು ಕಿಶೋರ ಕಾರ್ಮಿಕರು ಯಾರಂದ್ರೆ 1-14 ಇರತಕ್ಕಂಥ ಮಕ್ಕಳನ್ನ ಬಾಲಕಾರ್ಮಿಕ ವ್ಯಾಪ್ತಿಯಲ್ಲಿ ಬರ್ತಾರೆ. 15-18 ಮೇಲಿಟ್ಟು ಆ ಅವಧಿ ಬರುವಂತವರು ಕಿಶೋರ ಕಾರ್ಮಿಕರಾಗ್ತಾರೆ. ಈ ಬಾಲಕಾರ್ಮಿಕರು ಯಾವುದೇ ಸಂಸ್ಥೆಯಲ್ಲಿ ಕೂಡ ಕೆಲಸವನ್ನು ಮಾಡಲಿಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ. ಅದೇ ನಿಮಗೆ 15-18 ಕಿಶೋರ ಕಾರ್ಮಿಕರು ಅಪಾಯಕಾರಿ ಅಲ್ಲದ ಉದ್ದಿಮೆಗಳಲ್ಲಿ, ಈ ಅಪಾಯಕಾರಿ ಉದ್ದಿಮೆ ಅಂದ್ರೆ ಅದಕ್ಕೊಂದು ನೋಟಿಫಿಕೇಶನ್ ಪ್ರಕಾರ ಇಷ್ಟು ಸಂಸ್ಥೆಗಳು ಅಪಾಯಕಾರಿ ಅಂತ ಇದೆ. ಈಗ ಅಪಾಯಕಾರಿ ಉದ್ದಿಮೆಗಳು ಹೋಟೆಲು, ಇಂಡಸ್ಟ್ರೀಸು, ಮಿಷಿನರಿ ಇರ್ತಕ್ಕಂಥ ಸಂಸ್ಥೆಗಳಲ್ಲಿ ಅಪಾಯಕಾರಿ ಅನ್ನೋದು, ಅದು ಅವರಿಗೆ ಮಕ್ಕಳಿಗೆ ತೊಂದರೆ ಆಗುವಂತಹ ಸಂಸ್ಥೆಗಳು ಯಾವುದೇ ಇದ್ರೆ ಫ್ಯಾಕ್ಟರಿಗಳಲ್ಲಿ ಅಪಾಯಕಾರಿ ಉದ್ದಿಮೆಗಳಲ್ಲಿ ಬಾಲಕಾರ್ಮಿಕರು ಅಥವಾ ಕಿಶೋರ ಕಾರ್ಮಿಕರು ಕೆಲಸ ಮಾಡಲಿಕ್ಕಿಲ್ಲ. ಈ ಕಿಶೋರ ಕಾರ್ಮಿಕರು 15-18 ಕೆಲಸ ಮಾಡಬೇಕು ಅಂತ ಆದರೆ ಅವರೆಲ್ಲೂ ಶಾಲೆಗೆ ಹೋಗಲೇ ಇಲ್ಲ, ಅವನು ಕಲೀಲಿಕ್ಕೆ ಆಗೋದೇ ಇಲ್ಲ ಅಂತ, ಆಗಲೇ ಇಲ್ಲ ಅನ್ನೋದಿಲ್ಲ. ನಮ್ಮ ಕಾನೂನಿನಡಿ 1-18 ಅವರು ಮಕ್ಕಳೇ, ಅವರು ಕಡ್ಡಾಯವಾಗಿ ವಿದ್ಯಾಭ್ಯಾಸ ಮಾಡಬೇಕು. ಅಕಸ್ಮಾತ್ ಅವನು ವಿದ್ಯಾಭ್ಯಾಸ ಮಾಡೋದಿಲ್ಲ, 15 ಅವನು ಯಾವುದೇ ಒಂದು ಸಂಸ್ಥೆಗೆ ಕೆಲಸಕ್ಕೆ ಹೋಗ್ತಾನೆ ಅನ್ನೋದಾದರೆ 15-18 ಅವನು ಕೆಲಸ ಮಾಡಲಿಕ್ಕೆ ತೊಡಸಿಕೊಂಡಲ್ಲಿ ಕಾರ್ಮಿಕ ನಿರೀಕ್ಷಕರಿಂದ ಅವರು ಮಾಲೀಕರು ಅನುಮತಿಯನ್ನು ತಗೊಳ್ಬೇಕು. ಆ ಅನುಮತಿ ತಗೊಂಡಾಗ ನಾವು ಅವ್ರಿಗೆ ಏನಾದರೂ ಅವರಿಗೆ ಪರ್ಮಿಷನ್ ಕೊಟ್ಟರೆ ಆ ಬಾಲಕ 1 ಅಂದ್ರೆ 8 ಕೆಲಸದಲ್ಲಿ 5 ಮಾತ್ರ ಅವನು ಕೆಲಸವನ್ನು ಮಾಡಬೇಕು. ಆ 5 ಅವನಿಗೆ 1 ವಿಶ್ರಾಂತಿಯಾಗಿ ಕೊಡಬೇಕು. ಈ ವಿಶ್ರಾಂತಿ ಕೊಟ್ಟ ನಂತರ ಅವನಿಗೆ ಬೇರೆಯವರಿಗೆ ಎಷ್ಟು ವೇತನ ಕೊಡ್ತೀರಿ ಆ ವೇತನವನ್ನ ಆ ಬಾಲಕನಿಗೆ ಕೊಡಬೇಕಾಗ್ತದೆ.
1: ಬಟ್ ಆನ್ ವಾಟ್ ಗ್ರೌಂಡ್ ನೀವು ಪರ್ಮಿಷನ್ ಕೊಡೋಕಾಗತ್ತೆ?
0: ನಮ್ಮಲ್ಲಿ ಯಾರು ಪರ್ಮಿಷನ್ ತಗೊಳ್ಳೇ ಇದ್ದಾರೆ, ಯಾಕಂದ್ರೆ ಈ ಕಾನೂನನ್ನ ಯಾರು ಪಾಲನೆ ಮಾಡೋದೇ ಇಲ್ಲ ಮೇಡಮ್. ಹಾಗಾಗಿ ಅವ್ರು ಪಾಲನೆ ಮಾಡ್ಲಿಕ್ಕೆ ಬದ್ರಿಲ್ದಾಗ ಯಾರು ಇದುವರೆಗೂ ನಮ್ಮ ಹತ್ರ ಬಂದು ಪರ್ಮಿಷನ್ ತಗೊಂಡಿಲ್ಲ. ನಮ್ಮ ಕುಂದಾಪುರ ವ್ಯಾಪ್ತಿಯಲ್ಲಿ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಮತ್ತು ದಕ್ಷಿಣ ಕನ್ನಡ ಭಾಗದಲ್ಲಿ ನಾವು ಚೈಲ್ಡ್ ಲೇಬರ್ ಬಗ್ಗೆ ಮಾತಾಡೋದಾದ್ರೆ ಚೈಲ್ಡ್ ಲೇಬರು ನಮ್ಮಲ್ಲಿ ಇರ್ತಕ್ಕಂಥ ಪೋಷಕರು ಯಾರು ಕೂಡ ಮಕ್ಕಳನ್ನ ಬಾಲ ಕಾರ್ಮಿಕರಾಗಿ ಕಳಿಸೋದೇ ಇಲ್ಲ ಮೇಡಮ್. ನಮ್ಮಲ್ಲಿ ಮೊದಲ ಆದ್ಯತೆ ವಿದ್ಯಾಭ್ಯಾಸ. ಇದಲ್ಲದೇ ಹೊರ ರಾಜ್ಯದಿಂದ ಬರುವಂತವರು ಅಥವಾ ಹೊರ ಜಿಲ್ಲೆಯಿಂದ ಬರುವಂತ ಪೋಷಕರು ಏನ್ ಮಾಡ್ತಾರೆ, ತಮ್ಮ ಮಕ್ಕಳನ್ನ ಕರ್ಕೊಂಡು ಬಂದು ಕೆಲಸಕ್ಕೆ ದೂಡ್ತಾರೆ. ಹಾಗೆ ದೂಡಿದಾಗ ನಾವು ಯಾವುದೇ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡಿದಾಗ ಅಲ್ಲಿ ನಮಗೆ ಮಕ್ಕಳ ಸಹಾಯವಾಣಿ ಇದೆ, 1098 ಮಕ್ಕಳ ಸಹಾಯವಾಣಿ ಇದೆ, ಅಥವಾ ಪೊಲೀಸ್ ಸಹಾಯವಾಣಿ 112 ಇದೆ. ಈ ಎರಡಕ್ಕೂ ಯಾರಾದರೂ ದೂರವಾಣಿ ಕರೆ ಮಾಡಬಹುದು. ಮಾಡಿದ್ರೆ ಆ ಕರೆ ಮಾಡಿದ ಮಾಹಿತಿಯನ್ನು ನಾವು ಯಾರಿಗೂ ಹೇಳೋದಿಲ್ಲ. ನೀವು ಕರೆ ಯಾರು ಮಾಡಿದ್ರು ಅಂತೂ ಹೇಳೋದಿಲ್ಲ. ಆ ಸಂಸ್ಥೆಗೆ ನಾವು ನಮ್ಮ ಟಾಸ್ಕ್ ಫೋರ್ಸ್ ಸಮಿತಿ ಕುಂದಾಪುರದ ವ್ಯಾಪ್ತಿಯಲ್ಲಿ ಟಾಸ್ಕ್ ಫೋರ್ಸ್ ಸಮಿತಿಗೆ ತಹಸೀಲ್ದಾರ್ ಅವರು ಬಾಲ ಕಾರ್ಮಿಕ ಕಾಯ್ದೆಯ ಟಾಸ್ಕ್ ಫೋರ್ಸ್ ಸಮಿತಿಯ ಅಧ್ಯಕ್ಷರಿರ್ತಾರೆ. ಅವ್ರ ಜೊತೆಗೆ ನಾವು 11 ಅವರ ಜೊತೆಗೆ ನಾವು ಸದಸ್ಯರಾಗಿರ್ತೇವೆ. ಕಾರ್ಮಿಕ ನಿರೀಕ್ಷಕರು ಅದಕ್ಕೆ ಸದಸ್ಯ ಕಾರ್ಯದರ್ಶಿಯಾಗಿರ್ತಾರೆ. ನಾವು ಪ್ರತಿ ತಿಂಗಳು ಕಾರ್ಮಿಕ ನಮ್ಮ ತಹಸೀಲ್ದಾರರ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಮಾಡ್ತೀವಿ. ಸಭೆ ಮಾಡಿದ್ರ ಜೊತೆಗೆ ತಹಸೀಲ್ದಾರರ ಜೊತೆಗೆ ನಾವು ಟೀಮ್ ಆಗಿ ಸಂಸ್ಥೆಗಳಲ್ಲಿ ರೈಡ್ ಮಾಡಿ ಬಾಲಕಾರ್ಮಿಕರ ಬಗ್ಗೆ ಬ್ರೋಚರನ್ನೆಲ್ಲ ಇಟ್ಟು ಮಾಲೀಕರ ಗಮನಕ್ಕೆ ತರ್ತೇವೆ. ಯಾರೂ ಕೂಡ ಬಾಲಕಾರ್ಮಿಕರನ್ನ ನೇಮಿಸಿಕೊಳ್ಬೇಡಿ ಅಂತೇಳಿ. ಅದಾಗಿಯೂ ಕೂಡ ಹೊರ ಜಿಲ್ಲೆಯಿಂದ ಕೆಲವೊಂದು ಹೊರ ರಾಜ್ಯದಿಂದ ಬಂದಂಥ ಮಕ್ಕಳು ಇಲ್ಲಿ ಕೆಲವೊಂದು ಸಂಸ್ಥೆಗಳಲ್ಲಿ ನಮಗೆ ಸಿಗ್ತಾರೆ. ಅದು ದೂರವಾಣಿ ಕರೆ ಬಂದಿದೆ. 1098 ಕರೆ ಬಂದಾಗ ಕೂಡ ನಾವು ರೈಡ್ ಮಾಡಿ ಅವರ ಮೇಲೆ ಪ್ರಕರಣವನ್ನು ದಾಖಲು ಮಾಡಿದ್ದೀವಿ. ಪ್ರಕರಣ ದಾಖಲು ಮಾಡಿದಾಗ ಅವರಿಗೆ ಏನು ಪನಿಷ್ಮೆಂಟ್ ಅಂದರೆ ಮೇಡಮ್, 20,000-60,000 ಮಾಲೀಕರಿಗೆ ದಂಡ ಹಾಕ್ತೇವೆ, ಜೊತೆಗೆ 2 ಜೈಲು ಶಿಕ್ಷೆ ಇದೆ ಅವರಿಗೆ ಈ ಆಕ್ಟಲ್ಲಿ ಮೇಡಮ್. ಹಾಗಾಗಿ ನಾವು ಎಲ್ಲರಿಗೆ ಹೇಳೋದು ಅದನ್ನೇ, ಯಾರೂ ಕೂಡ ಕೆಲಸಕ್ಕೆ ನೇಮಿಸಿಕೊಳ್ಳಬೇಡಿ. ಕಡ್ಡಾಯವಾಗಿ ಮಕ್ಕಳು 1-18 ವಿದ್ಯಾಭ್ಯಾಸನೇ ಮಾಡಬೇಕು ಅನ್ನೋದು ನಮ್ಮ ಕಾಯ್ದೆಯ.
1: ನಮ್ಮ ಕಾರ್ಮಿಕ ಇಲಾಖೆಗೂ ಒಂದು ಸಹಾಯವಾಣಿ ಇದೆಯಲ್ಲ?
0: ಹೌದು ಮೇಡಮ್, ಕಾರ್ಮಿಕ ಇಲಾಖೆಯಲ್ಲಿ ಯಾವುದೇ ಒಂದು ಇದು ಬಂದಾಗ ಅದು ನಮ್ಮಲ್ಲಿ 1-55-214 ಅಂತ 1-55-214 ಇದು ನಮ್ಮ ಕಾರ್ಮಿಕ ಇಲಾಖೆಯ ಸಹಾಯವಾಣಿ. ಕಟ್ಟಡ ಕಾರ್ಮಿಕರಿಗಿರ್ಬೋದು, ಅಸಂಘಟಿತ ಕಾರ್ಮಿಕರಿಗಿರ್ಬೋದು, ಗಿಗ್ ಕಾರ್ಮಿಕರಿಗಿರ್ಬೋದು, ಅಥವಾ ಯಾವುದೇ ಕಾರ್ಮಿಕ ಇಲಾಖೆಗೆ ಸಂಬಂಧಪಟ್ಟ ಯೋಜನೆಗಳಿಗೆ ಮಾಹಿತಿ ಬೇಕಂದ್ರೆ ನಮ್ಮ ಈ ಹೆಲ್ಪ್ ಲೈನ್ ಅಲ್ಲಿ ನೀವು ದೂರವಾಣಿ ಕರೆ ಮಾಡಿ ಸಹಾಯವನ್ನು ಪಡ್ಕೊಳ್ಬಹುದು.
1: ಇದು ಆಕ್ಟಿವ್ ಆಗಿದೆಯಾ ಸರ್?
0: ಹೌದು ಮೇಡಮ್, ಹೌದು. ಇದು ಬೆಂಗಳೂರಿನಲ್ಲಿ ಕಾರ್ಯನಿರ್ವಹಿಸುತ್ತೆ, ಅಲ್ಲಿ ನಮ್ಮ ಸಿಬ್ಬಂದಿಗಳಿರ್ತಾರೆ. ಯಾವುದೇ ದೂರು ಅಲ್ಲಿ ಲಭ್ಯವಾದಾಗ ಆ ದೂರನ್ನ ಅನುಸಾರವಾಗಿ ಅದು ಎಲ್ಲಿಂದ ಬಂದಿದೆ ಅಲ್ಲಿಗೆ ಅವರು ಮಾಹಿತಿ ಕೊಡ್ತಾರೆ, ಆ ಮಾಹಿತಿ ನಮಗೆ ಬರುತ್ತೆ. ಆ ನಿಟ್ಟಿನಲ್ಲಿ ನಾವು ಆ ಕ್ಷೇತ್ರದ ತಾಲೂಕಿನ ಇನ್ಸ್ಪೆಕ್ಟರ್ ಅದರ ಬಗ್ಗೆ ಕ್ರಮ ವಹಿಸ್ತಾರೆ ಮೇಡಮ್.
1: ಈಗ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಕಾರ್ಮಿಕ ಇಲಾಖೆಯಲ್ಲಿ ಯಾವುದೆಲ್ಲ ಸೌಲಭ್ಯಗಳಿದ್ದಾವೆ?
0: ಈಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡಲಿಕ್ಕೆ, ಅಂದ್ರೀಗ ಬಾಲಕಾರ್ಮಿಕ ಕಾಯ್ದೆಯಲ್ಲಿ ನಾವು ಅವರ್ನೆಸ್, ಪ್ರತಿ ಎಸ್ ಟಿ ಎಸ್ ಟಿ ಕಾಲೋನಿಯಲ್ಲಿ ಎಸ್ ಟಿ ಪಿ ಎಸ್ ಟಿ ಅನುದಾನದಲ್ಲಿ ನಾವು ಎಸ್ ಟಿ ಕಾಲೋನಿಗಳಿಗೆ ಎಸ್ ಸಿ ಕಾಲೋನಿಗಳಿಗೆ ಹೋಗಿ ನಾವು ಕಾರ್ಯಕ್ರಮ ಅರಿವು ಕಾರ್ಯಕ್ರಮ ಮಾಡ್ತೇವೆ, ಬ್ರೋಚರ್ನಗಳನ್ನ ಕೊಡ್ತೇವೆ, ಅವ್ರ ಜೊತೆಗೆ ಮೀಟಿಂಗ್ ಮಾಡಿ ಯಾವುದೇ ಕಾರಣಕ್ಕೂ ಕೂಡ ಮಕ್ಕಳು ಶಾಲೆಯಿಂದ ಹೊರಗುಳಿಬಾರದು, ಕಡ್ಡಾಯವಾಗಿ ಶಿಕ್ಷಣವನ್ನು ಪಡೀಲೇಬೇಕು ಅಂತೇಳಿ ನಾವು ಎಸ್ ಸಿ ಎಸ್ ಟಿ ಮಕ್ಕಳಿಗೆ ಕಾಲೋನಿ ಕಾಲೋನಿಗೆ ಹೋಗಿ ಬಾಲಕಾರ್ಮಿಕ ಕಾಯ್ದೆಯಲ್ಲಿ ಅರಿವು ಕಾರ್ಯಕ್ರಮವನ್ನು ಮಾಡ್ತೇವೆ ಮೇಡಮ್. ಒಂದು ಎರಡನೇದಾಗಿ ಯಾವುದೇ ಸಂಸ್ಥೆಯಲ್ಲಿ ನಮ್ಮಲ್ಲಿ ಕರ್ನಾಟಕ ರಾಜ್ಯ ಕಾರ್ಮಿಕ ಕಲ್ಯಾಣ ಸಾಮಾಜಿಕ ಭದ್ರತೆ ಆಶಾದೀಪ ಯೋಜನೆ ಸೊಸೈಟಿ ನಮ್ಮಲ್ಲಿ ಜಾರಿಯಲ್ಲಿದೆ ಮೇಡಮ್. ಈ ಇರತಕ್ಕಂಥ ಯೋಜನೆಯಲ್ಲಿ ಯಾವುದೇ ಒಂದು ಸಂಸ್ಥೆಯಲ್ಲಿ ಎಸ್ ಸಿ ಅಥವಾ ಎಸ್ ಟಿ ಕೆಲಸಕ್ಕೆ ಸೇರಿಕೊಂಡಾಗ ಅವರಿಗೆ 2 ವರ್ಷದವರೆಗಿನ ಅವರು ಮಾಲಕರು ಅವರಿಗೆ ಕೊಡುವಂಥ ಇ ಎಸ್ ಐ ಮತ್ತು ಪಿ ಎಫ್ ನ ಕಾಂಟ್ರಿಬ್ಯೂಷನ್ ಅನ್ನು ಮಾಲೀಕರಿಗೆ ನಾವು 2 ವರ್ಷದ ಕಾರ್ಮಿಕರ ಒಂದು ಇ ಎಸ್ ಐ ಪಿ ಎಫ್ ಕೊಟ್ಟಂತ ಒಂದು ಹಣವನ್ನು ಮಾಲೀಕರಿಗೆ ನಾವು ಕೊಡ್ತೇವೆ. ಯಾಕಂದ್ರೆ ಎಸ್ ಸಿ ಎಸ್ ಟಿಗೆ ನೀವು ಕೆಲಸ ಕೊಡಬೇಕನ್ನೋ ಉದ್ದೇಶದಿಂದ ಅದನ್ನು ಮಾಡಿದ್ದಾರೆ. ಹಾಗೆ ಅಲ್ಲಿ ಅದು ಅಲ್ಲದೇ ಅವರಿಗೆ ಒಂದು ಈ ಪ್ರಸ್ತುತ ಇವತ್ತು ಅವರು ಕೆಲಸಕ್ಕೆ ಜಾಯಿನ್ ಆಗಿದ್ದಾರೆ ಅಂದರೆ ಅಲ್ಲಿಂದ ಅವರಿಗೆ ಮಾಲೀಕರು ಕೊಡುವಂಥ ಕಾಂಟ್ರಿಬ್ಯೂಷನ್ ಇರ್ಬೋದು ಇ ಎಸ್ ಐಲಿ ಮತ್ತು ಪಿ ಎಫ್ ಅಲ್ಲಿ, ಆ ಎರಡು ವಂತಿಕೆಯನ್ನು 2 ವರ್ಷದವರೆಗೆ ನಾವು ಮಾಲೀಕರಿಗೆ ಪಾವತಿ ಮಾಡ್ತೇವೆ. ಅಂದರೆ ಇದು ಎಸ್ ಸಿ ಎಸ್ ಟಿ ಮಕ್ಕಳನ್ನು ಕಡ್ಡಾಯವಾಗಿ ಕೆಲಸದಲ್ಲಿ ತೊಡಸ್ಕೊಂಡು ಪ್ರೋತ್ಸಾಹಿಸಬೇಕನ್ನುವಂಥದ್ದರಿಂದ ಈ ಆಶಾದೀಪ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಮೇಡಮ್.
1: ಓಕೆ.
0: ಅದು ಅಲ್ಲದೆ ಅವರಿಗೆ 6,000 ರೂಪಾಯಿಯನ್ನು ಮೇಡಮ್, ಅಂದರೆ ಅಪರ್ಚುನಿಟಿ ಟ್ರೈನಿಂಗ್ ಮಾಡೋರಿರ್ಬೋದು ಅಥವಾ ಎಸ್ ಸಿ ಎಸ್ ಟಿಗಳಿಗೆ ಬೇರೆ ಟ್ರೈನಿಂಗ್ ಕ್ಯಾಂಪನ್ನು ಮಾಡಿದಾಗ ಅಲ್ಲೂ ಕೂಡ ಕನಿಷ್ಠ ವೇತನ ದರದ 50% ಅಥವಾ ಗರಿಷ್ಠ 7,000 ರೂಪಾಯಿವರೆಗೆ ಅವರ ಮೊತ್ತವನ್ನು ಮಾಲೀಕರಿಗೆ ಜಮಾ ಮಾಡುವಂಥದ್ದು ಕೂಡ ನಮ್ಮ ಆಶಾದೀಪ ಯೋಜನೆ ಅಡಿ ಜಾರಿಯಲ್ಲಿದೆ ಮೇಡಮ್.
1: ಓಕೆ. ಈ ಇ ಶ್ರಮ್ ಪೋರ್ಟಲ್ ಯಾವುದಕ್ಕೆಲ್ಲ ಸಹಾಯ ಮಾಡುತ್ತೆ ಸರ್?
0: ಇ ಶ್ರಮ್ ಪೋರ್ಟಲ್ ಅಲ್ಲಿ ಹಿಂದೆ ಯಾರ್ಯಾರು ಇ ಶ್ರಮ್ ಕಾರ್ಡ್ ಅನ್ನು ತಗೊಂಡಿದ್ದಾರೆ ಅವರೆಲ್ಲರೂ ಕೂಡ ಈಗ ಅಸಂಘಟಿತ ಕಾರ್ಮಿಕರಲ್ಲಿ ಅಂಬೇಡ್ಕರ್ ಸಹಾಯಸ್ಥ ಯೋಜನೆಯಡಿ ಅದನ್ನು ಅದಕ್ಕೆ ಪಿಕಪ್ ಮಾಡಿಕೊಂಡು ಅವರು ಕಾರ್ಮಿಕರಾಗಿದ್ದರಲ್ಲಿ ಅದನ್ನು ಅವರು ಆ ಕಾರ್ಡ್ಗೆ ತಗೊಳ್ಳಿಕ್ಕೆ ಅವಕಾಶ ಇದೆ ಮೇಡಮ್.
1: ಓಕೆ. ಸೊ
0: ಯಾರಾದರೂ ಈ ಶ್ರಮ್ ಕಾರ್ಡ್ ಹಿಂದೆ ತಗೊಂಡಾಗಲೂ ಕೂಡ ಅವರಿಗೆಲ್ಲ ನಮ್ಮ ಇಲಾಖೆಯಿಂದ ಈ ಶ್ರಮ್ ಕಾರ್ಡ್ ತಗೊಂಡು ಮರಣ ಹೊಂದಿದ್ದಲ್ಲಿ ಚಾಲಕರಾಗಿದ್ದಲ್ಲಿ ಅವರಿಗೆಲ್ಲರಿಗೂ ಕೂಡ ನಾವು ಅವರ ಫಲಾನುಭವಿಗೆ ಅಂದರೆ ನಾಮನಿರ್ದೇಶಕರಿಗೆ ನಾವು ಧನ ಸಹಾಯವನ್ನು ಮನೆಗೆ ಹೋಗಿ ವೆರಿಫಿಕೇಶನ್ ಮಾಡಿ ಸಾಕಷ್ಟು ನಾವು ಧನ ಸಹಾಯವನ್ನು ಮಂಜೂರು ಮಾಡಿದ್ದೇವೆ.
1: ಈಗ ಯಾವುದಾದ್ರೂ ಕಾರ್ಮಿಕರಿಗೆ ಎಲ್ಲಾದರೂ ಅನ್ಯಾಯ ಆಗಿದೆ, ನ್ಯಾಯ ಬೇಕು ಅಂದ್ರೆ ಎಂತ ಮಾಡ್ಕೋರು?
0: ಅಲ್ಲ ಅಂದ್ರೆ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡುವಾಗ ಸಂಸ್ಥೆ ಮಾಲೀಕರು ಒಂದು ಅವರಿಗೆ ಎ ಎಸ್ ಐ ಪಿ ಎಫ್ ಕೊಡದೇ ಇರ್ಬೋದು, ಅದಕ್ಕೆ ಎ ಎಸ್ ಐ ಪಿ ಎಫ್ ಕಾರ್ಪೊರೇಷನ್ ಅನ್ನು ಕ್ರಮ ಕೈಗೊಳ್ತಾರೆ. ನಮ್ಮ ಕಾಮ್ಯ ವ್ಯಾಪ್ತಿಗೆ ಬರುವಂತಹದ್ದು ವೇತನ ಕೊಡದೇ ಇದ್ದಾಗ ಅಥವಾ ಅವರಿಗೆ ಯಾವುದೇ ಒಂದು ಹರಾಸ್ಮೆಂಟ್ ಮಾಡಿದಾಗ ಅಥವಾ ಇನ್ನಿತರ ಏನಾದರೂ ಥರ್ಟ್ ಮಾಡಿದರೆ ಅಥವಾ ಅವರಿಗೆ ಸರಿಯಾದ ಒಂದು ಗೌರವ ಕೊಡದೇ ಇದ್ದಾಗ ಯಾವುದೇ ರೀತಿಯಲ್ಲಿ ಇದ್ದರೂ ಕೂಡ ನಮ್ಮ ಕನ್ಸುಲೇಷನ್ ಆಫೀಸರ್ ಇರ್ತಾರೆ. ನಮ್ಮಲ್ಲಿ ವ್ಯಾಪ್ತಿ ಇದೆ ಮೇಡಮ್, ಈಗ 100ರಿಂದ 100ರವರೆಗೆ ಕಾರ್ಮಿಕ ಅಧಿಕಾರಿಗಳು, ಆಮೇಲೆ ಸಹಾಯ ಕಾರ್ಮಿಕ ಆಯುಕ್ತರು, ಮಾನ್ಯ ಕಾರ್ಮಿಕ ಉಪಕಾರ್ಮಿಕ ಆಯುಕ್ತರು, ಈ ಥರ ನಮ್ಮಲ್ಲಿ ಆಯಾ ಕ್ಯಾಟಗರಿಗೆ ಸಂಬಂಧಪಟ್ಟಂತಹ ಆ ಕಾರ್ಮಿಕರ ಅನುಗುಣವಾಗಿ ಅವರವರು ಆ ಕ್ಲೈಮ್ ಅರ್ಜಿಯನ್ನು ನಮ್ಮಲ್ಲಿ ಮಾಡಬಹುದು. ಐ ಡಿ ಆಕ್ಟ್ ಇದೆ ಮೇಡಮ್, ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟಲ್ಲಿ ಯಾವುದೇ ಒಂದು ಸಮಸ್ಯೆ ಬಂದಾಗ ನೇರವಾಗಿ ನಮ್ಮ ಕಾರ್ಮಿಕ ಅಧಿಕಾರಿಗಳಿಗೆ ದೂರು ಅರ್ಜಿಯನ್ನು ಸಲ್ಲಿಸಿ ಅವರು ಅಲ್ಲಿ ಆ ದೂರು ಅರ್ಜಿಯನ್ನು ಇತ್ಯರ್ಥಪಡಿಸಿಕೊಳ್ಳಬಹುದು. ಅಕಸ್ಮಾತ್ ನಮ್ಮಲ್ಲಿ ಅದು ಇಬ್ಬರು ಸಂಧಾನ ಮಾಡಿ ಮಾಲಕ ಮತ್ತು ಕಾರ್ಮಿಕರ ನಡುವೆ ಸಂಧಾನವನ್ನು ಮಾಡಿ ಅವರು ಇತ್ಯರ್ಥ ಆಗುತ್ತೆ ಆದ ಇದ್ದ ಪಕ್ಷದಲ್ಲಿ ಅವರು ಐ ಡಿ ಕಾಯ್ದೆಯಡಿ ಅದನ್ನು ನಮ್ಮ ಸರ್ಕಾರಕ್ಕೆ ನಮ್ಮ ಇಲಾಖೆಯ ಸರ್ಕಾರ ಕಳಿಸ್ತಾರೆ. ಅಲ್ಲಿಂದ ಅದು ಕಾರ್ಮಿಕ ಇದಕ್ಕೆ ನ್ಯಾಯಾಲಯಕ್ಕೆ ಹೋಗುತ್ತೆ, ಅಲ್ಲಿ ಕೂಡ ಅವರು ಫೈಟ್ ಮಾಡಿ ನ್ಯಾಯವನ್ನು ಪಡ್ಕೊಳ್ಬಹುದು. ಅದೇ ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳಿ ಇದೆ ನಮ್ಮಲ್ಲಿ, ಈ ಮಂಡಳಿಯಲ್ಲಿ ಯಾವುದೇ ಸಂಸ್ಥೆಯಲ್ಲಿ ಕೆಲಸ ಮಾಡುವಂಥವರಿಗೂ ಕೂಡ ಅವರು ಮಾಲೀಕರ ಕಾಂಟ್ರಿಬ್ಯೂಷನ್ 40 ರೂಪಾಯಿ ಮತ್ತು ಕಾರ್ಮಿಕರ ಕಾಂಟ್ರಿಬ್ಯೂಷನ್ 20 ರೂಪಾಯಿ, ಒಟ್ಟು 60 ರೂಪಾಯಿಯನ್ನು ಕಟ್ಟಿ ನಮ್ಮ ಕಲ್ಯಾಣ ಮಂಡಳಿಯಲ್ಲಿ ಅವರು ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ. ಆ ರಿಜಿಸ್ಟರ್ ಮಾಡಿಕೊಂಡಾಗ ಅವರು ಕೂಡ ಆ ವೆಲ್ಫೇರ್ ಬೋರ್ಡಲ್ಲಿ ಕೂಡ ಇವರು ವರ್ಷಕ್ಕೊಂದ್ಸಲ ಮಕ್ಕಳಿಗೆ ಅವರ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡುವಂಥ ಮಕ್ಕಳಿಗೆ ಸ್ಕಾಲರ್ಶಿಪ್ಪನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಅದಲ್ಲದೆ ಕೂಡ ಅವರಿಗೆ ಅಲ್ಲಿ ಕಾರ್ಮಿಕರ ವೈದ್ಯಕೀಯ ನೆರವು ಕೂಡ ಅವರಿಗೆ ಅದರಲ್ಲಿ ಲಭ್ಯವಾಗುತ್ತೆ. ಅಲ್ಲಿ ಏನಂದ್ರೆ ಎಲ್ಲ ಈಗ ಯಾವುದೇ ಒಂದು ಆಂಜಿಯೋಪ್ಲಾಸ್ಟ್ ಮಾಡ್ಬೋದು, ಕ್ಯಾನ್ಸರ್, ಕಣ್ಣು, ಆರ್ಥೋಟಿಸ್, ಗರ್ಭಕೋಶ, ಈ ಥರ ಎಲ್ಲ ವಿಧವಾದ ಒಂದು ಕಾಯಿಲೆಗಳಿಗೆ ಅವರಿಗೆ 1,000 ಗರಿಷ್ಠ 25,000 ಮತ್ತು ಪ್ರತಿ ಕಾರ್ಮಿಕರಿಗೆ ಆರೋಗ್ಯ ತಪಾಸಣೆಗೆ 500 ರೂಪಾಯಿಯಿಂದ 1,000 ರೂಪಾಯಿವರೆಗೆ ಮತ್ತು 6 ತಿಂಗಳವರೆಗೆ ಅವರಿಗೆ ಕಾರ್ಯನಿರ್ವಹಿಸುವಂಥ ಮುಖಾಂತರ ಚಿಕಿತ್ಸೆಯನ್ನು ಪಡ್ಕೊಳ್ಳಿಕ್ಕೆ ಅವಕಾಶವನ್ನು ಅವರ ಮಂಡಳಿ ಅಂದರೆ ವೆಲ್ಫೇರ್ ಬೋರ್ಡಲ್ಲಿ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ ಮೇಡಮ್. ಇದು ಆ ಮಂಡಳಿಗೆ ಸಂಬಂಧಪಟ್ಟ ಹಾಗೆ ಅವರು ಒಂದು ಸಂಘಟನೆ ಮಾಡಿಕೊಂಡು ಸಂಘ ಸಂಸ್ಥೆಯನ್ನು ನೋಂದಣಿ ಮಾಡಿಕೊಂಡಲ್ಲಿ ವಾರ್ಷಿಕ ಕ್ರೀಡಾಕೂಟ ಹಮ್ಮಿಕೊಳ್ಳುವಂಥ ನೋಂದಾಯಿತ ಕಾರ್ಮಿಕ ಸಂಘಗಳಿಗೆ 1,00,000 ರೂಪಾಯಿಯನ್ನು ಧನಸಹಾಯ ಕೂಡ ಕಾರ್ಮಿಕ ಕಲ್ಯಾಣ ಆಯುಕ್ತರು ಅವರಿಗೆ ಸಂಘಟನೆಗಳಿಗೆ ಕೊಡ್ತಾರೆ ಮೇಡಮ್ ವರ್ಷಕ್ಕೊಂದು. ಮೇಡಮ್ ಇದಲ್ಲದೇ ಕರ್ನಾಟಕ ರಾಜ್ಯ ದಿನಪತ್ರಿಕೆ ವಿತರಣಾ ಕಾರ್ಮಿಕರಿಗೆ ಅಪಘಾತ ಪರಿಹಾರ ವೈದ್ಯಕೀಯ ಸೌಲಭ್ಯ ಕೂಡ ನಮ್ಮ ಇಲಾಖೆಯಿಂದ ನಾವು ಜಾರಿ ಮಾಡಿದ್ದೆ ಮೇಡಮ್. ಇದರಲ್ಲಿ ಕೂಡ ಅಸಂಘಟಿತ ವಲಯ ವೃತ್ತಿಯಲ್ಲಿ ಬರುವಂತಹ ದಿನಪತ್ರಿಕೆ ವಿತರಿಸುವ ಕಾರ್ಮಿಕರು ಅರೆಕಾಲಿನ ವೃತ್ತಿ ನಿರ್ವಹಿಸುತ್ತಿದ್ದರು, ಪ್ರತಿದಿನ ಸಾರ್ವಜನಿಕರ ಮನೆ ಬಾಗಿಲಿಗೆ ಪತ್ರಿಕೆಗಳನ್ನು ವಿತರಿಸುವವರು, ಸದರಿ ಕಾರ್ಮಿಕರಲ್ಲಿ ಬಹುತೇಕರು ದಿನಪತ್ರಿಕೆ ವಿತರಿಸುವ ದ್ವಿಚಕ್ರ ವಾಹನಗಳನ್ನು ಬಳಸುತ್ತಿದ್ದು ಅಂತ ಒಂದು ಅಪಘಾತಕ್ಕೊಳಗಾದ ಸಾಧ್ಯತೆಗಳು ಹೆಚ್ಚಾಗಿರುವುದರಿಂದ ಸದರಿ ಕಾರ್ಮಿಕರಿಗೆ ಅಪಘಾತ ಪರಿಹಾರ ವೈದ್ಯಕೀಯ ಸೌಲಭ್ಯಗಳು ವಿತರಿಸುವ ಮೂಲಕ ಸಾಮಾಜಿಕ ಭದ್ರತೆ ಒದಗಿಸುವ ಯೋಜನೆಯಡಿ ಯೋಜನೆಯ ಉದ್ದೇಶವಾಗಿದೆ. ಇದರಲ್ಲಿ ಯೋಜನೆಯ ಸೌಲಭ್ಯಗಳು ಏನಂದ್ರೆ ಕರ್ನಾಟಕ ರಾಜ್ಯದ ನಿವಾಸಿಯಾಗಿರಬೇಕು, ಅವರು 16 ರಿಂದ 59 ವರ್ಷದ ವಯೋಮತಿಯಾಗಿರಬೇಕು, ಕೇಂದ್ರ ಸರ್ಕಾರದ ಇಶ್ರಮ್ ಪೋರ್ಟಲ್ನಲ್ಲಿ ನ್ಯೂಸ್ ಪೇಪರ್ ಬಾಯ್ ಎಂಬ ವರ್ಗದಡಿ ನೋಂದಣಿಯಾಗಿರಬೇಕು, ಆದಾಯ ತೆರಿಗೆ ಪಾವತಿದಾರರಾಗಿರಬಾರದು, ಇಎಸ್ಐ ಮತ್ತು ಪಿಎಫ್ ಸೌಲಭ್ಯ ಹೊಂದಿರಬಾರದು. ಇವರಿಗೆ ದೊರಕುವ ಸೌಲಭ್ಯಗಳು ಅಂದರೆ ಅಪಘಾತದಿಂದ ಮರಣ ಹೊಂದಿದ್ದಲ್ಲಿ ಅವರಿಗೆ 2 ಲಕ್ಷದವರೆಗೆ ಪರಿಹಾರ ಇದೆ, ಅಪಘಾತದಿಂದ ಶಾಶ್ವತ ದುರ್ಬಲತೆ ಹೊಂದಿದ್ದಲ್ಲಿ 2 ಲಕ್ಷದವರೆಗೆ ಶೇಕಡವಾರು ದುರ್ಬಲತೆ ಆಧಾರದ ಮೇಲೆ ಧನಸಹಾಯವನ್ನು ನೀಡುವಂಥದ್ದಿದೆ. ಹಾಗೆ ಅಪಘಾತ ಅಥವಾ ಮರಣಾಂತಿಕ ಕಾಯಿಲೆ ಅಥವಾ ಗಂಭೀರ ಅನಾರೋಗ್ಯಕ್ಕೆ ತುತ್ತಾದಲ್ಲಿ ಆಸ್ಪತ್ರೆಯ ವೆಚ್ಚ 1 ಲಕ್ಷದವರೆಗೆ ಅವರಿಗೆ ನೀಡುವಂಥದ್ದು ಈ ಒಂದು ಯೋಜನೆಯಡಿ ಇದೆ ಮೇಡಮ್. ಇದರಲ್ಲಿ ಎಲ್ಲ ಪತ್ರಿಕಾ ವಿತರಕರು ಅವರು ಇಶ್ರಮ್ ಪೋರ್ಟಲ್ನಲ್ಲಿ ಸ್ವಯಂ ಆಗಿ ತಮ್ಮ ಹತ್ತಿರದ ಸೇವಾ ಕೇಂದ್ರಗಳಲ್ಲಿ ನೋಂದಾಯಿಸಿಕೊಳ್ಳಬಹುದಾಗಿದೆ. ಇದು ಕರ್ನಾಟಕ ರಾಜ್ಯ ಪತ್ರಿಕೆ ದಿನಪತ್ರಿಕೆ ವಿತರಕರಿಗೆ ಇರುವಂತಹ ಒಂದು ಯೋಜನೆ ಮೇಡಮ್.
1: ತುಂಬಾ ಒಳ್ಳೆ ಮಾಹಿತಿ ನಮ್ ಕೊಟ್ರಿ ಸರ್ ನೀವು ಆಕ್ಚುಲಿ.
0: ಅದಲ್ಲದೆ ಮೇಡಮ್, ನಮ್ಮಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಉಪಧನ ಪಾವತಿ ಕಾಯ್ದೆ 1972 ಪ್ರಕಾರ ಪೇಮೆಂಟ್ ಆಫ್ ಗ್ರಾಜ್ಯುಟಿ ಆಕ್ಟ್, ಅದನ್ನ ಈಗ ಕರ್ನಾಟಕ ಕಡ್ಡಾಯ ಉಪಧನ ನಿಯಮಾವಳಿ 2024 ಅಂತೇಳಿ ಜಾರಿಗೆ ತಂದಿದ್ದಾರೆ. ಯಾವುದೇ ಸಂಸ್ಥೆಯಲ್ಲಿ ಈಗ 10 ಜನಕ್ಕಿಂತ ಮೇಲಿದ್ದಕ್ಕಂಥ ಸಂಸ್ಥೆಗಳಿಗೆ ಗ್ರಾಜ್ಯುಟಿಯನ್ನು ಮಾಡಿ ಅವರಿಗೆ ಅವರ ವೃತ್ತಿ ಪೂರ್ಣ ಆದಾಗ ಅವರಿಗೆ ಗ್ರಾಜ್ಯುಟಿ ಕೊಡುವಂಥ ವ್ಯವಸ್ಥೆ ಇರುತ್ತೆ. ಅಂಥದ್ರಲ್ಲಿ ಮಾಲೀಕರುಗಳು ಅವರಿಗೆ ಗ್ರಾಜ್ಯುಟಿ ಪಾಲಿಸಿಯನ್ನು ಮಾಡಿಕೊಳ್ಳೋದ್ರಿಂದ ಕಾರ್ಮಿಕರಿಗೆ ಅವರು ಮಾಲೀಕರು ಈಸಿಯಾಗಿ ಉಪಧನ ಪಾವತಿಯಲ್ಲಿ ಗ್ರಾಜ್ಯುಟಿ ಪಾಲಿಸಿಯನ್ನು ಅವ್ರಿಗೆ ಕೊಡಲಿಕ್ಕೆ ಅನುಕೂಲ ಆಗುತ್ತೆ. ಇದು ಕೂಡ ನಾವು ಈಗಾಗಲೇ ಎಲ್ಲ ಸಂಸ್ಥೆಗಳ ಮಾಲೀಕರಿಗೂ ಕೂಡ ಗಮನಕ್ಕೆ ತಂದಿದ್ದೇವೆ. ಇದರಲ್ಲಿ ಪೇಮೆಂಟ್ ಆಫ್ ಗ್ರಾಜ್ಯುಟಿ ಆಕ್ಟಲ್ಲಿ ಉಪಧನ ವಿಮೆ ಪಾಲಿಸಿಯನ್ನು ಮಾಡಿಕೊಳ್ಳಿಯೂ ಕೂಡ ಕ್ರಮ ವಹಿಸ್ತಾ ಇದ್ದೇವೆ ಮೇಡಮ್. ಕೊನೆಯದಾಗಿ ಹೇಳೋದಂದ್ರೆ ನಮ್ಮ ಕರ್ನಾಟಕ ರಾಜ್ಯ ಕಟ್ಟಡ ಇತರ ನಿರ್ಮಾಣ ಕಾರ್ಮಿಕರ ಮಂಡಳಿಯಲ್ಲಿ ಒಂದು ಸೆಸ್ ಕಾಯ್ದೆ, ನಮ್ಮ ಕಾರ್ಮಿಕರ ಕಲ್ಯಾಣ ಸುಂಕ ಕಾಯ್ದೆ 1966 5(1) ಪ್ರಕಾರ ಯಾವುದೇ ಒಂದು ಸಂಸ್ಥೆ ಈಗ ನಮ್ಮ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಕೊಡುವಂತಹ ಧನಸಹಾಯ ಎಲ್ಲಿಂದ ಬರುತ್ತೆ ಅಂದ್ರೆ ಮೇಡಮ್, ಒಬ್ಬ ಮಾಲೀಕ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡ್ತಾನೆ, ಆ ನಿರ್ಮಾಣ ಮಾಡಿದ ಒಂದು ಯಾವುದೇ ಕಮರ್ಷಿಯಲ್ ಕಟ್ಟಡ ಆದರೆ ಅದಕ್ಕೆ ಪೂರ್ಣ ಪ್ರಮಾಣದ 1% ಸೆಸ್ ಅನ್ನು ನಮ್ಮ ಮಂಡಳಿಗೆ ಜಮಾ ಮಾಡಬೇಕು. ಅಥವಾ ಗೃಹ ಆದರೆ ಅಂದ್ರೆ ಮನೆ ನಿರ್ಮಾಣ ಮಾಡಿದಾಗ 10 ಲಕ್ಷಕ್ಕಿಂತ ಕಡಿಮೆ ಅಂದ್ರೆ 9,99,999 ವರೆಗೆ ಅವನು ಸೆಸ್ ಕಟ್ಟಲಿಕ್ಕಿಲ್ಲ. ಆ ಪಟ್ಟು 10 ಲಕ್ಷಕ್ಕಿಂತ ಮೇಲೆ ಅವನು ಕಟ್ಟಡ ನಿರ್ಮಾಣ ಮಾಡಿದಾಗ 1% ಸೆಸ್ ಅನ್ನ ಮೊದಲನೇದಾಗಿ ಅವನು ಪರ್ಮಿಷನ್ ತಗೋವಾಗ ಪಂಚಾಯಿತಿ ಮೂಲಕ ಮಂಡಳಿಗೆ ಜಮಾ ಮಾಡಬೇಕು. ಅದ ನಂತರ ಅವರ ಮನೆ ಪೂರ್ಣಗೊಂಡ ನಂತರ ಕಾರ್ಮಿಕ ಅಧಿಕಾರಿ ಮತ್ತು ಸುಂಕ ಅಧಿಕಾರಿ ನಿಯಂತ್ರಣ ಅಧಿಕಾರಿಗಳು ಉಡುಪಿ ಕಾರ್ಮಿಕ ಅಧಿಕಾರಿಗಳು ಅವರ ಮುಂದೆ ಅವರು ಲೇಬರ್ ಆನ್ಲೈನ್ ವೆಬ್ಸೈಟ್ ಅಲ್ಲಿ ಒಂದು ಬಿಲ್ಡಿಂಗ್ ಅಂಡ್ ಅದರ್ ಕನ್ಸ್ಟ್ರಕ್ಷನ್ ಆಕ್ಟ್ ಅಲ್ಲಿ ರಿಜಿಸ್ಟರ್ ಮಾಡಿಕೊಳ್ಬೇಕು. 2,700 ರೂಪಾಯಿಯನ್ನು ಕಟ್ಟಿ ರಿಜಿಸ್ಟರ್ ಮಾಡಿದ ನಂತರ ಅವರಿಗೆ ಪೂರ್ಣ ಪ್ರಮಾಣಕ್ಕೆ ಎಷ್ಟು ಮನೆಗೆ ಅವರು ಖರ್ಚು ಮಾಡಿದ್ದಾರೆ ಅದರ ಒಂದು ರಿಮೈನಿಂಗ್ ಮೊತ್ತ ಏನು ಮಂಡಳಿಯ ಗ್ರಾಮ ಪಂಚಾಯಿತಿಯಲ್ಲಿ ಏನು ಸೆಸ್ ಅನ್ನು 1% ಕಟ್ಟಿರ್ತಾರೆ ಅದನ್ನು ಹೊರತುಪಡಿಸಿ ಉಳಿದ ಸೆಸ್ ಅನ್ನು ನಮ್ಮ ಮಂಡಳಿಗೆ ಜಮಾ ಮಾಡಿದ ನಂತರ ಅವರಿಗೆ ನಾವು NOC ಅನ್ನು ಕೊಡ್ತೀವಿ. ಆ NOC ತೆಗೆದುಕೊಂಡ ನಂತರನೇ ಅವರು ಪಂಚಾಯಿತಿಯಿಂದ ಹೋಗಿ ಡೋರ್ ನಂಬರ್ ಅನ್ನು ಪಡ್ಕೊಳ್ಬೇಕು. ಅಂದ್ರೆ ಆಕ್ಯುಪೇಷನ್ ಸರ್ಟಿಫಿಕೇಟ್ ಅನ್ನು ಈ ಸೆಸ್ ಪೂರ್ಣ ಪ್ರಮಾಣದಲ್ಲಿ ಕಟ್ಟಿದ ನಂತರ PDO ಅವರವರಿಗೆ ಆಕ್ಯುಪೇಷನ್ ಲೆಟರ್ ಅನ್ನು ಕೊಡಬೇಕು. ಆವಾಗ ನಮಗೆ ಆ 1% ಸೆಸ್ ಏನು ಮಾಲೀಕರು ನಮಗೆ ಜಮಾ ಮಾಡಿರ್ತಾರೆ, ಮಂಡಳಿ ಜಮಾ ಮಾಡಿರ್ತಾರೆ, ಅದೇ ಹಣದಿಂದ ಈ ಕಟ್ಟಡ ಕಾರ್ಮಿಕರಿಗೆ ಇಷ್ಟೆಲ್ಲ ಸವಲತ್ತುಗಳನ್ನು ನಾವು ಆ ಮಂಡಳಿಯಿಂದ ಅವ್ರಿಗೆ ಕೊಡ್ತೇವೆ.
1: ಓಕೆ, ಸೊ ಕಾರ್ಮಿಕ ಇಲಾಖೆಯಿಂದ ಈ ತರ ಬಗೆ ಬಗೆ ಬಗೆ ಬಗೆ ಕಾರ್ಯಕ್ರಮ ಇತ್ತು ಸರ್. ಅದರಲ್ಲೂ ಸಂಘಟಿತ ಅಸಂಘಟಿತ ಗಿಗ್ ಕಾರ್ಮಿಕರು ಅಂತೆಲ್ಲ ಹೇಳ್ಕೊಂಡು ಸುಮಾರು ವಿಷಯ ಗೊತ್ತಾಯ್ತು ನಮ್ಗೆ ಇವತ್ತು. ಸೊ ಯಾವ ತರದ್ದೆಲ್ಲ ಅಲ್ಲಿ ಸೌಲಭ್ಯಗಳಿದ್ದಾವೆ, ಅದನ್ನ ಹಾಕುದ ಹೆಂಗೆ, ಅಪ್ಲೈ ಮಾಡೋದ ಹೆಂಗೆ, ಏನೆಲ್ಲ ಸೌಲಭ್ಯಗಳು ಸಿಕ್ತೋ ಅದ್ರ ಬಗ್ಗೆ ಒಂದು ವಿವರವಾದ ಮಾಹಿತಿಯನ್ನು ನೀವು ಕೊಟ್ರಿ ಸರ್. ಕೆಳಗ್ರೆ ನಮ್ಮೊಟ್ಟಿಗೆ ಇಷ್ಟದಲ್ಲಿ ಮಾತಾಡಿದ್ದು ವಿಜೇಂದ್ರ ಕೆ ಅವರು, ಕಾರ್ಮಿಕ ನಿರೀಕ್ಷಕರು ಕುಂದಾಪುರ ವೃತ್ತ ಕುಂದಾಪುರ. ವಿಜೇಂದ್ರ ಸರ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಸ್ಟುಡಿಯೋಗೆ ಬಂದು ಇಂಥ ಒಂದು ಅಗತ್ಯ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು.
0: ನಮಸ್ತೆ ಮೇಡಮ್, ನಮಸ್ತೆ, ಥ್ಯಾಂಕ್ ಯು.
1: ಓಕೆ ಕೇಳುಗ್ರೆ, ಈ ಮಾಹಿತಿ ಬಹುಶಃ ನಿಮ್ಮೆಲ್ಲರಿಗೂ ಸಹಾಯ ಆಗ್ಬಹುದು, ನಿಮಗ್ ಬ್ಯಾಡ ಅಂದ್ರೆ ಬೇರೆಯವರಿಗಾದ್ರೂ ಸಹಾಯ ಆಗ್ತ. ಹಂಗಾಗಿ ಅವರಿಗೂ ಹೇಳೋ ಕೆಲಸ ಮಾಡಿ. ಸದ್ಯಕ್ಕೆ ನಾವು ಹೋಯ್ ಬತ್ತೋ, ನೀವ್ ಕೇಂತಾರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ಮಗ, ನಿನ್ನೆ ನಾನು ನನ್ನ ಸಹೋದರಿಯನ್ನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? 0. ನಾನು ಕೇಳಿದಾಗ ಸಹೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನ ದಯೆ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್ .gov.in

0: ನೀವು ಕೇಳ್ತಾ ಇದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್ ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ನಾನು ಸಾತ್ಯಕಿ ಪಂಜಿಗಾರ್. ಇವತ್ತಿನ ಯಕ್ಷ ಸಮಾಗಮದಲ್ಲಿ ಬಡಗುತಿಟ್ಟಿನ ಪ್ರಖ್ಯಾತ ಚಂಡೆವಾದಕರಾದ ಶಿವಾನಂದ ಕೋಟ ಅವರು ನಮ್ಮ ಜೊತೆಗಿದ್ರು. ಇವರು ಕೋಟ ಶಿವಣ್ಣ ಅಂತಾನೆ ಫೇಮಸ್. ಶಿವಣ್ಣ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ
0: ಶಿವಣ್ಣ. ಈಗ ನೀವು ತುಂಬಾ ಫೇಮಸ್ ಆಗಿದ್ರಿ ಚಂಡೆಗಾರರಾಗಿ, ಚಂಡೆವಾದಕರಾಗಿ. ನಿಮಗೆ ಯಕ್ಷಗಾನಕ್ಕೆ ಆಸಕ್ತಿ ಬಂದದ್ದು ಹೇಗೆ?
1: ನನಗೆ ಯಕ್ಷಗಾನಕ್ಕೆ ಆಸಕ್ತಿ ಬಂದದ್ದು, ನಮ್ಮ ಮನೆಯ ಹತ್ತಿರ ಕೋಟ ಹಿರೇಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಯಕ್ಷಗಾನ ಕಲಾಕೇಂದ್ರ, ಅಂಗಾರಕಟ್ಟೆ ಯಕ್ಷಗಾನ ಕಲಾಕೇಂದ್ರ, ಭಾಗವತ್ಗೆ ಕಲಾಕೇಂದ್ರ ಇದ್ದಿತ್ತು. ಅದು ಅಲ್ಲದೆ ನಾನು ಶಾಲೆಯಲ್ಲಿ ಯಕ್ಷಗಾನ ಕಲಿತಾ ಇದ್ದೆ. ಶಾಲೆಯಲ್ಲಿ ಎಮ್ಮೆನ ಮಧ್ಯಸ್ಥರ ಅಂತ ಮಣವರು, ನಮ್ಮಣವರು ನರಸಿಂಹಧ್ಯಸ್ಥರು ಅಂತ ಅವರ ಹೆಸರು, ಎಮ್ಮೆನ್ ಮಧ್ಯಸ್ಥರು ಅಂತ ನಾವು ಕರೆಯುವುದು ಅವರನ್ನು. ಅವರು ಶಾಲೆಯ ಹೆಡ್ ಮಾಸ್ಟರ್ ಆಗಿದ್ದಾಗ ನಮಗಲ್ಲಿ ಯಕ್ಷಗಾನದ ಹೆಜ್ಜೆಗಳನ್ನು ಹೇಳಿಕೊಡ್ತಾ ಇದ್ದರು. ಆವಾಗ ಲಯಜ್ಞಾನ ಇದ್ದಿತ್ತು, ಯಕ್ಷಗಾನದ ಬಗ್ಗೆ ಆಸಕ್ತಿ ಹೆಚ್ಚಾಯಿತು. ಶಾಲೆ ಬಿಟ್ಟು ಕೂಡಲೇ ಓದು ಕಡಿಮೆ ಮಾಡಿ ಶಾಲೆ ಬಿಟ್ಟು ಕೂಡಲೇ ದೇವಸ್ಥಾನದ ಮಾಳಿಗೆ ಮೇಲೆ ಹೋಗಿ ಕೂತು ಯಕ್ಷಗಾನ ಕೇಂದ್ರದಲ್ಲಿ ಗುರುಗಳು ನಾರಾಯಣಪ್ಪರು ಪದ್ಯ ಹೇಳಿಕೊಡೋದನ್ನ, ತಿಮ್ಮಪ್ಪ ನಾಯ್ಕರು ಮೊದಲೇ ಹೇಳಿಕೊಡೋದನ್ನ ಇದನ್ನೆಲ್ಲ ಕೇಳ್ತಾ ಕೇಳ್ತಾ ಯಕ್ಷಗಾನದ ಬಗ್ಗೆ ಆಸಕ್ತಿ ಹೆಚ್ಚಾಯಿತು ನನಗೆ.
0: ನೀವು ಈಗ ಮೊದಲು ಹಿಮ್ಮೇಳ ಕಲಾವಿದರಾಗಬೇಕು ಅಂತ ಅನ್ಸ್ಕೊಂಡ್ರ ಅಥವಾ ಮುಮ್ಮೇಳ ಕಲಾವಿದರಾಯ್ಕಂತ ಅನ್ಸ್ಕೊಂಡ್ರ ಹೇಗೆ?
1: ನಾನು ಮೊದಲು ಮೇಳಕ್ಕೆ ಹೋದದ್ದೇ ಹೆಜ್ಜೆ ಕಲಿತದ್ರಿಂದ ಅಮೃತೇಶ್ವರಿ ಮೇಳಕ್ಕೆ ವೇಷಧಾರಿಯಾಗಿ ಹೋದದ್ದು, ಬಾಲಗೋಪಾಲ ವೇಷಕ್ಕಾಗಿ ಹೋದದ್ದು. ನಾರಾಯಣಪ್ಪರು ಭಾಗವತರು ಗುರುಗಳು ನನ್ನನ್ನು ಕರ್ಕೊಂಡೋಗಿ ಪಿ ಶ್ರೀಧರ್ ಹಂದೆಯವರ ಅಮೃತೇಶ್ವರಿ ಮೇಳಕ್ಕೆ ನನ್ನನ್ನು ಬಾಲಗೋಪಾಲ ವೇಷಕ್ಕೆ ಸೇರ್ಪಡೆ ಮಾಡಿದರು.
0: ಹಾಗಾದ್ರೆ ನೀವೀಗ ಚಂಡವಾದಕ್ರೈ ಹೋಪುಗಿಂತ ಮುಂಚೆ ವೇಷಕ್ಕೆ ಹೋದ್ದು?
1: ವೇಷಕ್ಕೆ ಹೋದದ್ದು. ವೇಷ ಬಾಲಗೋಪಾಲ, ಹಾಗೆ ನನ್ನ ಮುಖದ ಛಾಯೆಯಲ್ಲಿ ಹಾಸ್ಯದ ಛಾಯೆ ಉಂಟಂತ ಹಾಸ್ಯ ಪಾತ್ರಗಳನ್ನು ಕೆಲವೆಲ್ಲ ಮಾಡಿಸ್ತಿದ್ರಿ. ಬಾಗಿಲು ದೂತ, ವನಪಾಲಕ ಎಲ್ಲ ಮಾಡಿಸ್ತಾ ಇದ್ದರು ಸಣ್ಣ ಪುಟ್ಟ ವೇಷಗಳನ್ನ. ಹಾಗೆ ವೇಷ ಮಾಡಿ ಮಾಡಿ ಮಾಡಿ ಮಾಡಿ ಕಡೆಗೆ ನನಗೆ ವೇಷದ ಮೇಲೆ ಜಿಗುಪ್ಸೆ ಬಂದು ಯಕ್ಷಗಾನದ ಚಂಡೆಯನ್ನು ಅಭ್ಯಾಸ ಮಾಡುವಂತ ಚಂಡೆ ಬಗ್ಗೆ ಒಲವು ಬಂದದ್ದು. ಆದ್ರಿಂದ ಚಂಡೆ ಶುರು ಮಾಡಿದೆ. ಅಂದ್ರೆ ಮನೆಯಲ್ಲಿ ಇದ್ದ ಡಬ್ಬಗಳನ್ನೆಲ್ಲ ಬಾರಿಸಿ ಬಾರಿಸಿ ಬಾರಿಸಿ ಲಯಜ್ಞಾನ ಇತ್ತಲ್ಲ, ಡಬ್ಬ ಬಾರಿಸಿ ಬಾರಿಸಿ ಅಭ್ಯಾಸ ಮಾಡಿದ್ದು. ಅದೇ ಇಂಥದ್ದೇ ನಿಖರವಾದ ಪೆಟ್ಟುಗಳು ಅದು ಇದಂತಿಲ್ಲ, ಒಟ್ಟು ಬಾರಿಸ್ತಾ ಇದ್ದಿದ್ದು
0: ಬಾರಿಸ್ತಾ ಇದ್ದಿದ್ದು. ನಿಮಗೆ ನಿಖರವಾದ ಪೆಟ್ಟುಗಳನ್ನು ಹೇಳಿಕೊಡ್ಲಿಕ್ಕೆ ಗುರುಗಳಂತ ಇದ್ದ ಯಾರು ನಿಮ್ಮ ಚಂಡೆವಾದಕರನ್ನಾಗಿ ಮಾಡ್ಲಿಕ್ಕೆ ನಿಮ್ಗೆ ಗುರುಗಳು ಯಾರು?
1: ನನಗೆ ಚಂಡೆವಾದಕರಾಗಿ ಗುರುಗಳು ಯಾರೂ ಇರಲಿಲ್ಲ, ನಾನು ಸ್ವಯಂ ಕಲ್ತದ್ದು. ಅದರ ಮೇಲೆ ನಾನು ಸಾಲಿಗ್ರಾಮ್ ಮೇಳಕ್ಕೆ ಸೇರ್ಪಡೆ ಆದೆ.
0: ಸ್ವಯಂ ಕಲ್ತ ಚಂಡೆವಾದಕರಾಗಿ
1: ಸಾಲಿಗ್ರಾಮಕ್ಕೆ ಸೇರಿದೆ. ಸಾಲಿಗ್ರಾಮ ಮೇಳದ ಪ್ರಧಾನ ಚಂಡೆವಾದಕರು ದಿವಂಗತ ಕಾಳಿಂಗನೌಡರು ಭಾಗವತರೊಟ್ಟಿಗೆ ಸಹಪಾಠಿಯಾಗಿದ್ದಂತ ರಾಮಕೃಷ್ಣ ಮಂದರ್ತಿ ಅವರು, ಅವರೊಟ್ಟಿಗೆ ಕೈ ಕೆಳಗೆ ಒತ್ತು ಚಂಡೆಗಾರನಾಗಿ ಕೆಲಸ ಮಾಡ್ತಾ ಇದ್ದೆ.
0: ಸರಿ,
1: ಅಲ್ಲಿ

0: ನನಗೆ ಚಂಡೆಗ ಬಗ್ಗೆ, ಚಂಡೆಯ ಟೇಕು ಪೆಟ್ಟು ಹೇಗೆ, ಗುಂಪು ಹೇಗೆ, ಮತ್ತೆ ಯಾವ ಇದಕ್ಕೆ ಹೇಗೆ ಬಾರಿಸಬೇಕು ಅದನ್ನೆಲ್ಲ ಸರಿ ಮಾಡಿ ತಿದ್ದಿ ಒಂದು ಚಂಡೆಗಾರ ಅಂತ ರೂಪು ಕೊಟ್ಟವರು ರಾಮಕೃಷ್ಣ ಮಂದಾರ್ತಿ
1: ಮಂದಾರ್ತಿ ರಾಮಣ್ಣ. ಈಗ ನೀವು ಮೇಳಕ್ಕೆ ಹೋಗ್ತೇನೆ ಅಂತ ಹೇಳುವಾಗ ಮನೆಯಲ್ಲಿ ಹೇಗಿತ್ತು ವಾತಾವರಣ?
0: ಮನೆಯಲ್ಲಿ ಅಂದ್ರೆ ನನ್ನ ಸಣ್ಣಕ್ಕಿದ್ದಾಗ ಯಕ್ಷಗಾನದ ಹುಚ್ಚಿಡೀತು, ನಾನು ವೇಷಕ್ಕೆ ಹೋದೆ. ಆವಾಗ ನಾವು ಸಣ್ಣವರಲ್ವಾ, ಮನೆ ನೆನಪಾಗ್ತಾ ಇತ್ತು. ಮನೆ ಬಿಟ್ಟು ಹೋದವ್ ನಿಮ್ಮ ಮನೆ ನೆನಪಾಗಿ ಸಂಜೆ ಆಟ ಶುರುವಾಗುವಾಗ ಮನೆಗೆ ಬರೋದು ಇತ್ತು.
1: ನೀವು ಸಾಧಾರಣ ಎಷ್ಟನೇ ಕ್ಲಾಸಲ್ಲಿ ಫಸ್ಟ್ ಮೇಳಕ್ಕೆ ಹೋದ್ದೆ?
0: ನಾನು ಮೇಳಕ್ಕೆ ಹೋದ್ದೆ ಹನ್ನೆರಡನೇ ವರ್ಷದಲ್ಲಿ. ನನಗೆ 12 ವರ್ಷ. ಆವಾಗ ಮೇಳಕ್ಕೆ ಬಾಲಗೋಪಾಲ ವೇಷಕ್ಕೆ ಹೋದದ್ದು.
1: ಆಮೇಲೆ ಚಂಡೆಗಾರರಾಗಿ ಹೋಗುವಾಗ?
0: ಚಂಡೆಗಾರರಾಗಿ ಹೋಗುವಾಗ ನನಗೆ 16ನೇ ವರ್ಷ.
1: ಹಂಗಾರೆ 4 ವರ್ಷ ವೇಷ ಕಟ್ಟಿದ್ದೀವಿ. ಆಮೇಲೆ ಚಂಡೆವಾದನ
0: ಅದು ಅಮೃತೇಶ್ವರ ಮೇಳದಲ್ಲಿ ಚಂಡೆವಾದನ ಮಾಡ್ತಿದ್ದೆ. ಆವಾಗ ಹೊಳೆಗದ್ದೆ ಗಜಾನನ ಭಂಡಾರ ಅಂತ ಚಂಡೆ ಹರಿತಿದ್ರು
1: ಅಮೃತೇಶ್ವರಿ ಮೇಳದಲ್ಲಿ.
0: ದುರ್ಗಪ್ಪ ಗುಡಿಗೆ ಹರಿದಿದ್ರು
1: ಮೊದ್ಲೇವರು.
0: ನನಗೆ ಆವಾಗ ಚಂಡೆ ಸುದ್ದಿ ಮಾಡ್ಕೊಳ್ಲಿಕ್ಕೆ ಬರುದಿಲ್ಲ ಇತ್ತು. ಹೊಳೆಗದ್ದೆ ಗಜಾನನ ಭಂಡಾರ ಸುದ್ದಿ ಮಾಡಿ ಕೊಡ್ತಾ ಇದ್ರು ನನಗೆ. ಅವರು ಮಾಡಿಕೊಡೋದು. ಈಗ ನನಗೆ ಈಗ ಸುದ್ದಿ ಮೇಲೆ ಹಾಕುದಂತ ಉಂಟಲ್ಲ ಮೇಳದಲ್ಲಿ, ಬಿಳಿ ಎರಡು ಕಪ್ಪೆರಡು. ಆವಾಗೆಲ್ಲ ಬಿಳಿ ಎರಡಕ್ಕೆ ಅವ್ರು ಮಾಡಿಕೊಟ್ಟು ಮಲಗ್ತಿದ್ರು ಪಾಪ ಅವರು. ನಾನು ಮತ್ತೆ ಕಪ್ಪೆರಡು ಹಾಕಿದ ಕೂಡ ಅದನ್ನ ಹಿಡ್ಕೊಂಡು ಅವ್ರನ್ನ ಎಳಸಿ ಮತ್ತೆ ಅದನ್ನ ಸುದ್ದಿ ಮಾಡ್ಕೊಂಡು ಬಂದು ಬಾರಿಸ್ತಿದ್ದೆ. ಅಂದ್ರೆ ಆವಾಗ ನಮಗಷ್ಟು ಸುದ್ದಿ ಜ್ಞಾನ ಅದೆಲ್ಲ ಇರಲಿಲ್ಲ. ಕಡೆಗೆ ಸಾಲಿಗ್ರಾಮ್ ಮೇಳಕ್ಕೆ ಬಂದ ಮೇಲೆ ಸುದ್ದಿ ಜ್ಞಾನ ಅಭ್ಯಾಸ ಮಾಡಿಕೊಂಡು ಚಂಡೆ ಇದು ಮಾಡಿದ್ವಿ.
1: ನೀವು ಪ್ರಥಮವಾಗಿ ವೇಷ ಕಟ್ಟಿದ್ದು ಮೇಳದಲ್ಲ ಅಥವಾ ಹವ್ಯಾಸಿಯ ಶಾಲೆಯಲ್ಲಿ? ಆತರ
0: ಶಾಲೆಯಲ್ಲಿ ಮೊದಲು ವೇಷ ಕಟ್ಟಿದ್ದು
1: ಶಾಲೆಯಲ್ಲಿ.
0: ಮಕ್ಕಳ ಮೇಳ ಯಕ್ಷತರಂಗ ಬಾಲಕರ ಯಕ್ಷಗಾನ ಮೇಳ ಅಂತ ಶಾಂಭವಿ ಶಾಲೆಯಲ್ಲಿ MN ಮಧ್ಯಸ್ಥರ ನಿರ್ದೇಶನದಲ್ಲಿ 3 ಪ್ರಸಂಗಗಳನ್ನು ಮಾಡಿದರು. ಭೀಷ್ಮ ವಿಜಯ, ರಾಣಿ ಶಶಿಪ್ರಭೆ, ರತ್ನಾವತಿ ಕಲ್ಯಾಣ. ಅದರಲ್ಲಿ 3ರಲ್ಲೂ ನಾನು ಹಾಸ್ಯ ಪಾತ್ರ ಮಾಡ್ತಿದ್ದೆ. ಆವಾಗ
1: 3 ಪ್ರಸಂಗದಲ್ಲಿ
0: ಹಾಸ್ಯ. ಭೀಷ್ಮ ವಿಜಯದಲ್ಲಿ ಸಾಲ್ವನ ತೂತ, ಶಶಿಪ್ರಭೆಯಲ್ಲಿ ಅಜ್ಜಿ, ಕಡೆಗೆ ಇದರಲ್ಲಿ ರತ್ನಾವತಿ ಕಲ್ಯಾಣದಲ್ಲಿ ಮೊದಲು ದರಡವರ ಮುಂದೂತ. 3 ವೇಷ ಮಾಡ್ತಿದ್ದೆ.
1: 3 ವೇಷ ಮಾಡಿ.
0: ಆವಾಗ ಮಕ್ಕಳ ಮೇಳಗಳ ಸ್ಪರ್ಧೆ ನಡೀತಾ ಇತ್ತು ಉಡುಪಿಯಲ್ಲಿ, ಯಕ್ಷಗಾನ ಕಲಾರಂಗದವರದ್ದು. ಆವಾಗ ಮಕ್ಕಳ ಮೇಳ ಸ್ಪರ್ಧೆಯಲ್ಲಿ 3 ವರ್ಷವೂ ಹಾಸ್ಯದಲ್ಲಿ ನನಗೆ ಪ್ರಥಮ ಬಹುಮಾನ. ಹಾಸ್ಯ ಮಾಡ್ತಾ ಅದರಿಂದ ಹಾಸ್ಯದ ಒಲವು ಜಾಸ್ತಿ ನನಗೆ.
1: ಈಗ ಚಂಡವಾದಕರಾಗಿ ಸಾಲಿಗ್ರಾಮ್ ಮೇಳಕ್ಕೆ ಸೇರಿ.
0: ಸಾಲಿಗ್ರಾಮ್ ಮೇಳ
1: ಆಮೇಲೆ ಸಾಲಿಗ್ರಾಮ್ ಮೇಳದಲ್ಲೇ ಮುಂದುವರೆದ್ರ ಅಥವಾ ಬೇರೆ ಮೇಳಗಳಿಗೂ ಹೋದ್ರ?
0: ನಾನು ಅಮೃತೇಶ್ವರ ಮೇಳದಲ್ಲಿ 4 ವರ್ಷ ಬಾಲಗೋಪಾಲ ವೇಷ ಮಾಡಿ ಆದ್ಮೇಲೆ ಹಂದೆಯವರು ಅದನ್ನ ಹಿರೇ ಮಹಾಲಿಂಗೇಶ್ವರ ಮೇಳ ಅಂತ ಮಾಡಿದರು.
1: ಅಮೃತೇಶ್ವರಿ
0: ಮೇಳವನ್ನ ಕೋಟಾ ಹಿರೇ ಮಹಾಲಿಂಗೇಶ್ವರ ಮೇಳ ಅಂತ. ಅದರಲ್ಲಿ ಆವಾಗ ಧಾರೇಶ್ವರದವರು ಭಾಗವತರಾಗಿದ್ದರು.
1: ಸುಬ್ರಹ್ಮಣ್ಯ
0: ಧಾರೇಶ್ವರದವರು ಮೇನ್ ಭಾಗವತರಾಗಿದ್ದರು. ಆವಾಗ ನಾನು ಒತ್ತು ಚಂಡೆ ಮಾಡ್ತಿದ್ದೆ ಅಲ್ಲಿ. ಹೊಳೆಗದ್ದೆ ಗಜಾನನ ಭಂಡಾರ ಮೇನ್ ಚಂಡೆ, ನಾನು ಒತ್ತು ಚಂಡೆ ಬಾರಿಸ್ತಿದ್ದೆ. ಅಲ್ಲಿಂದ ಚಂಡೆ ಬಾರಿಸ್ಲಿಕ್ಕೆ ಶುರು ಮಾಡಿದ್ದೆ. ಚಂಡೆ ಬಾರಿಸುವಾಗ ಅವರು ಮೇನ್ ಚಂಡೆ, ನಾನು ಒತ್ತು ಚಂಡೆ. ಒತ್ತು ಚಂಡೆ ಮಾಡಿ ವೇಷ ಮಾಡ್ತಿದ್ದೆ ನಾನು.
1: ಅವ್ರು ಚಂಡೆಗೆ ಬಂದ ಮೇಲೆ ನೀವು
0: ವೇಷಕ್ಕೆ ಹೋಗ್ತಿದ್ದೆ. ಅದರಲ್ಲಿ ಕಡೆಗೆ 1 ವರ್ಷ ಹಿರೇಮಾಲಿಂಗೇಶ್ವರ ಮೇಳ, ಕಡೆಗೆ ಹಂದಿಯವರಿಗೆ ಮೇಳ ನಡೆಸ್ಕೊಳ್ಲಿಕ್ಕೆ ಆಗದೆ ಏನೋ ಆರ್ಥಿಕ ಪರಿಸ್ಥಿತಿ ಏನೋ ಅವ್ರದ್ದು ಸಂಬಂಧ ಯಜಮಾನರಿಗೆ ಸಂಬಂಧಪಟ್ಟದ್ದು. ನಾವು ಅವರು ಪಂಚಲಿಂಗೇಶ್ವರ ಮೇಳ ಅಂತ ಪುರ್ಲೆ ರಾಮಚಂದ್ರ ಹೆಗಡೆಯವರಂತ ಪಂಚಲಿಂಗೇಶ್ವರ ಮೇಳ ಮಾಡಿದರು. ಅಲ್ಲಿ 1 ವರ್ಷ ಅಲ್ಲಿಯೂ ಚಂಡೆಗಾರಿಕೆ ಮಾಡಿದೆ.
1: ಆಮೇಲೆ ಸಾಲಿಗ್ರಾಮವೇ
0: ಅಲ್ಲ, ಅಲ್ಲಿ 1 ವರ್ಷ ಮಾಡಿ ಆದಮೇಲೆ ಸೌಕೂರಲ್ಲಿ 1 ವರ್ಷ ಮಾಡಿದೆ. 3 ವರ್ಷ ಚಂಡೆಗಾರಿಕೆ ಕಡೆಗೆ ಅದ ಮೇಲೆ ಸಾಲಿಗ್ರಾಮ್ ಮೇಳವನ್ನು ಸೇರಿದ್ದೆ. ಸಾಲಿಗ್ರಾಮ್ ಮೇಳ ಸೇರಿ 39 ವರ್ಷ ಸಾಲಿಗ್ರಾಮ್ ಮೇಳದಲ್ಲಿ ತಿರುಗಾಟ ಮಾಡಿದೆ.
1: 39 ವರ್ಷ ಒಂದೇ ಮೇಳದಲ್ಲಿ ಮೇಳ
0: ಬದಲಾಯಿಸಲಿಲ್ಲ.
1: ಈಗ ಮೇಳದಿಂದ ನಿವೃತ್ತಿ ತಕೊಂಡು ಎಷ್ಟು ಟೈಮ್ ಆಯ್ತು?
0: 2 ವರ್ಷ ಆಯ್ತು.
1: ಈಗ ನಿಮ್ 39 ವರ್ಷದ ಈ ಜರ್ನಿ ಇತ್ತಲ್ಲ, ಇದರಲ್ಲಿ ನಿಮ್ಗೆ ಅತ್ಯಂತ ಇಷ್ಟದ ಭಾಗವತಿಕೆ ಯಾರದ್ದು? ಅಂದ್ರೆ ನಿಮ್ಗೆ ಚಂಡ ಬಾರಿಸ್ಲಿಕ್ಕೆ ಅವ್ರ ಭಾಗವತಿಕೆ ಇದ್ರೆ ಭಾರಿ ಖುಷಿ, ಅಂತ ಭಾಗವತರು ಯಾರದಾದ್ರು ಹೇಳೋದಾದ್ರೆ?
0: ಹೇಳೋದಾದ್ರೆ ಎಲ್ಲಾ ನನಗೊಂದು ಸಂತೋಷದ ವಿಷಯ ಅಂತ ಹೇಳಿದ್ರೆ, ನೀವು ಪ್ರಶ್ನೆ ಕೇಳಿದ್ದು ಯಾವ ಭಾಗವತರು ಇಷ್ಟ ಅಂತ, ಅದು ನಾವು ಯಾವ ಭಾಗವತರನ್ನು ನಿಷ್ಠೂರ ಮಾಡಬಾರದು, ನಾವು ಯಾರನ್ನು ದೂರಲೂಬಾರದು. ಎಲ್ಲಾ ಭಾಗವತರೊಟ್ಟಿಗೆ ನಂದ ಸೌಭಾಗ್ಯ ಅಂತ ಹೇಳ್ತೇನೆ. ಕರ್ತೋಕ ಮಂಜುನಾಥ ಭಾಗವತರಿಂದ ಹಿಡಿದು ಈಗಿನ ರಾಘವೇಂದ್ರ ಆಚಾರ್ಯರಾಗಲಿ ಅಥವಾ ಚಂದ್ರಕಾಂತ ಮೂಡುಬೆಳ್ಳೆಯವರಾಗಲಿ ಅಥವಾ ಈಗಲೇ ಇನ್ನೂ ಸಣ್ಣ ಭಾಗವತರು ಗಣೇಶ ಬಿಲ್ಲಾಡಿ ಆಗಲಿ, ಅಲ್ಲಿವರೆಗೆ ಎಲ್ಲ ಭಾಗವತರೊಟ್ಟಿಗೂ ಚಂಡೆ ಬಾರಿಸಿದ್ದೇನೆ. ಆದರೆ ನನಗೆ ಖುಷಿ ಕೊಟ್ಟದ್ದಂದ್ರೆ ನನಗೆ ಸಾಲಿಗ್ರಾಮ್ ಮೇಳಕ್ಕೆ ನನ್ನನ್ನು ಸೇರಿಸಿದಂತ ಭಾಗವತರ ಅಂತ ಯೋಗಪುರ ವರ್ತಕರು ಕಾಳಿಂಗನವ್ರ ಭಾಗವತಿಗೆ ಖುಷಿ ಕೊಟ್ಟಿದೆ. ದಾರೇಶ್ವರದವ್ರ ಭಾಗವತಿಗೆ ಖುಷಿ, ಎಲ್ಲ ಭಾಗವತರೊಟ್ಟಿಗೆ ಖುಷಿ ಕೊಟ್ಟಿದೆ. ಅತ್ಯಂತ ಖುಷಿ ಕೊಟ್ಟದಂದ್ರೆ ನನಗೆ ಅವರೊಟ್ಟಿಗೆ ಬಾರಿಸುವ ಯೋಗ ಸಿಕ್ಕಿತ್ತಲ್ಲ ಕಾಳಿಂಗನವ್ರೊಟ್ಟಿಗೆ. ಕಾಳಿಂಗನವ್ರೊಟ್ಟಿಗೆ ಬಾರಿಸಿದ್ದೇನೆ, ಉಪ್ಪೂರು ಭಾಗವತರೊಟ್ಟಿಗೆ ಬಾರಿಸಿದ್ದೇನೆ. ಅದೇ ಹೇಳಿದ್ನಲ್ಲ, ಎಲ್ಲ ಭಾಗವತರು ಎಲ್ಲ ಮಜ್ಲೆಗಾರರೊಟ್ಟಿಗೂ ಚಂಡೆ ಬಾರಿಸಿದ್ದೇನೆ.
1: ಸಾಧಾರಣ ಎರಡು ಮೂರು ಪೀಳಿಗೆ ಭಾಗವತರೊಟ್ಟಿಗೆ ಕೆಲಸ ಮಾಡಿದ್ದೀರಿ?
0: ಚಂಡ ಕೆಲಸ ಮಾಡಿದ್ದೇನೆ. ಅಷ್ಟೇ ಅಲ್ಲದೆ ತೆಂಕಿನ ಭಾಗವತರೊಟ್ಟಿಗೂ ಕೆಲಸ ಮಾಡಿದ್ದೇನೆ.
1: ನಾ ಅದನ್ನ ಕೇಳಿ ಕಂದಿದ್ದೆ, ನೀವು ತೆಂಕಿನ ಚಂಡೆ ಎಲ್ಲಿ ಕಲ್ತ್ರಿ?
0: ತೆಂಕಿನ ಚಂಡೆ ಕಲೀಲಿಲ್ಲ ನಾನು. ನನ್ನನ್ನ ನಾನು ಸಾಲಿಗ್ರಾಮ ಮೇಳದಲ್ಲಿ ಇರುವಾಗ ನಮ್ಮ ಯಜಮಾನರದೇ ಮಂಗಳಾದೇವಿ ಮೇಳ ಅಂತ ಇತ್ತು, ಪಿ ಕಿಶನ್ ನಾಯ್ಡಿಯವರು. ಆ ಮೇಳದಲ್ಲಿ ಚಂಡೆಗಾರರು ಕೆಲವು ದಿವಸ ಸ್ವಸೂತ್ರ ಇರುವುದಿಲ್ಲ, ಅಂದ್ರೆ ಕಾಯಂ ಚಂಡೆಗಾರ ಅಂತ ಇರಲಿಲ್ಲ. ಆವಾಗ ಯಾರಾದ್ರೂ ರಜೆ ಮಾಡಿದ್ರೆ, ಏ ಮಾಡಿ ನೀನಲ್ಲ ಒಂದ್ ಸ್ವಲ್ಪ ಹೋಗ್ ಮಾರಾಯ ಅಂತಿದ್ರು. ಆವಾಗ ನಾನು ಆ ತೆಂಕಿನ ಹೊರಡಿಕೆ ನನಗೆ ಬರುವುದಿಲ್ಲ, ಹೊರಡಿಕೆ ನಮ್ಮ ಕೋಲಲ್ಲಿ ನಾನು ಮಾಡ್ತಾ ಇದ್ದೆ. ಚಂಡೆ ಬಾರಿಸ್ತಿದ್ದೆ ಯಾಕೆ ಕೇಳಿದ್ರೆ, ಅಲ್ಲಿ ಒಬ್ರು ತೋರಿಸಿಕೊಡೋರು ಇದ್ರೆ ಮಜ್ಲೆಗಾರರು, ನಾವು ಅವರೊಟ್ಟಿಗೆ ಅನುಸರಣೆಯಾಗಿ ಹೋಗ್ಬೋದು, ಏನೂ ತೊಂದರೆ ಆಗದಿದ್ದಂಗೆ. ನಾನು ತೆಂಕಿನಲ್ಲಿ ಪರಿಪೂರ್ಣ ಅಂತಲ್ಲ, ಅವರೊಟ್ಟಿಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗಿದ್ದೇನೆ, ಯಾರಿಗೂ ಇಷ್ಟೊಂದು ತೊಂದರೆ ಆಗಲಿಲ್ಲ. ಆದರೆ ಈಗ ಧರ್ಮಸ್ಥಳ ಮೇಳದಲ್ಲೇ ಆಗಲಿ, ಮಂಗಳಾದೇವಿ ಮೇಳದಲ್ಲಾಗಲಿ, ಅಥವಾ ಈ ಕಠಿಣ ಮೇಳದಲ್ಲಾಗಲಿ, ಯಾರೇ ಆಗಲಿ, ಈಗ ಹೋದರೂ ಹೋಯ್ ಶಿವಣ್ಣ ಸೇವೆ ಮಾಡೋದಿಲ್ಲೋ ಕೇಳ್ತಾರೆ. ಅಂದರೆ ಯಾರಿಗೂ ನಾನು ಆವಾಗ ನನಗೆ ಅನಿಸ್ತು, ಹೋ ನನ್ನಿಂದ ಯಾರಿಗೂ ತೊಂದರೆ ಆಗಲಿಲ್ಲ. ಆದರೂ ನಾನು ಬಾರಿಸಿ ಆದಮೇಲೆ ಅವ್ರ ಹತ್ರ ಕೇಳ್ತೇನೆ, ನಿಮ್ಮ ಹತ್ರ ನಿಮಗೇನು ತೊಂದರೆ ಆಯ್ತೇನೋ. ಯಾಕಂದ್ರೆ ಮೊದ್ಲೇವ್ರು ತೋರಿಸಿಕೊಟ್ರೆ ನಮ್ಗೆ ಅನುಕೂಲ. ಈಗ ಮೊದ್ಲೇವನು ಬಡಗಿನವ ನಾನು ಬಡಗಿನವನಾದ್ರೆ ಭಾರಿ ಕಷ್ಟ, ಭಾಗವತರಿಗೂ ಕಷ್ಟ. ಅದಕ್ಕೆ ತೆಂಕಿನವರು ಹಾಗೆ ತೋರಿಸಿಕೊಟ್ಟು ನಮ್ಮನ್ನು ಅವರ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು. ಆದ್ರಿಂದ ನನಗೆ ತೆಂಕಿನ ಬಾರಿಸ್ಲಿಕ್ಕೆ ಅನುಕೂಲ ಆಯ್ತು.
1: ನಾನು ಸುಮಾರು ಸಲ ನೋಡಿದ್ದೆ ನಿಮ್ಮನ್ನ, ಅಂದ್ರೆ ತೆಂಕಿನ ರಂಗಸ್ಥಳದಲ್ಲಿ ಚಂಡೆ ಬಾರಿಸಿದ್ದನ್ನು, ಹಾಗಾಗಿ ಇದನ್ನು ಕೇಳಿದ್ದು ನಿಮ್ಗೆ. ಈಗ ಚಂಡೆಗಾರನಾದವನಿಗೆ ಭಾಗವತರೊಟ್ಟಿ ಈಗ ರಂಗಸ್ಥಳದಲ್ಲಿ ಕೂತು ಗಟ್ಟಿ ಮಾತಾಡು ಗಾತಿಲ್ಲ, ಈಗ ಎಂತ ಸಣ್ಣ ಎಲ್ಲ ಎಂತಾದ್ರೂ ವಿಷಯ ಆಚೆಚೆ ಮಾಡೋದಾರು ಮಾಡ್ಕೊಂಡು, ಅದು ಹೇಗೆ ಅರ್ಥ ಮಾಡ್ಕೊಂಬುದು?
0: ಅದೇ ಹೇಗೆ ಕೇಳಿದ್ರೆ, ಈಗ ಭಾಗವತರು ನಮ್ಗೆ ಮೊದಲೇ ಸೂಚನೆ ಕೊಡ್ತಾರೆ ಇಂಥ ಪದ್ಯಕ್ಕೆ ಹೀಗೆ ಅಂತ, ಅಥವಾ ನಮ್ಮ ಭಾಗವತರು ಮಜ್ಲೆಗಾರರ ಹತ್ರ ಹೇಳ್ತಾರೆ, ಮಜ್ಲೆಗಾರರು ನಮ್ಗೆ ಹತ್ರ ಇರ್ತಾರಲ್ಲ, ಅವ್ರ ಹತ್ರ ಹೇಳ್ತಾರೆ, ಅವನ ಹತ್ರ ಹೀಗಂತ ಹೇಳಿ ಅಂತ. ಏನಂದ್ರು ರಂಗಸ್ಥಳದಲ್ಲಿ ನಿರ್ದೇಶಕ ಭಾಗವತನೇ, ಭಾಗವತ ಆದ ಮೇಲೆ ಮೊದ್ಲೆ ಚಂಡೆಗಾರ.
1: ಭಾಗವತ ಒಂದನೇ ವೇಷಧಾರಿ ಅಂತ ಹೇಳ್ತಾರೆ,
0: ಪ್ರಧಾನ ವೇಷಧಾರಿಯೇ ಭಾಗವತರು. ಭಾಗವತರು ಆಡಿದ ಮಾತಿನ ಮೇಲೆ ನಾವು ಹೋಗ್ಬೇಕು, ಬಿಟ್ರೆ ನಾವು ನಮ್ಮಿಂದೇ ನಮ್ದೇ ಒಂದು ತೋರಿಸ್ಕೊಳ್ಲಿಕ್ಕೆ ಆಗುದಿಲ್ಲ ಎಲ್ಲಿ ಆದ್ರೂ. ಹಾಗೆ ಯಕ್ಷಗಾನದಲ್ಲಿ ಭಾಗವತ ಮೊದಲೆಗಾರ ಚಂಡೆಗಾರ ಮೂರು ಜನ ಹೊಂದಾಣಿಕೆಯಲ್ಲಿ ಇದ್ರೆ ಮಾತ್ರ ಒಂದು ಯಕ್ಷಗಾನ ಪ್ರದರ್ಶನ ಒಳ್ಳೆ ರೀತಿಯಲ್ಲಿ ಆ ಕಾರ್ಯಕ್ರಮ ಒಳ್ಳೇದಾಗಲಿಕ್ಕೆ ಯಶಸ್ ಆಗಲಿಕ್ಕೆ ಕಾರಣ ಆಗ್ತದೆ. ಆದ್ದರಿಂದ ಭಾಗವತರು ನಮಗೆ ಸೂಚನೆ ಕೊಡ್ತಾರೆ, ಅಥವಾ ರಂಗಕ್ಕೆ ಹೋಗಬೇಕಿದ್ರೆ ಮೊದಲೇ, ಈಗ ಯಾರದಾದರೂ ಪಾಂಡವರು ಡೊಲಗುದೋ ಅಥವಾ ಬಣ್ಣದ ವೇಷದ್ದೋ ಏನಾದರೂ ವಿಶೇಷತೆ ಏನಾದರೂ ಇದ್ದರೆ ಮೊದಲೇ ಹೇಳಿಬಿಡ್ತಾರೆ, ಹೀಗೆ ಹೀಗೆ ಉಂಟು ಅಂತ. ಅಲ್ಲಿದ್ದರೂ ಅಲ್ಲೇ ನಮಗೆ ಮೊದ್ಲೆಗಾರ ಹತ್ರ ಹೇಳಿ ನಮಗೆ ಹೇಳಿಸ್ತಾರೆ, ಆವಾಗ ನಮಗೇನು ತೊಡಕಾಗುವುದಿಲ್ಲ, ಹಾಗಾಗಿ ತೊಂದರೆ ಇಲ್ಲ.
1: ಈಗ ಕೆಲವು ಈ ಕುಣಿತದ ಪದ್ಯಗಳು ಅಂತಿರುತ್ತೆ, ವನವಿಹಾರದ ಪದ್ಯ, ಅದರಲ್ಲೆಲ್ಲ ಈ ಮದ್ದಲೆ ಚಂಡೆ ಜುಗಲ್ ಬಂದಿ ತುಂಬಾ ಮಾಡ್ತಿರಿ. ಅದಕ್ಕೆ ಮದ್ಲೆಗಾರರಿಗೂ ಚಂಡೆ ಅವರಿಗೂ ಇರಬೇಕಾದ ಹೊಂದಾಣಿಕೆ, ಅದು ಹೇಗೆ
0: ಹೊಂದಾಣಿಕೆ ಅಂತ ಹೇಳಿದ್ರೆ, ನಾವು ಅದು ಒಂದು ಮನೆಯಲ್ಲಿ ಸಂಸಾರದವರು ಹೇಗಿರ್ತಾರೋ ಹಾಗೆ ಅಷ್ಟು ರೀತಿಯಲ್ಲಿ ಹೊಂದಾಣಿಕೆಯಲ್ಲಿ ಇರಬೇಕು. ಈಗ ನಾವನ್ನು ಒಂದು ಬಾರಿಸಿ ಕೈದು ಮಾಡಿದ ಮೇಲೆ ಅವರು ಬಾರಿಸ್ಬೇಕು. ಈಗ ನಾನು ಅವರು ಒಟ್ಟು ಬಾರಿಸ್ತು ಹೋದ್ರೆ ಈ ಜುಗಲ್ ಬಂದಿ ಅಂತ ದಾರಿ ಮೇಲೆ ಬಿದ್ದು ಹೋಗ್ತದೆ, ಅದೇನು ಪ್ರಯೋಜನ ಇಲ್ಲ.
1: ಎರಡು
0: ಅರ್ಥ ಆಗುದಿಲ್ಲ. ನಾವು ಅವರು ಹೊಂದಾಣಿಕೆ ಮಾಡಿಕೊಂಡು ಹೀಗೆ ಹೀಗೆ ಮಾಡುವ ಅಂತ ಒಂದ್ ಸ್ವಲ್ಪ ಮೊದ್ಲೇ ಮಾತಾಡಿಕೊಂಡು ರಂಗದಲ್ಲಿ ನಾವು ಅದನ್ನ ಪ್ರದರ್ಶನ ಪ್ರಯೋಗ ಮಾಡಿದ್ರೆ ಪ್ರದರ್ಶನ ಒಳ್ಳೇದಾಗ್ತದೆ, ಹಾಗೆ ಮಾಡ್ಕೊಳ್ಬೇಕು.
1: ಈಗ ಅಂತದ ವನವಿಹಾರದ ಪದ್ಯಗಳಲ್ಲ ಕಲಾವಿದರು ಹೇಗೆ ಕುಣಿತರು ಅದಕ್ಕೆ ನೀವು ಚಂಡೆ ನುಡಿಸುದಾ ಅಲ್ಲ, ಹೇಗೆ ಕಲಾವಿದ್ರು ನಿಮ್ಗೆ ಹೊಂದಾಣಿಕೆ ಆಗ್ಬೇಕಲ್ಲ, ಕುಣಿಯುವವರಿಗೆ ನೀವು ಹೊಂದ್ಕೊಂಡು ಹೋಗುದಾ ಹೇಗೆ ಅಂತ.
0: ಅದೀಗ ಮೊದ್ಲು ನನಗೆ ಎಲ್ಲಾ ಸಂದರ್ಶನದಲ್ಲೂ ಹೇಳಿದ್ದೆ ಅದನ್ನ ಈಗ ಎಲ್ಲಿ ಹೇಳ್ಬೇಕ. ಮೊದ್ಲು ನಾವುಡ್ರು ಉಪ್ಪೂರು ಭಾಗವತರು, ನಾವುಡ್ರು ದಾರೇಶ್ವರರು, ನೆಬ್ಬೂರ್ರು, ಕೆ ಪಿ ಹೆಗಡೆಯವರು, ಇಷ್ಟೋ ಜನ ಭಾಗವತರಿದ್ದಾಗ, ಪ್ರಧಾನ ಭಾಗವತರಿದ್ದಾಗ ಹಿಮ್ಮೇಳದವ್ರು ಹೇಗೆ ಬಾರಿಸ್ತಾ ಇದ್ದಾರೋ ಅದಕ್ಕೆ ಕಲಾವಿದರು ಕುಣಿತಾ ಇದ್ರು. ಈಗಿನ ವಾತಾವರಣದಲ್ಲಿ ಕಲಾವಿದರು ಏನು ಕುಣಿತಾರೋ ಅದನ್ನ ನಾವು ಬಾರಿಸಲೇಬೇಕೀಗ, ಹೊಂದಾಣಿಕೆ ಮಾಡ್ಕೊಳ್ಳೇಬೇಕು. ಮಾಡ್ಕೊಳ್ಳದೇ ಇದ್ರೆ ನಮಗೂ ಅವರಿಗೂ ನಿಷ್ಠೂರ ಆಗ್ತದೆ, ಯಜಮಾನಿಗೆ ಮೇಳದಲ್ಲಿ ಕಷ್ಟ ಆಗ್ತದೆ. ಯಜಮಾನನಿಗೆ ಅವನನ್ನು ಬಿಡುವಾಗೂ ಇಲ್ಲ, ನಮ್ಮನ್ನು ಬಿಡುವಾಗೂ ಇಲ್ಲ. ಆದ್ದರಿಂದ ನಾವು ಹೊಂದಾಣಿಕೆ ಮಾಡ್ಕೊಂಡು ಹೋಗಲೇಬೇಕು. ಈಗ ಏನಾಯ್ತು ಕೇಳಿದರೆ, ಈಗಿನ ಯುವ ಕಲಾವಿದರಲ್ಲ, ಅವರು ಕುಣಿತ ನೋಡಿಯೇ ನಾವು ಬಾರಿಸಬೇಕಾಗ್ತದೆ. ಅದು ಉಪಾಯ ಇಲ್ಲ. ಕ್ರಮ ಹೇಗೆ ಕೇಳಿದ್ರೆ, ಹಿಮ್ಮೇಳದವ್ರು ಬಾರಿಸಿದ್ರು ಅವ್ರು ಕುಣಿಬೇಕು
1: ಕುಣಿಬೇಕು.
0: ಈಗ ಅದಿಲ್ಲ, ಈಗ ಯಾವ ಮೇಳದಲ್ಲೂ ಇಲ್ಲ ಅದು. ಅವ್ರು ಕುಣಿದದನ್ನು ನಾವು ಬಾರಿಸುವ ಪರಿಸ್ಥಿತಿ ಆಗಿದೆ. ಅದ್ರ ಬಗ್ಗೆ ಬೇಜಾರಿಲ್ಲ. ಆದರೂ ಅವರು ಮೊದಲೇ, ಈಗ ಅವರು ಏನಾದರೂ ಹೊಸತನ ತೋರಿಸುತ್ತಿದ್ರೆ ನಮ್ಮ ಹತ್ರ ಒಂದು ಹೇಳಿಕೊಂಡು ಮಾಡಿದರೆ ನಮ್ಗೆ ಅನುಕೂಲ. ಈಗ ಕೆಲವು ಸರಿ ಆಗೋದುಂಟು, ಅದು ಅವ್ರ ತಪ್ಪು ಆಗಿರ್ಬೋದು, ನಮ್ಮ ತಪ್ಪು ಆಗಿರ್ಬೋದು. ಈಗ ಒಂದು ಸ್ಟೆಪ್ ಕುಣಿತಾರೆ ಅವರು, ಆ ಹೊಸ ಸ್ಟೆಪ್ ಕುಣಿದ್ರು ಅಂತ ನಾವು ಅದನ್ನು ಒಂದು ನಮಗೆ ಗೊತ್ತಾಗುವುದಿಲ್ಲ. ಎರಡನೇ ನಾವು ಬಾರಿಸ್ಲಿಕ್ಕೆ ಅದು ಹೋಗುವಾಗ ಅವರು ಆ ಸ್ಟೆಪ್ ಬದಲು ಮಾಡಿ ಬೇರೆ ಸ್ಟೆಪ್ ಕುಣಿ ಶುರು ಮಾಡ್ತಾರೆ, ಆವಾಗ ಅಲ್ಲೆಲ್ಲ ಗೊಂದಲ ಆಗ್ತದೆ. ಈಗ ನಾವು ಮೇಳದಲ್ಲಿ ಒಂದೇ ಟೀಮ್ನಲ್ಲಿ ಇರುವುದಾದ್ರೆ ಅವ್ರು ಏನು ಕುಣಿತಾರೆ ನಮ್ಗೆ ಅವ್ರನ್ನ ನೋಡುದೇ ಬೇಡ,
1: ಗೊತ್ತಿ
0: ನೋಡುದೇ ಬೇಡ, ಇವರು ಏನು ಕುಣಿತಾರೆ ಅಂತ ಗೊತ್ತಾಗ್ತದೆ. ಆ ಚಾಲ್ ಶುರು ಮಾಡುವಾಗಲೇ ಗೊತ್ತಾಗ್ತದೆ. ಅದೇ ಈ ಮಳೆಗಾಲದ ಆಟದಲ್ಲಿ ಬೇರೆ ಬೇರೆ ಕಲಾವಿದ್ರಲ್ಲ,
1: ಬೇರೆ ಬೇರೆ ಮೇಳದ ಕಲಾವಿದ್ರು,
0: ಆವಾಗ ಒಂದು ಸ್ವಲ್ಪ ನಾವು ಅದ್ರ ಬಗ್ಗೆ ನಿಗಾ ಇಡಬೇಕಾಗುತ್ತೆ ಅಷ್ಟೇ.
1: ಆಮೇಲೆ ನಿಮ್ಗೀಗ ಇಷ್ಟು ವರ್ಷದ ತಿರುಗಾಟದಲ್ಲಿ ಈಗ ಯಾವ ಕಲಾವಿದ್ರಿಗೆ ಚಂಡೆ ಚಂಡೆ ನುಡಿಸೋದು ನಂಗೆ ದೊಡ್ಡ ಟಾಸ್ಕ್, ಅಯ್ಯೋ ಇವರ ಮಾರ ಇವ್ರಿಗೆ ನಾನು ನುಡಿಸೋದು ಅಂತ ಈಗಲ್ಲ, ಮೊದ್ಲು ಮೊದ್ಲು ನಿಮ್ಗೆ ಅನ್ಸದಿತ್ತ ಯಾವತ್ತಾದ್ರೂ?
0: ಉಂಟು. ಮಹಾಬಲ ಹೆಗಡೆಯವರಿಗೆಲ್ಲ ನಾವು ಬಾರಿಸುವ ಯೋಗ್ಯತೆ ಇದ್ದವರೇ ಅಲ್ಲ. ಮಹಾಬಲ ಹೆಗಡೆಯವರ ವೇಷಕ್ಕೆ, ಚಿಟ್ಟಾಣಿಯವರ ವೇಷಕ್ಕೆ ಅದಕ್ಕೆಲ್ಲ ಬಾರಿಸುವಾಗ ನಮ್ಗೆ ಕೈಕಾಲು ಗಡಗಡ ಅಂತಿತ್ತು. ಯಾಕಂದ್ರೆ ಅವರ ಯೋಗ್ಯತೆಗೆ ನಾವೆಲ್ಲ ಅಲ್ಲ, ನಮ್ಮ ಗುರುಗಳು ಅಂತವ್ರು ಬೇಕು, ರಾಮಕೃಷ್ಣ ಮಂದರ್ತಿಯವರು ಇಂಥವ್ರು ಬೇಕು. ನಮಗೆ ಹೆದರಿಕೆ ಆಗ್ತಿತ್ತು, ಆದರೂ ಅವರೇ ನಮ್ಮನ್ನು ಹುರಿದು ಮುಗಿಸ್ಕೊಂಡು, ನೀನು ಹೆದರ್ಬೇಡವಾ, ನಾವೆಲ್ಲ ಇದ್ದೇವೆ, ಏನು ತೊಂದರೆ ಇಲ್ಲ, ಸುಧಾರಿಸ್ಕೊಂಡು ಬಾರಿಸು ಮರಾಯ ಅಂತ ನಮ್ಗೆ ಅವರು ಪ್ರೋತ್ಸಾಹ ಕೊಟ್ಟು, ನಮ್ಮನ್ನು ಒಂದು ಚಂಡೆಗಾರನಾಗಿ ಬೆಳೀಲಿಕ್ಕೆ ಅವಕಾಶ ಕೊಟ್ಟು ಅವರೆಲ್ಲ ಇದು ಮಾಡಿದ್ದಾರೆ. ಆದ್ದರಿಂದ ನಮಗೆ ಅದು ಬಾರಿಸುವಾಗ ಹೆದರಿಕೆ ಆಗ್ತದೆ. ದೊಡ್ಡ ಕಲಾವಿದರು ಅದಕ್ಕಂತೂ ಮಹಾಬಲ ಹೆಗಡೆಯವರಂದ್ರೆ ಮೇರೂ ಕಲಾವಿದರು, ಅವರು ಅವ್ರ ಬಗ್ಗೆ ಹೆದರಿಕೆಯೇ ನಮಗೆ. ಅವರು ಪದ್ಯವನ್ನು ರಂಗದಲ್ಲಿ ಹೇಳ್ತಾರೆ, ಪದ್ಯ ಹೇಳ್ಕೊಂಡು ಕುಣಿತಾರೆ. ಮತ್ತು ಅವರದ್ದು ಈ ಶಿವರಾಮ್ ಕಾರಂತರ ಬೇಲೆಯ ಹಾಗೆ ಒಂದು ಸ್ವಲ್ಪ ಕುಣಿತಗಳೆಲ್ಲ ಉಂಟು ಅವ್ರದ್ದು. ಆ ಕುಣಿತಗಳು ಈಗ ನಮ್ಮ KG ಮಂಜುನಾಥ ಅಂತ ಅವರು ಮಾಡ್ತಾರೆ ಆ ಕುಣಿತಗಳನ್ನೆಲ್ಲ.
1: ಯಾವ ಮೇಳದಲ್ಲಿದ್ರು
0: ಅವರು? ಮೇಳಕ್ಕೆ ಹೋಗುದಿಲ್ಲ. KG ಮಂಜುನಾಥ ರಾವ್ ಅಂತ ಸಾಕೇತ ಕಲಾವಿದರು, ಸಾಕೇತ ಕಲಾವಿದರು ಅವರು ಮಾಡ್ತಾರೆ. ಕೆಲವರು ಬೆರಳೆ ಎಣಿಕೆ ಅವರು ಮಾಡ್ತಾರೆ, ಶಶಾಂಕ್ ಪಟೇಲ್ ಮಾಡ್ತಾನೆ ಅದನ್ನ. ನಾನು ಹೇಳೋದು ಹಾಗಿದ್ದೆಲ್ಲ ಕುಣಿತ ಉಂಟು, ನಾವು ಅದನ್ನೆಲ್ಲ ನೋಡಿಕೊಂಡು ನಾವು ಅದನ್ನು ಪಾಲಿಸಿಕೊಂಡು ಬಾರಿಸ್ಕೊಂಡು ಹೋದರೆ ಅನುಕೂಲ ಆಗ್ತದೆ. ಬಾರಿಸ್ಲಿಕ್ಕೆ ಆಗುದಿಲ್ಲ ಅಂತಲ್ಲ, ಆದ್ರೆ ನಮ್ಗೆ ಆ ಧೈರ್ಯ ಬೇಕಲ್ಲ, ಧೈರ್ಯದಲ್ಲಿ ಮುನ್ನುಗ್ಬೇಕಲ್ಲ.
1: ಈಗ ಒಂದು ಪ್ರಸಂಗದಲ್ಲಿ ಹಲವಾರು ಸನ್ನಿವೇಶಗಳಿರುತ್ತೆ, ಭಾವನಾತ್ಮಕ ಇರುತ್ತೆ, ವೀರರಸದ ಸನ್ನಿವೇಶ ಇರುತ್ತೆ, ಮತ್ತೆ ಹಾಸ್ಯದ ಸನ್ನಿವೇಶ ಇರುತ್ತೆ. ಆ ಎಲ್ಲಾ ಸನ್ನಿವೇಶದಲ್ಲಿ ಯಾವ ಸನ್ನಿವೇಶಕ್ಕೆ ಚಂಡೆ ನುಡಿಸೋದು ಅತಿ ಕಷ್ಟ ಅಂತ ನಿಮ್ಗೆ ಅನ್ಸಿದೆ?
0: ಅತಿ ಕಷ್ಟ ಅಂತ ಹೇಳಿದ್ರೆ ಮೊದ್ಲು ಬರ್ಸೋ ಕಷ್ಟ ಆಗ್ತಿತ್ತು, ಈಗ ಕಷ್ಟ
1: ಈಗಲ್ಲ,
0: ಮೊದ್ಲು ಕಷ್ಟ ಆಗ್ತಿತ್ತು. ಯಾಕಂದ್ರೆ ಈ ರೂಪಕ ತಾಳದ ಪದ್ಯ, ಈ ವನವಿಹಾರದ ಪದ್ಯ, ರೂಪಕ ತಾಳದ ಪದ್ಯ, ತಿರುಳೆ ತಾಳದ ಪದ್ಯ, ಈ ಮಸ್ತ್ ಚಾಲಗಳೆಲ್ಲ, ಈಗ ಚಾಲಗಳು ಮಸ್ತ್ ಕುಣಿತಾರಲ್ಲ, ಆವಾಗ ನಮ್ಗೆ ಅದು ಚಾಲೆಂಜ್ ಆಗಿತ್ತು. ಮತ್ತೆ ಜೋರಿನ ಪದ್ಯ ಈಗ ಹಾಕದ್ಕೊಳ್ಳ ಮಂಡಿ, ಎಷ್ಟೊಂದು ಮಂಡಿ ಹಾಕ್ತಾರೋ ಅಷ್ಟೊರಿಗೆ ಹೊರಡಿಕೆ ಬಾರಿಸ್ಬೇಕು, ಅಷ್ಟೊತ್ತು ನಾವು ತಾಕತ್ತು ಇಟ್ಕೊಂಡು ಬಾರಿಸ್ಬೇಕು. ಕೆಲವು ಚಂಡೆಗಾರರು ಇಂತಿಷ್ಟೇ ಅಂತ ಲೆಕ್ಕಾಚಾರ ಉಂಟು. ಈಗ ನಮ್ಮ ಗುರುಗಳಾಗಲಿ ರಾಕೇಶ್ ಅಣ್ಣ ಆಗಲಿ ಎಷ್ಟು ಹೊರಡಿಕೆ ಅಷ್ಟೇ ಬಾರಿಸಿ ಇದು ಮಾಡ್ತಾರೆ ಅವರು. ಅಂದರೆ ಒಂದು ಅಷ್ಟೇ ಆಗಬೇಕು, ಅದಕ್ಕಿಂತ ಹೆಚ್ಚಾಗಬಾರ್ದು ಅಂತ. ಈ ಹುಡುಗರ ಮಕ್ಕಳಿಗೆ ಉಮೇದು ಇರ್ತದಲ್ಲ, ನಾವು ಉಮೇದು ಇದ್ದಷ್ಟು ಬಾರಿಸ್ತೇವೆ.
1: ಹಾಗಾದ್ರೆ ಮೊದಲು ಈಗ ಮಂಡಿ ಹಾಕುದಾದ್ರೂ ಇಷ್ಟೇ ಹಾಕಬೇಕು ಅಂತ ನಿರ್ದಿಷ್ಟ ಪ್ರಮಾಣ ಇದ್ದಿತ್ತು ಮೊದಲು?
0: ಇದ್ದಿತ್ತು, ಇದ್ದಿತ್ತು. ಈಗ ಅದೆಲ್ಲ ಎಷ್ಟು ಅವರು ಖುಷಿ ಬಂದಷ್ಟು ಹಾಕ್ತಾರೆ, ಅವರಿಗೆ ಯಾ ಇನ್ನು ಸಾಕನ್ನುವರೆಗೂ ಮಂಡಿ ಹಾಕ್ತಾ ಇರ್ತಾರೆ. ಭಾಗವತ ತಾಳ ಕೊಟ್ಟಿದ್ರು ಅವ್ರು ಕೇಳುದಿಲ್ಲ, ಮಂಡಿ ಹಾಕ್ತಾ ಇರ್ತಾರೆ. ಈಗ ಅದೊಂದು ಶುರುವಾಗಿದೆ, ಹೀಗೆ ನಿಂತ್ಕೊಂಡು ಗರ ಗರ ತಿರುಗುವುದು ಅದೆಲ್ಲ ಆಗಿದೆ. ಯಾರು ಯಕ್ಷಗಾನದ ಬಗ್ಗೆ ವಿಮರ್ಶೆ ಮಾಡುವಂಗೆ ಇಲ್ಲ, ಅವ್ರು ಏನು ಮಾಡ್ತಾರೋ ಅದಕ್ಕೆ ನಾವು ಹೊಂದಾಣಿಕೆ ಮಾಡ್ಕೊಂಡು ಹೋಗುದು
1: ಹಾಗೆ
0: ಅಷ್ಟೇ.
1: ಈಗ ಕೆಲವು
0: ಅದೇ ಈಗ ವೀರರಸದ ಪದ್ಯಕ್ಕೆ ಹಾಗಾಯ್ತು, ಕರುಣಾರಸದ ಪದ್ಯಕ್ಕೆ ನಮಗೆ ಕೆಲಸ
1: ಇಲ್ಲ.
0: ಬಾಮಿನಿ ಕರುಣಾರಸ ಬಂದಾಗ ನಮ್ಗೆ ಏನೂ ಇಲ್ಲ, ನಾವು ಅಲ್ಲಿ ಸಣ್ಣ ಸಣ್ಣ ಪೆಟ್ಟುಗಳನ್ನು ಕೊಡ್ಬೋದು ಅವರು ಇಡುವ ಹೆಜ್ಜೆಗಳಿಗೆ. ಅದೀಗ ನಮ್ಮ ಸಾಲಿಗ್ರಾಮ ಮೇಳದಲ್ಲಿ ಮೊದಲಿಂದ ಬಂದದಾಗೆ ಒಂದೊಂದು ಅರ್ಥ ಹೇಳುವಾಗ ಯಾಜಿಯವರಾದರೂ ಅಷ್ಟೇ ಕೊಂಡದಕುಳಿಯವರಿದ್ದಾಗಲೂ ಒಂದೊಂದು ಹೆಜ್ಜೆ ಇಟ್ಟರು ನಾವು ಅದಕ್ಕೆ ಟನ್ ಟನ್ ಅಂತ ಬಾರಿಸ್ಬೇಕು. ಬಾರಿಸಿದ್ರೆ ಅವರು ಒಳ ಬಂದು ಕೇಳ್ತಾರೆ, ನಾವು ನಡೆಯುವ ಇದಕ್ಕೂ ನಿಮ್ದು ಒಂದೊಂದು ಪೆಟ್ಟು ಬೇಕಾಗ್ತದೆ. ಶಬ್ದ ಇಲ್ಲದ ನಿಶಬ್ದ ಆದರೆ ಅದು ಇದಾಗುವುದಿಲ್ಲ,
1: ತುಂಬುವುದಿಲ್ಲ
0: ತುಂಬುವುದಿಲ್ಲ ಅಂತ ಹೇಳ್ತಾರೆ. ಅದರಿಂದ ನಮ್ಮ ಸಾಲಿಗ್ರಾಮ ಮೇಳದಲ್ಲಿ ಅದು ಈಗಲೂ ಉಂಟು, ಕೆಲವು ಕಡೆ ಅದು ಇರಲ್ಲ. ಕಲಾವಿದರು ಅವರೊಟ್ಟಿಗೆ ಅವ್ರು ಮಾತಾಡೋದು, ಇವರು ಇವರೊಟ್ಟಿಗೆ ಇವರು ಕೆಲಸ ಮಾಡ್ತಾ ಇರ್ತಾರೆ. ನಾವು ಗಮನ ಅಲ್ಲಿ ಇರಬೇಕು ಅನ್ನೋ ಲೆಕ್ಕದಲ್ಲೇ ಅದನ್ನು ಮಾಡಿ ಹಾಕಿದ್ದು. ನಮ್ಮ ಚಲನವಲನೆಲ್ಲ ನಾವು ನೋಡಬೇಕು ಅನ್ನೋ ಲೆಕ್ಕದಲ್ಲೇ.
1: ಈಗ ಈ ಸಾತ್ವಿಕ ಪಾತ್ರ ಬತ್ತು, ರೌದ್ರ ರಸದ ಪಾತ್ರ ಬತ್ತು, ಹಾಸ್ಯಗಳ ಪಾತ್ರ ಬತ್ತು, ಅದಕ್ಕೆ ಚಂಡೆ ನುಡಿಸೋದ್ರಲ್ಲಿ ಏನು ವ್ಯತ್ಯಾಸ ಇತ್ತಂದ್ರೆ ನುಡಿಸುವ ಶೈಲಿಯಲ್ಲಿ?
0: ಶೈಲಿಯಲ್ಲಿ ಅಂತ ಹೇಳಿದ್ರೆ ಈಗ ದೊಡ್ಡ ದೊಡ್ಡ ಬಣ್ಣದ ವೇಷ ಎಲ್ಲ ಬಂದ್ರೆ ಒಂದು ಏರ್ ಚಂಡ ಇಟ್ಕೊಂಡು ದೊಡ್ಡ ಅಬ್ರ ಮಾಡೋದು,
1: ಅಬ್ರ ಮಾಡೋದು.
0: ಈಗ ಸಾತ್ವಿಕ ವೇಷ ಆದ್ರೆ ಸಣ್ಣಕ್ಕೆ ಒಂದು ಸ್ವಲ್ಪ ಸೌಮ್ಯದಲ್ಲಿ ಬಾರಿಸ್ಬೇಕು,
1: ಹೆಚ್ಚು ಪೆಟ್ಟು ಗಟ್ಟಿ
0: ಗಟ್ಟಿ ಬೇಕಂತಿಲ್ಲ. ಆಯ್ತಾ, ಕರುಣಾ ರಸಕ್ಕೆ ಇಲ್ವೇ
1: ಇಲ್ಲ
0: ಗಟ್ಟಿ. ಹಾಸಿಗಾರರಿಗಾದ್ರೆ ಈ ವಿಷಮದಲ್ಲ
1: ಮಧ್ಯ
0: ಅವರನ್ನ ಅವರ ಕಾಲಿಟ್ಟಾಗಳಿಗೆ ನಾವು ಮಧ್ಯೆ ನಿಲ್ಲಿಸುವುದು ಹಿಂಗೆಲ್ಲ ಮಾಡಿ ಅವರು ಹೆಂಗ ಹಾಸಿಗಾರರು ನಾವು ಅವರೊಟ್ಟಿಗೆ ಹಾಸಿಗಾರರಾಗಿ
1: ಹಾಗೆ
0: ಹಾಗಿದ್ ಮಾಡ್ಕೊಂಡು ಬಾರಿಸ್ಕೊಂಡು ಹೋಗ್ಬೋದು ಅಷ್ಟೇ.
1: ಹಿಮ್ಮೇಳದ ಎಲ್ಲ ಈಗ ಮೊದ್ಲೆ ಇರ್ಬೋದು ಚಂಡೆ ಇರ್ಬೋದು, ಅದರಲ್ಲಿ ಚಂಡೆಯ ಪ್ರಾಮುಖ್ಯತೆ ಹಿಮ್ಮೇಳದಲ್ಲಿ?
0: ಚಂಡೆಯ ಪ್ರಾಮುಖ್ಯತೆ ಅಂತ ಹೇಳಿದ್ರೆ ಅಬ್ಬರ ಬಿಡ್ತಿಗೆ ಬಾರಿಸೋದು ಮೊದಲು ಒಂದು, ಎರಡನೇದಾಗಿ ಚಂಡೆ ಸುತಿ ಮಾಡಿಕೊಳ್ಳಿ ಗೊತ್ತಿರ್ಬೇಕು. ಚಂಡೆಯ ಪ್ರಾಮುಖ್ಯತೆ ಅಂದ್ರೆ ಚಂಡೆ ಸುತಿ ಮಾಡಲಿಕ್ಕೆ, ನಾನು ಮೊದಲು ಮೇಳಕ್ಕೆ ಸೇರಿದಾಗ ಸಂಜೆ 6 ಗಂಟೆಗೆ ಹೋಗಿ ಬಿಳಿ 2 ರಿಂದ ಬಿಳಿ 4 ರವರೆಗೆ ಶ್ರುತಿ ಮಾಡ್ತಿದ್ದೆ. ಚಂಡೆ
1: ಶ್ರುತಿ ಮಾಡುದು
0: ಶ್ರುತಿ ಮಾಡಿ ನಾನೇ ಅಭ್ಯಾಸ ಮಾಡಿಕೊಡು, ಅದು ಮುಖ್ಯ ಬೇಕು ಚಂಡೆಗಾರನಿಗೆ. ಮತ್ತೆ ಪದ್ಯ ಹೇಳುವಾಗ ಸಾಹಿತ್ಯ ಕೇಳುವಾಗೆ ಚಂಡೆ ನುಡಿಸ್ಬೇಕು.
1: ಅಂದ್ರೆ ಮಣಿಪೆಟ್ಟು ಕೊಟ್ಟು ಸೈಡ್
0: ಸೈಡ್ ಟೇಕಪ್ ಇಟ್ಟು ಅಂತಾರೆ, ಅದಕ್ಕೆ ಟೇಕಪ್ ಇಟ್ಟು ಕೊಟ್ಟು ಅವ್ರು ಪದ್ಯ ಕೇಳುವಾಗ ಪದ್ಯ ಆದ ಮೇಲೆ ಚಾಲು ಬಾರಿಸ್ಬೇಕು ಗಟ್ಟಿ, ಹಾಗೆ ಮಾಡ್ಕೊಳ್ಬೇಕು. ಮತ್ತೆ ಚಂಡೆಯನ್ನು ಒಳ್ಳೆ ಶಿಸ್ತಿನಲ್ಲಿ ಇಟ್ಕೊಳ್ಬೇಕು, ಅದ್ರ ಮಳೆಗಾಲದಲ್ಲೂ ಅದಕ್ಕೆ ಏನೋ ತಣಸತಾಗದಿದ್ದ ಹಾಗೆ
1: ತಣದ್ರೆ ಚರ್ಮ
0: ಹೋಗ್ತದೆ. ಆಯ್ತಾ, ಮತ್ತೆ ಚಂಡೆ ತೊಳೆಯುವುದಂತುಂಟು, ಅದು ನನಗೆ ನಮ್ಮ ಗುರುಗಳೇ ಹೇಳಿಕೊಟ್ಟದ್ದು.
1: ಅದು ನಂಗೆ ವಸ್ತದೆ
0: ಇದು ಕೊಳೆ ತೆಗೆಯುವುದಂತ, ಕೊಳೆ ನಾವೀಗ ಬಟ್ಟೆ ಕೊಳೆ ತೆಗೆಯುವುದು ಹಾಗೆ ಚಂಡೆಯನ್ನ ಒಂದು 15 ದಿವಸಕ್ಕೊಂದ್ಸರಿ ಆ ಚಂಡೆ ಕೋಲೆಲ್ಲ ತಾಗಿ ಎಲ್ಲ ಕಪ್ ಕಪ್ ಕಪ್ ಆಗಿರ್ತದೆ
1: ಚರ್ಮ
0: ಮುಚ್ಚಿಗೆ. ಅದಕ್ಕೆ ಲಿಂಬೆ ಹಣ್ಣು ತಕೊಂಡ ಅರ್ಧ ಕಟ್ ಮಾಡಿ ಲಿಂಬೆ ರಸ ಅದ್ರ ಮೇಲೆ ಬೀರುದು, ಬೀರಿ ಒಣ ಬಟ್ಟೆಯಲ್ಲಿ ಕಾಟನ್ ಬಟ್ಟೆಯಲ್ಲಿ ತಕೊಂಡು ಅದನ್ನ ಒರೆಸುದು,
1: ಒರೆಸಿ
0: ಅದ್ ಕಸ ಕೊಳೆ ಎಲ್ಲ ಹೋಗ್ತದೆ, ಒರೆಸಿ ಬಿಸಿಲಿಗೆ ಇಡ್ಬೇಕು.
1: ಅದು ನೋಡುವಾಗ ಡಿಫ್ರೆನ್ಸ್ ಗೊತ್ತಾಗ್ತದೆ?
0: ಗೊತ್ತಾಗ್ತದೆ ಗೊತ್ತಾಗ್ತದೆ. ಚಂಡೆ ಮುಚ್ಚಿಗೆ ಕೊಳೆ ಇದ್ದದೆಲ್ಲ ಹೋಗಿದ್ದು ಬೆಳ್ಳಗಾಗ್ತದೆ ಮುಚ್ಚಿಗೆ. ಬೆಳ್ಳಗಾಗ್ತದೆ ಆವಾಗ ಕೊಳೆ ಇದ್ದದೆಲ್ಲ ಹೋಗಿರ್ತದೆ ಕಂಪ್ಲೀಟ್.
1: ಹಾಗೆ ಈ ವಿಷಯ ಗೊತ್ತೇ ಇರಲಿಲ್ಲ.
0: ಒಂದು ಅದು, ಮತ್ತೆ ಎರಡನೇ ಚಂಡೆ ಸುರಿಯುವಾಗ ಅಡಿಗಡೆ ನಾವು ಇದೆಲ್ಲ ಹಾಕ್ತೇವಲ್ಲ
1: ಚರ್ಮ ಸಣ್ಣ ಸಣ್ಣ
0: ಸಣ್ಣ ಸಣ್ಣ ಹಾಕ್ತೇವಲ್ಲ ಅದನ್ನೆಲ್ಲ ತೆಗೆದು ಚೊಕ್ಕ ಮಾಡ್ಲಿಕ್ಕೆ ಹೋಗಬಾರ್ದು. ಅದ್ರ ಸೈಡ್ಗೆಲ್ಲ ಧೂಳು ನಿಂತ್ಕೊಂಡಿರ್ತದೆ, ಅದನ್ನ ತೆಗೆದು ನಾವು ಚೊಕ್ಕ ಮಾಡ್ಲಿಕ್ಕೆ ಹೋದ್ರೆ ನಾಳೆ ಆನಾದ ಇರುವುದಿಲ್ಲ ಚಂಡೆಯಲ್ಲಿ,
1: ಅದನ್ನ ತೆಗಿಬಾರ್ದು
0: ತೆಗಿಬಾರ್ದು. ಕಸ ಹಾಗೆ ಇರ್ಬೇಕು, ಕಸ ಮುಟ್ಲಿಕ್ಕೆ ಹೋಗ್ಲಿಕ್ಕೆ ಇಲ್ಲ. ಅದ ನಾನು ಒಂದು ಸಾರಿ ಮೇಳದಲ್ಲಿ ಮಾಡಿ ನಾನು ನಮ್ಮ ಗುರುಗಳ ಹತ್ರ ಒಂದು ಪೆಟ್ಟು ತಿಂದಿದ್ದೇನೆ. ಅವ್ರ
1: ಚಂಡೆನೇ
0: ಚಂಡೆ ಒಂದು ಹಗ್ಗ ಎಳೆದಿಡು ಅಂದ್ರೆ ನಾನು ಹಗ್ಗ ಎಳೆಯುವಾಗ ಸೈಡಲ್ಲೆಲ್ಲ ಕಸ ಇದ್ದದ್ ನೋಡಿ ಅದನ್ನ ತೆಗೆದೆ, ತೆಗೆದು ಅದನ್ನೆಲ್ಲ ಬಿಚ್ಚಿ ಅದನ್ನೆಲ್ಲ ಕೊಡ್ಕಿ ಇದು ಮಾಡಿದ್ದೆ. ಇದೇನು ಸ್ವರ ಚೇಂಜ್ ಬಂತಂತ ಅವ್ರು ಕಡೆಗೆ ಹೇಳಿದ್ರು, ನಾ ಹೇಳಿದೆ ಮುಟ್ಬೇಡ ಅಂದಿದ್ದೆ ನಿನಗೆ ಅಂತ ಒಂದು ಅವ್ರು ಹೊಡೆದಿದ್ರು. ಅದು ಮಾಡಬಾರ್ದು, ಆ ಕಸ ಹಾಗೇ ಇರಬೇಕು ಚಂಡೆಯ ಸೈಡಲ್ಲಿ. ಈ ತೆಂಗು ನಾರಿನ ಇದು ಕಸ ಮತ್ತೆ ಮಣ್ಣು ಗಿಣ್ಣಲ್ಲ ಸೈಡಲ್ಲಿ ಧೂಳಲ್ಲ ಅದನ್ನ ತೆಗಿಲೇ ಕ್ಲೀನ್ ಮಾಡ್ಲಿಕ್ಕೆ ಹೋಗ್ಲೇ ಹಾಗೆ ಇರ್ಬೇಕು. ಆಗ ಇದ್ರೆ ಇಲ್ಲಿ ತೆಗೆದ್ರೆ ಇವತ್ತಿದ್ದ ಬಿಳಿ ಎರಡರ ಗುಂಪು ನಾಳೆ ಇರುವುದಿಲ್ಲ, ಕೆಪ್ಪಾಗ್ತದೆ
1: ಕೆಪ್ಪಾಗ್ತದೆ
0: ಕೆಪ್ಪಾಗ್ತದೆ. ಚಂಡೆ ನಾದ ಅಷ್ಟು ಇರುವುದಿಲ್ಲ, ಅದಕ್ಕೆ ಅದನ್ನೆಲ್ಲ ಹಾಗೆ ಇಟ್ಕೊಳ್ಬೇಕು. ಅದೆಲ್ಲ ಜಾಗ್ರತೆ ಮಾಡಿದ್ರೆ ಒಬ್ಬ ಚಂಡೆಗಾರನ ಶಿಸ್ತು.
1: ಈಗ ಹೆಚ್ಚಿನ ಈಗ ನಾನು ಕೇಳಿದೆ ಸುಮಾರು ಕಡೆ ಚಂಡೆ ಗುಂಪು ಏರಿತ್ತು, ಮಾರೆ ಗುಂಪು ಏರಿತ್ತು, ಗುಂಪು ಸರಿ ಇಲ್ಲ ಅಂತಾರಲ್ಲ, ಅದು ಹೇಗೆ ಅಂತ ಅರ್ಥ ಆಗ್ಲಿಲ್ಲ ನನಗೆ.
0: ಅದು ಚಂಡೆ ಗುಂಪು ಏರಿದ್ರೆ ಒಂದು ಎರಡು ಕವಳ ತೆಗಿಬೇಕು ಅಡಿಬದಿ, ನಾವು ಸಣ್ಣ ತುಂಡು ಹಾಕ್ತೇವೆ ಅದನ್ನು ಒಂದೋ ಎರಡೋ ತೆಗೆದು ಮತ್ತೆ ಸುರಿದು ನೋಡಿ ಬಾರಿಸಿ ಅದು ಗುಂಪು ಸಮ ಆದ್ರೆ ಇಟ್ಕೊಳ್ಳೋದು
1: ಇಲ್ಲದಿದ್ರೆ ಮತ್ತೆ
0: ತೆಗೆದು ಮತ್ತೆ ಅದನ್ನ ಪ್ರಯೋಗ ಮಾಡ್ತಾ ಇರ್ಬೇಕು. ಅದನ್ನ ಚಂಡೆ, ಈಗ ಚಂಡೆ ತಯಾರು ಮಾಡುವವರು ಬರಿದ್ದಾರೆ ನಮ್ಮಲ್ಲಿ, ಕುರಾಡಿ ರಾಮ್ಬಾಯರ್ ಅಂತ. ನಾನು ಅವ್ರ ಹತ್ರ ಚಂಡೆ ಎಲ್ಲ ಮಾಡಿಸೋದು. ಒಳ್ಳೆ ಚಂಡೆ ಮಾಡ್ತಾರೆ, ತೆಂಗಿನ ಕಳಸಿಗೆ ಚಂಡೆ, ಕದ್ರೆ ಕಳಸಿಗೆ ಚಂಡೆ ಎಲ್ಲ ಮಾಡ್ತಾರೆ. ಅವ್ರು ಹೇಳ್ತಾರೆ ಈಗ ದಪ್ಪ ಹೆಚ್ಚಿಗೆ ದಪ್ಪ ಮುಚ್ಚಿಗೆ ಇದ್ರೆ ಅಡಿ ಕವಳ ಹೆಚ್ಚಬೇಡ, ತೆಳು ಮುಚ್ಚಿಗೆ ಇದ್ರೆ ಹೆಚ್ಚಿಗೆ ಕವಳ ಬೇಕಾಗ್ತದೆ ಗುಂಪು ಬರ್ಲಿಕ್ಕೆ. ಹಾಗೆಲ್ಲ ಮಾಡ್ಕೊಂಡು ಚಂಡೆ ತಯಾರು ಮಾಡ್ಕೊ.
1: ಇಷ್ಟೊತ್ತರಿಗೆ ಯಕ್ಷಗಾನದಲ್ಲಿ ಆದ ಅನುಭವಗಳ ಬಗ್ಗೆ ಕೇಂದ್ರ. ಈಗ ನಿಮ್ಮ ವೈಯಕ್ತಿಕ ಜೀವನದ ಈ ಯಕ್ಷಗಾನ, ನೀವು ಯಕ್ಷಗಾನಕ್ಕೆ ಬರದೇ ಇದ್ರೆ ನೀವು ಏನು ಯಾವ ಉದ್ಯೋಗದಲ್ಲಿ ಇರ್ತಿದ್ರಿ? ಹಾಗೆ
0: ನಾನು ಯಕ್ಷಗಾನಕ್ಕೆ ಬರದೇ ಇದ್ದಿದ್ರೆ ನಮ್ಮ ಮನೆಯಲ್ಲಿ ಮನೆ ಪಕ್ಕದಲ್ಲಿ ದೇವಸ್ಥಾನ ಉಂಟಂತ ಹೇಳಿದ್ರೆ, ಆ ದೇವಸ್ಥಾನದ ಚಾಕ್ರಿ ಉಂಟು ನಮಗೆ. ಚಾಕ್ರಿ ಅಂತ ಹೇಳಿದ್ರೆ ನಾವು ಆರತಿ ಹೆಚ್ಚಿ ಕೊಡೋದು, ಸ್ಥಾನಿಕ ಸಮಾಜ ಅಂತ ಉಂಟಲ್ಲ ಆ ಸಮಾಜದವ್ರು ನಾವು, ಆ ಕೆಲಸ ಉಂಟು ನಮಗೆ ದೇವಸ್ಥಾನದಲ್ಲಿ. ಅದನ್ನು ಮಾಡಿಕೊಂಡು ಮನೆಗಡೆ ಬೇಸಾಯ ಮಾಡಿಕೊಂಡು ಇರ್ತಿದ್ದೆ, ಮತ್ತೆ ಯಾವುದೂ ಇಲ್ಲ. ಹಾಗಂತ ನಂಗೆ ನಾಟಕ ನೋಡುವ ಹವ್ಯಾಸ ಉಂಟು, ಬಿಟ್ರೆ ಸಿನಿಮಾದ ಬಗ್ಗೆ ಆಸಕ್ತಿ ಹೆಚ್ಚಿದ್ದಿತ್ತು. ಸಿನಿಮಾದ ಬಗ್ಗೆ ಆಸಕ್ತಿ ಉಂಟು. ಈಗ ನಾನೀಗ ಸಿನಿಮಾದಲ್ಲೂ ಆಕ್ಟ್
1: ಮಾಡಿ ಆಕ್ಟ್ ಮಾಡಿರಿ, ಕಾಂತಾರದಲ್ಲೂ ಆಕ್ಟ್
0: ಕಾಂತಾರದಲ್ಲಿ ಎರಡರಲ್ಲೂ ಆಕ್ಟ್ ಮಾಡಿದೆ. ಕಡೆಗೆ ನಮ್ಮ ಕುನ್ನ ರವಿ ಬಸ್ರವರವ್ರದ್ದು ಬಿಲೆಂಡರ್ನಲ್ಲಿ ಆಕ್ಟ್ ಮಾಡಿದೆ. ಯೋಗರಾಜ್ ಭಟ್ರದ್ದು ಮುಗುಳು ನೆಗೆ ಅನ್ನೋ ಫೀಚರ್ನಲ್ಲಿ ಆಕ್ಟ್ ಮಾಡಿದೆ. ಕಡೆಗೆ ಧಾರಾವಾಹಿಯಲ್ಲಿ ಮಾಡಿದೆ, ಜಗದೀಶ್ ಆರೂರು ಜಗದೀಶ್ ಶೆಟ್ರದ್ದು ಶುಭ ವಿವಾಹ ಅಂತ ಒಂದು ಧಾರಾವಾಹಿ, ಅದರಲ್ಲಿ ಮಾಡಿದೆ. ಮತ್ತು ರಮೇಶ್ ಬೇಗಾರ್ ಅವ್ರದ್ದು ಕಳಸರಿ ವೈಶಂಪಾಯನ ತೀರ ಅಂತ ಒಂದು ಫಿಲ್ಮ್ ಮಾಡಿದ್ರು, ಅದರಲ್ಲಿ ಮಾಡಿದೆ. ಈಗ ಒಂದು ಫಿಲ್ಮ್ ಮಾಡ್ತಾ ಇದ್ರು, ಅದಕ್ಕಿನ್ನೂ ಹೆಸರು ಇಡಲಿಲ್ಲ ಅವರ, ಅದರಲ್ಲಿ ಮಾಡಿದ್ದೆ.
1: ಈಗ ಇಷ್ಟು ಸಿನಿಮಾಗಳಲ್ಲಿ ಧಾರಾವಾಹಿಯಲ್ಲಿ ಅವಕಾಶ ಬಂತು, ಇದಕ್ಕೆ ಮೂಲ ಕಾರಣ ನಿಮ್ಮ ಚಂಡವಾದನ ಯಕ್ಷಗಾನವಾ? ಹೇಗೆ
0: ಯಕ್ಷಗಾನವೂ ಹೌದು, ಮತ್ತೆ ನನಗೆ ಕೆಲವು ಆಕ್ಟರ್ ನಮಗೆ ಭಾರಿ ದೋಸ್ತಿ ಆಗಿದ್ರು. ಒಂದು ನಮ್ಮ ಸಾಸ್ತಾನದವರೇ ಆದಂತ ರಘು ಪಾಂಡೇಶ್ವರ ಅವರು, ಪ್ರಭಾಕರ್ ಕುಂದರ್ ರಘು ಪಾಂಡೇಶ್ವರರು, ಮತ್ತೆ ನಮ್ಮ ರಮೇಶ್ ಭಟ್ರು ನಮಗೆ ಭಾರಿ ದೋಸ್ತಿ. ನಮ್ಮ ಶಂಕರ್ ನಾಗರ್ ಅವರೊಟ್ಟಿಗಿದ್ದ ರಮೇಶ್ ಭಟ್ರು ಅವರು ಭಾರಿ ದೋಸ್ತಿ ನಮಗೆ, ಅವ್ರ ಮನೆಗೆಲ್ಲ ಹೋಗ್ತಾ ಇದ್ದೆ ನಾನು. ಮತ್ತೆ ಒಬ್ರು ಅವ್ರ ಹೆಸರು ನನಗೆ ನೆನಪಾಗೋದಿಲ್ಲ, ಶುಭ ಜಗದೀಶ್ ಶೆಟ್ರು ಭಾರಿ ದೋಸ್ತಿ, ಅವರೆಲ್ಲ ಕರೆದು ನಮಗೆ ಕೊಟ್ರು. ಕಡೆಗೆ ರಾಘವೇಂದ್ರ ಶಿರಿಯಾರ ಅಂತ ಅವರಿಗೆ ಒಂದು ಶಂಕರ ಅಂತ ಮಾಡಿದ್ರು, ಒಂದು ಸ್ಮಾಲ್ ಮೂವಿ ಅದರಲ್ಲಿ ಮಾಡಿದ್ದೆ ನಾನು. ಅವ್ರದ್ದೊಂದು ಎರಡು ಮೂರು ಇದ್ರಲ್ಲಿ ಮಾಡಿದ್ದೆ, ಹಣ್ಣು ಪಿಕ್ಚರಲ್ಲಿ. ಕಡೆಗೆ ಇದು ಎಂಥದ್ದು ನಮ್ದು ಅಕ್ರೂಟ್ ಅದರಲ್ಲೂ ಮಾಡಿದ್ದೆ. ಅವ್ರದ್ದು ಸಣ್ಣ ಸ್ಮಿಲ ಇದರಲ್ಲೆಲ್ಲ ಮಾಡಿದ್ದೆ. ನನಗೆ ಯಕ್ಷಗಾನದಲ್ಲಿ ಇದ್ದಿದ್ದರಿಂದ ಇದಕ್ಕೂ ಅವಕಾಶಗಳು ಹೆಚ್ಚು ಸಿಕ್ಕಿದೆ. ಯಕ್ಷಗಾನದಲ್ಲಿ ಹೆಚ್ಚಿಗೆ ನಾನು ಗುರುತಿಸಿದ್ರೆ ಸಿನಿಮಾದಲ್ಲಿ ಇನ್ನೂ ಗುರುತಿಸಬಹುದು ಮುಂದೆ.
1: ಈ ವೀರಚಂದ್ರಹಾಸ ಅಂತ ಯಕ್ಷಗಾನದ ಒಂದು ಸಿನಿಮಾ ಬಂತು, ಅದಕ್ಕೆ ನಿಮ್ಮ ಕೊಡುಗೆ ತುಂಬಾ ಇತ್ತು ಅಂತ ಕೇಳಿದ್ದೆ ನಾನು.
0: ಅದರಲ್ಲಿ ನಾನು ಸಂಗೀತಕ್ಕೆ ಯಕ್ಷಗಾನಕ್ಕೆ ಸಂಗೀತಕ್ಕೆ ನಾನು ಚಂಡೆ ನುಡಿಸಿದ್ದೆ, ಐದು ಚಂಡೆ ನುಡಿಸಿದ್ದೆ. ಮತ್ತೆ ಅದು ಸೌಂಡ್ ಎಫೆಕ್ಟ್ ಅಲ್ಲಿ ಇಲ್ಲಿ ನಮ್ಮ ಈಗ ಹೊಸದಾಗಿ ಭಾರತ್ ಸಿನಿಮಾದಲ್ಲಿ ಅವರು ಸೌಂಡ್ ಅಷ್ಟು ಗಟ್ಟಿ ಕೊಡ್ಲಿಲ್ಲ. ಅದು ನಾನು ರವಿ ಬಸ್ರೂರ್ ಸರ್ ಹತ್ರ ಕೇಳಿದೆ, ಚಂಡೆ ಸಣ್ಣ ಕೇಳ್ತ ಉಂಟು, ಅವ್ರು ಅಷ್ಟು ದೊಡ್ಡ ಕೊಡ್ಲಿಲ್ಲ. ಅದನ್ನ ಕೊಟ್ಟರೆ ಅಲ್ಲಿ ಕೂತ್ಕೊಳ್ಲಿಕ್ಕೆ ಆಗುದಿಲ್ಲ. ಐದು ಚಂಡೆ ಬಾರಿಸಿದ್ದೇನೆ ಆ ಯುದ್ಧ ಸನ್ನಿವೇಶಕ್ಕೆ, ಇದಕ್ಕೆ ಮತ್ತೆ ಆ ಮದುವೆ ಸನ್ನಿವೇಶಕ್ಕೆ ಅವ್ರು ನಡ್ಕೊಂಡು ಹೋಗುದು. ಇಡೀ ಪಿಕ್ಚರ್ ನಲ್ಲಿ ಚಂಡೆ ಬಾರಿಸಿದ್ದೇನೆ ನಾನು. ಮತ್ತೆ ನಮ್ಮ ಕೆ ಜೆ ಕೃಷ್ಣ ಅವರು ನಾವೆಲ್ಲ ಒಟ್ಟು ಚಂಡೆ ಬಾರಿಸಿದ್ದೇವೆ. ವಿಶ್ವಂಬರ ಅಲಸೆ ಮೊದಲೇ ಬಾರಿಸಿದ್ದಾನೆ. ಮೊಗೆಭಟ್ಟು ಪ್ರಸಾದರು ಭಾಗವತಿಗೆ ಅವ್ರು ಮಾಡಿದ್ದಾರೆ, ರಾಘವೇಂದ್ರ ಆಚಾರ್ಯ ಮಾಡಿದ್ದಾರೆ, ಪಟ್ಲ ಸತೀಶ್ ಅಣ್ಣ ಮಾಡಿದ್ದಾರೆ, ಚಿನ್ಮಯ ಕಲ್ಲಡ್ಕದವ್ರು ಮಾಡಿದ್ದಾರೆ, ಇಷ್ಟೆಲ್ಲ ಮಾಡಿದ್ದಾರೆ. ಚೈತನ್ಯ ಕೃಷ್ಣ ಮತ್ತೆ ಕೌಶಲ್ರಾವ್ ಅವರಿಬ್ರು ಬಂದಿದ್ದಾರೆ ಚಂಡೆ ಮೊದಲಿಗೆ. ಅವರಿಗೆಲ್ಲ ಹೇಳಿ ಅಂದ್ರೆ ಅವರು ಫೋನ್ ನಂಬರ್ ಎಲ್ಲ ಕೊಟ್ಟು ಇವರಿಗೆ, ನಾನು ಮಗಿಬೆಟ್ಟು ಅವರು ಮಾತಾಡಿ ಅವ್ರನ್ನೆಲ್ಲ ಕರ್ಸಿ ಕೇಳಿ ಇವರು ಸ್ಟುಡಿಯೋದಲ್ಲೇ ಮಾಡಿ ರೆಕಾರ್ಡಿಂಗ್ ಮಾಡಿದ್ದೇವೆ.
1: ಇಲ್ಲ ಕುಂದಾಪುರದಲ್ಲಿ
0: ಅವರು ಬಸರು ಸ್ಟುಡಿಯೋದಲ್ಲೇ ರೆಕಾರ್ಡಿಂಗ್ ಆದದ್ದು. ಮತ್ತು ಒಂದು ಯಾವುದೋ ಒಂದು ಬಾಕಿ ಇದ್ದಿದ್ದು, ಅದಕ್ಕೆ ಬೆಂಗಳೂರಿಗೆ ಬರ್ಲಿಕ್ಕೆ ಹೇಳಿದ್ರು. ಬೆಂಗಳೂರಿಗೆ ನಾನು ವಿಶ್ವಂಬರ ಅಲಸೆ ಹೋಗಿ ಅಲ್ಲೇ ಒಂದು ರೆಕಾರ್ಡ್ ಪೂರೈಸಿ ಅಲ್ಲಿಂದ ಬಂದಿದ್ದೇವೆ. ಮತ್ತೆ ನಾನು ಅದರಲ್ಲೊಂದು ಹಾಸ್ಯ ಮಾಡಿದ್ದೇನೆ, ಒಂದು ದೂತ ಮಾಡಿದ್ದೇನೆ. ಅಂದ್ರೆ ಒಬ್ಬ ಮಂತ್ರಿ ನನ್ನ ಹತ್ರ ಹಣ ಕೊಟ್ಟು ಇನ್ನೊಬ್ಬ ಮಂತ್ರಿ ಮಹಾರಾಜನಿಗೇನೋ ವಿಷಯ ತಿಳಿಸಿ ಬರುವಂತಹದ್ದು. ಅದರಲ್ಲಿ ವಿಲನ್ ಮಾಡಿದ್ದಾರೆ ಒಬ್ರು, ನವೀನ್ ಶೆಟ್ಟಿ ಐರ್ಬೈಲ ಅಂತ. ಅವ್ರ ಪಾತ್ರದ ಎದುರಿಗೆ ಹೋಗುವ ದೂತನ ಪಾತ್ರ ಮಾಡಿದ್ದೇನೆ, ಅದರಲ್ಲಿ ಅವಕಾಶ ಕೊಟ್ಟಿದ್ದಾರೆ ಅವರು.
1: ಈಗ ನಿಮ್ಗೀಗ ಈಗ ಯಕ್ಷಗಾನದ ಅನುಭವದಲ್ಲಿ ಯಾವತ್ತಾದ್ರೂ ಸಾಕು ಮಾರೆ ಈ ಚಂಡೆ ನುಡಿಸೋದು ಬೇಡ ಅಂದು ಅಷ್ಟು ಬೇಜಾರಾದ ಅಂತ ಅನುಭವ ಆದಿತ್ತ?
0: ನನಗೆ ಎಲ್ಲೂ ಅನುಭವ ಆಗಲಿಲ್ಲ, ಅದು ಆಗುವುದು ಇಲ್ಲ. ಯಾಕೆ ಗೊತ್ತುಂಟ, 2 ವರ್ಷ ನಾನು ಒಬ್ಬನೇ ಚಂಡೆ ಬಾರಿಸಿದ್ದೇನೆ ಸಾಲಿಗ್ರಾಮ ಮೇಳದಲ್ಲಿ.
1: ರಾತ್ರಿಯಿಂದ ಬೆಳಗ್ಗೆ,
0: ರಾತ್ರಿಯಿಂದ ಬೆಳವರೆಗೆ, ರಾತ್ರಿ 9:30 ಕೂತರು ಬೆಳಿಗ್ಗೆ 6 ಗಂಟೆವರೆಗೆ. ಅದು ಪ್ರಸಂಗ ನಮ್ಮ ಮೇಳದಲ್ಲಿ ಮೆರೆದ ಪ್ರಸಂಗ, ಈಶ್ವರಿ ಪರಮೇಶ್ವರಿ ಚಂದ್ರಶೇಖರ ಶೆಟ್ಟರ್ ಡಾಕ್ಟರ್ ಪ್ರಸಂಗ. ಮತ್ತೊಂದು ಅದೇ ಶಂಕರಿ ಶಿವಶಂಕರಿ. 2 ವರ್ಷ ನಾನು ಒಬ್ಬನೇ ಚಂಡೆಗಾರ
1: ರಾತ್ರಿಯಿಂದ ಬೆಳಗ್ಗೆ.
0: ರಾತ್ರಿಯಿಂದ ಬೆಳಗ್ಗೆ ನನಗೆ ಇನ್ನೇನಾದ್ರೂ ಹುಷಾರು ಇಲ್ಲದೆ ಒಂದು ಸ್ವಲ್ಪ ಸುಸ್ತಾಗಬೇಕು ಬಿಟ್ರೆ ನನಗೆ ಈವಾಗಲೂ ಸುಸ್ತಿಲ್ಲ. ಅದೇ ಈಗ ಹೆಚ್ಚಿನವ್ರು ಹೇಳ್ತಾರೆ ನನ್ನ ದೊಡ್ಡಸ್ತಿ ಅಂತ ಹೇಳ್ಕೊಳ್ಳೋದಲ್ಲ, ಶಿವಣ್ಣ ನಿಮ್ಮ ಎನರ್ಜಿಗೆ ನಾವು ಮೆಚ್ಚಲೇಬೇಕು. ನನಗೀಗ 59 59 ವರ್ಷದಲ್ಲೂ ನೀವು ಅಷ್ಟೇ ಎನರ್ಜಿ ಇಟ್ಕೊಂಡು ಬಾರಿಸ್ತೀರಿ ಅಲ್ಲ, ನಮ್ಮ ಹತ್ರ ಎಲ್ಲ ಸಾಧ್ಯವೇ ಇಲ್ಲ ಮರ್ರೆ. ನನ್ನ ಕೆಲವರು ಹೇಳ್ತಾರೆ ಅದು ನನಗೆ ದೇವರು ಕೊಟ್ಟ ಗಿಫ್ಟ್ ಅಂತ ನಾನು ಭಾವಿಸ್ಕೊಳ್ತೇನೆ ಅಷ್ಟೇ.
1: ನಿಮ್ಮ ಶಕ್ತಿ ಹಾಗೇ ಇರಲಿ,
0: ಆಯ್ತು, ನಿಮ್ಮ ಅಂಥವರ ಅನುಗ್ರಹ ಇರಲಿ, ದೇವರ ಆಶೀರ್ವಾದ ಇರಲಿ.
1: ಈಗ ನಿಮಗೆ ತುಂಬ ಖುಷಿಯಾದ್ದು ಅಂತ ಪ್ರದರ್ಶನ ಅಂದ್ರೆ ಅಷ್ಟು ಇಷ್ಟ ಆದ ಪ್ರದರ್ಶನ ಯಾವ್ದಾದ್ರು ಇದ್ರೆ?
0: ಇಷ್ಟ ಆದ ಪ್ರಸಂಗಗಳಂದ್ರೆ ನಮ್ಮ ಹೊಸ ಪ್ರಸಂಗಗಳು, ಈಶ್ವರಿ ಪರಮೇಶ್ವರಿ, ಧರ್ಮ ಸಂಕ್ರಾಂತಿ, ರಂಗನಾಯಕಿ. ಅದು ಬಿಟ್ಟರೆ ಪೌರಾಣಿಕ ಪ್ರಸಂಗದಲ್ಲಿ ಭಾಗವತರಿದ್ದಾಗ ನನಗದು ಇನ್ನೂ ನೆನಪುಂಟು. ಶೃಂಗೇರಿಯಲ್ಲಿ ಆಟ, ಕೃಷ್ಣಾರ್ಜುನ ಕಾಳಗ, ದ್ರೌಪದಿ ಪ್ರತಾಪ. ನಮ್ಮ ನಾನು ಸಾಲಿಗ್ರಾಮ ಮೇಳಕ್ಕೆ ಸೇರ್ಲಿಕ್ಕೂ ಅದಕ್ಕೂ ಒಂದು ಕಾರಣ ಉಂಟು. ನಮ್ಮ ರಾಮಕೃಷ್ಣ ಮಂದರ್ತಿಯವರ ತಂದೆ ತೀರಿ ಹೋದ್ರು. ತೀರಿ ಹೋದಾಗ ಆ ಮೇಳದ ದೇವರ ಸೇವೆ ಇದೇ ದಿವಸ, ಚಂಡೆಗಾರರಿಲ್ಲ. ನಾನು ಶಾಲೆಯಲ್ಲಿ ನಮ್ಮ ಅದೇ MN ಮಧ್ಯಸ್ಥರ ಮಕ್ಕಳ ಮೇಳದಲ್ಲಿ ಚಂಡೆ ಬಾರಿಸ್ತಾ ಇದ್ದೆ. ಅಲ್ಲಿಗೆ ನಮ್ಮ ಸಾಲಿಗ್ರಾಮ ಮೇಳದ ಅಭಿಮಾನಿಯೊಬ್ಬರು ರಾಜಶೇಖರ ಅಡಿಗ ಅಂತ, ಅಲ್ಲ ಪ್ರಭಾಕರ್ ಅಡಿಗ ಅಂತ, ರಾಜಶೇಖರ ದೇವಸ್ಥಾನ ಕೋಟ, ಅವ್ರ ಹತ್ರ ನಾವಟ್ರ ಹೇಳಿ ಕಳಿಸಿ ಕೋಟದಲ್ಲಿ ಒಂದು ಮಾಣಿ ಉಂಟಂತಲ್ಲ ಅವನ ಇವತ್ತು ಆಟ ಕರ್ಕೊಂಡು ಬಾ ಅಂತ ಹೇಳಿ ನಾನು ಅಲ್ಲೋಗಿ ಚಂಡೆ ಬಾರಿಸಿ. ಆವಾಗ ಮೇಳದಲ್ಲಿ ವಾಸುದೇವ ಸಾಮುಖರು, ದೊಡ್ಡ ದೊಡ್ಡ ದಿಗ್ಗಜ ಕಲಾವಿದರೆಲ್ಲ ಇದ್ರು, ಜಲವಳ್ಳಿಯವರು, ಮರಾಠಿಯವರು ಎಲ್ಲ ಇದ್ರು. ನಾನು ಸಾಲಿಗ್ರಾಮ ಮೇಳಕ್ಕೆ ಎಂಟ್ರಿ ಕೊಟ್ಟದೆ ಆವಾಗ. ತಪಸ್ವಿ ತರಂಗಿಣಿ ಅಂತ ಒಂದು ಪ್ರಸಂಗ ಮಾಡ್ತಿದ್ರು
1: ಆ ವರ್ಷ
0: ಹೋಗಿ ಸೇರಿದ್ದು. ಆ ಮೇಳಕ್ಕೆ ಸೇರಿದ ಮೇಲೆ ಮತ್ತೆ ಹಿಂದೆ ತಿರುಗಿ ಬರಲಿಲ್ಲ.
1: ಅದೇ ಮೇಳ,
0: ಅದೇ 39 ವರ್ಷ. ಆವಾಗ ಶೃಂಗೇರಿಯಲ್ಲಿ ಕೃಷ್ಣಾರ್ಜುನ ದ್ರೌಪದಿ ಪ್ರತಾಪ ಆದಾಗ ನಮ್ಮ ಭಾಗವತರಿಗೆ ಕ್ರಿಕೆಟಿನ ಹುಚ್ಚು ಜೋರು, ಕ್ರಿಕೆಟ್ ನೋಡುವ ಹುಚ್ಚು. ಡೇ ಅಂಡ್ ನೈಟ್ ಕ್ರಿಕೆಟ್ ಮ್ಯಾಚ್ ಆಗ್ತದಲ್ಲ, ಅದನ್ನ ನೋಡ್ಲಿಕ್ಕೋಸ್ಕರ ಅವರು ಬುಡದಲ್ಲಿ ಪದ್ಯ ಹೇಳಿ ಬಂದಿದ್ದಾರೆ. ಕೃಷ್ಣಾರ್ಜುನಕ್ಕೆ ಅವರು ಪದ್ಯ ಹೇಳಿ, ಎರಡನೇ ದ್ರೌಪದಿ ಪ್ರತಾಪಕ್ಕೆ ಸದಾಶಿವ ಅಮೀನ ಪದ್ಯಕ್ಕೆ ಅಮೀನರು.
1: ನಿಮ್ಗೆ ಭಾಗವತರು ಸಿಕ್ಕ್ರ?
0: ಹೌದಲ್ಲ, 13 ದಿವಸ ನಾನೊಬ್ಬನೇ ಚಂಡೆ.
1: ರಾಮಣ್ಣ ಬಪ್ಪಲ್
0: ಒಬ್ಬನೇ. ಆ ಅನುಭವ ಉಂಟಲ್ಲ ಭಾಗವತರೊಟ್ಟಿಗೆ ವಾರಿಸಿದ ಅನುಭವ, 13 ದಿವಸ ನನಗೆ ಖುಷಿ ಕೊಟ್ಟಿತ್ತು. ಆ ಖುಷಿ ಇನ್ನು ಬರ್ಲಿಕ್ಕಿಲ್ಲ, ಹೋಯ್ತು ಬಿಡಿ. ಅದೇ
1: ಯಕ್ಷಗಾನಕ್ಕೆ ಸೇರಿದ್ರಿಂದ ನಿಮ್ಮ ಜೀವನದಲ್ಲಿ ಏನೆಲ್ಲ ಸಿಕ್ಕಿದೆ ನಿಮ್ಗೆ?
0: ಯಕ್ಷಗಾನದಿಂದ ನನಗೆ ಸಂತೃಪ್ತಿ ಉಂಟು. ಯಕ್ಷಗಾನದಿಂದ ದೇವರ ಅನುಗ್ರಹ ಸಿಕ್ಕಿದೆ, ಯಕ್ಷಗಾನದಿಂದ ಜನರ ಒಡನಾಟ ಸಿಕ್ಕಿದೆ, ಯಕ್ಷಗಾನದಿಂದ ಅಭಿಮಾನಿಗಳ ಸಂಘ ಸಿಕ್ಕಿದೆ. ಆದ್ರಿಂದ ನನಗೆ ಯಕ್ಷಗಾನವೇ ನನಗೆ ಪ್ರೀತಿ. ನನಗೆ ಅದರಿಂದ ಸಂಪತ್ತು ಸಿಕ್ಕಿದೆ, ನನ್ನ ಆರೋಗ್ಯವೂ ಒಳ್ಳೆ ರೀತಿಯಲ್ಲಿದೆ. ನಮ್ಮ ಮನೆಯವರು ಎಲ್ಲ ಯಕ್ಷಗಾನದಲ್ಲೇ ನಾವು ಒಂದು ಸ್ವಲ್ಪ ಮೇಲ್ಮಟ್ಟಕ್ಕೆ ಹೋದದ್ ಬಿಟ್ರೆ, ನನಗೆ ಯಕ್ಷಗಾನದಲ್ಲಿ ಇಲ್ಲದೇ ಇದ್ದಿದ್ರೆ ಶಿವಾನಂದ ಎಲ್ಲಿರ್ತಿದ್ನ ಯಾರಿಗೂ ಗೊತ್ತಿರೋದಿಲ್ಲ ಇತ್ತು. ಅದರಿಂದ ಯಕ್ಷಗಾನದಿಂದ ನನಗೆ ಎಲ್ಲವೂ ಸಿಕ್ಕಿದೆ.
1: ಈಗ ಪರಂಪರೆ ಮತ್ತು ಆಧುನಿಕತೆ, ಸಂಪ್ರದಾಯ ಮತ್ತು ಆಧುನಿಕತೆ, ಇದು ಎರಡರ ನಡುವೆ ಸಮತೋಲನ ಮಾಡ್ಕೊ ಹೋಗುದು ಅದು ಹೇಗೆ?
0: ಅದು ಸಮತೋಲನ ಮಾಡ್ಕೊಂಡು ಹೋಗುದಂದ್ರೆ, ಈಗ ಹೊಸ ಪ್ರಸಂಗಕ್ಕೆ ಇವತ್ತೀಗ ಒಂದು ಟ್ರಯಲ್ ಮಾಡ್ತಾರೆ. ಆ ಟ್ರಯಲ್ ಅಲ್ಲಿ ನಾವು ಏನು ಬಾರಿಸ್ತೇವೆ, ಏನು ಕುಣಿತೇವೆ. ಈಗ ಪ್ರಥಮ ಆಟ ಮಾಡ್ತಾರೆ, ಈಗ ಶಿರಿಯಾರದಲ್ಲಿ ನಮ್ಮ ಸಾಲಿಗ್ರಾಮ ಮೇಳದ ಆಟ ಪ್ರಥಮ ಶಿರಿಯಾರದಲ್ಲಿ
1: ವರ್ಷದ ಹೊಸ ಪ್ರಸಂಗ ಅಲ್ಲ,
0: ಪ್ರಸಂಗ ಅಲ್ಲ ಆಗುದು. ಅಲ್ಲಿ ನಾವು ಏನು ಸೆಟ್ಟಿಂಗ್ ಮಾಡ್ಕೊಳ್ತೇವೆ, ಅದೇ ಸೆಟ್ಟಿಂಗ್ ಒಂದು ದಿವಸ ಅದನ್ನು ಚೇಂಜ್ ಮಾಡುದಿಲ್ಲ.
1: ಇಡೀ ವರ್ಷ
0: ಹಳೆ ಪ್ರಸಂಗದಲ್ಲಿ ಆದ್ರೆ ನಾವು ಏನ್ ಬೇಕಾದ್ರೂ ಚೇಂಜ್ ಮಾಡ್ಕೊಳ್ಬಹುದು. ಈಗ ಸ್ಟೆಪ್ ಆಗಲಿ ಅಥವಾ ಮಾತುಗಾರರು ಆಗಿ ಮಾತು ಬೇರೆ ಬೇರೆ ಮಾತಾಡಬಹುದು. ಇಲ್ಲ ಆಗಲ್ಲಲ್ಲ, ಒಂದು ಮಾತಾಡಿದ್ಕೊಳ್ಳೋ ಅದೇ ಮಾತು ಅವನ ಬಾಯಿಂದ ಬರೋಲ್ಲರ ಇವ್ ಕಾಯ್ತಾ ಇರ್ಬೇಕು. ಆಧುನಿಕ ಪ್ರಸಂಗದಲ್ಲಿ, ಸಾಮಾಜಿಕ ಪ್ರಸಂಗದಲ್ಲಿ, ಪೌರಾಣಿಕ ಪ್ರಸಂಗದಲ್ಲಿ ಅದಿಲ್ಲ. ಅವರಿಗೆ ಪೌರಾಣಿಕದ ಅನುಭವದ ಕಲಾವಿದರಾಗಕ್ಕೆ ಹೋಗಿ ಅವರಿಗೆ ಏನ್ ಬರ್ತದ ಅದನ್ನು ಇವತ್ತು ಮಾತಾಡಿದ ನಾಳೆ ಮಾತಾಡಬೇಕಂತಿಲ್ಲ. ಅದೇ ಸನ್ನಿವೇಶ ತಕ್ಕಂತೆ ಅವರು ಮಾತಾಡಿದ್ರೆ ಆಯ್ತು. ಅದರಿಂದ ಅದನ್ನು ಇದನ್ನು ಒಂದು ಸ್ವಲ್ಪ ಸಮತೋಲನ ಮಾಡಿ ನೋಡಿದ್ರೆ ಈಗಿನ ಕಾಲಕ್ಕೆ ಪೌರಾಣಿಕ ಪ್ರಸಂಗವೇ ಅಗತ್ಯ. ಆದ್ರೆ ಮಧ್ಯ ಮಧ್ಯದಲ್ಲಿ ಈ ಊಟದೊಟ್ಟಿಗೆ ಉಪ್ಪಿನಕಾಯಿ ಅಂದಾಗೆ ಸಾಮಾಜಿಕ ಪ್ರಸಂಗ ಈಗಿನ ಪ್ರೇಕ್ಷಕರಿಗೆ ತಕ್ಕಂತೆ ಬೇಕಾಗ್ತದೆ ಅಷ್ಟೇ.
1: ಈಗ ಚಂಡೆ ಇಲ್ಲದೆ ಯಕ್ಷಗಾನ ಕಲ್ಪನೆ ಮಾಡೋಕೆ ಸಾಧ್ಯ ಇತ್ತಾ?
0: ಚಂಡೆ ಇಲ್ಲದೆ ಮೊದಲು ಆಗಿತ್ತಂತ ನಾನು ಕೇಳಿದ್ದೆ, ಅದನ್ನ ನಾನು ನೋಡ್ಲಿಲ್ಲ. ಅದನ್ನ ಕಡೆಗೆ ಚಂಡೆ ಬಂದದಂದ್ರೆ ಚಂಡೆ ಸುದ್ದಿ ಮಾಡುದು ಇರ್ಲಿಲ್ಲ, ಎಂಥದೋ ಅಂತ ಅಂದ್ಕೊಂಡು ಬಾರಿಸ್ತಿದ್ರಂತೆ ಅವಾಗ. ಕಡೆಗೆ ಅದನ್ನ ಚಂಡೆಗೆ ನನಗೆ ಯಾರೋ ಹೇಳಿದ್ ನಾನು ಕೇಳಿ ಹಿರಿಯವ್ರ, ಚಂಡೆಗಂತ ಸುದ್ದಿ ಅಂತ ಮಾಡಿ ತೋರಿಸಿದವ್ರೆ ಕೆಮ್ಮಣ್ಣ ಆನಂದ್ ಅವರು ಅಂತ, ದೊಡ್ಡ ಪ್ರಸಿದ್ಧ ಚಂಡೆವಾದಕರು. ಅವರು ಚಂಡೆಗೆ ಹೀಗೆ ಸುದ್ದಿ ಅಂತ ಮಾಡಿ ತೋರಿಸಿದ ಮೇಲೆ ಈಗ ಶ್ರುತಿ ಅಂತ ಆಗಿದೆ.
1: ಅವರಿಂದ ಈ ಚಂಡೆ ಈಗ ಶ್ರುತಿಬದ್ಧವಾಗಿ ಚಂಡೆ
0: ಮೊದಲು ಚಂಡೆಗೆ ಶ್ರುತಿ ಅಂತಲೇ ಇರಲಿಲ್ಲ, ಹಾಗೆ ಬಾರಿಸ್ತಿದ್ರು. ಮತ್ತು ಅದು ಅಲ್ಲದೆ ವೇಷ ಮಾಡ್ಕೊಂಡವ್ರೆ ಚಂಡೆ ಬಾರಿಸ್ತಿದ್ರಂತೆ ಅವಾಗ. ಬ್ರಹ್ಮ ಅವರು ಅನಂತ ಅಣ್ಣ ಅಂತ ಒಬ್ರು ಇದ್ದಿದ್ದ
1: ನಂಗೆ ಗುರುಗಳು ಹೇಳದ್ ಕೇಳಿದ್ದೆ ನಾನು. ಅಂದ್ರೆ ವೇಷ ಮಾಡಿದವರೇ ಒಂದು ಮುಸ್ಕಾಯ್ಕೊಂಡ್ಬಂದು
0: ಅದೇ ಬ್ರಹ್ಮ ಅವರ ಅನಂತ ಅಂತ ಒಬ್ರು ಇದ್ದಿದ್ದಂತೆ, ಮತ್ತೊಬ್ರು ಯಾರೋ ಬ್ರಹ್ಮ ಅವರ ಕಿಟ್ಟ ನಳೆ ಯಾರೋ ಒಬ್ರು ಇದ್ದಂತೆ. ನನಗೆ ಅನಂತ ಅವ್ರದ್ದ ಹೆಸರು ಹೇಳದ್ ಕೇಳಿದ್ದೆ ನಾನು, ಅವರೊಬ್ರು ಇದ್ದಾರೆ. ಕಡೆಗೆ ಚಂಡೆಗೆ ಶ್ರುತಿ ಅಂತ ಬಂದದ್ದು ಇವರು ಬಂದ ಮೇಲೆ
1: ಕೆಮ್ಮಣ್ಣ ಆನಂದ್
0: ಆನಂದ್ ಅವ್ರು ಬಂದ್ರ ಮೇಲೆ.
1: ಈಗ ಚಂಡೆವಾದಕ, ಒಬ್ಬ ಚಂಡೆವಾದಕ ಅಂತ ಹೇಳಿಸ್ಕೊಳ್ಳಿಕ್ಕೆ ಅವನಲ್ಲಿ ಇರಬೇಕಾದ ಶಿಸ್ತು ರಂಗದಲ್ಲಿ ರಂಗದ ಹೊರಗೆ ಶಿಸ್ತು ಎಷ್ಟು ಬೇಕು ಅವನಿಗೆ?
0: ಅವನಿಗೆ ರಂಗದಲ್ಲಿ ಶಿಸ್ತು ಅಂತ ಹೇಳಿದ್ರೆ, ರಂಗದಲ್ಲಿ ಒಂಚೂ ಅಸಭ್ಯವಾಗಿ ವರ್ತನೆ ಮಾಡಿದೆ, ಒಳ್ಳೆಯ ರೀತಿಯಲ್ಲಿ ಚಂಡೆ ಬಾರಿಸ್ಕೊಂಡ, ಇವ ಚಂಡೆಗಾರ ಆಗ್ಬಹುದು ಅನ್ನುವ ಹಾಗೆ ಪ್ರೇಕ್ಷಕರಿಂದ ಹೇಳಿಸ್ಕೊಂಡ್ರೆ ಅವನೊಂದು ಚಂಡೆಗಾರ. ಮತ್ತೆ ಹಗಲಿಗೂ ಹಾಗೆ ಅವನು ವೈಯಕ್ತಿಕ ವಿಚಾರದಲ್ಲೂ ಹಿರಿಯವ್ರನ್ನ ಕಂಡಾಗ ತಗ್ಗಿ ಬಗ್ಗಿಯೋ ನಡೆಯುವುದು, ಮತ್ತೆ ಇನ್ನೊಬ್ಬರ ಹತ್ರ ನಾವು ಹೇಗೆ ಅದನ್ನು ಕೇಳ್ಕೊಳ್ಳೋದು, ಆ ಸ್ವಭಾವದಿಂದ ಇದ್ರೆ ಈಗ ನಾನೊಬ್ಬ ಚಂಡೆಗಾರ ಆಯ್ತಂತ ತಲೆ ಮೇಲೆ ಬಂದ್ರು ಹೋಯ್ತು
1: ಹೋಯ್ತು,
0: ಅದು ಯಾವ ಮನುಷ್ಯನಿಗೂ ಬರಬಾರ್ದು. ಅವ ಬಂದ್ರೆ ಅವ ಚಂಡೆಗಾರನೂ ಅಲ್ಲ ಏನೂ ಅಲ್ಲ, ಯಾರಿಗೂ ಅಂಥದ್ದು ಬರಲೇಬಾರ್ದು. ಅವ ಶಿಸ್ತಿನಲ್ಲಿ ಹಿರಿಯವರಿಗೆ ತಗ್ಗಿ ಬಗ್ಗಿ ನಡೆಯುದು ಅಭ್ಯಾಸ ಮಾಡಿಕೊಂಡು ಚಂಡೆಗಾರಿಗೆ ಬಗ್ಗೆ ಆಸಕ್ತಿ ಇದ್ದು ಚಂಡೆಗಾರಿಕೆ ಮಾಡಿದರೆ ಒಂದು ಒಳ್ಳೆ ಉತ್ತಮ ಚಂಡೆಗಾರ ಆಗಬಹುದು.
1: ಈಗ ನಿಮ್ಗೆ ತುಂಬಾ ಪ್ರಶಸ್ತಿ ಪುರಸ್ಕಾರಗಳು ಸನ್ಮಾನಗಳು ಸುಮಾರು ಕಡೆ ಆಯ್ತು, ಅದರಲ್ಲಿ ಕೆಲವುದನ್ನ ನೆನಪು ಮಾಡುದಾದ್ರೆ ಯಾವ್ದೆಲ್ಲ?
0: ಈಗ ಬೊಂಬಾಯಲ್ಲಿ ಒಂದು ಸನ್ಮಾನ ಆಗಿದೆ, ಇಲ್ಲಿಗ ಬೊಂಬಾಯಲ್ಲಿ ಸನ್ಮಾನ ಮಾಡೋದಂದ್ರೆ ಅಲ್ಲಿ ಸನ್ಮಾನ ಅಂದರೆ ಈ ನಮ್ಮ ಊರಿನಲ್ಲಿ ಮಾಡಿದಾಗಲ್ಲ, ಊರಿನವರು ಸಸಾರ ಅಂತಲ್ಲ ಬೊಂಬಾಯಲ್ಲಿ. ಆವಾಗ ಯಾರಿಗೆ ಸನ್ಮಾನ ಮಾಡೋದಾದ್ರೂ ಒಂದು ಚಿನ್ನದುಂಗರ ಹಾಕಿ ಸನ್ಮಾನ ಮಾಡು, ಚಿನ್ನದುಂಗರ ಸ್ಮರಣಿಕೆ ಶಾಲೋದೆಲ್ಲ ಇದ್ದದ್ದೇ ಅಲ್ಲ ಅದು. ಮತ್ತು ನನಗೆ ಇದು ಹೈದರಾಬಾದ್ನಲ್ಲಿ ಪೂಲು ಅಲಂಕಿ ಸೈರ್ ಅಂತ ಒಂದು ಕಾರ್ಯಕ್ರಮ ಆಗಿದೆ 1992 ಇಸ್ವಿಯಲ್ಲಿ, ಆವಾಗ ನಾನು ಚಂಡೆಗೆ ಹೋಗಿದ್ದೆ. ಯಕ್ಷಗಾನಕ್ಕೆ ಪ್ರಥಮ ಬಹುಮಾನ ಬಂದಿದೆ ಅಲ್ಲಿ
1: ಕಾಂಪಿಟೇಷನ್
0: ಅಲ್ಲಿ ಒಂದು ಸನ್ಮಾನ ಆಗಿದೆ. ಕಡೆಗೆ ಹೈದರಾಬಾದು ದುಬೈ ಅಲ್ಲೆಲ್ಲ ಸನ್ಮಾನಗಳು ಸುಮಾರಾಗಿದೆ. ಮತ್ತೆ ನಮ್ಮ ಸಾಹಿತ್ಯ ಪರಿಷತ್ತಿನಿಂದ ಒಂದು ಸನ್ಮಾನ ಆಗಿದೆ. ಸನ್ಮಾನಗಳೆಲ್ಲ ಆಯ್ತು ಬಿಡಿ, ಅದು ಸನ್ಮಾನದಿಂದ ವ್ಯಕ್ತಿಯೇ ಅಳಿಯುವುದಲ್ಲ, ಅವನ ಕಸುವಿನಿಂದ ಅವನ ಅಳಿಬೇಕು. ಸನ್ಮಾನ ಆಗ್ತದೆ ಹೋಗ್ತದೆ ಬಿಡಿ.
1: ಈಗ ನೀವು ಯಕ್ಷಗಾನದಿಂದಾಗಿ ಎಷ್ಟು ದೇಶಗಳನ್ನು ಸುತ್ತಿ ಬಂದ್ರಿ?
0: ನಾನು ವಿದೇಶಕ್ಕೆ ಒಂದು 3 ಸರಿ ಹೋಗಿದ್ದೆ. ಮತ್ತೆ
1: ಭಾರತದಲ್ಲಿ ಎಷ್ಟು ಸುತ್ತಿರಿ? ಇಡೀ ಭಾರತ ಸುತ್ತಿದ್ರೆ?
0: ಇಡೀ ಭಾರತ ಸುತ್ತಿದೆ.
1: ಈಗ ಇರುವ ಯುವ ಕಲಾವಿದರಿಗೆ ಮತ್ತೆ ಇನ್ನು ಮುಂದೆ ಚಂಡೆಯನ್ನು ನುಡಿಸಲಿಕ್ಕೆ ಆಸಕ್ತಿ ಇರುವವರಿಗೆ ನೀವೊಂದು ಕಿವಿ ಮಾತು ಹೇಳುವುದಾದ್ರೆ?
0: ಚಂಡೆ ಬಾರಿಸುವುದು, ನುಡಿಸುವುದು, ಬಡಿಯುವುದು, ಮೂರುಂಟು. ಮೊದಲು ಕಲಿಯುವಾಗ ಬಡಿಯುವುದು, ಎರಡನೇ ಕಲಿತು ಸಾಧಾರಣ ಇದಾದ ಮೇಲೆ ಬಾರಿಸುವುದು, ಈಗ ನಮ್ಮ ಗುರುಗಳೆಲ್ಲ ನುಡಿಸುವುದು. ಈಗ ನಾನು ನುಡಿಸ್ತೇನೆ ಅಂತ ನಾನು ಹೇಳೋದಿಲ್ಲ, ನೋಡಿದವ್ರು ಹೇಳ್ತಾರೆ ನೀವು ನುಡಿಸ್ತೀರಿ ಮರ್ರೆ ಅಂತ. ನಾವು ನುಡಿಸುವುದಲ್ಲ, ಅದು ಬಾರಿಸುವುದು. ಇನ್ನು ಮನುಷ್ಯ ಸಾಯುವಲ್ಲರಿಗೂ ಕಲೀಲಿಕ್ಕೆ ಉಂಟು, ಯಕ್ಷಗಾನದಲ್ಲಾಗಲಿ ಯಾವುದೇ ರಂಗದಲ್ಲಾಗಲಿ ಅವನು ಪರಿಪೂರ್ಣತೆ ಅಂತಿಲ್ಲ, ಅವನಿಗೆ ಕಲೀಲಿಕ್ಕೆ ಇನ್ನು ಬೇಕಾದಷ್ಟು ಉಂಟು ಯಕ್ಷಗಾನದಲ್ಲಿ. ಆದ್ರಿಂದ ನುಡಿಸುವುದಲ್ಲ ಬಾರಿಸುವುದು. ನುಡಿಸಿಯವರು ಕೆಲವರಿದ್ದಾನೆ, ಒಂದು ಇಡಗುಂಜಿ ಕುಟ್ಟಿಯಾಜಿ ಅಂತ ಅವ್ರು ತೀರಿ ಹೋದ್ರು, ಒಂದು ರಾಮಕೃಷ್ಣ ಮಂದರ್ತಿ ಅವರು, ಮತ್ತೊಂದು ಗಜಾನ ದೇವಾಡಿಗಂತ ಇದ್ದಿದ್ದ ಅವ, ಕೆಲವರೆಲ್ಲ ಇದ್ದಾರೆ. ಅವರೆಲ್ಲ ನುಡಿಸುವವರು, ನಾವೆಲ್ಲ ಬಾರಿಸುವವರು. ಆಯ್ತಾ? ಯಾರೇ ಆಗಲಿ ಬಾರಿಸುವವನಿಗೆ ಆ ಚಂಡೆಯ ಬಗ್ಗೆ ಆಸಕ್ತಿ ಇದ್ದು ಅವ ಅದ್ರ ಬಗ್ಗೆ ಒಳ್ಳೆ ನಾನೊಬ್ಬ ಚಂಡೆಗಾರ ಆಗಬೇಕನ್ನುವ ಛಲ ಇದ್ದವನಿಗೆ ಚಂಡೆಗಾರ ಆಗ್ತಾನೆ. ಯಾವ ಈಗ ನಮ್ಮ ನನ್ನ ಚಂಡೆಗಾರಿಕೆಯನ್ನೇ ಕಂಡು ಸುಜನ ಹಾಲಾಡಿ ಅನ್ನುವ ಅವನಿಗೆ ದೊಡ್ಡ ಚಂಡೆಗಾರ ಸಂತೋಷವೇ. ಈಗ ಪ್ರಜ್ವಲ ಮುಂಡಾಡಿ ಅವನು ದೊಡ್ಡ ಚಂಡೆಗಾರ. ಈಗ ಸುಮಾರು ಜನ ಹುಡುಗರು ಇದ್ದಾರೆ. ಹಾಗೆ ನಾನು ಕ್ಲಾಸ್ ಮಾಡಿದ್ದೇನೆ. ನಾನೀಗ ಯಕ್ಷಗಾನ ತರಬೇತಿ ಕೇಂದ್ರ ಮಾಡ್ತಾ ಇದ್ದೇನೆ, ಯಕ್ಷಗಾನ ಚಂಡೆ ತರಗತಿ. ಅದರಲ್ಲಿ ಕಲಿತವರು ಪನ್ನಗಮಯ್ಯ ಕುಂದಾಪುರ, ಕಡೆಗೆ ವಾಗ್ವಿಲಾಸ್ ಭಟ್ಟ, ಕಡೆಗೆ ನಿಮ್ಮ ತೆಕ್ಕಟ್ಟೆ ಕ್ಲಾಸಿಗೆ ಬರ್ತಿದ್ದ ರಾಹುಲ್, ಈಗ ಅಮೃತೇಶ್ವರ ಮೇಳದಲ್ಲಿ ಅವನ ಚಂಡೆಗಾರ, ಅವ ಸಚಿನ್ ಆಚಾರಿ, ಇವರೆಲ್ಲ ನನ್ನ ಹತ್ರ ಕಲಿತವರು. ಅವರೆಲ್ಲ ಒಂದು ಚಂಡೆಗಾರ ಆಗಿದ್ದಾರೆ. ಅದೇ ಸಂತೋಷದ ವಿಷಯ. ವಿಶ್ವಂಬರ ಅಲಸೆ ಅವನು ನನ್ನ ಹತ್ರ ಚಂಡೆ ಕಲ್ತಿದ್ದಾನೆ. ಇವರೆಲ್ಲ ಕಲಿತು ಚಂಡೆಗಾರರು ಆಗುವ ಆಗಿದ್ದಾರೆ, ಬಾರಿಸ್ತಾ ಇದ್ದಾರೆ. ಇನ್ನು ನೀವು ಹೇಳದಂಗೆ ನುಡಿಸುವ ಹಾಗೆ ಆಗಲಿ. ಇನ್ನು ಮುಂದೆ ಇವರೆಲ್ಲ ಹೀಗೆ ದೊಡ್ಡ ಅಂದ್ರೆ ಹಳೆ ಬೇರು ಹೊಸ ಚಿಗುರು ಮರ
1: ಸೊಬಗು
0: ಸೊಬಗು ಹಾಗೆ ಹಾಗೆ ಆಗಲಿ ಅಂತ ನಾ ಕೇಳ್ಕೊಳ್ತೇನೆ.
1: ಈಗ ನೀವು ಮೇಳದಿಂದ ನಿವೃತ್ತಿ ತಕೊಂಡು 2 ವರ್ಷ ಆಯ್ತು. ಈಗ ನೀವು ಏನ್ ಮಾಡ್ತಾ ಇದ್ದೀರಿ ಜೀವನಕ್ಕೆ?
0: ನಾನೀಗ ಜೀವನಕ್ಕೆ ಮೇಳ ಬಿಟ್ಟರು ನಿವೃತ್ತಿ ಆಗಿದ್ರು ಮನೇಲಿ ಒಂದ್ಗಳಿಗೆ ಪುರ್ಸೋತಿಲ್ಲ. ಆಟಗಳ ಕರೀತಾರೆ, ಯಾರು ಕರೀತಾರೋ ಅಲ್ಲಿಗೆ ಹೋಗುದು. ಆ ಮೇಳ ಈ ಮೇಳ ಅನ್ನೋ ಭೇದ ಇಲ್ಲ. ಯಾವ ಮೇಳದವ್ರು ಕರೀತಾರೋ ಅಲ್ಲಿ ಹೋಗಿ ಚಂಡೆ ಬರ್ಸಿ ಬರೋದು. ಮತ್ತೆ ಹೀಗೆ ಸಿನಿಮಾದ ಏನಾದ್ರು ಬಂದ್ರೆ, ಈಗ ನಾಡಿದ ಶೂಟಿಂಗ್ ಉಂಟು, ಸಿನಿಮಾದ ಬಗ್ಗೆ ಹೀಗೆ ಓಡಾಡ್ತಾ ಇರ್ತೇನೆ. ಮತ್ತೆ ನಮ್ಮ ಜೀವನಕ್ಕೆ ಏನೂ ತೊಂದರೆ ಇಲ್ಲ. ಸುಖ ಸಂಸಾರ, ಹೆಂಡತಿ ಸುರೇಖ, ಮಗ ಶಶಿಧರ, ಮಗಳು ಸಂಧ್ಯಾ, ಮಗಳನ್ನು ಮದುವೆ ಮಾಡಿ ಕೊಟ್ಟಿದ್ದೇನೆ. ಮಗ ಈಗ ಗ್ರಾಫಿಕ್ ಡಿಸೈನ್ ವರ್ಕ್ ಮಾಡ್ತಾ ಇದ್ದಾನೆ ಮನೆಯಲ್ಲಿ. ಅವನು ಮತ್ತೆ ಸ್ಮಾಲ್ ಮೂವಿ ಎಲ್ಲ ಮಾಡ್ತಾನೆ, ಕತೆ ಬರೀತಾನೆ. ಮತ್ತೆ ಯಕ್ಷಗಾನ ಪ್ರಸಂಗ ಪೌರಾಣಿಕ ಮಾತ್ರ, ಅವನು ಸಾಮಾಜಿಕ ಬರೆಯುವುದಿಲ್ಲ, ಪೌರಾಣಿಕ ಪ್ರಸಂಗ ಬರೀತಾನೆ. ಮಗಿಬೆಟ್ಟರ ಹತ್ರ ಭಾಗವತಿಗೆ ಅಭ್ಯಾಸ ಮಾಡಿ ಭಾಗವತಿಗೆ ಮಾಡ್ತಾನೆ. ಅದರಿಂದ ಸುಖದಿಂದ ಇದ್ದೇನೆ, ಏನು ತೊಂದರೆ ಇಲ್ಲ.
1: ಒಂದು ಕೇಳೋಕೆ ಮರ್ತೋಯ್ತು ನಂಗೆ, ಅಂದ್ರೆ ಈಗಿನ ಯುವ ಪೀಳಿಗೆ, ಈ ಯುವ ಪೀಳಿಗೆ ಚಂಡವಾದಕರಿಗೆ ಅದನ್ನು ಮಾತ್ರ ವೃತ್ತಿಯಾಗಿಟ್ಟುಕೊಂಡು ಜೀವನ ನಡೆಸಲಿಕ್ಕೆ ಸಾಧ್ಯವಾ?
0: ಈಗಿನ ಕಾಲದಲ್ಲಿ ಭಾರಿ ಕಷ್ಟ. ಅವರು ಯಕ್ಷಗಾನ ಒಂದನ್ನೇ ನಂಬಿಕೊಂಡಿದ್ರೆ ಆಗುದಲ್ಲ, ಅವರು ಸೈಡ್ ಬಿಸ್ನೆಸ್ ಏನಾದರೂ ಒಂದು ಮಾಡಿಕೊಂಡ್ರೆ ಒಳ್ಳೇದು. ಯಾಕಂದ್ರೆ ನಮ್ಮ ಕಾಲದಲ್ಲಿ ಯಾವಾಗ ನಮಗೆ ಇದೇ ಒಂದು ಬದುಕು ಕೊಡ್ತಾ ಇದೆ ಅಂತ ಬಂದು ಬಂದು ನಾವು ಅದನ್ನು ಸಾಧಿಸ್ಕೊಂಡು ಮುಂದೆ ಹೋಗಿದ್ದೇವೆ, ಬದುಕು ಕಟ್ಕೊಂಡಿದ್ದೇವೆ. ಈಗಿನಿಂದ ಅವರಿಗೆ ಅದನ್ನು ಬದುಕು ಕಟ್ಕೊಳ್ಳಿಕ್ಕೆ ಆಗ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಆದರೂ ದೇವರ ಅನುಗ್ರಹದಿಂದ ಬದುಕು ಕಟ್ಕೊಳ್ಳಿಕ್ಕೆ ಆದರೂ ಆಗಬಹುದು. ಆದರೂ ಒಂದು ಸೈಡಿಗೆ ಏನಾದರೂ ಒಂದು ಬಿಸ್ನೆಸ್ ಅವ್ರು ಇಟ್ಟುಕೊಂಡ್ರೆ ಅನುಕೂಲ ಅಂತ ನನ್ನ ಭಾವನೆ.
1: ಅಂದ್ರೆ ಈಗ ಮುಂದೆ ಚಂಡೆಗಾರರಾಗಿ ಬರುವವರು ಒಂದು ಉಪವೃತ್ತಿಯನ್ನು ಇಟ್ಟುಕೊಳ್ಬೇಕು,
0: ಇಟ್ಟುಕೊಂಡ್ರೆ ಒಳ್ಳೇದು
1: ಒಳ್ಳೇದು
0: ಒಳ್ಳೇದು ಅಂತ ಅಷ್ಟೇ.
1: ಯಕ್ಷ ಸಮಾಗಮದಲ್ಲಿ ಇಷ್ಟು ಹೊತ್ತುವರೆಗೆ ಮಾತಾಡಿದ ಶಿವಣ್ಣ ಶಿವಾನಂದ ಕೋಟ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು.
0: ನಿಮಗೂ ನಮಸ್ಕಾರ.
1: ಸರಿ ಕೇಳುಗರೆ, ಇಷ್ಟು ಹೊತ್ತಿನ ತನಕ ಪ್ರಸಿದ್ಧ ಚಂಡವಾದಕರಾದ ಶಿವಾನಂದ ಕೋಟ ಅವರೊಟ್ಟಿಗೆ ಯಕ್ಷ ಸಮಾಗಮದಲ್ಲಿ ಮಾತಾಡ್ತ ಇನ್ನು ಮುಂದಿನ ಸಂಚಿಕೆಯಲ್ಲಿ ಇನ್ನೋರ್ವ ಅತಿಥಿಯೊಂದಿಗೆ ಬರ್ತೇನೆ. ನಾನು ಸಾತ್ಯಕಿ ಪಂಜಿಗಾರ್, ಯಕ್ಷ ಸಮಾಗಮದಲ್ಲಿ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್ ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ನಮಸ್ಕಾರ.
2: ಯಕ್ಷ ಸಮಾಗಮದಲ್ಲಿ ದಿನೇಶ್ ಉಪ್ಪೂರರ ಸಂಗ್ರಹದಿಂದ ಆಯ್ದ ಯಕ್ಷಗಾನ ಪದ್ಯಗಳು.

ಭವಂತ ಸಂದನೀ.

0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟಿರತಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ಹೇ ಐಶಾ, ನೀನು ನಕ್ಕು ಒಂದು ಕಾಲೇಜ್ ಅಡ್ಮಿಷನ್ ತಕೊಂಡರ್.
3: ಯಾವ ಕಾಲೇಜ್?
2: ಇನ್ಯಾವ್ದು ಬಂಡರ್ ಕರ್ಸ್ ಕಾಲೇಜ್.
3: ನೀ ದೊಡ್ಡಾದ್ಮೇಲೆ ಯಾವ ಕಾಲೇಜಿಗೆ ಸೇರ್ಕೊಂಬೋದ?
2: ಇನ್ಯಾವ್ದು ಬಂಡರ್ ಕರ್ಸ್ ಕಾಲೇಜಿಗೆ ಸೇರುದು.
3: ನೀನ್ ಈಗಲೇ ಡಿಸೈಡ್ ಮಾಡ್ಬಿಟ್ಟಿಯಾ?
2: ಹೌದು, ಇಟ್ಸ್ ಮೈ ಡ್ರೀಮ್ ಕಾಲೇಜ್.
4: ಅಡ್ಮಿಷನ್ಸ್ ಓಪನ್ ಫಾರ್ BA, BSc, BCA, BCom ಮತ್ತು BBA. ವಿಸಿಟ್ ಬಂಡರ್ ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್, ಶಾಸ್ತ್ರಿ ಸರ್ಕಲ್, ಕುಂದಾಪುರ. ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ. ಹೌದು, ಇವತ್ತು ನಮ್ಮ ಕುಂದಾಪುರ ಮಾತುಕತೆಯಲ್ಲಿ ಯಾರಿದ್ರು ನಮ್ಮೊಟ್ಟಿಗೆ ಸ್ಪೆಷಲ್ ಗೆಸ್ಟ್ ಅಂತ ಕೇಳ್ರೆ, ಅವರು ಬೇರೆ ಯಾರೂ ಅಲ್ಲ, ನಮ್ಮ ಕರಾವಳಿಯ ಪ್ರಸಿದ್ಧ ನಿರೂಪಕರು, ಉಪನ್ಯಾಸಕರು. ಮೊನ್ನೆಯಷ್ಟೇ ಸ್ಪಾರ್ಕ್ ನಿರೂಪಣಾ ರತ್ನ ರಾಜ್ಯ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡವರು. ಇವರು ನಮ್ಮ ಉದಯ್ ನಾಯಕ್ ಸರ್ ಅವರು. ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
5: ನಮಸ್ತೆ ಮೇಡಮ್.
4: ಹೆಂಗಿದ್ರಿ ಸರ್, ಹುಷಾರಿದ್ರೆ?
5: ಹುಷಾರಿದೆ ಮೇಡಮ್.
4: ಸರಿ, ಓಕೆ ಸರ್. ಒಂದು ಖುಷಿ ಆಯ್ತು, ಸ್ಪಾರ್ಕ್ ನಿರೂಪಣಾ ರತ್ನ ಅವಾರ್ಡ್ ರಾಜ್ಯ ಪ್ರಶಸ್ತಿ ನಿಮ್ಗೆ ಸಿಕ್ತಂತ ಹೇಳಿ ಭಾರಿ ಖುಷಿ ಆಯ್ತು. ಕಂಗ್ರಾಚುಲೇಷನ್ಸ್ ನಿಮ್ಗೆ.
5: ಥ್ಯಾಂಕ್ ಯು ಮೇಡಮ್.
4: ಅದು ಹ್ಯಾಂಗ್ ಸರ್, ಅದು ಯಾವ ತರ ಅದರದ್ದು ಆಯ್ಕೆ ಪ್ರಕ್ರಿಯೆ?
5: ಸ್ಪಾರ್ಕ್ ಅಕಾಡೆಮಿ ಅಂತ ಹೇಳಿದ್ರೆ ಬೆಂಗಳೂರಿನ ಒಂದು ಶ್ರೇಷ್ಠವಾದ ಅಕಾಡೆಮಿ ಅದು. ಆ ಮೂಲಕ ಪ್ರತಿ ವರ್ಷ ಟೀಚರ್ಸ್ ಗೆ ಮತ್ತೆ ಉಪನ್ಯಾಸಕರಿಗೆ ಪ್ರಸಿದ್ಧ ಪಡೆದಂತ ನಿರೂಪಕರು ಆ ಟೀಚರ್ಸ್ ಮತ್ತೆ ಉಪನ್ಯಾಸಕರು ಆಗಿದ್ರೆ ಅವರಿಗೊಂದು ಪ್ರಶಸ್ತಿ ಕೊಡ್ತಾರೆ ಅವರು. ಅದು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಕೇಳಿದ್ರು, ನಮ್ಮ ಫ್ರೆಂಡ್ ಒಬ್ಬರು ನಂಗೆ ಕಳಿಸಿದ್ರು, ನಾನು ಅಪ್ಲೈ ಮಾಡಿದ್ದೆ. 232 ಜನ ಆ ರಾಜ್ಯದ ಎಲ್ಲರೂ ಕೂಡ ಅದಕ್ಕೆ ಅಪ್ಲೈ ಮಾಡಿದ್ರು, ನಾನು ಕೂಡ ಒಬ್ಬ ಅದರಲ್ಲಿ. 236 ಜನ ಏನ ಅಭ್ಯರ್ಥಿಗಳು ಅಪ್ಲೈ ಮಾಡಿದ್ರು ಮೇಡಮ್. ಮಾನದಂಡ ಹೇಗಿದೆ ಅಂತ ಹೇಳಿದ್ರೆ, 7 ದಿನಗಳ ಕಾಲ ಆನ್ಲೈನ್ ಕ್ಲಾಸ್ ಕೊಡ್ತಾರೆ, ನಿರೂಪಣೆಗೆ ಸಂಬಂಧಪಟ್ಟಂತ ಕ್ಲಾಸ್. ಅದ್ಭುತ ಕ್ಲಾಸ್ ಕೊಟ್ಟಿದ್ರು, ತುಂಬಾ ಖುಷಿ ಆಯ್ತು ನನಗೆ. ಒಂದಿಷ್ಟು ರೂಢಿಸಿಕೊಂಡೆ ನಾನು, ನನಗೆ ಅತಿ ಅಗತ್ಯವಾಗಿ ಬೇಕಾಗಿರುವಂತ ಪಾಯಿಂಟ್ಸ್ ಗಳೆಲ್ಲ ಸಿಕ್ತು. ಅದಾದ ಮೇಲೆ ಒಂದು ರಿಟರ್ನ್ ಎಕ್ಸಾಮ್ ಮಾಡ್ತಾರೆ, 10 ಕ್ವಶನ್ ಕೇಳ್ತಾರೆ. ಆ ಕ್ವಶನ್ ಗೆ ಅನುಗುಣವಾಗಿ ನಾವು ಆನ್ಸರ್ ಕೊಡಬೇಕಾಗತ್ತೆ. ನಾವು ಅಪ್ಲೈ ಮಾಡಿದ್ವಿ, ಅದು ಕಳಿಸ್ಕೊಟ್ಟಿದ್ವಿ. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಪ್ರಕ್ರಿಯೆ ಹೇಗಪ್ಪ ಅಂದ್ರೆ, ನೀವು ಇದುವರೆಗೆ ಯಾವ ಯಾವ ವೇದಿಕೆಯಲ್ಲಿ ಕಾರ್ಯಕ್ರಮ ಮಾಡಿದ್ರಿ, ಆ ನಿರೂಪಣೆಗೆ ಸಂಬಂಧಪಟ್ಟಂತಹ ಚಿತ್ರಗಳ ಸಾಕ್ಷ್ಯಚಿತ್ರಗಳು, ಆ ಸಾಕ್ಷ್ಯಚಿತ್ರಗಳ PDF ಅನ್ನು ಅವ್ರಿಗೆ ಕಳಿಸಿಕೊಡ್ಬೇಕು. ಕಳಿಸಿಕೊಟ್ಟ ಆದ್ಮೇಲೆ ಅವರು top 10 ಲಿಸ್ಟ್ ಅನ್ನ ಮಾಡ್ತಾರೆ. ಆ top 10 ಅಲ್ಲಿ ನಾನು ಕೂಡ ಒಬ್ಬ. ತುಂಬಾ ಖುಷಿ ಆಯ್ತು. ಅದಾದ ಮೇಲೆ ಮೇಡಮ್ ಇಂಟರ್ವ್ಯೂ, ಆನ್ಲೈನ್ ಇಂಟರ್ವ್ಯೂ ಮಾಡ್ತಾರೆ. 15 ನಿಮಿಷಗಳ ಕಾಲ ಇಂಟರ್ವ್ಯೂ ತಗೊಳ್ತಾರೆ. ಇಂಟರ್ವ್ಯೂ ತಗೊಳ್ಳುವವರು ತುಂಬಾ ಶ್ರೇಷ್ಠ ನಿರೂಪಕರೇ ಆಗಿರ್ತಾರೆ ಅವರು. ಸೊ ಹಾಗಾಗಿ 15 ನಿಮಿಷಗಳ ಕಾಲ ಇಂಟರ್ವ್ಯೂಲ್ಲಿ ಒಂದಿಷ್ಟು ಕ್ವಶನ್ಸ್ ಕೇಳಿದ್ರು, ಒಂದು ಪ್ರೋಗ್ರಾಮ್ ಕಾನ್ಸೆಪ್ಟ್ ಅನ್ನ ಕೊಟ್ರು, ಈ ಪ್ರೋಗ್ರಾಮ್ ಬಂದ್ರೆ ನೀವು ಹೇಗೆ ನಿರೂಪಣೆ ಮಾಡ್ತೀರಾ ಅಂತಕ್ಕಂಥದನ್ನ ಕೊಟ್ರು. ಸೊ ಅದನ್ನ ನಾವು ಮಾಡಿ ತೋರಿಸಿದ್ವಿ, ತುಂಬಾ ಖುಷಿ ಆಯ್ತು ಅವರಿಗೆ. 1-2 days ಅಲ್ಲಿ ರಿಸಲ್ಟ್ ಅನೌನ್ಸ್ ಮಾಡಿದ್ರು. ಇಷ್ಟೆಲ್ಲ ಪ್ರೊಸೆಸ್ ಆದ ಮೇಲೆ ತುಂಬಾ ಖುಷಿ, ಅಂದ್ರೆ ಎಲ್ಲರ ಪ್ರೀತಿಯ ಸಹಕಾರ ಇದ್ದೇ ಇದೆ. ನನಗೆ ಆಲ್ ಓವರ್ ಕರ್ನಾಟಕದಲ್ಲಿ ಫಸ್ಟ್ ಬಂತು.
4: ಫಸ್ಟ್?
5: ಓಕೆ ಮೇಡಮ್.
4: ಓಕೆ,
5: ಖಂಡಿತ. ಥ್ಯಾಂಕ್ ಯು,
4: ಕಂಗ್ರಾಚುಲೇಷನ್ಸ್ ಸರ್ ನಿಮ್ಗೆ.
5: ಥ್ಯಾಂಕ್ ಯು ಮೇಡಮ್.
4: ಆ ದೊಡ್ಡ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿಯೇ ಅಷ್ಟು ಜನ 235-239 ವಿದ್ಯಾರ್ಥಿಗಳಿರುವಂತಹ ಆ ಸ್ಪರ್ಧೆಯಲ್ಲಿ ನಮ್ಮೂರಿನ ನೀವು ನಿರೂಪಕರಾಗಿ ಗೆದ್ದು ಬಂದ್ರಲ್ಲ, ಅದು ನಮಗ್ ಭಾರಿ ಖುಷಿ, ಭಾರಿ ಹೆಮ್ಮೆ.
5: ಥ್ಯಾಂಕ್ ಯು ಮೇಡಮ್.
4: ಉಪನ್ಯಾಸದ ಜೊತೆಗೆ ನಿರೂಪಣೆಯನ್ನ ನೀವು ಮಾಡ್ತಾ ಇರೋರು.
5: ಹೌದು.
4: ಇದಕ್ಕೆ ನೀವು ಟೈಮ್ ಅಲ್ಲ ಹ್ಯಾಂಗ್ ಮ್ಯಾನೇಜ್ ಮಾಡ್ಕಂತ್ರಿ ಸರ್?
5: ಮೇಡಮ್, ಏನಾದ್ರೂ ಮಾಡ್ಬೇಕು ಅಂತ ಹೇಳಿದ್ರೆ, ನಮ್ಮ ಮಗೇರಿ ಗೋಪಾಲಕೃಷ್ಣ ಅಡಿಗರು ಒಂದು ಮಾತು ಹೇಳಿದ್ರು, ಏನಾದ್ರೂ ಮಾಡುತ್ತಿರುತ್ತಮ್ಮ ಸುಮ್ಮನೆ ಕೋರ್ಬೇಡ ಅಂತ ಹೇಳಿ. ಅದಕ್ಕನುಗುಣವಾಗಿ ಬರೀ ಟೀಚಿಂಗ್ ಅನ್ನೋದಕ್ಕಿಂತ ಪ್ರವೃತ್ತಿ ನಾನು ನಿರೂಪಣೆ

0: ಅವತ್ತು ನಾನು ನಿರೂಪಣೆಯಲ್ಲಿ ತುಂಬಾ ನಂಗೆ ಖುಷಿ ಇದೆ. ಯಾಕಂದ್ರೆ ಇವತ್ತು ಜಿಲ್ಲೆ ರಾಜ್ಯದ ಬೇಕಾದಷ್ಟು ವೇದಿಕೆ ಹತ್ತಿದ್ದೇನೆ, ಹೊಸ ಹೊಸದನ್ನು ಕಲಿತಾ ಇದ್ದೇನೆ, ಆ ಖುಷಿ ನನಗೆ ಇದೆ. ಬಟ್ ನಮ್ಮ ಮನೆಯವರು, ನನ್ನ ಮಿಸ್ಸಸ್, ನನ್ನ ಮಗಳು ತುಂಬಾ ಸಪೋರ್ಟ್ ಮಾಡ್ತಾರೆ ಈ ಪ್ರೋಗ್ರಾಮ್ ಅಂತ ಹೇಳಿ ಬಂದಾಗ. ಎಲ್ಲರ ಬೆಂಬಲ ಪ್ರೋತ್ಸಾಹವನ್ನ ತಕೊಂಡು ಅದು ಹೇಗೂ ಮ್ಯಾನೇಜ್ ಮಾಡ್ತಾ ಇದ್ದೇನೆ ಮೇಡಮ್.
1: ಓಕೆ, ಟೈಮ್ ಮ್ಯಾನೇಜ್ ಮಾಡಿಕೊಂಡು ನೀವು ಇಂತಹ ಅವಕಾಶಗಳನ್ನು ಅದ್ಭುತವಾಗಿ ಬಳಸಿಕೊಳ್ತಾ
0: ಇದ್ದೀರಿ.
1: ಈಗ ನಾ ಎಂತ ಕೇಂಬುದಂದ್ರೆ, ಈ ನಿರೂಪಕರಾಯಿಕರ ಅವ್ರ ಹತ್ರ ಏನು ಬೇಸಿಕ್ ಮೂಲಭೂತ ಕ್ವಾಲಿಟೀಸ್ ಗುಣಗಳು ಇರ್ಕ?
0: ಮೇನ್ ಆಗಿ ಮಾತಿನ ಬಂಡವಾಳ. ಒಳ್ಳೆಯ ಕನ್ನಡ ಇದ್ರೆ, ಒಳ್ಳೆ ಇಂಗ್ಲಿಷ್ ನಾಲೆಜ್ ಇದ್ರೆ ಖಂಡಿತವಾಗಿ ಒಬ್ರು ಒಳ್ಳೆ ನಿರೂಪಕರಾಗ್ಲಿ ಸಾಧ್ಯತೆ ಇದೆ. ಒಂದಿಷ್ಟು ನುಡಿಮುತ್ತುಗಳೆಲ್ಲ ಬೇಕಾಗತ್ತೆ ಆ ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಅದನ್ನ ಹೇಳಬೇಕು ಅಂತಾದ್ರೆ. ಸೊ ಪ್ರೇಯರ್ ಮಾಡುವಾಗ, ವೆಲ್ಕಮ್ ಸ್ಪೀಚ್ ಮಾಡುವಾಗ, ಉದ್ಘಾಟನೆ ಮಾಡುವಾಗ, ಸ್ಪೋರ್ಟ್ಸ್ ಅಂತ ಹೇಳಿ ಬಂದಾಗ, ಅಥವಾ ಸಾಂಸ್ಕೃತಿಕ ವೈಭವ ಅಂತ ಹೇಳಿ ಬಂದಾಗ, ಒಂದಿಷ್ಟು ಥಾಟ್ಸ್ ಎಲ್ಲ ಇದ್ರೆ ಒಂದು ಒಳ್ಳೆ ನಿರೂಪಕರಾಗ್ಲಿ ಸಾಧ್ಯತೆ ಇದೆ. ಸೊ ಹಾಗಾಗಿ ಅವೆಲ್ಲವನ್ನ ನಾನು ರೂಢಿಸಿಕೊಂಡಿದ್ದೇನೆ, ಪ್ರಯತ್ನ ಮಾಡ್ತಾ ಇದ್ದೇನೆ ನಾನು.
1: ಓಕೆ, ಇನ್ನಷ್ಟು
0: ಪಳಗ್ಲಿಕ್ಕೆ.
1: ಈಗ ನಾಯಂತಕ್ಕೆ ಎಂಬುದು ಗೊತ್ತಾ, ಈ ನಿರೂಪಕರಿಗೆ ಓದುವ ಹವ್ಯಾಸ ಅನ್ನೋದು ಎಷ್ಟು ಸಹಕಾರಿಯಾಗ್ತ?
0: ತುಂಬಾ ಸಹಕಾರಿಯಾಗತ್ತೆ. ನಾನು ತುಂಬಾ ಓದ್ತೇನೆ, ಒಂದಿಷ್ಟು ಸೋತು ಗೆದ್ದವರ ಸ್ಟೋರೀಸ್ ಎಲ್ಲ ಓದು ಜಾಸ್ತಿ ನಾನು. ಬಿಕಾಸ್ ಆಫ್ ದ ರೀಸನ್ ಏನಂತ ಹೇಳಿದ್ರೆ ಮೇಡಮ್, ಒಂದೊಡ್ಡ ಪ್ರೋಗ್ರಾಮ್ ಇದೆ, ಒಂದು 10-15 ನಿಮಿಷ ನಾನು ಮಾತಾಡಬೇಕಾಗತ್ತೆ. ಆ ಸಮಯದಲ್ಲಿ ನಾನು ಆ ಸೋತು ಗೆದ್ದವರ ಸ್ಟೋರೀಸು, ಈ ಥಾಟ್ಸ್ ಗಳನ್ನ ಹೇಳ್ತಾ ಹೋದ್ರೆ ಪ್ರೇಕ್ಷಕರನ್ನ ನಾನು ಅಟ್ರಾಕ್ಷನ್ ಮಾಡ್ಕೊಳ್ಳಿಕ್ ಸಾಧ್ಯತೆ ಇದೆ. ಹೌದು, ಅದನ್ನು ರೂಢಿಸ್ಕೊಂಡಿದ್ದೇನೆ ನಾನೀಗ.
1: ಸೊ ನೀವು ಅದಕ್ಕೋಸ್ಕರ ಅದೇನೋ ಪೂರ್ವ ತಯಾರಿ ಎಂಬುತ್ತರ ಓದ್ರಿ, ಅಥವಾ ಓದಿದ್ದನ್ನ ಇಲ್ಲಿ ಬೇಕಾದಲ್ಲಿ ಅಳವಡಿಸ್ಕೊಂಡ್ರಿ. ಅದರಲ್ಲಿ ಹೇಳಿ ಕೇಳಿ ನೀವು ಕನ್ನಡ ಉಪನ್ಯಾಸಕರು ಅಲ್ದಾ? ಅದೆಷ್ಟು ಸಹಕಾರಿ ಆಯ್ತು ನಿಮ್ಗೆ ಕನ್ನಡ ಮಾತಿಗೆ?
0: ತುಂಬಾ ತುಂಬಾ ಹೆಲ್ಪ್ ಆಯ್ತು ಮೇಡಮ್. ಯಾಕಂದ್ರೆ ನಾನು ಹೇಳ್ತಾರೆ, ನುಡಿಯಲ್ಲಿ ಮುತ್ತು, ನಡೆಯಲ್ಲಿ ಗತ್ತು, ಗಾನದಿ ಗಮ್ಮತ್ತು, ಕನ್ನಡ ಪದಗಳ ಕಿಮ್ಮತ್ತು, ಕಲಿತರೆ ಜ್ಞಾನದ ಅಪಾರ ಸಂಪತ್ತು, ಇದು ಕನ್ನಡ ಭಾಷೆಯ ಗಮ್ಮತ್ತು ಅಂತ ಹೇಳ್ತಾರಲ್ಲ. ನಾನು ಬೇರೆ ಬೇರೆ ವಿಷಯಗಳಲ್ಲಿ ನಾನು ಆಲ್ರೆಡಿ ಮಾಸ್ಟರ್ ಆಫ್ ಆರ್ಟ್ಸ್ MA ಮಾಡಿದ್ದೇನೆ, ಕನ್ನಡವು ಇನ್ನೊಂದು. ಸೊ ಆ ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ನಾವು ಅದನ್ನ ಬಳಸ್ಕೊಳ್ಳೇಬೇಕಾಗತ್ತೆ, ಅದನ್ನ ಬಳಸ್ಕೊಳ್ತಾ ಇದ್ದೇನೆ.
1: ಓಕೆ, ನನಗೆ ಯಾವಾಗಲೂ ಅನ್ಸೋದು, ಈ ನಿರೂಪಕರು ಮಧ್ಯದಲ್ಲಿ ಒಂದು ನುಡಿಮತ್ತು, ಇಲ್ಲ ಮಧ್ಯದಲ್ಲಿ ಯಾರೋ ಕವಿಯ ಒಂದು ಕವಿಯ ಕವಿತೆಗಳು, ಅಥವಾ ಯಾವುದೋ ಮಹಾಭಾರತ, ಇಲ್ಲ ನಮ್ಮ ರಾಮಾಯಣದ ಸಂದರ್ಭ ಸನ್ನಿವೇಶಗಳು, ಅಥವಾ ಇನ್ಯಾವುದೋ ಕಾದಂಬರಿಯ ಸನ್ನಿವೇಶಗಳು, ಅಥವಾ ಪ್ರಸ್ತುತ ಬದುಕಿನ ಸನ್ನಿವೇಶಗಳು, ಇದನ್ನೆಲ್ಲ ಪೋಣಿಸ್ತಾ ಹೋದ್ರೆ ಆ ನಿರೂಪಣೆ ತುಂಬಾ ಇಂಟ್ರೆಸ್ಟಿಂಗ್ ಆಗ್ತದೆ. ನೀವು ಕವಿಯ?
0: ಕವಿ ಅಲ್ಲ ಮೇಡಮ್, ಅಷ್ಟು ದೊಡ್ಡ ಮಟ್ಟ ಬೆಳಿಲ್ಲ ನಾನು. ಒಂದಿಷ್ಟು ಬರೀತೇನೆ, ಆದ್ರೆ ಅದು ನಿರಂತರವಾಗಿ ಬರಲಿಕ್ಕೆ ಸ್ವಲ್ಪ ಕಷ್ಟ ಸಾಧ್ಯವೇ, ಯಾಕಂದ್ರೆ ಕಾರ್ಯದ ಒತ್ತಡ, ಪ್ರೋಗ್ರಾಮ್ಗಳು ಇತ್ಯಾದಿ ಇರೋದ್ರಿಂದ. ಬಟ್ ಪ್ರಯತ್ನ ಯಾವತ್ತು ಜಾರಿಯಲ್ಲಿದೆ. ಹೌದು,
1: ಈಗ GP ರಾಜರತ್ನಂ ಅವರ ರತ್ನನ್ ಪದಗಳು ಇರ್ಬೋದು, ಮಂಕುತಿಮ್ಮನ ಕಗ್ಗ DVG ಅವರದ್ದು ಇರ್ಬೋದು, ಇಂಥವನ್ನೆಲ್ಲ ಹೆಕ್ಕಿ ತಂದು ಮಾತಿನ ಮಧ್ಯದಲ್ಲಿ ಪೋಣಿಸಿದ್ರೆ ಅದರ ಬೆಲೆಯೇ ಜಾಸ್ತಿ ಆಗ್ಬಿಡುತ್ತೆ. ನೀವ್ ಅದನ್ನ ತುಂಬಾ ಚಂದ ಮಾಡ್ತೀರಿ, ನಾ ಕೇಳಿದ್ದೆ. ಸೊ ಅದು ಹ್ಯಾಂಗದ, ಆ ಹೊತ್ತಿ ಪಟಕ್ ಅಂತ ನೆನ್ಪಾಯ್ಕಲ್ಲ ಸರ್, ಹ್ಯಾಂಗದ?
0: ತುಂಬಾ ಖುಷಿ ನಂಗೆ DVG ಅವರ ಕಗ್ಗದಲ್ಲಿ ಇರ್ತಕ್ಕಂತಹ ನುಡಿಮುತ್ತುಗಳು. ವಹಿಸು ಕೆಲ ಭಾರಗಳ, ಸಹಿಸು ಕೆಲ ನೋವುಗಳ, ಪ್ರಹರಿಸಲಿ ಅನಿತು ಯುಕ್ತಗಳನ್ನರಿತು, ಧೈರ್ಯದಿ ನಿಮ್ಮ ಮನಸ್ಸಿಟ್ಟು ಕುಣಿ ಕುಣಿದು ವಿಹರಿಸಲಾತ್ಮಯದಿ ಮಂಕುತಿಮ್ಮ ಅಂತ ಹೇಳಿ. ಇದನ್ನ ಯಾಕೆ ಹೇಳಿದೆ ಅಂತ ಹೇಳಿ, ಜೀವನದಲ್ಲಿ ಕಷ್ಟಗಳು, ನೋವುಗಳು, ಸಂಕಟಗಳು ಬಂದೇ ಬರ್ತವೆ, ಅವೆಲ್ಲವನ್ನ ಎದುರಿಸ್ಕೊಂಡು ಮುಂದಕ್ಕೆ ಹೋದ್ರೆ ಒಂದು ಒಳ್ಳೆ ದಿನ ಬಂದೇ ಬರ್ತದೆ ಅಂತಕ್ಕಂತಹದ್ದು. ಬರೀ DVG ಮಾತುಗಳು ಮಾತ್ರ ಅಲ್ಲ, ಒಂದಿಷ್ಟು ಕವಿಗಳ ಮಾತುಗಳನ್ನು ನಾನು ಕಲ್ತ್ಕೊಂಡಿದ್ದೇನೆ. ಒಂದು DVG ಕಕ್ಕದಲ್ಲಿ 25-30 ಥಾಟ್ಸ್ಗಳು ನನಗೆ ಗೊತ್ತಿದೆ, ಅಥವಾ ಬೇಂದ್ರೆಯವರದ್ದು, ಕುವೆಂಪು ಅವರದ್ದು, ಅವೆಲ್ಲ ನಾನು ಯಾಕೆ ಕಲಿತೆ ಅಂದರೆ ಸಂದರ್ಭಕ್ಕೆ ಅನುಗುಣವಾಗಿ ನಿರೂಪಣೆಯಲ್ಲಿ ಬಳಸ್ಕೊಂಡ್ರೆ ಅದೊಂದು ಎಫೆಕ್ಟಿವ್ ನಿರೂಪಣೆ ಆಗ್ಲಿ ಸಾಧ್ಯ ಇದೆ ಅಂತಕ್ಕಂತ ಮನೋಭಾವನೆ ನಂದು.
1: ಹಾಂಗಾಗಿ ನಿಮ್ಗೆ ಬಾಯಿ ತೆಗೆದ್ರು ಒಂದಲ್ಲ ಒಂದು ಮುತ್ತಿನ ತೋರಣ ಆ ನುಡಿ ಮುತ್ತಿನಲ್ಲಿ ಬಂದು ಬಿಡುತ್ತೆ ಅಂತ ಹೇಳ್ಕೊಂಡೆ.
0: ಹೌದು ಮೇಡಮ್.
1: ಆದ್ರೆ ಈ ನಿರೂಪಣೆ ಆ ಪ್ರವೃತ್ತಿ ಆಗದ್ದು ಯಾವ ವಯಸ್ಸಿನಿಂದ, ಅಂದ್ರೆ ವಿದ್ಯಾರ್ಥಿ ಆಗಿದ್ದನ್ನ ಅಥವಾ ಈಗ ಉಪನ್ಯಾಸಕರಾದ್ಮೇಲೆ ಅವಕಾಶಗಳು ಬಂದಾಗ ಮತ್ತಷ್ಟು ಇದಾದ ಹ್ಯಾಂಗದ?
0: ನಾನು BEd ಮಾಡುವ ಸಮಯದಲ್ಲಿ ಫಸ್ಟ್ ಇಯರ್ಸ್ ಮಕ್ಕಳನ್ನ ನಾವು ವೆಲ್ಕಮ್ ಮಾಡಬೇಕಾಗತ್ತೆ. ಆ ಸಮಯದಲ್ಲಿ ನಂಗೊಂದು ಅಪರ್ಚುನಿಟಿಯನ್ನ ಕೊಟ್ಟರು, ಆ ಸಮಯವನ್ನ ಬಳಸ್ಕೊಂಡು ಆವಾಗ ಲೆಕ್ಚರ್ಸ್ ತುಂಬಾ ಚೆನ್ನಾಗಿ ಮಾಡಿದೆ ಉದಯ್ ಅಂತ ಹೇಳಿ ಬೆನ್ನು ತಟ್ಟಿ ಪ್ರೋತ್ಸಾಹ ಕೊಟ್ರಲ್ಲ, ಬಹುಶಃ ಇವತ್ತು ರಾಜ್ಯದವರೆಗೆ ಹೋಗ್ಲಿಕ್ಕೆ ಒಂದು ಸಹಕಾರಿ ಆಯ್ತು. ಸಮ್ ಟೈಮ್ ನಮ್ಗೆ ಫ್ರೀಯೇ ಸಿಗುವುದಿಲ್ಲ. ಈ ನವೆಂಬರ್ ಡಿಸೆಂಬರ್ ಬಂತು ಅಂದ್ರೆ ಎಸ್ಪೆಷಲಿ ಸ್ಕೂಲ್ ಪ್ರೋಗ್ರಾಮ್ಸ್ಗಳು,
1: ಈಗ
0: ಹೆಚ್ಚಿನವರು ನನ್ನ ಫ್ರೆಂಡ್ಸೇ ಆಗಿದ್ದಾರೆ ಸ್ಕೂಲ್ ಟೀಚರ್ಸ್. ನಮ್ದೊಂದು ಸ್ಕೂಲ್ ಡೇ ಇದೆ ಸರ್, ಅದನ್ನ ನಿರ್ವಹಿಸಿ ಕೊಡಿ ಕಂಟಿನ್ಯೂ ಒಂದು 20-25 ಪ್ರೋಗ್ರಾಮ್ ಮಾಡಿದ್ದು ಉಂಟು ನವೆಂಬರ್ ಡಿಸೆಂಬರ್ ಮಂತ್ ಅಲ್ಲಿ. ಸೊ ಆ ಖುಷಿ ಇದೆ ಮೇಡಮ್, ಹೊಸತನ ಕಲಿತಾ ಇರ್ತೇವೆ ಅಂತಕ್ಕಂತ ಖುಷಿ ಇದೆ. ಅದಕ್ಕೆಲ್ಲ ಕಾರಣ ಎಲ್ಲರ ಸಪೋರ್ಟ್ ಹಾಗೆ.
1: ಓಕೆ, ನೀವು ಈ ತರ ನಿರಂತರವಾಗಿ ಮಾಡಬೇಕಾದ್ರೆ ನಿಮ್ಗೂ ಸ್ಟ್ರೇನ್ ಆಗ್ತ, ಇಲ್ಲಿಗೆ ನಿಮ್ಮ ಉಪನ್ಯಾಸದ ತಯಾರಿಯು ಮಾಡ್ಕೊ ಪಾಠ ಮಾಡ್ಕಲ್ಲ, ಆ ಜವಾಬ್ದಾರಿ ಇದೆ. ಈಚೆ ನಿರೂಪಣೆ ಅಂದ್ರೆ ಅದಕ್ಕೂ ತಯಾರಿ ಬೇಕಾ, ಸುಮ್ನೆ ಕೈ ಬೀಸ್ಕೊಂಡು ಹಾಪ್ಕೋತಿಲ್ಲ, ಅದು ಬೇಕಾ, ಅದನ್ನೆಲ್ಲ ಹ್ಯಾಂಗ್ ಸರ್ ಮಾಡ್ತೀರಿ ನೀವು?
0: ಎಲ್ಲವನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಮೇಡಮ್, ಯಾವ್ದು ಆಗುದಿಲ್ಲ ಅಂತ ಹೇಳಿ ಅಲ್ಲ, ಬಟ್ ಸಮಯಕ್ಕನುಗುಣವಾಗಿ ಅದನ್ನ ಬಳಸ್ಕೊಂಡ್ರೆ ಎಲ್ಲವೂ ಸಾಧ್ಯ ಇದೆ. ಆಗುದಿಲ್ಲ ಅನ್ನೋದು ಯಾವುದು ಕೂಡ ಇಲ್ಲ. ಬಟ್ ಇದುವರೆಗೆ ನಾನು ನಂಗೆ ಎಲ್ಲಿಯೂ ತೊಂದರೆ ಆಗಲಿಲ್ಲ. ನನ್ನ ಕ್ಲಾಸ್ ರೂಮ್ ಟೀಚಿಂಗ್ ಇರ್ಬೋದು, ಕಾಲೇಜ್ ಪ್ರೋಗ್ರಾಮ್ಸ್ ಇರ್ಬೋದು, ಕಾಲೇಜ್ ವರ್ಕ್ ಇರಬಹುದು, ನೋ ಅದು ಯಾವುದಕ್ಕೂ ನಾನು ತೊಂದರೆ ಮಾಡಲಿಲ್ಲ, ಮುಂದೆ ಮಾಡುವುದಿಲ್ಲ, ಸಾಧ್ಯ ಆದಷ್ಟು ಬಳಸ್ಕೊಂಡು ಮಾಡ್ತಾ ಇರ್ತೇನೆ ಅಂತ.
1: ಈಗ ನಿದ್ದೆ ಬಿಡುಕಿರತ್ತೆ, ಹೆಚ್ಚಿನ ಕಾರ್ಯಕ್ರಮಗಳು ರಾತ್ರಿ ಇರುತ್ತೆ,
0: ಹೌದು,
1: ಬೆಳಗಿನ ಜಾವದವರೆಗೆ ಇರುತ್ತೆ,
0: ಹೌದು,
1: ಕಡಿ ಬಂದು ಮತ್ತೆ ನಿಮ್ಮ ಕೆಲಸಕ್ಕೆ ನೀವು ಹಾಜರಾಯ್ಕೆ ಇರುತ್ತೆ,
0: ಹೌದು ಹೌದು.
1: ಅಷ್ಟೊತ್ತಿಗೆ ನಿಮ್ ಮೂಡ್ ಎಲ್ಲ ಹ್ಯಾಂಗಿರುತ್ತೆ, ಯಾಕಂದ್ರೆ ಇದು ಯೂಶುವಲಿ ಆಪ್ ಅಂತದ್ದು.
0: ಎಸ್,
1: ನಿಮ್ಮದೆಲ್ಲ ಹ್ಯಾಂಗಿರುತ್ತೆ
0: ರಾತ್ರಿ? 1 ಗಂಟೆ 2 ಗಂಟೆ ಸಭಾ ಕಾರ್ಯಕ್ರಮಕ್ಕೆ ಗೆಸ್ಟ್ 8 ಗಂಟೆ ಬರ್ತಾರೆ ಅಂತ ಹೇಳಿದಾಗ 9 ಗಂಟೆ 10 ಗಂಟೆ ಆಗಿದ್ದಿರ್ತದೆ, ನೀವು ನೋಡಿದ್ರಿ. ಆಮೇಲೆ ಕಲ್ಚರಲ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ಬೇಕಾದ್ರೆ ಆ ಸ್ಕೂಲ್ ಅವ್ರು ಬಂದಿಲ್ಲ, ಈ ಟೀಮ್ ಬಂದಿಲ್ಲ ಅಂತ ಹೇಳಿ ಹೇಳಿ ಒಂದು 11 ಗಂಟೆಗೆ ಸ್ಟಾರ್ಟ್ ಆಗೋದಿರ್ತದೆ, 2 ಗಂಟೆ ಮುಗಿಯುವುದು ಇರ್ತದೆ. ಬಟ್ ಅದು ಯಾವುದು ಕೂಡ ಅಲ್ಲೇ ಬಿಟ್ಟು ಬರ್ಬೇಕು, ಯಾಕಂದ್ರೆ ನೆಕ್ಸ್ಟ್ ಡೇ ನಾನು ಒಂದಿಷ್ಟು ಮಕ್ಕಳು ನಾನು ಟೀಚ್ ಮಾಡಬೇಕು, ನನ್ನಿಂದ ಆ ಮಕ್ಕಳಿಗೆ ತೊಂದರೆ ಆಗಬಾರ್ದು. ಇದುವರೆಗೆ ನನ್ನ ಲೈಫಲ್ಲಿ ಒಂದು 18 ವರ್ಷ ಸರ್ವಿಸ್ ಆಯಿತು, ನನ್ನ ಟೀಚಿಂಗ್ ಎಕ್ಸ್ಪೀರಿಯೆನ್ಸಲ್ಲಿ ಒಂದು ದಿವಸನೂ ಆ ಥರದ ಸಮಸ್ಯೆಗಳು ಆಗಲಿಲ್ಲ, ಮುಂದೆ ಆಗಬಾರ್ದು ಅಂತ ಹೇಳಿ ಇದ್ದೇನೆ.
1: ಆದರೆ ಹೆಚ್ಚಿನ ನಿರೂಪಕರು ಅತಿಥಿಗಳಿಗೆ ಭಾಷಣ ಮಾಡೋದಕ್ಕಿಂತ ನಿರೂಪಕರೇ ಜಾಸ್ತಿ ಮಾತಾಡ್ತಾರೆ, ಅಂದ್ರೆ ಅವರ ಭಾಷಾ ಪಾಂಡಿತ್ಯ, ಭಾಷಾ ಪ್ರೌಢಿಮೆ, ಅವರ ನಿರರ್ಗಳವಾದ ಮಾತನ್ನ ಎಲ್ಲ ಕೇಳಕ್ ಕಾಣಕ್ ಅಂತ ಅವ್ರಿಗೊಂದು ಆಸೆ, ಅದನ್ನೆಲ್ಲ ಪ್ರಯೋಗ ಮಾಡೋಕೆ ಮಾತ್ರ ಅವ್ರು ನಿರೂಪಕರಾಗಿ ಹೋದಾಗ ಮಾತ್ರ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ?
0: ಖಂಡಿತ ಮೇಡಮ್, ನಾನು ಅದನ್ನು ನೋಡಿದ್ದೇನೆ. ಏನ್ ಬೇಕು ಸಮಯಕ್ಕೆ ಅನುಗುಣವಾಗಿ ಅಷ್ಟೇ ಹೇಳಿ ಮುಗಿಸಿದ್ರೆ ಚಂದ, ಯಾಕಂದ್ರೆ ನಮ್ಮ ಮಾತುಗಳಿಗಿಂತ ಅತಿಥಿಗಳ ಮಾತು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಅವ್ರು ಯಾವ ಅತಿಥಿಗಳಾಗ್ಲಿ ನಮ್ಮ ಮಾತನ್ನು ಕೇಳಲಿಕ್ಕೆ ಬರುವುದಲ್ಲ, ಅತಿಥಿಗಳು ಫಾರ್ ಎಕ್ಸಾಂಪಲ್ ಆಗಿ ರಿಸೋರ್ಸ್ ಪರ್ಸನ್ ಬಂದಿದ್ದಾರೆ, ಒಳ್ಳೆ ಮಾತಾಡ್ತಾರೆ, ನನ್ನ ಮಾತು ಇಂಪಾರ್ಟೆಂಟ್ ಅಲ್ಲ ಅಲ್ಲಿ, ಅವ್ರ ಮಾತು ಇಂಪಾರ್ಟೆಂಟು. ನಾನು ಹೇಳೋದಿಷ್ಟೇ, ಆ ಸಮಯಗಳಲ್ಲಿ ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ನೀವು ಮಾತಾಡಿ, ಇದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿಮ್ಮ ಸಮಯ ಸಂದರ್ಭ ನೋಡ್ಕೊಳ್ಳಿ, ಅದನ್ನು ನೋಡಿಕೊಂಡು ನೀವು ಮಾತಾಡಿ. ಇಲ್ಲ ಕಾರ್ಯಕ್ರಮ ತುಂಬ ಲೆಂದಿ ಇದೆ, ತುಂಬ ಬೋರ್ ಆಗ್ತಾ ಇದೆ, ಮಧ್ಯ ಮಧ್ಯ ಥಾಟ್ಸ್ಗಳನ್ನು ಅಥವಾ ನ್ಯಾನೋ ಕಥೆಗಳು ಅಂತ ಹೇಳಿ, ಬಟ್ ತುಂಬ ಇಂಟ್ರೆಸ್ಟಿಂಗ್ ನ್ಯಾನೋ ಕಥೆಯನ್ನು ಹೇಳಿ ಅಲ್ಲ, 1-2 ನಿಮಿಷದಲ್ಲಿ ಮುಗ್ದು ಹೋಗುತ್ತೆ. ನಮ್ಮ ಮಾತಿನ ಬಂಡವಾಳವೇ ಪ್ರಧಾನ ಆಗಬಾರ್ದು ಅಂತ ನಾನು ಹೇಳೋದು ಮೇಡಮ್.
1: ಸೊ ನೀವು ಸ್ಕ್ರಿಪ್ಟ್ ಎಲ್ಲ ಮಾಡ್ಕೋತ್ರಿ ಸರ್, ಹೆಂಗೆ
0: ಸ್ಟಾರ್ಟಿಂಗಲ್ಲಿ ಮಾಡ್ತಾ ಇದ್ದೆ ಮೇಡಮ್. ಇವತ್ತು ದೇವರು ಒಂದು ಒಳ್ಳೆ ಶಕ್ತಿ ಕೊಟ್ಟಿದ್ದಾನೆ. ಈ ಪ್ರೋಗ್ರಾಮ್ ಮೈಂಡ್ ಅಲ್ಲೇ ಫಿಕ್ಸ್ ಮಾಡ್ಕೊಂಡ್ಬಿಡ್ತೇವೆ, ಇವ್ರಿಗೆಷ್ಟು ಇವ್ರಿಗೆಷ್ಟು, ಬೈ ಚಾನ್ಸ್ ಇವ್ರು ಆ ಟೈಮಲ್ಲಿ ಬರ್ದಿದ್ರೆ ಏನ್ ಮಾಡುವುದು, ಮೊದಲು ವ್ಯವಸ್ಥೆ ಮಾಡ್ಕೊಳ್ತೇವೆ. ಎಷ್ಟೋ ಪ್ರೋಗ್ರಾಮ್ಗಳಿಗೆ ಹೋದಾಗ, ನಿನ್ನೆ ನೈಟ್ ಒಂದು ಪ್ರೋಗ್ರಾಮಿಗೆ ಹೋಗಿದ್ದೆ, ಅಲ್ಲಿಯ ಯುವಕರು ಹೇಳೋದು, ಸರ್ ನಾವು ಆದ್ರೆ ಆ ಪ್ರೋಗ್ರಾಮ್ ಖಂಡಿತವಾಗಿ ಸಕ್ಸಸ್ ಆಗೋದಿಲ್ಲ ಆಗಿತ್ತು, ಅದು ಹೆಂಗ್ ಮ್ಯಾನೇಜ್ ಮಾಡಿದ್ರಿ, ನಂಗೆ ಯಾವ ಅಜೆಂಡಾ ಕೊಡ್ಲಿಲ್ಲ, ಗೆಸ್ಟ್ ಬಂದು ಸ್ಟೇಜ್ ಅಲ್ಲಿ ಕೂತ್ಕೊಂಡಾಯ್ತು, ಒಬ್ರು ಸ್ವಾಮೀಜಿ ಕೂತ್ಕೊಂಡಾಯ್ತು, ಪ್ರೋಗ್ರಾಮ್ ನ ರೂಪುರೇಷೆಯೇ ಕೊಡ್ಲಿಲ್ಲ, ಬಟ್ ನಾವು ಅದಕ್ಕೆ ರೆಡಿ ಇರ್ಬೇಕು, ಅದು ಮಾಡಿದ್ದೇವೆ. ಸೊ ಆ ಖುಷಿ ಇದೆ,
1: ಸ್ಪಾಂಟಾನಿಟಿ. ಅದ್ರ ಒಟ್ಟಿಗೆ ನೋಡಿ, ನೀವೇ ಆಗ ಹೇಳಿದ್ರಿ ನಿಮ್ಮ ತಯಾರಿ ವಿಷಯದಲ್ಲಿ ಸ್ಪಾರ್ಕ್ ನಿರೂಪಣಾ ರತ್ನ ರಾಜ್ಯ ಪ್ರಶಸ್ತಿ ಪಡ್ಕೊಂಡಾಗ ತರಬೇತಿ ಇದ್ದು, ರಾಜಕೀಯ ಕಾರ್ಯಕ್ರಮಗಳಾದ್ರೆ ಹೇಗೆ, ಧಾರ್ಮಿಕ ಕಾರ್ಯಕ್ರಮಗಳಾದ್ರೆ ಹೇಗೆ, ಶೈಕ್ಷಣಿಕ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಆ ವೇದಿಕೆಗೆ ತಕ್ಕಂತೆ ನಿಮ್ಮ ನಿರೂಪಣಾ ಶೈಲಿಯನ್ನು
0: ಬದಲಾಯಿಸ್ಕೊಂಡು
1: ಅದನ್ನೆಲ್ಲ ಹ್ಯಾಂಗ್ ಬದಲಾಯಿಸ್ಕೊಂಡ್ರೆ, ಈಗ ಸ್ವಾಮೀಜಿ ಬಂದು ಕೂಕೊಂಡಿರ, ಅವರನ್ನ ಮುಖ್ಯವಾಗಿ ನಾವು ಸಂಬೋಧನೆ ಮಾಡೋದೇ ವೆರಿ ಇಂಪಾರ್ಟೆಂಟ್,
0: ಅದೇ ಇಂಪಾರ್ಟೆಂಟ್
1: ಅಲ್ದ, ಬೇರೆಯವ್ರನ್ನೆಲ್ಲ ಕರ್ದಂಗೆ ಶ್ರೀ ಶ್ರೀ ಅಂತ
0: ಕರೆದಿಲ್ಲ,
1: ಹೆಂಗ್ ನಿಭಾಯಿಸ್ತೀರಿ ನೀವು?
0: ಅದಕ್ಕೆ ಹಿಂದೆ ನಾವು ತುಂಬಾ ತಯಾರಿ ಮಾಡ್ಕೊಂಡಿರ್ಬೇಕು, ನಾಳೆಗೆ ಸ್ವಾಮೀಜಿ ಬರ್ತಾ ಇದ್ದಾರೆ, ಅವರನ್ನು ಹೆಂಗ್ ಕರಿಬೇಕು, ಧಾರ್ಮಿಕ ಕಾರ್ಯಗಳನ್ನ ಹೇಳಬೇಕು, ಅವ್ರು ಏನೆಲ್ಲ ಮಾಡಿದ್ದಾರೆ ಅಂತ ಹೇಳಿ. ನಿನ್ನೆಯ ಕಾರ್ಯಕ್ರಮದಲ್ಲಿ ಸ್ವಾಮೀಜಿಗೆ ನಂಗೆ ತುಂಬಾ ಖುಷಿಯಾಗಿ ಹೋಗುವಾಗ ಆಶೀರ್ವಾದವನ್ನು ಮಾಡಿ ಹೋದ್ರು, ತಯಾರಿ ಮಾಡ್ಕೊಂಡಿದ್ವಿ. ದಟ್ಸ್ ವೆರಿ ಇಂಪಾರ್ಟೆಂಟ್ ಮೇಡಮ್, ಯಾಕಂದ್ರೆ ಬೇರೆ ಬೇರೆ ಧರ್ಮದ ಗುರುಗಳು ಬಂದಾವಾಗಲೂ ಕೂಡ ಹಾಗೆ ಅವರಿಗೆ ಸಂಬಂಧಪಟ್ಟಂತ ಕೆಲವು ಪಾಯಿಂಟ್ಸ್ಗಳು, ಅವ್ರು ಮಾಡಿದ ಕೆಲಸಗಳು ಇವೆಲ್ಲ ಹೇಳಿಕೊಂಡು, ಮತ್ತೆ ಪದನಾಮ ಗೆಸ್ಟ್ಗಳದ್ದು ಅದು ವೆರಿ ಇಂಪಾರ್ಟೆಂಟ್, ಆ ಪದನಾಮಗಳಲ್ಲಿ ವ್ಯತ್ಯಾಸ ಆಗಿ ಏನೇನೂ ಆಗೋದೆಲ್ಲ ಇರ್ತದೆ, ಸೊ ಫೈನಲಿ ತುಂಬ ಪ್ರಾಬ್ಲಮ್ಸ್ ಆಗೋದೆಲ್ಲ ಕಂಡಿದ್ದೇವೆ ನಾವು. ಸೊ ಅದೆಲ್ಲ ಜಾಗ್ರತೆ ಮಾಡ್ಕೊಳ್ಬೇಕು ಅಂತ ನಾನು ಹೇಳೋದು ಮೇಡಮ್.
1: ತುಂಬಾ ಜಾಗ್ರತೆ, ಅದಕ್ಕೆ ತಯಾರಿ ಬೇಕೇ
0: ಬೇಕು.
1: ಆತಿಲ್ಲ. ಆಮೇಲೆ ಇನ್ನೊಂದು, ನೀವು ಆಗ ಹೇಳಿದ್ರಿ ನಿನ್ನೆ ಹೋದ ಕಾರ್ಯಕ್ರಮದಲ್ಲಿ ಅಜೆಂಡಾಗಳೇ ಕೊಟ್ಟಿಲ್ಲ, ಬಟ್ ಅದು ತುಂಬಾ ಇಂಪಾರ್ಟೆಂಟ್ ಆಗ್ತಲ್ದ ಅಂದ್ರೆ ನೀವು ಸಮಯವನ್ನ ಮ್ಯಾನೇಜ್ ಮಾಡ್ಲಿಕ್ಕೆ. ಫಾರ್ ಎಕ್ಸಾಂಪಲ್ ನೀವೀಗ ಹೋಗಿ ದೀಪ ಹಚ್ಚು ಉದ್ಘಾಟನೆ ಅಂತ ಹೇಳ್ತೀರಿ, ಅಲ್ಲಿ ಕಾಲ್ ದೀಪನೇ ಇಡ್ಲ. ಸೊ ಆಗ ಇನ್ನೊಂಥರ, ಮತ್ತೆ ಈಗ ಹೂ ಕೊಡುವರು ಯಾರ, ಹೂ ಕೊಡುದು ಇತ್ತ ಇಲ್ಲಿ ಅವರಲ್ಲಿ, ಪ್ರಾಸ್ತಾವಿಕ ಮಾತಾಡ್ತಾರೆ ಇಲ್ಲಿಯಾ, ಸೊ ಇಂಥದ್ದೆಲ್ಲ ಇರುತ್ತ. ಸೊ ಅದೆಷ್ಟು ಇಂಪಾರ್ಟೆಂಟ್, ಮೊದಲೇ ನಾವು ಆರ್ಗನೈಸರ್ ಜೊತೆಗೆ ಕಾಂಟ್ಯಾಕ್ಟ್ ಆಯ್ಕೊಂಡು ಒಂದ್ ವಾರ ಮುಂಚೆನೆ ಅವ್ರದ್ ಏನೆಲ್ಲ ಅವ್ರ ಎಕ್ಸ್ಪೆಕ್ಟೇಷನ್ ಗಳಿದಾವೆ, ಅವ್ರು ಎಂತ ಮಾಡ್ಕೊಂಡ್ರೆ ಅಂದ್ಕೊಂಡಿರ್, ಕೆಲವರಲ್ಲಿ ತುಂಬಾ ಕ್ರಿಯೇಟಿವ್ ಇಪ್ಪರಲ್ಲ, ಸೊ ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದು. ಇವುಗಳ ಪ್ರಾಮುಖ್ಯತೆಯನ್ನ ಹೇಳಿ ಸರ್.
0: ಅಂತ ಸಮಯದಲ್ಲಿ ನಿಮ್ಗೆ ಸಿಗ್ಲೇ ಇಲ್ಲ, ಅಜೆಂಡಾ ಸಿಗ್ಲಿಲ್ಲ, ಹೋಗುಚ್ಚ ಕೊಡೋರು ಸಿಗ್ಲಿಲ್ಲ, ಇನ್ನೋಗ್ರೇಷನ್ ಯಾರಂತ ಗೊತ್ತಿಲ್ಲ, ಯಾವತ್ತೂ ಕೂಡ ವೇದಿಕೆಯ ಮುಂದೆ ನಿಂತ್ಕೊಂಡು ಕರಿಬೇಡಿ, ತಕ್ಷಣ ವೇದಿಕೆ ಹಿಂದಕ್ಕೆ ಕರೀರಿ. ಕರೆದು ಬಂದು ಎರಡು ನಿಮಿಷದಲ್ಲಿ ಮುಗಿಸ್ಬೇಕು, ತುಂಬ ಸ್ಪೀಡ್ ಇರಬೇಕು ಅಂತ, ಜಾಗ್ರತೆ, ತುಂಬ ಸ್ಪೀಡ್ ಇರಬೇಕು. ವೇದಿಕೆ ಹಿಂದಕ್ಕೆ ನಿನ್ನೆ ಹಾಗೆ ಮಾಡಿದೆ, ವೇದಿಕೆ ಹಿಂದಕ್ಕೆ ಕರೆದೆ, ಎಲ್ಲ ಬಂದರು, ಪಟಪಟಪಟ ಹೇಳಿದ್ರು, ಪಟಪಟ ಬರ್ಕೊಂಡೆ. ಇಮಿಡಿಯೇಟ್ಲಿ ನಾವು ಅಂದ್ಕೊಂಡದೆಲ್ಲ ಆಯಿತು. ವೇದಿಕೆ ಮುಂದೆ ಹೋಗಿ ನಾವು ನೀನು ಬಾ ಏನು ಕತೆ ಇದು ಅಂತ ಹೇಳಿದ್ರೆ ಖಂಡಿತ ಅಭ್ಯಾಸ ಆಗುತ್ತೆ. ಅದು ಲೈವ್ ಪ್ರೋಗ್ರಾಮಿಗೆ ಹೋದರೆ ತುಂಬ ಡೇಂಜರ್, ಏನು ಮಾಡ್ರೆ ಇವ್ರು ಹೋಗಿದ್ದಾರೆ ಏನು ಕತೆ ಇವ್ರದ್ದು ಅಂತ ಹೇಳಿ ಜನ ಮಾತಾಡ್ತಾರೆ, ಬಿಟ್ರೆ ಅಲ್ಲಿ ಫ್ಯಾಕ್ಟ್ ಏನಾಗಿದೆ ಅದನ್ನ ಅಬ್ಸರ್ವ್ ಅಂತಿಲ್ಲ.
1: ಇನ್ನು ಕೆಲವು ಸಂದರ್ಭ ಇರುತ್ತೆ ಅಂತಂದ್ರೆ ತಿಥಿಗಳ ಮಾತಾಡೋಕ್ ನಿಂತ್ರೆ ಹೇಳುದೇ ಇಲ್ಲ, ಆಕ್ಚುಲಿ ಒಂದ್ ಗಂಟೆಯಲ್ಲಿ ಆ ಸಭಾ ಕಾರ್ಯಕ್ರಮ ಮುಗಿಬೇಕು, ಇನ್ನೊಂದು ಐದು ಜನ ಮತ್ ಮಾತಾಡೋಕಿದ್ರು, ಇವ್ರು ಮಾತಾಡೋಕ್ ಮೈಕ್ ಬಿಟ್ಟು ಬರ್ತಿಲ್ಲ. ಆಗ ನೀವೆಂತ ಮಾಡ್ತೀವಿ
0: ಆ ಸಮಯದಲ್ಲಿ? ಒಂದಿಷ್ಟು ಅಪ್ಸೆಟ್ ಆಗೋದು ಸ್ವಾಭಾವಿಕ, ಯಾಕಂದ್ರೆ ನೆಕ್ಸ್ಟ್ ಕಲ್ಚರಲ್ ಪ್ರೋಗ್ರಾಮ್ ಇದೆ, ಮತ್ತೆ ಅವ್ರು ರೆಡಿ ಆಗಿದ್ದಾರೆ. ಶಾಲಾ ಮಕ್ಕಳ ಕಾರ್ಯಕ್ರಮಕ್ಕಿಂತ ಕೆಲ ಹೋದ ಅನುಭವ ನಾ ಹೇಳುದು, ಆಯ್ತು 9:00 ಶಾಲಾ ಮಕ್ಕಳ ಕಾರ್ಯಕ್ರಮ ಸ್ಟಾರ್ಟ್, 11:00 ಯಾರು ಸ್ಟೇಜ್ ಮುಗ್ದಿಲ್ಲ. ಆ ಮಕ್ಕಳು ಸಣ್ಣ ಮಕ್ಕಳು, ಅಂಗನವಾಡಿಯೋ KGಯೋ, ತುಂಬಾ ಕಷ್ಟ ಆ ಸಮಯದಲ್ಲಿ. ಈಗ ಚೀಟಿ ಕೊಡೋದೆಲ್ಲ ಕಾಮನ್ ಅದು, ಬಟ್ ಮೊದಲೇ ಹೇಳಿಟ್ರು ಒಳ್ಳೇದು, ಸರ್ ಪ್ರೋಗ್ರಾಮ್ ಹೀಗಿದೆ ಬಟ್ ಮಕ್ಕಳು ತಯಾರಿಯಲ್ಲಿದ್ದಾರೆ, ಚುಟುಕಾಗಿ ಮಾತಾಡಿ, ಅಥವಾ ಸ್ಟಾರ್ಟಿಂಗಲ್ಲಿ ಒಂದು ಕಾಮನ್ ಆಗಿ ಒಂದು ಲೈನ್ ಹೇಳಿ ಬಿಡೋದು ಒಳ್ಳೆ. ನಾನು ಹೇಳ್ತೇನೆ ತುಂಬ ಲಾಂಗ್ ಇದ್ರೆ, ಸಮಯದ ಅಭಾವ ಇದೆ, ಟೈಮ್ ಇಸ್ ಮನಿ, ಹೊತ್ತು ಹೊತ್ತು ಹೊತ್ತೇ ಹಣ. ಸೊ ಈ ಕಾರ್ಯಕ್ರಮ ಮಕ್ಕಳ ಕಾರ್ಯಕ್ರಮ ಜಾಸ್ತಿ ಇರುವುದರಿಂದ ಬಂದಿರುವ ಎಲ್ಲ ಅತಿಥಿಗಳು ಒಳ್ಳೆ ಮಾತಾಡುವ ಅತಿಥಿಗಳೇ ಆಗಿರ್ತೀರ. ಸೊ ಸಮಯದ ಅಭಾವ ಇರೋದ್ರಿಂದ ಎಲ್ಲ ಅತಿಥಿಗಳು ಶುಭ ಹಾರೈಸಬೇಕಂತ ಹೇಳಿದ್ರೆ ಸ್ವಲ್ಪ ಎಫೆಕ್ಟ್ ಆಗಬಹುದು. ಏನು
1: ಏನು ಅದನ್ನ ಮೊದಲೇ ಚಂದದಲ್ಲಿ ಅವರಿಗೊಂದು ಸೂಚನೆ ಅಂತ ಹೇಳಿದ್ರೆ ಆಗ್ಲೇ ಆತಿಲ್ಲ. ಆಗ ಕೆಲವರು ನಾನು ಶುಭ ಹಾರೈಸ್ತೇನೆ ಅಂತ ಪಟ್ಟ ಹೋಗಿ ಕೂಕಂತ್ರ, ಇನ್ನು ಕೆಲವರು ನಾನು ಹೆಚ್ಚು ಮಾತಾಡೋದಿಲ್ಲ, ನಿರೂಪಕರ ಆಗಲೇ ಹೇಳಿರ ಪಟ್ಟ ಮುಗಿಸ್ಕೊಂಡಲ್ಲಿ ಅಂತೇಳಿ ಹೇಳಿ ಅವರು ಒಂದು 10-15 ಮಾತಾಡುವರು ಅಲ್ದಾ. ಸೊ ಬಟ್ ಪ್ರತಿ ಒಂದು ಕಾರ್ಯಕ್ರಮಕ್ಕೂ ಒಂದು ಫಾರ್ಮ್ಯಾಟ್ ಅಂತ ಇರುತ್ತೆ. ಸಭಾ ಕಾರ್ಯಕ್ರಮಗಳಾದಾಗ ಅದು ಜಾಸ್ತಿ, ಈ ಬೇರೆ ಕಲ್ಚರಲ್ ಆದಿದ್ದು ಇನ್ಫಾರ್ಮಲ್ ಆಗಿ ನೀವು ಎಂತ ಬೇಕಾದ್ರೂ ಮಾಡುಕ ಅಂತಹ ಒಂದು ಲಿಬರ್ಟಿ ನಿರೂಪಕನಿಗೆ ಇರುತ್ತೆ. ಈ ಸಭಾ ಕಾರ್ಯಕ್ರಮದ ಈ ಫಾರ್ಮ್ಯಾಲಿಟಿಗಳನ್ನ ನೀವು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತೀರಾ ಹೆಂಗೆ?
0: ಮಾಡ್ಲೇಬೇಕು ಮೇಡಮ್. ಈಗ ಸರ್ಕಾರಿ ಕಾರ್ಯಕ್ರಮ ಆದ್ರೆ ನಿಜವಾಗಿ ಅವರದು ರಾಜಕೀಯ ವ್ಯಕ್ತಿಗಳದ್ದು ಅದು ತುಂಬಾ ಇಂಪಾರ್ಟೆಂಟ್. ಯಾರ ಹೆಸರು ಫಸ್ಟ್ ಕರಿಬೇಕು, ಯಾರು ಸೆಕೆಂಡ್ ಕರಿಬೇಕು, ಎಲ್ಲಿ ಎಲ್ಲಿ ಯಾವ ಹೆಸರು ಬರಬೇಕು, ಪ್ರೋಟೋಕಾಲ್ ವೆರಿ ಇಂಪಾರ್ಟೆಂಟ್ ಅಲ್ಲಿ. ಸೊ ನಾಳೆಗೆ ಮೀಡಿಯಾ ಇದೆ, ಮುಂದೆ ಲೈವ್ ಇರುತ್ತೆ ಸಮ್ ಟೈಮ್, ಹಾಗಾಗಿ ಅದ್ರ ಬಗ್ಗೆ ತುಂಬಾ ಜಾಗ್ರತೆ ಮಾಡಬೇಕಾಗತ್ತೆ. ಇಷ್ಟೋ ಜಾಗ್ರತೆ ಮಾಡಿ ಹೋದರೂ ನಾವು ಏನು ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದೇವೆ ಆ ಕಾರ್ಯಕ್ರಮದಲ್ಲಿ ಆ ಗೆಸ್ಟ್ಗಳು ಬಂದಿರುವುದಿಲ್ಲ, ಅದೆಲ್ಲ ನಾವು ನೋಡಿದ ಅನುಭವಗಳಿದ್ದಾವೆ. ಸೊ ತುಂಬ ಆಯೋಜಕರ ಹತ್ರ ತುಂಬ ಕಾಂಟ್ಯಾಕ್ಟ್ ಇರಬೇಕು ಆ ಸಮಯದಲ್ಲಿ, ಅಂದಾಗ ಅದು ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯತೆ ಇದೆ.
1: ಹಾಗೆ ಇನ್ನೊಂದು ಸನ್ನಿವೇಶ ಬರುತ್ತೆ, ರಾಜಕೀಯ ಕಾರ್ಯಕ್ರಮಗಳಾದ್ರೆ ಅಥವಾ ಯಾವುದೇ ಕಾರ್ಯಕ್ರಮ ರಾಜಕೀಯ ನಾಯಕರು ಅಲ್ಲಿದ್ರೆ ಅವ್ರ ಟೈಮಿಗೆ ಬರೋದು, ಅವ್ರು ಮಾತಾಡಿ ಮಾತ್ರ
0: ಹೋಗ್ಬೋದು.
1: ಸೊ ಹಾಂಗಾಗಿ ನಾವು ಅದಕ್ಕೆ ಇಷ್ಟು ತಯಾರಿಯಲ್ಲಿ ಇರಕ್ಕ, ಈಗ ಅವ್ರು ಬತ್ತರ, ಅವ್ರು ಬಂದು ಅವ್ರನ್ನ ಕೂರ್ಸಕ್ ಸರಿಯತ್ತಿಲ್ಲ, ಅವ್ರು ಬತ್ತ ಇಲ್ಲಿ ಮಾತಾಡೋರು ಮಾತು ನಿಲ್ಲಿಸಿ ಅವ್ರನ್ನ ಸ್ವಾಗತ ಮಾಡ್ಕತ್ತ, ಕಡೆಗೆ ಅವ್ರನ್ನ ಕೂರಿಸಿ ಒಂದು ಹೂ ಕೊಡ್ಕತ್ತ, ಅದಾದ್ಮೇಲೆ ಮತ್ತವರೇ ಮಾತಾಡ್ಕ, ಅಂತದೊಂದು ಧಾವಂತ ಇರತ್ತೆ. ಅದ್ರಷ್ಟ್ರಲ್ಲಿ ನಿಮ್ಗೆ ಇಬ್ರು ನಂಗೆ ಆಲ್ರೆಡಿ ಈಗ ಹೋಯ್ಕ ಬೇರೆ ಕಡೆ ಪ್ರೋಗ್ರಾಮ್ ಇದೆ ಅಂತ ನಿಮ್ಮ ಹತ್ರ ಕೇಳಿರತ್ರ, ಇಂಥ ಸಂದಿಗ್ಧತೆಗಳಿರತ್ತ, ಅದನ್ನೆಲ್ಲ ನೀವು ಹೆಂಗ್ ಡಿಸೈಡ್ ಮಾಡ್ತೀನಿ?
0: ತುಂಬ ಇಂಪಾರ್ಟೆಂಟ್ ಪರ್ಸನ್, ಈಗ ಫಾರ್ ಎಕ್ಸಾಂಪಲ್ ಆಗಿ ಮಾನ್ಯ ಶಾಸಕರು ಅಥವಾ ಸಚಿವರು ಅವರು ಬಂದ್ರು, ಅವ್ರಿಗೆ ವೆರಿ ಇಂಪಾರ್ಟೆಂಟ್ ಇದೆ, ಅರ್ಜೆಂಟ್ ಇದೆ, ಹೋಗ್ಲೇಬೇಕು. ಬಟ್ ಆ ಟೈಮಲ್ಲಿ ಯಾವ ಉಳಿದ ಗೆಸ್ಟ್ಗಳಿದ್ದಾರೆ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಒಳ್ಳೇದು, ಸರ್ MLA ಬಂದಿದ್ದಾರೆ ತುಂಬ ಅರ್ಜೆಂಟ್ ಇದ್ದಾರೆ, ಅದ ಒಂದು 5 ನಿಮಿಷದಲ್ಲಿ ಮುಗಿಸ್ಬಿಡ್ತಾರೆ ಕಾರ್ಯಕ್ರಮ ಅವ್ರದ್ದು, ಸೊ ನೀವು ಆಮೇಲೆ ಮಾತಾಡಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಸ್ವಲ್ಪ ಸರಿ ಆಗಬಹುದೇನು. ಆಗಿದ್ದು ಇದೆ, ಆಗದೇ ಇದ್ದದ್ದು ಇದೆ.
1: ಆಗದಿದ್ದಾಗ ಅವರ ಮುನಿಸು ನಿರೂಪಕರ ಮೇಲೆ. ಓಕೆ, ಹಾಗೆಯೇ ಎಷ್ಟೊಂದು ಸಂದರ್ಭದಲ್ಲಿ ನಾವು ಕೆಲವರು ಮಾತುಗಳನ್ನ ಕಟ್ ಮಾಡಿದ್ದೆ ಅಂದ್ರೆ ಟೈಮ್ ಆಯ್ತು ಅಂತ, ಆಗಲೂ ಅವರ ಮುನಿಸು ನಿರೂಪಕರ ಮೇಲೆ. ಆಕ್ಚುಲಿ ಆರ್ಗನೈಸರ್ ಹೇಳ್ತಾರೆ ಸಾಕು ಅದನ್ನ ಕಟ್ ಮಾಡಿಸಿ ಅಂತ ಹೇಳ್ತಾರೆ, ಯಾಕಂದ್ರೆ ಇಷ್ಟೊತ್ತಿಗೆ ಮುಗಿಸಿ ಇನ್ನೊಂದು ಕಾರ್ಯಕ್ರಮ ಇದೆ ಅಂತ ಹೇಳಿ. ಬಟ್ ನಿರೂಪಕರಿಗೆ ಅವ್ರಿಗೆ ಹೇಳದೆ ಇರ್ಲಿಕ್ಕೆ ಆಗಲ್ಲ, ಹೇಳಬೇಕಾಗುತ್ತೆ. ಸೊ ಇವರು ಮುನಿಸಿಕೊಳ್ಳುದು ನಿರೂಪಕರ ಮೇಲೆ. ಇಂತಹ ಸಂದರ್ಭಗಳು ಇದ್ದಾವೆ. ಅದೆಷ್ಟೊಂದು ಸಂದರ್ಭ ಇರುತ್ತೆ, ನೀವು ಹೋದಲ್ಲಿ ಸರಿಯಾದ ಕರೆಂಟು ಮೈಕು ಇಂತಹ ವ್ಯವಸ್ಥೆಗಳೇ ಇರಲ್ಲ. ನಾವೇನ ನಿರೂಪಣೆಗೆ ದೊಡ್ಡದಾಗಿ ತಯಾರಿ ಮಾಡ್ಕೊಂಡು ಹೋಗಿರ್ತೀವಿ, ಅಲ್ಲೋಗಿ ನೋಡಿದ್ರೆ ಎಂತವಿರುವುದಿಲ್ಲ. ಇನ್ನೊಂದು ಕೆಲವು ಸಂದರ್ಭಗಳಿರುತ್ತೆ, ಅಲ್ಲಿ ಪ್ರೇಕ್ಷಕರೇ ಇರುವುದಿಲ್ಲ. ಇಂತ ಸಂದರ್ಭಗಳು ಬಂದಿದಾವ ಲೈಫ್ ಅಲ್ಲಿ?
0: ಖಂಡಿತ ಮೇಡಮ್. ಸರ್, 2000 ಜನ ಸೇರ್ತಾರೆ, ಒಂದು ಅದ್ಭುತ ಕಾರ್ಯಕ್ರಮ. 200 ಜನ ಇಲ್ಲದೆ ಇರುವ ವೇದಿಕೆಗಳು ನೋಡಿದ್ದೇವೆ ನಾವು. ಸೌಂಡ್ ಮಟ್ಟಿಗೆ ಸೂಪರ್ ಸೌಂಡ್ ಅಂತ ಹೇಳ್ತಾರೆ, ಸೌಂಡ್ ಯಾರಿಗೂ ಕೇಳದೇ ಇರುವಂತ ಸೌಂಡು ನೋಡಿದ್ದೇವೆ ನಾವು. ಹಾಗಂತ ಅವ್ರನ್ನ ದೂರ್ತಾ ಇಲ್ಲ ನಾನು, ಬಟ್ ಇದೆಲ್ಲ ಆದ ಅನುಭವಗಳು. ನಾವು ನಮ್ಮ ನಿರೂಪಣೆ ಚೆನ್ನಾಗಿರಬೇಕು ಅಂದ್ರೆ ಸೌಂಡ್ ವೆರಿ ಇಂಪಾರ್ಟೆಂಟ್. ಅಷ್ಟು ಚಂದದ ಸೌಂಡ್ ಇದ್ರೆ 50% ಸಕ್ಸಸ್ ಅದು. ನಾನು ಯಾವಾಗ್ಲೂ ಕಾರ್ಯಕ್ರಮಕ್ಕೆ ಹೋಗುವ ಮೊದಲು ಕೇಳುದು, ಸೌಂಡ್ ಯಾರಿಗೆ ಹೇಳಿದೀರ ಸರ್, ಯಾರು ಸೌಂಡು ಇವರು? ಹಾ, ರೆಡಿ. ಒಂದಿಷ್ಟು ಜನ ನಮ್ಮ ಕಾಂಟ್ಯಾಕ್ಟ್ ಪರಿಚಯದಲ್ಲಿದ್ದಾರೆ, ಗೊತ್ತಿದೆ ಅವ್ರಿಗೆ ನಾವು ಹೇಗೆ ಅಂತ ಗೊತ್ತಿದೆ. ಹಾಗೆ ಮಾಡ್ತಾರೆ. ಸೌಂಡ್ ಇಂಪಾರ್ಟೆಂಟು. ಪ್ರೇಕ್ಷಕ ಬಂಧುಗಳು ಅದೇ ಹೇಳಿದ್ನಲ್ಲ, ಹೇಳಲಿಕ್ಕೆ ಆಗುದಿಲ್ಲ ಮೇಡಮ್. ಅದು ಆ ಸಂದರ್ಭಕ್ಕೆ ಅನುಗುಣವಾಗಿ ಜೊತೆಯಾಗ್ತಾರೆ. ಸಭಾ ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಡು ಹೋಗೋಣ, ಯಕ್ಷಗಾನ ಅಲ್ವಾ ಅಥವಾ ಕಲ್ಚರಲ್ ಪ್ರೋಗ್ರಾಮ್ ಅಲ್ವಾ, ಆ ಮೈಂಡ್ ಸೆಟ್ ಇದ್ದವರು ಇರ್ತಾರೆ. ಸೊ ಇದೆಲ್ಲ ನೋಡಿದ್ದೇವೆ.
1: ಸಂದರ್ಭಗಳು ಹೆಂಗಿರತ್ ಕೇಳಿದ್ರೆ, ಆ ನೀವೊಂದು ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿ ಬಂದವರು ಗುರುತಿಸುವಿಕೆ ಅಂತ ಇರುತ್ತೆ. ಆಕ್ಚುಲಿ ಗುರುತಿಸುವಿಕೆ ಬಹಳ ಕಷ್ಟ ಅಂತ ನನಗೂ ಅನ್ಸೋದು. ಅವ್ರ ಸರಿ ಹೆಸರು ನಮಗ್ ಸರಿ ಗೊತ್ತಿರ್ತಿಲ್ಲ, ಇವ್ರು ಬಿಡಬೇಕೆ ಒಂದು ಹೇಳಿ, ಅವರ ಡೆಸಿಗ್ನೇಷನ್ ಎಂತದ್ದು ಅದು ಸಮ
0: ಗೊತ್ತಿರ್ತಿಲ್ಲ.
1: ಇವರಿಗೂ ಆ ಕಾರ್ಯಕ್ರಮಕ್ಕೂ ಆ ಕಾರ್ಯಕ್ರಮ ಸಂಯೋಜಕರಿಗೂ ಎಂತ
0: ಗೊತ್ತಿಲ್ಲ,
1: ಅದು ಗೊತ್ತಿರ್ತಿಲ್ಲ. ಇಂತ ಸಂದಿಗ್ಧತೆಗಳನ್ನ ಹೆಂಗ್ ನಿಭಾಯಿಸ್ತ
0: ಆಗಿದೆ ಅಂತ ಸಾಕಷ್ಟು ಆಗಿದೆ. ಒಂದು 8 ಜನ ಹೆಸರನ್ನ ಕೊಟ್ರು, ಆಮೇಲೆ ಆಯೋಜಕರು ಸುದ್ದಿ ಇಲ್ಲ, ಎಲ್ಲೆಲ್ಲೋ ಇರ್ತಾರೆ, ಬಂದಿದ್ದಾರೆ, ಲಾಸ್ಟ್ಗೆ ಹೆಸರೇ ಹೇಳಿಲ್ಲ ಅನ್ನೋದು ಕೂಡ ಬರಬಾರ್ದಲ್ಲ. ಸೊ ತುಂಬಾ ಜಾಗ್ರತೆ ಮಾಡ್ತೇವೆ ನಾವು. ಇಲ್ಲ, ಪ್ರೋಗ್ರಾಮ್ ಮುಗಿಯುವ ತನಕ ಗುರುತಿಸುವುದೇ ಮುಗಿಯುವುದಿಲ್ಲ ಮೇಡಮ್. ಸ್ವಾಗತ ಭಾಷಣ ಆಯ್ತು, ಎಲ್ಲ ಆಯ್ತು, ಧನ್ಯವಾದ, ಆದ್ರೂ ಗುರುತಿಸುವುದು ಮುಗಿಯುವುದಿಲ್ಲ. ಆ ತರ ಆಗಿದ್ದು ಉಂಟು. ನಾನು ಹೇಳೋದು ಇಷ್ಟೇ, ತುಂಬಾ ಜಾಗ್ರತೆ ಮಾಡ್ಬೇಕು ಆ ಟೈಮಲ್ಲಿ ಎಲ್ಲ. ಅವ್ರ ಮೈಂಡಲ್ಲಿ ಇದೆ, ಹಾ ನಾನು ಬಂದಿದ್ದೇನೆ, ಗುರುತಿಸ್ತಾರೆ ಇವರು ಅಂದದ್ದು ಇರ್ತದೆ. ನಾವು ಗುರುತಿಸದೇ ಇದ್ರೆ ಅವ್ರು ಬೇರೆ ಯಾರ ಮೇಲೆ ಹೊರೆ ಹಾಕೋದಿಲ್ಲ, ಗುರುತಿಸ್ತಿಲ್ಲ ಇವರು ಅಂತ. ನಮ್ಗೆ ಅವ್ರು ಯಾರು ಏನು ಗೊತ್ತೇ ಇರೋದಿಲ್ಲ, ನಿರೂಪಕರ ಮೇಲೆ ಬರೋದು ಅದು. ಸೊ ತುಂಬಾ ಜಾಗ್ರತೆ ಮಾಡಲೇಬೇಕಾಗತ್ತೆ.
1: ಮತ್ತೆ ಹೆಸರುಗಳನ್ನ ನೆನ್ಪಿಟ್ಕೊಳ್ಳೋದು,
0: ಹೌದು.
1: ಈಗ ಎಷ್ಟೊಂದು ಸಂದರ್ಭದಲ್ಲಿ ಪಟ ಪಡ ಬಂದಿರ್ತಿರಲ್ಲ, ಅಲ್ಲಿ ಬಂದು ಕೂಕೊಂಡಾಯ್ತು ಅಂದ್ರೆ ಇವ್ರ ಹೆಸರು ಹೇಳಿ ನಮ್ ಬರ್ಕಂ ಪುರ್ಸತಿಲ್ಲ, ಆ ಹೊತ್ತಿಗೆ ನೆನಪಿರತ್ತೆ
0: ಮೈಂಡಲ್ಲಿ.
1: ಇನ್ನೊಂದು 5 ನಿಮಿಷ ಆಪತ್ತಿಗೆ ಇನ್ನೊಂದು ಹೊತ್ತು ಹೆಸರು ಮಂಡಿಗೆ ಬಂದು ಆ ಹೆಸರು ಮರ್ತು ಹೊತ್ತು, ಅದು ಗಣೇಶನ ಸುರೇಶನ ರಮೇಶನ ಯಾವ ಹೆಸರು ಗೊತ್ತಿಲ್ಲ. ಸೊ ಈ ಅಂತ ಸಂದರ್ಭಗಳು ಬಂದಿದ್ವ ನಿಮ್ಮ ಲೈಫ್?
0: ಅಯ್ಯೋ, ಗೆಸ್ಟ್ಗಳು 8 ಸರ್, 8 ಜನ ಗೆಸ್ಟ್, ಮತ್ತೆ ಯಾರು ಇಲ್ಲ, 15 ಜನ ಗೆಸ್ಟ್. ಆ ಹೆಸರು ಇಲ್ಲ, ರೆಸಿಗ್ನೇಷನ್ ಇಲ್ಲ, ಹೆಸರು ಕರೀರಿ ಅಂತಾರೆ, ಅವ್ರು ಬಂದು ಕೂತ್ಕೊಳ್ತಾರೆ, ಅವ್ರು ಮಾತಾಡ್ತೇ ಅಂತಾರೆ. ಆ ಸಮಯಗಳು ಬಂದಾಗ ಆ ಸ್ಪಾಟಲ್ಲಿ ರೆಡಿ ಆಗೋದು ಇತ್ತಲ್ಲ, ಸಿಟ್ಸಿಟ್ ಬರುತ್ತೆ ಸಮ್ ಟೈಮ್. ಯಾಕಂದ್ರೆ ಕ್ಲಿಯರ್ ಆಗಿ ಆಯೋಜಕರು ಕೊಟ್ಟಿರೋದಿಲ್ಲ ಮಾಹಿತಿಯನ್ನ. ಪದನಾಮ ಹೇಳದೇ ಇದ್ರೆ ನನ್ನ ಪದನಾಮ ಹೇಳಿಲ್ಲ ಅಂತ ಹೇಳ್ತಾರೆ. ಇವೆಲ್ಲ ನಿಭಾಯಿಸ್ಕೊಂಡು ಹೋದ್ರೆ ಯಶಸ್ವಿ ನಿರೂಪಕ ಆಗತ್ತೆ, ಆಗುದಿಲ್ಲ ಅಂತಿಲ್ಲ. ಹಾ, ಅದು ಇಂಪಾರ್ಟೆಂಟ್. ಸ್ಪಾಟಲ್ಲಿ ಏನ್ ಮಾಡ್ತೇವಲ್ಲ, ನಾವೇನೇ ಬಯಾಟ್ ಮಾಡಿಕೊಂಡು ಸ್ಕ್ರಿಪ್ಟ್ ರೆಡಿ ಮಾಡ್ಕೊಂಡು ಹೋದ್ರೆ ನನ್ನ ಪ್ರಕಾರ ಅದು 100% ಫುಲ್ಫಿಲ್ ಆಗುದೇ ಇಲ್ಲ. ಆ ಟೈಮ್ ಅಲ್ಲಿ ಮಾಡೋದು ವೆರಿ ಇಂಪಾರ್ಟೆಂಟ್.
1: ಹಂಗೆ ನರ್ವಸ್ ಆಗಿದೆ, ನಗು ಮೊಗದಲ್ಲಿ ಮ್ಯಾನೇಜ್ ಮಾಡೋದು ಕೂಡ ಎಷ್ಟೋ ನಿರೂಪಕರಲ್ಲಿ ಈಗ ಚಾಲಾ ಆಯ್ಕೆ ಮಾತಾಡ್ತಾರೆ, ಲೈಕ್ ನಿರೂಪಣೆ ಮಾಡ್ತಾರೆ, ಎಲ್ಲರಿಗೂ ಆ ನಿರೂಪಕ ಬೇಕು ಅಥವಾ ನಿರೂಪಕಿ ಬೇಕು, ಅವರೇ ಬೇಕು. ಅದೇ ಧರ್ಮಕ್ಕೆ ಬಂದ್ ಮಾಡಿಕೊಟ್ರೆ ಅಡ್ಡಿಲ್ಲಮ್ಮಗಿರುತ್ತೆ. ಇದ್ರ ಬಗ್ಗೆ ನಿಮ್ಮ ಅನುಭವ?
0: ಕುಯಂಪುರವರ ಮಾತನ್ನ ಹೇಳಿದ್ರು ಮೇಡಮ್, ಬೆಳೆದು ಬೆಳೆಸುವುದು ಗೆಲುವು ಅಂತ. ನಾನು ಯಾಕೆ ಹೇಳ್ತೀನಿ ಅಂದ್ರೆ, ನಾವು ಒಂದು ಹಂತಕ್ಕೆ ಗುರುತಿಸಿಕೊಳ್ಳುವ ಟೈಮ್ ವರೆಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಮಾಡುವ. ಯಾಕಂದ್ರೆ ನಿದ್ದೆ ಬಿಟ್ಟು, ಮನೆ ಬಿಟ್ಟು, ಫ್ಯಾಮಿಲಿ ಬಿಟ್ಟು ರಾತ್ರಿ 2-3 ಗಂಟೆವರೆಗೆ ನಾವು ನಿರೂಪಣೆ ಮಾಡ್ಲಿಕ್ಕೆ ಹೋದ್ರೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಮಾಡಿದ್ರೆ ನಮ್ಮ ಒಂದು ವ್ಯಾಲ್ಯೂ ಇಲ್ಲ ಅಂತ ಹೇಳಿ ಅರ್ಥ. ನಿಜ ಹೇಳ್ತೇನೆ ಮೇಡಮ್, ಇತ್ತೀಚಿನ ದಿನಗಳಲ್ಲಿ ಹಾಗೆ ಆಗಿದೆ. ನಾನು ಹೇಳೋದು ಇಷ್ಟೇ, ನಿರೂಪಕರಿಗೆ ಒಂದು ಒಳ್ಳೆಯ ಸಂಭಾವನೆ ಕೊಡಿ, ತುಂಬಾ ಅಂತ ನಾನು ಹೇಳ್ತಾ ಇಲ್ಲ, ಸಂಭಾವನೆ ಕೊಡಿ. ಫ್ರೀಯಲ್ಲಿ ಬನ್ನಿ ಮಾಡಿ, ಆ ಕಾಲ ಹೋಗಿದೆ. ನನ್ನ ಪ್ರಕಾರ ಅದು ಕಷ್ಟ. ನಾವೆಲ್ಲ ಬೆಳೆಯುವ ಟೈಮಲ್ಲಿ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಮಾಡಿದ್ದೇವೆ ಇವತ್ತು. ಯಾಕಂದ್ರೆ ನಮ್ಮ ವರ್ಕ್ ಬೇಕಾದಷ್ಟಿದೆ, ಮತ್ತೆ ನಿರೂಪಣೆ ನಮ್ಮ ಪ್ರವೃತ್ತಿ ಮೇಡಮ್. ನಾನೊಬ್ಬ ಉಪನ್ಯಾಸಕ, ನಾನು ಅದನ್ನೇ ಮಾಡ್ಕೊಂಡು ಹೋಗುವುದಲ್ಲ, ಇದು ಜೊತೆಗೆ ಬೇರೆ ಬೇರೆ ವರ್ಕ್ಗಳಿದ್ದಾವೆ. ಸೊ ಕಂಪೇರ್ ಮಾಡಿದ್ರೆ ಸಂಭಾವನೆ ಇಲ್ಲದೆ ಇದ್ರೆ ಅದು ನಮ್ಮ ಮಾತುಗಳಿಗೆ ಅಥವಾ ಇದಕ್ಕೆ ಬೆಲೆ ಇಲ್ಲ ಅಂತ ಅರ್ಥ. ಸೊ ಬೇಕೇ ಬೇಕು ಸಂಭಾವನೆ. ಅದೇ ಲೈಫ್ ಅಲ್ಲ
1: ಬಟ್ ಬೇಕು.
0: ಈಗ ವೃತ್ತಿಪರ ನಿರೂಪಕರಿದ್ದಾರೆ, ಲೈಫ್ ಅದೇ ಇರುತ್ತೆ, ಅವರು ಅವರು ಇದೇ ಬೇರೆ, ಬಟ್ ನಮ್ಮದೆಲ್ಲ ಇದೇ ಬೇರೆ ಹಾಗೆ.
1: ಸೊ ಆದ್ರೆ ಸಂಭಾವನೆ ಬೇಕು
0: ಬೇಕು,
1: ಅದ್ರ ಬಗ್ಗೆ ಸ್ವಲ್ಪ ಭಾವನೆ ನಿಮ್ಮಲ್ಲೂ ಇರಲಿ ಕರೆಯುವಾಗ. ಅವ್ರು ಅವ್ರ ಪಾಪಧರ್ಮರೆ, ಅವ್ರು ಅಡ್ಡಿಲ್ಲ, ಅವ್ರು ಹಾಗೆ ಒಂದ್ ಮಾಡ್ತಾರೆ, ನೀನ್ ಕರೆ ಅಡ್ಡಿಲ್ಲ ಅಂತ. ಇವ್ರ ಪಾಪ ಇವ್ರ ದಾಕ್ಷಿಣ್ಯಕ್ ಬಿದ್ದು ಅವ್ರು ನಮ್ ಕೂತಿತ್ತಲ್ಲ ಅಂತ ಹೇಳ್ಕೊಂಡು ಈ ದಾಕ್ಷಿಣ್ಯದೊಳಗಿತ್ತಲ್ಲ ಹೋಯ್, ಇವ್ರ ಟೈಮ್, ಇವ್ರ ಎನರ್ಜಿ, ಇವ್ರದ್ದು ಕಾರ್ ಇದು ಪೆಟ್ರೋಲ್ ಇಲ್ಲಿ ಮನೆಗ್ ಬೈಸ್ಕೊಂಡ್ ಎಲ್ಲಾ ಸೇರ್ಕೊಂಡ ಕಡೆಗೆ ಎಂತ ಕ್ವಾದ್ನೋದಕ್ಕಂತ
0: ಅನ್ನಿಸ್ಬಾರ್ದು.
1: ಹಾಗೆ ಇನ್ನೊಂದು ಕೇಳೋದಾದ್ರೆ, ಈ ನಿರೂಪಣೆ ಅನ್ನೋದನ್ನ ನಮ್ಮ ವಿದ್ಯಾರ್ಥಿಗಳಿಗೆ ತುಂಬಾ ಚಂದದಲ್ಲಿ ಹೇಳ್ಕೊಡುದಾರೆ. ಯಾಕಂದ್ರೆ ಈ ಶಾಲಾ ದಿನಗಳಲ್ಲಿ, ಕಾಲೇಜು ದಿನಗಳಲ್ಲಿ ಅವ್ರಿಗೆ ವೇದಿಕೆಗಳನ್ನ ಕೊಟ್ಟರು ಅವ್ರು ತುಂಬಾ ಚಂದ ಬೆಳೀತಾರೆ, ತುಂಬಾ ಚೆನ್ನಾಗಿ ಬೆಳೀತಾರೆ. ಅದು ಸ್ಟಾರ್ಟ್ ಮಾಡ್ಬೇಕಾಗಿರೋದು ಆಕ್ಚುಲಿ ಅಲ್ಲೇ, ಮಕ್ಕಳ ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ ಅಲ್ಲಿಂದ ಬೆಳೆಯುತ್ತೆ. ನಾವು ಹೆಂಗ್ ಮಾಡ್ಲಕ್ಕೆ
0: ಮೇಡಮ್? ನಾನು ಪ್ರೇರಣಾ ಯೂಟ್ಯೂಬ್ ಚಾನೆಲ್ ಅಂತ ಒಂದು ಚಾನೆಲ್ ಸ್ಟಾರ್ಟ್ ಮಾಡಿದೆ. ಯಾವಾಗ? ಕೊರೋನಾ ಟೈಮಲ್ಲಿ. 2 ಇಯರ್ಸ್ ಕಂಟಿನ್ಯೂ ರನ್ ಮಾಡಿದ್ದೆ, ಬರೀ ನಿರೂಪಣೆ, ಮಕ್ಕಳಿಗೆ ನಿರೂಪಣೆಗೆ ಸಂಬಂಧಪಟ್ಟಂತ ಕಾರ್ಯಕ್ರಮಗಳು, ಒಂದಿಷ್ಟು ವೇದಿಕೆಯನ್ನು ಒದಗಿಸಿಕೊಟ್ಟೆ. ಆ ಮಕ್ಳು ಇವತ್ತು ಇಂಜಿನಿಯರ್ ಮಾಡ್ತಾ ಇದ್ದಾರೆ, ಕೆಲವೊಬ್ಬರು CA ಮಾಡ್ತಾ ಇದ್ದಾರೆ, CS ಮಾಡ್ತಾ ಇದ್ದಾರೆ, ಅದ್ಭುತ ನಿರೂಪಕರು ಆದವರು ಇದ್ದಾರೆ. ಆ ಖುಷಿ ನನಗಿದೆ. ಮಕ್ಕಳಿಗೆ ಅಂತಹ ವೇದಿಕೆಯನ್ನು ಕೊಟ್ಟರೆ ಬೆಳೆಸ್ಬೇಕು ಮಾತ್ರ ಅವರನ್ನ. ಈಗ ಕನ್ನಡದ ಕ್ಲಿಯರ್ ಕನ್ನಡ ಇರಲಿ, ಶುದ್ಧ ಕನ್ನಡ ಇರಲಿ, ಇಂಗ್ಲಿಷ್ ಚೆನ್ನಾಗಿರಲಿ, ಸಂದರ್ಭಕ್ಕೆ ಅನುಗುಣವಾಗಿ ಮಾಡಬೇಕು, ಯಾವ್ಯಾವ ಸ್ಟೇಜ್ ಅಂತ ನೋಡ್ಕೊಳ್ಳಿ. ಮಕ್ಕಳಿಗೆ ಅದನ್ನ ಕಲಿಸಿದ್ರೆ, ಒಂದು ಸಭಾ ಕಾರ್ಯಕ್ರಮ ನಿರ್ವಹಣೆಯನ್ನು ಮಕ್ಕಳಿಗೆ ಕಲಿಸಿದ್ರೆ ಖಂಡಿತ ಮಕ್ಕಳು ಇಂಪ್ರೂವ್ಮೆಂಟ್ ಆಗ್ತಾರೆ. ನಾಳೆಗೆ ಎಂತಹದ್ದೇ ಕಾರ್ಯಕ್ರಮ ಬರಲಿ, ಅದ್ಭುತವಾದಂತಹ ಕಾರ್ಯಕ್ರಮ ಮಾಡ್ಲಿಕ್ಕೆ ನನ್ನ ಸ್ಟೂಡೆಂಟ್ಸ್ ತುಂಬಾ ಜನ ಇದ್ದಾರೆ. ಇವತ್ತು ನಾವು ಬೆಳೆಸಿದವರು ಅಂದ್ರೆ ನನ್ನಿಂದನೇ ಆಯ್ತಂತ ನಾನು ಹೇಳ್ತಾ ಇಲ್ಲ, ಪುಷ್ ಮಾಡಿದ್ದೇವೆ ಮೇಡಮ್.
1: ವೆರಿ ನೈಸ್, ದಟ್ ಶುಡ್ ಹ್ಯಾಪನ್ ಆಕ್ಚುಲಿ ಇನ್ ಎವ್ರಿ ಸ್ಕೂಲ್ ಅಂಡ್ ಕಾಲೇಜಸ್. ಎಂತ ಕಂದ್ಕೇಂದ್ರೆ ಮಕ್ಕಳಿಗದು ಆತ್ಮವಿಶ್ವಾಸವನ್ನ ಜಾಸ್ತಿ ಮಾಡುತ್ತೆ, ಅವರ ಕಮ್ಯುನಿಕೇಶನ್ ಅನ್ನ ಇಂಪ್ರೂವ್ ಮಾಡುತ್ತೆ. ನಾಳೆ ಅವರಿಂದ ಯಾವ ಲೆವೆಲ್ಗೂ ಅದರಿಂದ ಹೋಗ್ಬಹುದು. ಯಾಕಂದ್ರೆ ನಾವುಗಳು ಕೂಡ ಕಾಲೇಜ್ ದಿನಗಳಲ್ಲಿ ಆ ವೇದಿಕೆಯನ್ನ ಬಳಸಿಕೊಂಡಿದ್ದಕ್ಕೆ ಇವತ್ತಿಲ್ಲಿ ಇಷ್ಟಪ್ಪ ಮಾತಾಡ್ತಿತ್ತು. ಕಾನ್ಫಿಡೆನ್ಸ್ ಬಂದದ್ದೇ ಆ ವೇದಿಕೆಗಳಿಂದ, ಅದನ್ನ ಮಕ್ಕಳಲ್ಲಿ ಇದ್ ಮಾಡ್ತಾರೆ. ನಮ್ಮಲ್ಲಿ ಹೆಚ್ಚಿನ ಕಡೆ ಎಂತ ಅತ್ಕೇಂದ್ರೆ ಯಾರೋ ಒಬ್ಬರು ನಿರೂಪಕ ಲೈಕ್ ಮಾತಾಡ್ತಾರೆ, ಅದು ಯಾವ್ದೋ ಸ್ಟೂಡೆಂಟ್ ಇರ್ಬೋದು ಇಲ್ಲ ಯಾವ್ದೋ ಲೆಕ್ಚರರು ಅಥವಾ ಟೀಚರ್ ಇರ್ಬೋದು, ಅವರಿಗೆ ಕೊಡು, ನೀವೇ ಮಾಡಿ ನೀವೇ ಮಾಡಿ ನೀವೇ ಮಾಡಿ ಹಂಗಲ್ಲ. ಅಲ್ಲಿ ಬೇರೆ ಪ್ರತಿಭೆಗಳು ಸುಮಾರು ಜನ, ಒಂದ್ ಸ್ವಲ್ಪ ಎಕ್ಸ್ಪ್ಲೋರ್ ಕೂಡ ಮಾಡ್ಕ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಲ್ಲಿ ಅಂತ ಹೇಳುದು. ಅಲ್ಲಿ ಈಗ ಒಂದ್ ಕಾರ್ಯಕ್ರಮಕ್ಕೆ ಹೋಯ್ಕರ ಒಂದ್ ಗಾನ ಅಂಗಿ ಹಾಕೋ ಹೋಯ್ಕಲ್ಲ ಮಾರೆ, ಅದನ್ನೆಲ್ಲ ನೀವು ಅದಕ್ಕೆಷ್ಟು ಗಮನ ಕೊಡೋದು ಮುಖ್ಯ
0: ಮೇಡಮ್. ಡ್ರೆಸ್ ಕೋಡ್ ವೆರಿ ಇಂಪಾರ್ಟೆಂಟ್, ನಿರೂಪಕರಿಗೆ ಸ್ವಲ್ಪ ಗುರ್ತಿಸ್ಕೊಂಡಿದ್ದಾನೆ ಅಂದ್ರೆ ಡ್ರೆಸ್ ಕೋಡ್ ಇಂಪಾರ್ಟೆಂಟ್. ಇವತ್ತು ಈ ಶರ್ಟ್ ಹಾಕೊಂಡು ಹೋದ್ರೆ ನೆಕ್ಸ್ಟ್ ಹೋದ್ರೆ ಮೊನ್ನೆನು ಈ ಶರ್ಟ್ ನೋಡಿದಂಗಿತ್ತು ಅನ್ನುವರು ಇದ್ದಾರೆ. ಬ್ಲೇಜರ್ಗಳು, ದೊಡ್ಡ ಪ್ರೋಗ್ರಾಮಿಗೆಲ್ಲ ಹೋದಾಗ ಬ್ಲೇಜರ್ಗಳು, ಓವರ್ ಕೋಟ್ಗಳು, ಒಳ್ಳೆ ಶರ್ಟ್ಗಳು, ಡಿಸಿಪ್ಲಿನ್ ಇರ್ತಕ್ಕಂತಹ ಡ್ರೆಸ್ ಕೋಡ್ ಇದ್ರೆ ಇನ್ನು ಆ ಕಾರ್ಯಕ್ರಮನೂ ಚೆನ್ನಾಗಾಗುತ್ತೆ, ಮತ್ತೆ ಗುರ್ತಿಸ್ಕೊಳ್ಳಿಕ್ಕೂ ಈಸಿ ಅಂತ ಹೇಳಿ
1: ನಮ್ ಕಾನ್ಫಿಡೆನ್ಸ್ ಕೂಡ ಜಾಸ್ತಿ ಇರುತ್ತೆ. ಚಂದ ಕಾಣ್ತಿದ್ದೋ
0: ಅನ್ನೋದು.
1: ಹಾಗೆ ನೀವಾಗ ಹೇಳಿದ್ರಿ ಪ್ರೊಫೈಲ್ ಅಂದ್ರೆ PPT ಅಲ್ಲಿ ಎಲ್ಲ
0: ಮಾಡಿ,
1: ನಿರೂಪಕರಿಗೆ ಇದೆ ಒಂದ್ ಸಮಸ್ಯೆ, ಫೋಟೋ ಎಲ್ಲ ಸುಮಾರು ತೆಗ್ದಿರ್ತಾರೆ, ಹೋಯ್ ಬಂದ್ಮೇಲೆ ಆ ಫೋಟೋ ತಕೊಂಡ್ಕಲ್ಲ, ಅದನ್ನ ಹೆಂಗ್ ತಕೊಂಡ್?
0: ಅಯ್ಯೋ ಮೇಡಮ್ ಇದು ನಿಜ ಹೌದು, ಕಳಿಸ್ತೇನೆ ಸರ್, ನಾಳೆ ಪಕ್ಕ ಕಳಿಸ್ತೇನೆ. ಕೇಳಿ ಕೇಳಿ ಕೇಳಿ ಕೇಳಿ ಯಾವತ್ತೋ ಫೋಟೋ ಬರ್ತದೆ, ಎಲ್ಲ ಮುಗ್ದಿದೆ, ಯಾವಾಗ ಯೂಸ್ ಇಲ್ಲ. ಒಂದು ಕ್ರೇಜ್ ಎಲ್ಲರಿಗೂ ಇದ್ದೇ ಇರುತ್ತಲ್ಲ ಮೇಡಮ್. ನಾನು ಇಷ್ಟುವರೆಗೆ ಏನು ನಿರೂಪಣೆ ಮಾಡಿದ್ದೆ ನಂಗೆ ಗೊತ್ತು, ಒಂದಿಲ್ಲ ಒಂದು ದಿವಸ ಮುಂದೆ ಯೂಸ್ ಆಗಬಹುದು ಅಂತ ಅಂದುಕೊಂಡು ಸಾಧ್ಯ ಆದಷ್ಟು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೇನೆ. ಇವತ್ತು ಪ್ರೋಗ್ರಾಮ್ ಅದು ಇವತ್ತು ಸಿಗದೇ ಇದ್ರು ಸಾಧ್ಯ ಆದಷ್ಟು ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ.
1: ಅದು ನಿಮಗೆ
0: ಪ್ಲಸ್, ಅದು
1: ಪ್ಲಸ್ ಆಯ್ತು ಮೊನ್ನೆ.
0: ಮೊನ್ನೆ ಮೊನ್ನೆ ನಿಜವಾಗಿ ನಿಜವಾಗಿ ಪ್ಲಸ್ ಆಯ್ತು.
1: ನಿರೂಪಣ ರತ್ನ ರಾಜ್ಯ ಪ್ರಶಸ್ತಿ ಒಪ್ಪಕದು, ಅದು ಒಂದ್ ಕಾರಣ ಆಯ್ತು. ನೀವ್ ಅದ್ ಇಟ್ಕೊಂಡ್ ಇದ್ರೆ ನೀವ್ ಎಲ್ಲಿಂದ PPT ಎಲ್ಲ ಮಾಡಿ ಒಂದು ಪ್ರೊಫೈಲ್ ಮಾಡಿ ಕೊಡ್ತೀರಿ?
0: ಕಷ್ಟ ಕಷ್ಟ
1: ಅಲ್ದಾ? ಸೊ ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತ್ರಿ. ಹಿಂಗಿಷ್ಟೆಲ್ಲ ಆಪತ್ತಿಗೆ ಈ ನಿರೂಪಣೆ ದಿನವೇ ಗಂಟ್ಲು ಕೆಟ್ರೆ, ಸ್ವರ ಹೊರೆ, ಕೆಮ್ಮು ಶುರು ಆದ್ರೆ, ಈ ಸಮಸ್ಯೆ ಈ ಮಾತುಗಾರರಿಗೆ ಮತ್ತೆ ನಿರೂಪಕರಿಗೆ ಬಹಳಷ್ಟು ಅಮೂಲ್ಯ ಅನ್ಸೋದು ಅವರ ಧ್ವನಿ ಮತ್ತೆ ಮಾತು. ಸೊ ಇದನ್ನೆಲ್ಲ ಹೇಗೆ ಕಾಯ್ದಿಟ್ಟುಕೊಳ್ಳುವುದು?
0: ಏನು ಆಯುರ್ವೇದಿಕ್ ಮೆಡಿಸಿನ್ ಎಲ್ಲ ಹೇಳ್ತಾರೆ ಮನೆ ಮದ್ದು ಅಂತ ಹೇಳ್ತಾರೆ, ಅದೆಲ್ಲ ಈ ಕಾಳುಮೆಣಸು ಗೊತ್ತುಂಟಲ್ಲ ಅದೆಲ್ಲ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿಕೊಂಡು ಹೆಂಗಾರು ಮಾಡಿ ಮ್ಯಾನೇಜ್ ಮಾಡಬೇಕು. ಯಾಕಂದ್ರೆ ಇವತ್ತು ಸಂಜೆ ಪ್ರೋಗ್ರಾಮು, ಇವತ್ತು ಬೆಳಿಗ್ಗೆ ನಂಗೆ ತುಂಬ ಟೈರ್ಡ್ ಆಗಿದೆ ಅಥವಾ ಆಗ್ತಾ ಇಲ್ಲ ಅಂದ್ರೆ ಬದಲು ವ್ಯವಸ್ಥೆ ಸ್ವಲ್ಪ ಕಷ್ಟ ಅವರಿಗೆ. ನಮ್ಮನ್ನ ನಂಬ್ಕೊಂಡಿರ್ತಾರೆ ಪಾಪ,
1: ಹೌದು
0: ನಮ್ಮನ್ನ ನಂಬ್ಕೊಂಡಿರ್ತಾರೆ. ಸೊ ಏನಾದರೂ ಮಾಡಿ ಮ್ಯಾನೇಜ್ ಮಾಡಲೇಬೇಕು, ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಇಲ್ಲ ಒಂದು ವೀಕ್ ಇದೆ, ಒಂದು ವಾರ ಇದೆ, 4-5 ಡೇಸ್ ಇದೆ ಅಂದ್ರೆ ಏನೋ ಅದು ಬದಲು ವ್ಯವಸ್ಥೆ ಇವತ್ತು ನಮ್ಗೆ ಸರಿ ಆಗುತ್ತೆ ನಾಳೆ ಬರ್ತೇವೆ ಅಂತ ಹೇಳ್ಬೋದು. ಅದೆಲ್ಲ ಆಗಿದ್ದುಂಟು. ಸೊ ನಾವು ಅದನ್ನ ಹೆಲ್ತ್ ಕಡೆನೂ ಕೂಡ ಗಮನ ಕೊಡ್ಬೇಕು ಮೇಡಮ್,
1: ತುಂಬಾ ಕೊಡ್ಬೇಕು.
0: ಹೌದು,
1: ಸ್ವರ ಧ್ವನಿ ಕೈ ಕೊಡ್ದಿದ್ದಾಗ ಕೈ ಹಿಡಿದು ನಡೆಸಬೇಕಾಗುತ್ತೆ
0: ಅಲ್ವಾ.
1: ಮತ್ತೆ ಟೈಮ್ಗೆ ರೀಚ್ ಆಗೋದು, ಪಂಕ್ಚುಯಾಲಿಟಿ ಫಾರ್ ಅ ನಿರೂಪಕ ಅಥವಾ ನಿರೂಪಕಿ, ಹೌ ಇಂಪಾರ್ಟೆಂಟ್ ಇಟ್ ಇಸ್.
0: 8 ಗಂಟೆಗೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ 7:30 ಹೋಗಿ ರೀಚ್ ಆಗೋದಲ್ಲ, 1 ಗಂಟೆ ಮೊದ್ಲಾರು ಹೋಗ್ಬೇಕು. ಯಾಕಂದ್ರೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗೋದು 9 ಗಂಟೆಗೆ ಮಾಡ್ಲಿ, ಅವರು 10 ಗಂಟೆಗೆ ಮಾಡ್ಲಿ, ಅವ್ರು ಹಾಕಿದ ಟೈಮ್ 8 ಗಂಟೆಗೆ. 1 ಗಂಟೆ ಮೊದಲು ಹೋದ್ರೆ ಒಂದಿಷ್ಟು ಕಂಟೆಂಟ್ಗಳು ಅಥವಾ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಅಥವಾ ಇನ್ನೂ ಇನ್ಫಾರ್ಮೇಶನ್ ತಗೊಳ್ಳಿಕ್ಕಾಗುತ್ತೆ. ಹಾಗಾಗಿ ಇನ್ ಟೈಮಿಗೆ ಹೋಗೋದಕ್ಕಿಂತ ಬಿಫೋರ್ ಹೋಗಿ ನಾವು ರೆಡಿ ಆಗೋದು ತುಂಬಾ ಒಳ್ಳೇದು. ಅಲ್ಲಿ ಜನ ಇಲ್ಲಿ ಇಲ್ಲದೆ ಇಲ್ಲಿ ಇಂಪಾರ್ಟೆಂಟ್. ಹೌದು,
1: ಕೆಲವೊಂದು ಸ್ಟೇಜ್ ಅಲ್ಲಿ ಸ್ವಯಂ ಸೇವಕರೇ ಇರೋದಿಲ್ಲ, ಸನ್ಮಾನ ಕುರ್ಚಿ ತಕೊಂಡೋಗಿ ನಾವ್ ಹಿಡ್ಕತ್ತ, ಇಲ್ಲ ಯಾರ ಬಂದ್ರೆ ಎಕ್ಸ್ಟ್ರಾ ಎಂತ ಮಾಡುದು, ಟೈಮ್ ಇಲ್ಲ, ಮತ್ತೆ ತಕೊಂಡೋಗಿ ಕುರ್ಚಿ ಇಡ, ಆ ಡಯಾಸ್ ತೆಗ್ದು ಆಚೆಗಿಡ, ಪೋಡಿಯಂ ತೆಗ್ದು ಈಚೆಗಿಡ, ಆಚೆಗಿಡ. ಸೊ ಇಂಥದ್ದೆಲ್ಲ ನೀವು ಮಾಡಿದ್ರೆ
0: 100% ಮೇಡಮ್, ಎಷ್ಟೋ ವೇದಿಕೆಯಲ್ಲಿ ಸನ್ಮಾನಕ್ಕೆ ಅನೌನ್ಸ್ ಮಾಡುದು ನಾನೇ, ಕುರ್ಚಿ ಇಡುದು ನಾನೇ, ಆಗಿದೆ ಅದೆಲ್ಲ ಅನುಭವಗಳಾಗಿದೆ.
1: ಯಾಕೆಂದ್ರೆ ನಾನು ಈ ಕಾರ್ಯಕ್ರಮದ ನಿರೂಪಕ ಒಂದು ಜಾಬ್ ಇಟ್ಕೊಂಡ್ರೆ
0: ಸಾಧ್ಯ ಇಲ್ಲ ಮೇಡಮ್ ಅಲ್ಲಿ. ಮತ್ತೆ ನಾನು ಪ್ರತಿ ಪ್ರೋಗ್ರಾಮಿಗೆ ಹೋದಾಗ, ಎಸ್ಪೆಷಲಿ ಯುವಕ ಮಂಡಲದ ಕಾರ್ಯಕ್ರಮಗಳಿಗೆ ಹೋದಾಗ, ಯುವಕರಿಗೆಲ್ಲ ಒಂದು 5 ನಿಮಿಷ ನಾನು ಮಾತಾಡಿಸ್ದೆ, ಇಲ್ಲಿ ನೋಡಿ ಈ ತರ ಮಾಡಿದ್ರೆ ಈ ಪ್ರೋಗ್ರಾಮ್ ಚಂದ ಬರ್ತಾರೆ, ಒಂದ್ ಸ್ವಲ್ಪ ರೆಡಿಯಾಗಿ ಆಯ್ತಾ ಅಂತ ಹೇಳಿ ಅಲ್ಲಿ ತಗೊಳ್ತಾರೋ ಬಿಡ್ತಾರೋ ಪಾಲಿಸ್ತಾರೋ ಗೊತ್ತಿಲ್ಲ, ಬಟ್ ಒಂದು ಗೈಡ್ ಮಾಡಿದ್ರೆ ಸ್ವಲ್ಪ ಜನ ಆದ್ರೂ
1: ರೆಡಿ
0: ಆಗಬಹುದೇನು
1: ಅಂತ
0: ಅಂತ.
1: ಓಕೆ, ನೀವು ಮಕ್ಕಳಿಗೆ ಕೋವಿಡ್ ಟೈಮ್ ಅಲ್ಲಿ ನಿರೂಪಣ ಬಗ್ಗೆ
0: ಅಂದ್ರೆ ಏನ್ ಮಾಡಿದ್ದೇನೆ ಅಂದ್ರೆ ಯೂಟ್ಯೂಬ್ ಚಾನಲ್ ಸ್ಟಾಪ್ ಮಾಡಿದ್ದೇವೆ. ಇವಾಗ ನಾವು ಲೈವ್ ಅಂದ್ರೆ ಈ ನಮ್ಮ ಫಾರ್ ಎಕ್ಸಾಂಪಲ್ ಆಗಿ ನಮ್ಮ ಕಾಲೇಜ್ ನಲ್ಲಿ ಕಾರ್ಯಕ್ರಮಗಳು ಬಂದಾಗ ಮಕ್ಕಳಿಗೆ ಟ್ರೈನ್ ಮಾಡ್ತೇವೆ. ಪ್ರೆಸೆಸ್ ಡೇ ಬರುತ್ತೆ, ಟ್ಯಾಲೆಂಟ್ ಡೇ ಅಂತ ಹೇಳಿ ಬರ್ತದೆ, ಕಾಲೇಜ್ ಡೇ ಅಂತ ಹೇಳಿ ಬರ್ತದೆ. ಆ ಕಲ್ಚರಲ್ ಪ್ರೋಗ್ರಾಮ್ ಅನ್ನು ಹ್ಯಾಂಡಲ್ ಮಾಡ್ಲಿಕ್ಕೆ ಮಕ್ಕಳಿಗೆ ಬಿಟ್ಬಿಡ್ತೇವೆ, ಮಕ್ಕಳು ರೆಡಿ ಆಗ್ತಾರೆ. ಮಕ್ಕಳು ಪಿ ಯು ಸಿ ಮುಗಿಸ್ಕೊಂಡು ಹೋಗುವಾಗ ಖುಷಿ ಏನು ಗೊತ್ತುಂಟ, ನಾನು ಈ ಕಾಲೇಜ್ ನಲ್ಲಿ ಈ ಪ್ರೋಗ್ರಾಮ್ ಅಲ್ಲಿ ಆಂಕರಿಂಗ್ ಮಾಡಿದ್ದೆ. ಆ ಖುಷಿ ಮುಂದೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ.
1: ಓಕೆ, ಬಟ್ ನಿಮ್ಮ ತರಬೇತಿ ಅವರಿಗೆ ಇರುತ್ತೆ?
0: ಇರುತ್ತೆ, ಖಂಡಿತ ಇರ್ತದೆ. ಹೌದು ಹೌದು, ಇದ್ದೇ ಇರುತ್ತೆ, ಪರ್ಫೆಕ್ಟ್ ಕಾರ್ಯಕ್ರಮ ಬರಬೇಕಾಗುತ್ತೆ.
1: ವೆರಿ ನೈಸ್, ಸೂಪರ್ ಸರ್, ಖುಷಿ ಆಯ್ತು.
0: ಥ್ಯಾಂಕ್ ಯು ಮೇಡಮ್.
1: ನಾವು ಇಬ್ರು ಮಾತಾಡಿದ್ದು ನಿರೂಪಣೆ ಬಗ್ಗೆನೆ.
0: ಹೌದು,
1: ಯಾಕಂದ್ರೆ ವಿಷಯ ಇದ್ದದ್ದೇ ನಿರೂಪಣೆ ಬಗ್ಗೆ, ಬಂದು ಕೂತ್ಮೇಲೆ ನಂಗೆ ಬೇರೆ ವಿಷಯ ಕಾಣ್ತಾ ಇರ್ಲಿಲ್ಲ. ನೀವು ಉಪನ್ಯಾಸಕರು, ಕನ್ನಡವನ್ನ ಪಾಠ ಮಾಡ್ತೀರಿ, ಬಹಳಷ್ಟು ಹುದ್ದೆಗಳನ್ನ ನಿರ್ವಹಿಸ್ತೀರಿ, ಅದೆಲ್ಲ ಓಕೆ, ಬಟ್ ನನ್ನ ಮುಂದೆ ಉದಯ ನಾಯಕ್ ಅವರು ಕೂತಾಗ ನಂಗೆ ಕಣ್ಣದ್ದು ನಿರೂಪಣೆ, ಹಾಗಾಗಿ ನಿರೂಪಣೆ ಮಾತುಕತೆ ಕುಂದಾಪುರ ಮಾತುಕತೆ ಆಗಿ ಹೋಯ್ತು. ಅಡ್ಡಿಲ್ಲ ಸರ್, ನೀವು ಇಲ್ಲಿ ತನಕ ಬಂದು ನಮ್ಮೊಂದಿಗೆ ನಮ್ಮ ಕುಂದಾಪುರ ಮಾತುಕತೆಯಲ್ಲಿ ತುಂಬಾ ಲಾಯಕ್ ಮಾತಾಡ್ರಿ. ಕುಂದಾಪುರ ಮಾತುಕತೆಯಲ್ಲಿ ಕುಂದಾಪುರ ಕನ್ನಡ ಮಾತ್ರ ಸ್ವಲ್ಪ ಆಚೆಚಿಗೆ,
0: ಅಂದದ ಭಾಷೆ, ಗಂಧದ ಭಾಷೆ, ಗತ್ತಿನ ಭಾಷೆ, ಗಮ್ಮತ್ತಿನ ಭಾಷೆ, ಅದ್ ನಮ್ ಕುಂದಾಪುರ ಕನ್ನಡ ಭಾಷೆ ಅಂತ ಹೇಳಿ. ಕುಂದಾಪುರ ಕನ್ನಡ ದಿನಾಚರಣೆ ಮಾತ್ರ ಅಲ್ಲ, ಯಾವತ್ತೂ ಇರಬೇಕು. ಸೊ ನಾವು ಪಾಠ ಮಾಡುವ ಸಮಯದಲ್ಲಿ ಎಲ್ಲ ಬಳಸ್ಲಿಕ್ಕೆ ಸ್ವಲ್ಪ ಕಷ್ಟ, ಮನೆಯಲ್ಲೆಲ್ಲ ಬಳಸ್ಕೊಳ್ತಾರೆ. ನಿರೂಪಕರು ಏನ್ ಗೊತ್ತುಂಟ, ಆ ಕುಂದಾಪುರ ಕನ್ನಡ ಬಳಸ್ಕೊಳ್ಳೋದು ತುಂಬಾ ಕಡಿಮೆ. ಏನಾ, ಈಗ ಮಡಿಕೇರಿಗೆ ಹೋಗ್ತೇನೆ ಪ್ರತಿ ವರ್ಷ, ಅಲ್ಲಿ ಹೋಗಿ ಇದನ್ನ ಹೇಳಲಿಕ್ಕೆ
1: ಆಗೋದಿಲ್ಲ.
0: ಹೆಚ್ಚಾಗಿ ನಮ್ದು ಅಚ್ಚ ಕನ್ನಡದನ್ನೇ ಇತ್ತದೆ, ಬಟ್ ಪ್ರಯತ್ನ ಇತ್ತದೆ.
1: ಆದ್ರೆ ಎಂತ ಗೊತ್ತ ಸರ್, ನಾನೊಂದು ಅಬ್ಸರ್ವ್ ಮಾಡಿದ್ದು, ನಮ್ಮಲ್ಲಿ ಈ ಮಾಸ್ಟರ್, ಉಪನ್ಯಾಸಕರು, ಲೆಕ್ಚರರ್ಸ್ ಎಲ್ಲ ಇರ್ತಾರಲ್ಲ, ಅವ್ರು ಹೆಚ್ಚಾಗಿ ಮೈಕ್ ಹಿಡಿದಿರ್ತಲ್ಲ, ಅವರು ಶಿಷ್ಟ ಕನ್ನಡವನ್ನೇ ಮಾತಾಡೋದು, ಅದೊಂದು ಅಭ್ಯಾಸ ಆಗಿ
0: ಹೋಗಿದೆ.
1: ಮೈಕ್ ಬಂತಂದ್ರೆ ಕುಂದಾಪುರ ಕನ್ನಡ ಮರ್ತ
0: ಹೋಗ್ಬಿಡುತ್ತೆ.
1: ಸೊ ಅದೊಂದು ಆತ್ತ ನನ್ಗನ್ಸುತ್ತೆ, ನಾವು ಕಾನ್ಶಿಯಸ್ಲಿ, ಪ್ರಜ್ಞಾಪೂರ್ವಕವಾಗಿ ಅದು ಸ್ವಿಚ್ ಆನ್ ಅಂಡ್ ಸ್ವಿಚ್ ಆಫ್, ಒನ್ ಬಟನ್, ಸ್ವಿಚ್ ಆನ್ ಕುಂದಾಪುರ ಕನ್ನಡ, ಎಸ್ ಈಗ ನಾವು ಮಾತಾಡ್ತಿದ್ದೋ ಕುಂದಾಪುರ ಕನ್ನಡದಲ್ಲಿ, ಸ್ವಿಚ್ ಆನ್ ನಾರ್ಮಲ್ ಕನ್ನಡ, ಓಕೆ ಈಗ ಮಾತಾಡ್ತಾ ಇರೋದು ನಾರ್ಮಲ್ ಕನ್ನಡ. ಸೊ ಹಾಂಗ ಒಂಚೂರು ಸ್ವಿಚ್ ಆನ್ ಸ್ವಿಚ್ ಆಫ್ ಆತ ಇದ್ರೆ ಅದು ಸ್ವಲ್ಪ ಕಷ್ಟ, ಯಾಕಂದ್ರೆ ಅದೇ ತರದಲ್ಲಿ ನಮ್ಮ ಸಿಸ್ಟಮ್ ಬಂದಿರೋದ್ರಿಂದ. ಆದ್ರೆ ನಮ್ಮ ಕಾರ್ಯಕ್ರಮದಲ್ಲಿ ನಿರೂಪಣೆ ಬಗ್ಗೆ ತುಂಬಾ ಚಂದ, ನಿಮ್ಮ ಮಾತಕ್ಕಿಂತ ನೀವು ತುಂಬಾ ಶಾರ್ಟ್ ಆಗಿ ಮಾತಾಡ್ತೀರಿ ಸರ್, ತುಂಬಾ ಉದ್ದಕ್ಕೆಲ್ಲ ಹೇಳೋದಿಲ್ಲ, ಹಾಗೆ ನಿಮ್ಮ ನಿರೂಪಣೆ ಕೂಡ ಸ್ವಲ್ಪ ಶಾರ್ಟ್ ಆಗಿ ಇರುತ್ತೆ ಅಂತ
0: ನಾನು.
1: ಎಷ್ಟೆಷ್ಟು ಕ್ರಿಸ್ಪ್ ಆಗಿ ಮಾತಾಡೋಕೆ ಸಾಧ್ಯವೋ ಅಷ್ಟು
0: ಸಾಕಾಗುತ್ತೆ.
1: ವೆರಿ ನೈಸ್, ಥ್ಯಾಂಕ್ ಯು ಸೋ ಮಚ್.
0: ಥ್ಯಾಂಕ್ ಯು ಮೇಡಮ್.
1: ಕೇಳುಗ್ರೆ, ನಾವಿಷ್ಟು ಸರಿ ಮಾತಾಡಿದ್ದ ಉದಯ್ ನಾಯಕ್ ಅವರ ಜೊತೆಗೆ, ನಮ್ಮ ಕರಾವಳಿಯ ಪ್ರಸಿದ್ಧ ನಿರೂಪಕರು, ಹಾಗೆ ಹೆಮ್ಮಾಡಿ ಜನತಾ ಪಿಯು ಕಾಲೇಜಿನ ಕನ್ನಡ ಉಪನ್ಯಾಸಕರು, ಹಾಗೆಯೇ ಈಗ ಮೊನ್ನೆಯಷ್ಟೇ ಸ್ಪಾರ್ಕ್ ನಿರೂಪಣಾ ರತ್ನ ರಾಜ್ಯ ಪ್ರಶಸ್ತಿಯನ್ನ ಗಳಿಸಿಕೊಂಡವರು. ಈ ಕಾರ್ಯಕ್ರಮ ನಿಮ್ಗೆಲ್ಲ ಇಷ್ಟ ಆಯ್ತಂತ ಅನ್ಕಂತ, ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ನಮ್ಮ ರೇಡಿಯೋ ಕುಂದಾಪುರ ಆಪ್ ಮೂಲಕ ವಾಯ್ಸ್ ಮೆಸೇಜ್ ಅಥವಾ ಟೆಕ್ಸ್ಟ್ ಮೆಸೇಜ್ ಅಥವಾ ವಾಟ್ಸ್ಆಪ್ ಮೆಸೇಜ್ ನಲ್ಲಿ ಕಳಿಸಬಹುದು. ನೀವು ಕೇಂದ್ರಿಪದ ರೇಡಿಯೋ ಕುಂದಾಪುರ 89.6 FM, ಇದು ಭಂಡಾರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಹೊಯ್ಬತ್ತಕ್ಕ. ಗಿಳಿಯಾರು ಕುಶಲ ಹೆಗ್ಡೆ ಮೆಮೋರಿಯಲ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಹೆಸರಾಂತ ವಕೀಲ, ಸಾಮಾಜಿಕ ಧುರೀಣ, ದಿವಂಗತ ಗಿಳಿಯಾರು ಕುಶಲ ಹೆಗ್ಡೆ ಜನ್ಮ ಶತಮಾನೋತ್ಸವದೊಂದಿಗೆ ಹಲವು ಸಾಮಾಜಿಕ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಗಣ್ಯ ಅತಿಥಿಗಳ ಉಪಸ್ಥಿತಿಯಲ್ಲಿ ಮೇ 31ರಂದು ಆದಿತ್ಯವಾರ ಕೋಟೇಶ್ವರದ ಸಹನ ಸಭಾಂಗಣದಲ್ಲಿ ನಡೆಯಲಿದೆ. ಕುಶಲ ಹೆಗ್ಡೆ 100 ಹೆಸರಲ್ಲಿ ನಡೆಯಲಿರುವ ಈ ಸಮಾರಂಭ ಮಧ್ಯಾಹ್ನ 3 ಗಂಟೆಗೆ ಆರಂಭಗೊಳ್ಳಲಿದ್ದು, ವಿಶೇಷ ಸಾಧನೆ ಮಾಡಿದ ಹಿರಿಯ ಸಾಧಕರನ್ನು, ಸಂಘ ಸಂಸ್ಥೆಗಳನ್ನು ಗೌರವಿಸಲಾಗುತ್ತದೆ. ಅರ್ಹ ಪ್ರತಿಭಾವಂತ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳನ್ನು ಗುರುತಿಸಲಾಗುತ್ತದೆ. ಕುಂದಾಪುರ ಬೈಂದೂರು ತಾಲೂಕಿನ 100 ವಿದ್ಯಾರ್ಥಿಗಳಿಗೆ ಸಹಾಯಧನ ನೀಡಲಾಗುತ್ತದೆ. ಕುಂದಾಪುರದಲ್ಲೇ ಪ್ರಪ್ರಥಮವಾಗಿ ಪ್ರದರ್ಶಿಸಲ್ಪಡುವ ಸುಗಮ ಸಂಗೀತದ ಪಿತಾಮಹ ಪಿ ಕಾಳಿಂಗರಾವ್ ಮತ್ತು ಯಕ್ಷಗಾನದ ಯುಗ ಪ್ರವರ್ತಕ ಕಾಳಿಂಗ ನಾವ್ಡ ಅವರ ಭಾವಗೀತೆ ಭಾಗವತಿಕೆಯ ಕಾಳಿಂಗ ಕಾಳಿಂಗ ಎನ್ನುವ ಅದ್ಭುತ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಪ್ರಖ್ಯಾತ ನಿರೂಪಕರಾದ ರಾಘವೇಂದ್ರ ಕಾಂಚನ್, ಡಾ ದೀಪಕ್ ಶೆಟ್ಟಿ ಬಾರ್ಕೂರು ಅವರೊಂದಿಗೆ ಪ್ರತಿಭಾವಂತರ ತಂಡ ಕುಶಲ ಹೆಗ್ಡೆ ಜನ್ಮದಿನೋತ್ಸವವನ್ನ ಸ್ಮರಣೀಯವಾಗಿಸಲಿದೆ. ಈ ಜನ್ಮ ಶತಮಾನೋತ್ಸವ ಸಮಾರಂಭದಲ್ಲಿ ಸರ್ವ ಸಮಾಜ ಬಾಂಧವರು ಪಾಲ್ಗೊಳ್ಳಬೇಕೆಂದು ಜನ್ಮ ಶತಮಾನೋತ್ಸವ ಸಂಯೋಜಕ ಉದಯ್ ಕುಮಾರ್ ಹೆಗ್ಡೆ ಹಾಗೂ ಗಿಳಿಯಾರು ಕುಶಲ ಹೆಗ್ಡೆ ಟ್ರಸ್ಟ್ನ ವಿಶ್ವಸ್ತ ಮಂಡಳಿ ವಿನಂತಿಸಿದೆ.
2: ನನ್ ಬಣ್ಣ ಕಸ್ ಕಾಲೇಜ್ ಅಂತ ಡಿಸೈಡ್ ಮಾಡಿ ಆಯ್ತು. ನನ್ ಡಿಸಿಷನ್ ಮಧ್ಯೆ ನೀವು ತಲೆ ಹಾಕ್ರೆ ಜಾಗೃತಿ.
3: ಅಬ್ಬ್ಯಾ, ಎಂತ ಜೋರ್ ಮರೆ ಈ ಹೆಣ್ಣ. ಆಯ್ತಕ್ಕೆ, ನಿನ್ನ ಭಂಡಾರ್ಕರ್ಸ್ ಕಾಲೇಜಿಗೆ ಅಡ್ಮಿಷನ್ ಮಾಡಿಸ್ತೆ.
2: ಬಿಎ, ಬಿಎಸ್ಸಿ, ಬಿಕಾಂ, ಬಿಬಿಎ ಮತ್ತು ಬಿಸಿಎಗಳ ಅಡ್ಮಿಷನ್ಗಾಗಿ ಬನ್ನಿ ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜಿಗೆ. ಉತ್ತಮವಾದ ಲ್ಯಾಬೊರೇಟರೀಸ್, ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್, ಕಂಪ್ಯೂಟರ್ ಸೈನ್ಸ್ ಬ್ಲಾಕ್, ಆಡಿಯೋ ವಿಜುವಲ್ ಹಾಲ್ಸ್, ಲೈಬ್ರರಿ ಅಂಡ್ ಮ್ಯೂಸಿಯಂ, ಸೆಪರೇಟ್ ಕಾಮನ್ ರೂಮ್ಸ್ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್, ಆಡಿಟೋರಿಯಂ ಅಂಡ್ ಪ್ಲೇ ಗ್ರೌಂಡ್, ಇಂಡೋರ್ ಗೇಮ್ಸ್ ಕಾಂಪ್ಲೆಕ್ಸ್, ಇಂಡೋರ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಎಕ್ಸ್ಕ್ಲೂಸಿವ್ಲಿ ಫಾರ್ ಗರ್ಲ್ಸ್, ಓಪನ್ ಏರ್ ಥಿಯೇಟರ್, ಲೇಡೀಸ್ ಹಾಸ್ಟೆಲ್, ಕಮ್ಯುನಿಟಿ ರೇಡಿಯೋ, ರೇಡಿಯೋ ಕುಂದಾಪುರ, ಬಾಟನಿಕಲ್ ಗಾರ್ಡನ್, ಸೈನ್ಸ್ ರಿಸರ್ಚ್ ಲ್ಯಾಬ್, IoT ಲ್ಯಾಬ್ ಅಂಡ್ ಡೇಟಾ ಸೈನ್ಸ್ ಲ್ಯಾಬ್. ಅಡ್ಮಿಷನ್ ಓಪನ್ ಆಗಿದೆ. ಬನ್ನಿ ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರ, ಶಾಸ್ತ್ರಿ ಸರ್ಕಲ್.

ಇವತ್ತು ನಮ್ಮೊಟ್ಟಿಗೆ ರೇಡಿಯೋ ಕುಂದಾಪುರದಲ್ಲಿ ನಂದಿಕೇಶ್ವರ ವಾದ್ಯ ವೃಂದ ಸೈಬರ್ಕಟ್ಟೆ ಇವರು ನಮ್ಮ ಜೊತೆಗಿದ್ರು. ಇದೀಗ ಮಂಗಳವಾದ್ಯವನ್ನ ಕೇಂಬ ನಮ್ಮೊಂದಿಗೆ ಸ್ಯಾಕ್ಸೋಫೋನ್ ನಲ್ಲಿ ಭಾಸ್ಕರ್ ದೇವಾಡಿಗ ಸೈಬರ್ಕಟ್ಟೆ, ಹಾಗೂ ಕೌಶಿಕ್ ದೇವಾಡಿಗ ಕುಂಬಶಿ, ಹಾಗೂ ತವಿಲ್ನಲ್ಲಿ ಶ್ರವಣ್ ದೇವಾಡಿಗ ಕುಂಬಶಿ, ಹಾಗೂ ತಾಳದಲ್ಲಿ ರಕ್ಷಿತ್ ದೇವಾಡಿಗ ಸೈಬರ್ಕಟ್ಟೆ ನಮ್ಮೊಂದಿಗಿದ್ರು. ಹಂಗಾರೆ ಮಂಗಳವಾದ್ಯದ ವಾದನವನ್ನು ಕೇಂಬಲ್ಲ.

0: ಶ್ವೇತಾ, ಮತ್ತೆ ಪಿ ಯು ಆರ್ಮಲ್ ಎಂತ ಮಾಡ್ಕನ್ಕಂಡಿದೆ?
1: ನಾನು ಡಿಗ್ರಿ ಸೇರ್ಕನ್ಕಂಡಿದೆ, ಆದ್ರೆ ಆ ಕಾಲೇಜ್ ಸೇರು ನನಗೆ ಗೊತ್ತಲ್ಲ ಕಣ್ಣಂಗೆ.
0: ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜಿಗೆ ಸೇರ್ಕೋ. ಬಿ ಎ, ಬಿ ಕಾಮ್, ಬಿ ಬಿ ಎ, ಬಿ ಸಿ ಎ ಮತ್ತೆ ಬಿ ಎಸ್ ಸಿ ಹಂಗೆ ಆಸಕ್ತಿ ಇದ್ದವರಿಗೆ ಇದೊಳ್ಳೆ ಕಾಲೇಜ್.
1: ಅಲ್ಲ ಮರತಿ, ಆ ಕಾಲೇಜ್ ಒಳ್ಳೆ ಇತ್ತು ಹಂಗಾರೆ?
0: ಹೌದ್ ಮರತಿ, ಇದು ಸಮರ್ಪಿತ ಬೋಧಕ ವರ್ಗ ಮತ್ತೆ ಬೃಹತ್ ಮೂಲ ಸೌಕರ್ಯ ಉಳ್ಳ ಕಾಲೇಜ್. ಇಲ್ಲೇ ಲ್ಯಾಬ್ಸ್, ಲೈಬ್ರರಿ ಮತ್ತೆ ವಿದ್ಯೆ ಕಲಿಯೋಕ್ ಬೇಕಪ್ಪ ಎಲ್ಲ ಸೌಕರ್ಯದು ಇತ್ತು. ಅಷ್ಟೇ ಅಲ್ಲ, ಕ್ರೀಡೆಂಗ್ ಆಸಕ್ತಿ ಇದ್ದರಿಗೆ ಕ್ರೀಡೆಂಗೂ ಅವಕಾಶ ಕೊಡ್ತರು. ಮತ್ತೆ ಕಾಲೇಜ್ ಕ್ಯಾಂಪಸ್ ಒಳಗೆ ಕಮ್ಯುನಿಟಿ ರೇಡಿಯೋ ಸ್ಟೇಷನ್ ಇತ್ತು. ಮತ್ತೆಂತ ಬೇಕು ಹೇಳ?
1: ನೀನು ಬರ್ತಿಲ್ಲ ಹಂಗಾರೆ?
0: ಹೌದು, ಮತ್ತೆಂತ ತಡ, ಬೇಗ ಅಡ್ಮಿಷನ್ ಮಾಡ್ಕೋ. ಉತ್ತಮ ಶಿಕ್ಷಣಕ್ಕೆ ಉತ್ತಮ ಸಂಸ್ಥೆ ನಮ್ಮ ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್, ಶಾಸ್ತ್ರಿ ಸರ್ಕಲ್, ಕುಂದಾಪುರ.
2: ಇವತ್ತು ನಮ್ಮೊಟ್ಟಿಗೆ ರೇಡಿಯೋ ಕುಂದಾಪುರದಲ್ಲಿ ನಂದಿಕೇಶ್ವರ ವಾದ್ಯ ವೃಂದ ಸೈಬ್ರಕಟ್ಟೆ ಇವರು ನಮ್ಮ ಜೊತೆಗಿದ್ರು. ಇದೀಗ ಮಂಗಳ ವಾದ್ಯವನ್ನ ಕೇಂಬ ನಮ್ಮೊಂದಿಗೆ ಸ್ಯಾಕ್ಸೋಫೋನ್ ನಲ್ಲಿ ಭಾಸ್ಕರ್ ದೇವಾಡಿಗ ಸೈಬ್ರಕಟ್ಟೆ, ಹಾಗೂ ಕೌಶಿಕ್ ದೇವಾಡಿಗ ಕುಂಬಶಿ, ಹಾಗೂ ತವಿಲ್ನಲ್ಲಿ ಶ್ರವಣ್ ದೇವಾಡಿಗ ಕುಂಬಶಿ, ಹಾಗೂ ತಾಳದಲ್ಲಿ ರಕ್ಷಿತ್ ದೇವಾಡಿಗ ಸೈಬ್ರಕಟ್ಟೆ ನಮ್ಮೊಂದಿಗಿದ್ರು. ಹಂಗಾರೆ ಮಂಗಳ ವಾದ್ಯದ ವಾದನವನ್ನು ಕೇಂಬಲ್ಲ.

0: ಗಿಳಿಯಾರು ಕುಶಲ ಹೆಗ್ಡೆ ಮೆಮೋರಿಯಲ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಹೆಸರಾಂತ ವಕೀಲ ಸಾಮಾಜಿಕ ಧುರೀಣ ದಿವಂಗತ ಗಿಳಿಯಾರು ಕುಶಲ ಹೆಗ್ಡೆ ಜನ್ಮ ಶತಮಾನೋತ್ಸವದೊಂದಿಗೆ ಹಲವು ಸಾಮಾಜಿಕ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಗಣ್ಯ ಅತಿಥಿಗಳ ಉಪಸ್ಥಿತಿಯಲ್ಲಿ ಮೇ 31ರಂದು ಆದಿತ್ಯವಾರ ಕೋಟೇಶ್ವರದ ಸಹನ ಸಭಾಂಗಣದಲ್ಲಿ ನಡೆಯಲಿದೆ. ಕುಶಲ ಹೆಗ್ಡೆ 100 ಹೆಸರಲ್ಲಿ ನಡೆಯಲಿರುವ ಈ ಸಮಾರಂಭ ಮಧ್ಯಾಹ್ನ 3 ಗಂಟೆಗೆ ಆರಂಭಗೊಳ್ಳಲಿದ್ದು, ವಿಶೇಷ ಸಾಧನೆ ಮಾಡಿದ ಹಿರಿಯ ಸಾಧಕರನ್ನು, ಸಂಘ ಸಂಸ್ಥೆಗಳನ್ನು ಗೌರವಿಸಲಾಗುತ್ತದೆ. ಅರ್ಹ ಪ್ರತಿಭಾವಂತ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳನ್ನು ಗುರುತಿಸಲಾಗುತ್ತದೆ. ಕುಂದಾಪುರ ಬೈಂದೂರು ತಾಲೂಕಿನ 100 ವಿದ್ಯಾರ್ಥಿಗಳಿಗೆ ಸಹಾಯಧನ ನೀಡಲಾಗುತ್ತದೆ. ಕುಂದಾಪುರದಲ್ಲೇ ಪ್ರಪ್ರಥಮವಾಗಿ ಪ್ರದರ್ಶಿಸಲ್ಪಡುವ ಸುಗಮ ಸಂಗೀತದ ಪಿತಾಮಹ ಪಿ ಕಾಳಿಂಗರಾವ್ ಮತ್ತು ಯಕ್ಷಗಾನದ ಯುಗ ಪ್ರವರ್ತಕ ಕಾಳಿಂಗ ನಾವ್ಡ ಅವರ ಭಾವಗೀತೆ ಭಾಗವತಿಕೆಯ ಕಾಳಿಂಗ ಕಾಳಿಂಗ ಎನ್ನುವ ಅದ್ಭುತ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಪ್ರಖ್ಯಾತ ನಿರೂಪಕರಾದ ರಾಘವೇಂದ್ರ ಕಾಂಚನ್, ಡಾ ದೀಪಕ್ ಶೆಟ್ಟಿ ಬಾರ್ಕೂರು ಅವರೊಂದಿಗೆ ಪ್ರತಿಭಾವಂತರ ತಂಡ ಕುಶಲ ಹೆಗ್ಡೆ ಜನ್ಮದಿನೋತ್ಸವವನ್ನ ಸ್ಮರಣೀಯವಾಗಿಸಲಿದೆ. ಈ ಜನ್ಮ ಶತಮಾನೋತ್ಸವ ಸಮಾರಂಭದಲ್ಲಿ ಸರ್ವ ಸಮಾಜ ಬಾಂಧವರು ಪಾಲ್ಗೊಳ್ಳಬೇಕೆಂದು ಜನ್ಮ ಶತಮಾನೋತ್ಸವ ಸಂಯೋಜಕ ಉದಯ್ ಕುಮಾರ್ ಹೆಗ್ಡೆ ಹಾಗೂ ಗಿಳಿಯಾರು ಕುಶಲ ಹೆಗ್ಡೆ ಟ್ರಸ್ಟ್ನ ವಿಶ್ವಸ್ತ ಮಂಡಳಿ ವಿನಂತಿಸಿದೆ.
1: ಅಮ್ಮ, ನೀವ್ ಎಂತ ಹೇಳ್ರು ಅಷ್ಟೇ, ನಾನ್ ಕುಂದಾಪುರದ ಭಂಡಾರ್ಕರ್ಸ್ ಕಾಲೇಜ್ಗೆ ಹಾಕುದು ಅಲ್ಲ ಹೆಣ. ಆ ಕಾಲೇಜಿಗೆ ಎಂತ ಇತ್ತಂದೇಳಿ ನೀ ಎಷ್ಟು ಹಠ ಮಾಡ್ತಿದ್ ನಂಗೆ ಗೊತ್ತಿಲ್ಲಪ್ಪ. ಆ ಕಾಲೇಜಿಗೆ ಒಳ್ಳೊಳ್ಳೆ ಟೀಚರ್ ಇದ್ರು, ಒಳ್ಳೊಳ್ಳೆ ಫೆಸಿಲಿಟಿ ಇತ್ತು, ಅದಕ್ಕೆ ನಾನು ಅದೇ ಕಾಲೇಜಿಗೆ ಸೇರ್ತೆ. ಅಲ್ಲ ಮಗ, ನಿನ್ನ ಅಪ್ಪಂದು ಶಿವಮೊಗ್ಗಕ್ಕೆ ಟ್ರಾನ್ಸ್ಫರ್ ಆಯ್ತು, ನೀನ್ ಆ ಕಾಲೇಜಿಗೆ ಸೇರಿ ಯಾರ ಮನೆ ಉಳ್ಕಂತೆ?
2: ಅಮ್ಮ, ಈ ಕಾಲೇಜಲ್ಲಿ ಹಾಸ್ಟೆಲ್ ಫೆಸಿಲಿಟಿಯೂ ಇತ್ತು, ಫುಡ್ ಫೆಸಿಲಿಟಿಯೂ ಇತ್ತು. ಪ್ಲೀಸ್ ಅಮ್ಮ, ನಾನು ಅದೇ ಕಾಲೇಜಿಗೆ ಸೇರ್ತೆ.
1: ಅಕ್ ಮಗ, ಅಪ್ಪ ಏನ್ ಹತ್ರ ಮಾತಾಡ್ತೆ?
2: ಯಾವ ಕಾಲೇಜ್ ಹೇಳ?
1: ಕುಂದಾಪುರದ ಭಂಡಾರ್ಕರ್ಸ್ ಕಾಲೇಜ್.
0: ಅಡ್ಮಿಷನ್ಸ್ ಓಪನ್. ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್, ಶಾಸ್ತ್ರಿ ಸರ್ಕಲ್, ಕುಂದಾಪುರ.

ಈಗ ಪ್ರಸಾರವಾಗಲಿರುವಂತಹ ಯಕ್ಷಗಾನ ರಸರಂಗ ರಿಜಿಸ್ಟರ್ಡ್ ಕೋಟಾ ಇವರ ಪ್ರಸ್ತುತಿಯಲ್ಲಿ ಉದಯ್ ಕುಮಾರ್ ಹೊಸಾಳ ಸಂಯೋಜನೆಯಲ್ಲಿ ಮಂದಾರ್ತಿ ಮಾರಣಕಟ್ಟೆ ಹಾಗೂ ಅಮೃತೇಶ್ವರಿ ಮೇಳದ ಆಯ್ದ ಕಲಾವಿದರ ಕೂಡುವಿಕೆಯಲ್ಲಿ ಹನುಮದ್ ವಿಲಾಸ ಭಾಗ ಒಂದು. ಹಿಮ್ಮೇಳದಲ್ಲಿ ಉದಯ್ ಕುಮಾರ್ ಹೊಸಾಳ, ಮಹೇಶ್ ಮಂದಾರ್ತಿ, ಗಣೇಶ್ ಶಣೈ ಶಿವಪುರ. ಮುಮ್ಮೇಳದಲ್ಲಿ ತುಂಬ್ರಿ ಭಾಸ್ಕರ, ನೀರ್ಜಡ್ಡು ಚಂದ್ರಕುಲಾಲ, ಗುಂಡಿ ಬೈಲ್ ಗಣಪತಿ ಭಟ್, ಹೆನ್ನಾಬೈಲ್ ಸಂಜೀವ, ಆದಿತ್ಯ ಹೆಗಡೆ, ಸತೀಶ್ ಹಾಲಾಡಿ, ವಿಶ್ವನಾಥ ಕೆರಾಡಿ. ವಿಡಿಯೋ ಕೃಪೆ ಯಶಸ್ವಿ ಕಲಾವೃಂದ ರಿಜಿಸ್ಟರ್ ಕೊಮೆ ತೆಕ್ಕಟ್ಟೆ.

0: ಅನೇಕರಿಗೆ ಪ್ರಶ್ನೆಯಾಗಿ ಕಾಣುತ್ತಾ ಇದೆ. ಹಾಗಾದ್ರೆ ದ್ವಾರಾವತಿ ಇಲ್ವಾ? ಉಂಟಲ್ಲ ಅಂದ್ರೆ ಮೊದಲು ದ್ವಾರಾವತಿ ಇತ್ತ ಎಂದು ಜನ ಅವರಲ್ಲಿ ಅವರು ಪ್ರಶ್ನೆ ಮಾಡಿಕೊಳ್ಳೋದು. ಹಾಗಾದ್ರೆ ದ್ವಾರಾವತಿ ಹೇಗೆ ಬಂತು, ಎಲ್ಲಿಂದ ಬಂತು? ಸ್ವತಃ ದ್ವಾರಾವತಿ ನಿರ್ಮಾಣ ಮಾಡಿದಂತ ನಿರ್ಮಾಪಕ ರಾಮ್.
1: ಓಹೋ,
0: ಅದಕ್ಕಾಗಿ ಅಲ್ವೇ ಬಲರಾಮ್ ಎನ್ನುವಂತ ಮುದ್ದಾದ ಹೆಸರಿದ್ದರು ತಾರಕೇಶ ಮಹಾಪ್ರಭುಗಳು. ಯಾಕೆ ದ್ವಾರಾವತಿಯ ನಿರ್ಮಾಪಕರು ಎನ್ನುವ ಕಾರಣಕ್ಕಾಗಿ. ಒಂದು ಸಂದರ್ಭದಲ್ಲಿ ಚಂದ್ರವಂಶದವರೇ ನಾವು, ಚಂದ್ರವಂಶದ ಒಂದು ಕವಲು ನಾವು. ಹಾಗಾದ್ರೆ ಇನ್ನೂ ಯಾವುದೋ ಅನಿಸಿಕೊಂಡಿದ್ದೇವೆ ಯಾಕೆ?
1: ಯಾಕೆ
0: ಯಯಾತಿ ಮಹಾರಾಜನಿಗೆ ಶಾಪ ಬಂದಂತಹ ಸಂದರ್ಭದಲ್ಲಿ ಹುಷಾಪವನ್ನು ಕೇಳಿದಾಗ ಶುಕ್ರಾಚಾರ್ಯರು ಹೇಳಿದಂತೆ, ನಿನ್ನ ಯೌವನವನ್ನು ಯಾವಾಗ ನಿನ್ನ ಮಗ ಸ್ವೀಕಾರ ಮಾಡ್ತಾನೋ ಅವನಿಗೆ ಕೊಟ್ಟು, ನಿನ್ನ ವೃದ್ಧಾಪ್ಯವನ್ನು ಅವನಿಗೆ ಕೊಟ್ಟು ಅವನ ಯೌವನವನ್ನು ನೀನು ಪಡೆದುಕೋ ಎಂದು ಹೇಳಿದಾಗ, ಈ ಯಯಾತಿ ಮಹಾರಾಜ ದೀರ್ಘಕಾಲದ ಸುಖವನ್ನು ಅನುಭವಿಸಿದರು ಮತ್ತೂ ಯೌವನ ಬೇಕೆನಿಸಿದ್ದೇ ಇಲ್ಲ. ಹೋಗಿ ಒಬ್ಬೊಬ್ಬರೆಲ್ಲ ಕೇಳಿದಂತೆ, ಆ ಸಾಲಿನಲ್ಲಿ ನಮ್ಮ ಪೂರ್ವಿಕರು ಒಬ್ಬ ಎದ್ದು ಎನ್ನುವ, ನಿನ್ನ ಪ್ರಾಯವನ್ನು ನನಗೆ ಕೊಡು ಮಗನೇ, ನನ್ನ ವೃದ್ಧಾಪ್ಯವನ್ನು ಸ್ವೀಕಾರ ಮಾಡು ಅಂತ ಹೇಳಿದಂತೆ. ಅವ ಆಗುದಿಲ್ಲ ಅಂತ ಹೇಳಿದ. ನೀವಾದ್ರೂ ಹೋಗ್ತೀರಾ? ಮಂಡ್ಯ ಸರಿ ಇದ್ರ ಮುಕ್ತ ಹೇಳ್ತೇನೆ ನಾನು.
1: ಹೌದೌದೌದು,
0: ವಯಸ್ಸಾದ ವೃದ್ಧಾಪ್ಯವನ್ನು ಸ್ವೀಕಾರ ಮಾಡಿ ಯೌವನ ಕೊಡ್ಲಿಕ್ಕೆ ಯಾರು ಒಪ್ಪುದಿಲ್ಲ ಬುದ್ಧಿಜೀವಿಗಳು.
1: ಹೌದು,
0: ಬುದ್ಧಿ ಸರಿ ಇದ್ದ ನಮ್ಮ ಎದು ಒಪ್ಪಲಿಲ್ಲ. ಆವಾಗ ಶಾಪ ಕೊಟ್ಟಿದ್ದಂತೆ ಯಯಾತಿ, ಸಿಂಹಾಸನಕ್ಕೆ ಅನರ್ಹನಾಗು. ಅಲ್ಲಿಂದ ಹೊರಟ, ಆಯ್ಕೆ ಮಾಡಿದ, ಏನು ಮಾಡುವಂತ ಆಯ್ಕೆ ಮಾಡಿ ಉದ್ಯೋಗ, ಹೊಸ ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಂಡ. ಯಾವುದು?
1: ಯಾವುದು?
0: ಗೋವುಗಳನ್ನು ಕಾಯುವುದು. ಕೆಲವರಿದ್ದಾರೆ ದನ ಕಾಯುವುದು ಅಂತ ನಿಕೃಷ್ಟವಾದಂತಹ ಕೆಲಸ, ಅವ ಯಾವುದಕ್ಕೂ ಬರುವುದಿಲ್ಲ, ದನ ಕಾಯ್ದಕ್ಕೆ ಹೋಗ. ಅದರ ಅರ್ಥ ಹಾಗಲ್ಲ, ನಮ್ಮ ಪೂರ್ವಿಕ ಅದನ್ನೇ ಆಯ್ಕೆ ಮಾಡಿಕೊಂಡ. ಯಾಕೆ?
1: ಯಾಕೆ
0: ಗೋವು, ಗಾವೋ ವಿಶ್ವತ್ಯ ಮಾತರ, ಇಡೀ ವಿಶ್ವಕ್ಕೆ ಮಾತೃ ಸ್ವರೂಪವಾಗಿರುವುದು ಯಾವುದು ಕೇಳಿದ್ರೆ ಅದು ಗೋವು. ಆದ್ದರಿಂದ ಗೋವಿನ ಸೇವೆಯನ್ನು ಮಾಡಬೇಕೆನ್ನುವ ಕಾರಣಕ್ಕಾಗಿ ಗೋವನ ಕಾಯ್ದು ಪ್ರಾರಂಭ ಮಾಡಿದ್ದು. ಅಲ್ಲಿಂದ ಯಾದವರೆಲ್ಲರೂ ಗೋವು ಕಾಯ್ದು ಕಾಯುವವರು ಎಂದು ಹೆಸರಾಯ್ತು ನಮಗೆ. ನಮ್ಮವರೆಲ್ಲ ಬುದ್ಧಿಜೀವಿಗಳಿಲ್ಲವಾ?
1: ಇದ್ದಾರೆ,
0: ಇದ್ದಾರೆ. ಉದಾಹರಣೆಗೆ ಪುರಾಣ ಪ್ರಸಿದ್ಧವಾದಂತಹ ರಾಜ್ಯ ಮಹೇಶ್ವರತಿ ನಗರವನ್ನು ಯದುವಂಶಿಯವರು ಕಟ್ಟಿ ಆಳಿಲ್ಲವಾ?
1: ಹೌದು.
0: ಅದರಲ್ಲಿ ಒಬ್ಬ ಅವರೊಬ್ಬ ಚಕ್ರವರ್ತಿ ಎನಿಸಿಕೊಂಡು ನಮ್ಮ ಕಾರ್ತವೀರ ಅರ್ಜುನ ಸಮರ್ಥನಾದ ಇರಲಿಲ್ವಾ?
1: ಹೌದು.
0: ಆಗ ಬೇಡ ಈಗ ಇಲ್ವಾ? ಈ ದ್ವಾರಾವತಿಯನ್ನು ಕಟ್ಟಿ ನಿಲ್ಲಿಸಿದ ಈ ಹಲದರ.
1: ಓ,
0: ಮತ್ತೆ ನಾವು ಬುದ್ಧಿಜೀವಿಗಳು ಹೇಗೆ ಕೇಳಿ? ಅವನ ಶಾಪ ವಾಕ್ಯ ನಾವು ಬಿಡಿಸಿದ್ದು. ನಾವು ಸಿಂಹಾಸನಕ್ಕೆ ಅನರ್ಹನಾಗಿದ್ದ ಹೇಳಿದ ಬಿಟ್ರೆ ಯಾವ ಸಿಂಹಾಸನಕ್ಕೆ?
1: ಯಾವುದು?
0: ಚಂದ್ರವಂಶದ ಸಿಂಹಾಸನಕ್ಕೆ ಅನರ್ಹರಾಗಿ ಇದನ್ನು ತಿಳಿದುಕೊಂಡಂತ ನಾವು ಸ್ವತಃ ನಾವು ನಿರ್ಮಾಣ ಮಾಡಿ ಸಿಂಹ ವಿಸ್ತಾರವನ್ನು ಸಿದ್ಧಪಡಿಸಿ ಅದರಲ್ಲಿ ಏರಿದ್ದೇವೆ. ಯಾರಾದರೂ ಪ್ರಶ್ನೆ ಮಾಡುವರಿದ್ದಾರಾ?
1: ಇಲ್ಲ.
0: ಇಡೀ ನಮ್ಮ ದ್ವಾರಾವತಿಯಲ್ಲಿ ಯಾರು ಯಾವುದನ್ನು ಹೇಗೆ ಮಾಡಬೇಕು ಅದನ್ನು ಚಾಚು ತಪ್ಪದೆ ಮಾಡಿ ಮುಗಿಸುತ್ತಾ ಇದ್ದಾರೆ.
1: ಹೌದೌದು,
0: ನಾನು ಹೇಳಿದ ಮಾತನ್ನು ಪಕ್ಷರ ಸಹ ಪಾಲಿಸ್ತಾ ಇದ್ದಾರೆ. ಬೇಕಾದ್ರೆ ಎದುರಿಗೆ ಕಾಣುತ್ತಿರುವಂತಹ ಕಬ್ಬಿಣದ ಕಂಬವನ್ನು ಮಾತಾಡಿಸಬೇಕಾ? ಆ ಕಂಬ ಮಾತಾಡಿಸಬೇಕಾ?
1: ಈಗ ಬೇಡ.
0: ಮಾತಾಡಿಸ್ತೇನು ಈಗ ಬೇಡ. ಯಾಕೆ?
1: ಯಾಕೆ
0: ಆ ಕಂಬವೂ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡ? ಮತ್ತೆ ನಮಗೆ ನಿಮ್ಗೆ ಏನ್ ಕೆಲಸ?
1: ಸತ್ಯ.
0: ಹಾಗೆ ಅಂದ್ರೆ ನಮ್ಮ ವ್ಯವಸ್ಥೆ ಅಷ್ಟು ಸುವ್ಯವಸ್ಥಿತವಾಗಿ ಇದೆ ಅಂತ ಆಯ್ತು.
1: ಹೌದೌದು,
0: ಇಷ್ಟೆಲ್ಲ ವ್ಯವಸ್ಥೆ ಇದೆ. ಹೌದು, ಆದ್ರೆ ಏನ್ ಮಾಡೋಣ ಹೇಳಿ.

0: ಅನಿಸುತ್ತಾನೆ. ಆದ್ರೆ ಒಬ್ಬ ಇದ್ದಾನೆ ನನ್ನ ಬೆನ್ನಿಗೆ ಬಿದ್ದವ.
1: ಬೆನ್ನಿಗೆ ಬಿದ್ದವ?
0: ಹೌದು.
1: ಹಾಗಂದ್ರೆ ಹಾಗಂದ್ರೆ
0: ಅವ ನನ್ನ ತಮ್ಮ ಕೃಷ್ಣ.
1: ಓ, ನಿಮ್ಮ ಪ್ರೀತಿಯ ತಮ್ಮ?
0: ಹೌದು, ಪ್ರೀತಿಯ ತಮ್ಮ. ಎಲ್ಲಿಯೂ ಅವನಿಗೆ ಸ್ಥಳ ಸಿಕ್ಕಿದೆ, ನಾವು ಯಾವ ಸ್ಥಳದಲ್ಲಿ ಬೆಳೆದೇನೋ, ನಾವು ಯಾವ ಸ್ಥಳದಲ್ಲಿ ಹುಟ್ಟಿದೇನೋ, ಅದೇ ಸ್ಥಳದಲ್ಲಿ ಹುಟ್ಟಿ ಬರಬೇಕ. ನಮ್ಮ ಗ್ರಾಚಾರ ನೋಡಿ, ಅವ ಮಾಡಿದ ಒಂದೊಂದು ಕಾರ್ಯಗಳು ನೆನಪಿಸಿಕೊಂಡ್ರೆ ತಲೆ ಎತ್ತಿ ಸಮಾಜದಲ್ಲಿ ತಿರುಗುವುದೇ ಕಷ್ಟವಾಗಿದೆ. ಯಾರ ತಮ್ಮ?
2: ಉಪ್ಪಂಟಮ್ಮ. ಕರಿಯ
0: ಕರಿಯಾದ್ರೆ ಒಂದು ಕೆಲಸ ಮಾಡು, ಕರಿಯ ಹೆಸರೇ ಬೇಡ. ನಾನು ಕರಿಯಾದ ನಾಲ್ಕು ಉಪ್ಪು
2: ಆಗ್ಬೇಕು. ಕರಿಯಾದ ನೀವು ಕುಪ್ರೆ
0: ಅದು ಬೇಡ. ಅವ ಬರ್ತಾನಲ್ಲ, ಅವ ಬಂದಾಗ ಏನ್ ಮಾಡ್ತೀಯ?
2: ವಿಚಾರಣೆ ಮಾಡಿ ಒಳಬಿಡ್ತೀಯ.
0: ಕೃಷ್ಣ ಬರ್ತಾನ ಬಂದಾಕೆ ನಿಲ್ಲಲಿ, ಮುಚ್ಚುವಾಗಿ ಮಾತಾಡ್ಬೇಡ.
2: ಮುಚ್ಚುವಾಗಿ ಮಾತಾಡ್ಬೇಡ.
0: ಮೂರು ವಾಕ್ಯ
2: ಅಂತ ನಿಲ್ಲ. ಎವ್ರ ಹಾಡೇ ಹೇಳ್ತೀನಿ, ದೊಡ್ಡವ್ರ ಮನೆ ಕೆಲ್ಸಕ್ಕೆ ಇರಬಾರ್ದು. ದೊಡ್ಡವ್ರ ಮನೆ ಕೆಲ್ಸಕ್ಕಿದ್ರೆ ಇದೇ ಆಗುದು.
1: ಹೌದಾ?
2: ಈ ಬಾಳೆ ಗಿಡಕ್ಕೆ ಏಣಿ ಹಾಕಿ ಅಚ್ಚನಿಗೆ ಹತ್ತಾಗ ಆಗ್ತದೆ.
1: ಹೌದೌದು.
2: ಅವ ಯೋಗ ಇದ್ರೆ ಅಚ್ಚನಿಗೆ ಹತ್ತಾನೆ, ಇದ್ರೆ ವೈದ್ಯಾಲಯದಲ್ಲಿ ಇರ್ತಾನೆ. ನಮ್ ಪರಿಸ್ಥಿತಿ ಹಾಗೆ ಐತ್ ನೋಡಿ. ಅದಕ್ಕೆ ಹೇಳಿದ್ ಮಾಡದೇ ಇದ್ರೆ ಇವ್ರು ಬಿಡುದಿಲ್ಲ. ನೋಡುವ.

0: ಹೀಗಾಗಬಾರ್ದು. ಬಹಳ ವಿಷಾದನೀಯ ಸಂಗತಿ ಇದು. ಮೊನ್ನೆವರೆಗೂ ಸರಿ ಇದ್ದೀನಿ, ಕೇವಲ ಬೆರಳಿಕೆಯ ದಿನದಲ್ಲಿ ಇಷ್ಟಾಗಿ ಹೋಯ್ತು
1: ನಿನಗೆ.
0: ಹುಚ್ಚು ಹೆಚ್ಚಾದದ್ದಲ್ವಾ, ಹುಚ್ಚು ಹೆಚ್ಚಾದದ್ದಲ್ವಾ?
1: ನನ್ ಮೊದ್ಲ ಇದ್ದಿತ್ತು, ಈಗ ಹೆಚ್ಚಾಯ್ತಂತೆ. ಹಾಗೆ ಕುಂತ್ ಮಾತನಾಡಬೇಡಿ,
0: ಅಂತ ನೀನು
1: ಅಲ್ಲ ಈಗ ಹುಚ್ಚು ಹಿಡಿಯುವುದೇ, ಈಗ ಹುಚ್ಚು ಹಿಡಿಲಿಕ್ಕೆ ಪ್ರಾರಂಭ ಆಗಿದ್ವಿ.
0: ಏನಾಯ್ತ ನಿನಗೆ, ಸರಿ ಇದ್ದವನಲ್ವ ನೀನು?
1: ಸರಿ ಇದ್ದವ.
0: ಹಾ, ಏನು ಸಾಂಸಾರಿಕ ತಾಪತ್ರಯ ಆಯ್ತಾ?
1: ಹೌದು, ಈಗ ಊದು ಓದುವುದಲ್ಲೆಲ್ಲ ಹೀಗೆ ಮಾಡುದು.
0: ಹಾ ಹೌದಾ,
1: ಏನ ಸುಮ್ಮನೆ ಇದೆ? ಸಾಂಸಾರಿಕ ತಾಪತ್ರ ಇಲ್ಲಿ ಸಮಸ್ಯೆ ಇದ್ದಿತ್ತ, ಮನೆಯಲ್ಲೇ ಮಾಡ್ತಾ ಇರ್ತೇ ಹಾಗೆ.
0: ಹಾ, ಸಮಸ್ಯೆನ
1: ಪರಿಹಾರ ಮಾಡ್ಕೊಳ್ಲಿಕ್ಕೆ ಮನೆಯಲ್ಲೇ
0: ಪರಿಹಾರ.
1: ಅಲ್ಲ ಅವರಿಗೆ ಜೋರಾಗುದು ಬಿಟ್ಟು ನಾ ಇಲ್ಲಿಂದ ನಿಮ್ಗೆ ಜೋರಾಗುದು ಯಾಕೆ?
0: ಅಲ್ಲದೆ ನಮಗೆ ಯಾಕೆ ಜೋರಾದೆ?
1: ಇದು ನಾನಾಗಿ ಹೇಳಿದ್ದಲ್ಲ.
0: ಓ, ಇದು ನಿನ್ನ ಮಾತಲ್ಲವಾ?
1: ಅಲ್ಲ.
0: ಓ, ಹಾಗಾದ್ರೆ ಇದು ನಿನ್ನ ಮೈ ಮೇಲೆ ಏನೋ ಬಂದು ಆಡಿದ್ದು.
1: ಹೌದೌದು, ನಮ್ಮ ಅಪ್ಪ ಇದು ಭೂತ ಎಂತದ್ದು. ನಾನಾಗಿ ನಾನು ಹೇಳಿದ ಮಾತಲ್ಲ ಇದು, ಇಟ್ಟುವರೆಗೆ ಆಡಿದ ಮಾತು ಉಂಟಲ್ಲ, ಇದು ನಿಮ್ಮ ಅಣ್ಣಿ ಹೇಳಿದ ಮಾತು.
0: ಓ, ನಮ್ಮ ಅಣ್ಣನ ಪದ ಕುಂಜವ ಇದು?
1: ಹೌದು.
0: ನಿಲ್ಲು,
1: ನಿಲ್ಲಲ್ಲಿ, ಮುಚ್ಚಬಾರ ಮಾತಾಡ್ಬೇಡ, ನಡೆ.
0: ಇಷ್ಟು ಹೇಳಿದ್ನ?
1: ಹೌದು.
0: ಇದು ನಿನಗೆ ಹೇಳಿದ್ದ, ನನಗೆ ಹೇಳಿದ್ದ ನೀನು?
1: ನನಗಲ್ಲಿ ನನಗೆ ಬೈದ್ರು, ಅದು ನನಗೆ ಇದ್ದರ ಮೇಲೆ
0: ಕಂಠಪಾಠ ಮಾಡಿಕೊಂಡು ಬಂದ ನನ್ನ.
1: ಅದಲ್ಲ, ನನಗೆ ಹೇಳಿದ್ದಲ್ಲ.
0: ಮತ್ತೆ
1: ಅವ್ರು ಕರೆದು ಆಡಿರುವಂತ ಮಾತು, ಕೃಷ್ಣ ಬಂದು ಈ ರೀತಿ ಹೇಳ್ಬೇಕು, ಒಳಬಿಡ್ಲಿಕ್ಕಿಲ್ಲ ಅಂತ.
0: ಓ, ನಾನು ಬಂದಾಗ ಇಷ್ಟು ಹೇಳ್ಬೇಕು ಅಂತ ಸಿದ್ಧ ಮಾಡಿ
1: ಹೇಳಿ
0: ಕಳಿಸ್ತಿದ್ದೀನಿ. ಯಾವಾಗ ಹೇಳಿದ್ದಿ ವಿಷಯ ನಮ್ಮಣ್ಣ?
1: ಇದು ಓಲ ಕೊಟ್ಟ ಸಮಯ
0: ಬೆಳಿಗ್ಗೆ ನಮ್ಮತ್ತ.
1: ಹೌದು,
0: ಬೆಳಿಗ್ಗೆಯಾ?
1: ಬೆಳಿಗ್ಗೆ.
0: ಹಾ, ಹಾಗಾಗ್ತದೆ ಬೆಳಿಗ್ಗೆಯೋ ನಮ್ಮಣ್ಣನಿಗೆ?
1: ಹೆಚ್ಚಿಗೆ ಹಾಗೆ ಅದು
0: ಅಲ್ವಾ?
1: ಹೌದು ಹೌದು.
0: ಹಾ, ಇದು ಬೆಳಿಗ್ಗೆ ಹೇಳುವಾಗ ಅಣ್ಣನ ಕಣ್ಣು ಹೇಗಿತ್ತು ನೋಡಿ?
1: ಸ್ವಲ್ಪ ಕೆಂಪು ಕೆಂಪಾಗಿತ್ತು.
0: ಸ್ವಲ್ಪ ಹಾಗೆಲ್ಲ ತಪ್ಪಲಿಕ್ಕೆ ಇಲ್ಲ.
1: ನಾನು ಸರಿ ನೋಡಿ, ನನಗೂ ಹೆದರಿಕೆ ಆಯ್ತು ಅವ್ರ ಕಣ್ಣು ನೋಡಿ. ಕಣ್ಣು ಕೆಂಪಿದ್ದದ್ದಿದ್ದದೆ
0: ಇದ್ದದ್ದೆ. ಹೌದಾ? ಏನೋ ಬಿಡು, ಆಳುವ ದೊರೆಗಳಲ್ವಾ, ತಲೆಯಲ್ಲಿ ಯಾವಾಗಲೂ ಅವರಿಗೆ ಎಷ್ಟಿರ್ತದೆ?
1: 180 ಇರ್ತದೆ.
0: ಯಾವುದು?
1: ಅಲ್ಲ, ಅವ್ರ ತಲೆಯಲ್ಲಿ
0: ಯಾವುದು ಸಮಸ್ಯೆಗಳು?
1: ಹೌದು, ಅದೇ 180
0: ಅಲ್ವಾ. ಯಾವುದೋ ಒಂದು ಸಮಸ್ಯೆಯ ಜಂಜಡಕ್ಕೆ ಒಳಗಾಗಿರುವ ನಮ್ಮಣ್ಣ ಬಹುಶಃ ಯಾರಿಗೋ ಹೇಳಬೇಕಾದ ಮಾತನ್ನು ಬಹುಶಃ ನನಗೆ ಹೇಳುವುದಕ್ಕಾಗಿ ನಿನ್ನನ್ನು ನಿಯೋಜನೆ ಮಾಡಿದನು ಏನು ಅಲ್ವಾ?
1: ಇರ್ಬೋದು.
0: ಸ್ವಲ್ಪ ನಾವ್ ಇದರಲ್ಲಿ ಪರಾಮರ್ಶೆ ಮಾಡಬೇಕೋ ಬೇಡವೋ ಹೇಳೋದು. ಇಲ್ಲ ಅಂತ ಆದ್ರೆ ನಮ್ಮ ಅಣ್ಣನಿಗೆ ನನ್ನನ್ನು ಕಂಡ್ರೆ ಅಷ್ಟೇ ಪ್ರೀತಿ ಅಲ್ವೇನಾ?
1: ಇಷ್ಟು ದಿನ ಇದ್ದಿತ್ತು
0: ಗೊತ್ತಿದ್ದದ್ದೇ ಅಲ್ವಾ ನಿನಗೆ?
1: ಹೌದು.
0: ಇಂತ ಪ್ರೀತಿಯ ತಮ್ಮನ ಕುರಿತು ಇಷ್ಟು ವ್ಯಗ್ರ ನೋಟನವನ್ನು ಬೀರುವುದಕ್ಕೆ ಸಾಧ್ಯವಾ ನಮ್ಮಣ್ಣ?
1: ನನಗಿದೇ ಪ್ರಥಮ ನೋಡಿದ್ದು
0: ಅಲ್ಲವಾ? ಆದ್ದರಿಂದ ಪ್ರಾಯಶಃ ಹೀಗೆ ಎಲ್ಲಿಯೋ ಆಗಿರಬಹುದು. ಅದಕ್ಕಾಗಿ ನಾವು ಸ್ವಲ್ಪ ಒಂದೇ ಮಾತಿನಿಂದ ತೀರ್ಮಾನಕ್ಕೆ ಬರುವುದಕ್ಕ ಆಗ್ತದ?
1: ಒಂದೇ ಬಾರಿ ಸಿಟ್ ಮಾಡ್ಕೊಂಡು ಸಮಸ್ಯೆ
0: ಅಲ್ವಾ? ಆದ್ದರಿಂದ ಇನ್ನೊಮ್ಮೆ ಹೋಗಿ ನಮ್ಮ ಅಣ್ಣನಲ್ಲಿ, ಹಾ ಕೃಷ್ಣ ಬಂದಿದ್ದಾನೆ, ಒಳ ಬರುವುದಕ್ಕೆ ಅವಕಾಶ ಉಂಟು ಅಂತ ಕೇಳಿಕೊಂಡು ಬರ್ತೀಯಾ?
1: ಕೇಳ್ಕೊಂಡು ಬರ್ಬೇಕಾ?
0: ಹೌದು. ನಂದ ಕಂದ ಮುಕುಂದ ಗೋವಿಂದ ಬಂದಿದ್ದಾನೆ.
1: ನಂದ ಕಂದ ಮುಕುಂದ ಗೋವಿಂದ
0: ಬಂದಿದ್ದಾನೆ, ಒಳಗೆ ಬಿಡಬಹುದಾ?
1: ಅದು ನಾ ಹೇಳ್ಬಹುದು. ನೀವು ಒಂದು ಉಪಕಾರ ಮಾಡ್ಬೇಕು.
0: ಏನು?
1: ಯಾವ ಕಾರಣಕ್ಕೂ ನೀವು ಒಂದು ಒಳಗೆ ಬರಬೇಡಿ.
0: ನಾನು ಒಳಗೆ ಬಂದ್ರೆ ಏನಾಗ್ತದೆ?
1: ಅವ್ರು ಯಾವಾಗ ಯಾವ ರೀತಿಯಲ್ಲಿ ಇರ್ತಾರೆ ಅಂತ ಹೇಳಿಕ್ಕಾಗುದಿಲ್ಲ. ಎಲ್ಲಾದ್ರೂ ನನ್ನ ಕೊಂದ್ರೆ, ನಾನು ಸತ್ರೆ ನನ್ನ ಹೆಂಡತಿ ಮಕ್ಕಳಿಗೆ ಯಾರಿಗೆ?
0: ನಾನಿದ್ದೇನಲ್ವಾ?
1: ಹೌದಲ್ಲ, ನಾ ಸತ್ರೆ ನನ್ನ ಹೆಂಡತಿ ಮಕ್ಕಳು ನೀವಾ?
0: ಹೌದು. ಅಂದ್ರೆ ಅವರ ಹೊಣೆ ವಹಿಸಿಕೊಳ್ಳುವುದಕ್ಕೆ ನಾನಿದ್ದೇನೆ.
1: ಹೊಣೆಗಾರಿಕೆ ಮಾತ್ರ ಹಾಗೆ ಹೇಳಿದ್ದು. ಹಾಗಂತ ಯಾವ ಕಾರಣಕ್ಕೂ ಒಳಗೆ ಬರಬೇಡಿ.
0: ಇಲ್ಲ, ನೀನು ಬರುವಲ್ಲಿಯವರೆಗೆ, ನನಗೆ ವಿಷಯ ಮುಟ್ಟಿಸುವಲ್ಲಿಯವರೆಗೆ ನಾನು ಒಳಬರುವುದಿಲ್ಲ.
1: ಅದು ನಾನು ಬರ್ತೇನೆ ಎಂಬ ಭರವಸೆಯೂ ನನಗಿಲ್ಲ. ಆವಾಗ ಸಿಟ್ಟು ನೋಡಿ ಎಲ್ಲ ಕೊಂದಾಕಿದ್ರು ಕೊಂದಾಕಿಯರು.
0: ಹಾಗೆಲ್ಲ ಮಾಡುವ ಅವನಲ್ವಾ? ನಮ್ಮ ಅಣ್ಣನ ಸಿಟ್ಟು ಹೇಗೆ ಅಂತ ನನಗೆ ಗೊತ್ತಿಲ್ವಾ? ಕ್ಷಣ ಮಾತ್ರದಲ್ಲಿ ಸಿಟ್ಟು ಬರ್ತದೆ, ಮರು ಗುಳಿಗೆಯಲ್ಲಿ ಆ ಸಿಟ್ಟು ಮಾಯ ಆಗಿ ಹೋಗ್ತದೆ.
1: ಹೋಯ್, ನಾ ಈಗ ಹೋಗುವಾಗ ಬದಲಾವಣೆ ಆದ್ರೂ ಅದು
0: ಅದಿತ್ತು.
1: ಹಾಗಾಗಿ ವಿಷಯ ಹೇಳ್ತೇನೆ
0: ಆದಷ್ಟು ಬೇಗ.

0: ಹೌದಾ? ಅಲ್ಲಿ ನಿಂತಾಗ
1: ನಿಮ್ಮ ತಮ್ಮ ಕೃಷ್ಣಯ್ಯ ಬಂದ್ರು.
0: ಏನ್ ಮಾಡಿದೆ
1: ನೀವು? ಹೇಳಿದಾಗೆ ಮಾಡಿದೆ.
0: ಹೌದಾ?
1: ಹೌದು. ಎಲ್ಲಿ ಹೋಗ್ತಾರೆ? ಒಂದು ಅವಕಾಶ ಕೇಳಿದ್ರು.
0: ಏನಂತ?
1: ನಿಮ್ ಜೊತೆ ಮಾತಾಡ್ಲಿಕ್ಕೆ ಅವಕಾಶ ಬೇಕಂತೆ. ನಂದನ ಕಂದ ಮುಕುಂದ ಗೋವಿಂದ ಬಂದಿದಾನಂತ ಒಂದ್ ಮಾತು ಹೇಳು ಅಂತ.
0: ಅದಕ್ಕೊಂದು

ನೀವು ಹಾಳಾಗಿ ಹೋಗ್ಲಿಕ್ಕೆ ಎಲ್ಲ ಅರೆ ಹೊತ್ತಿರ ಸಂತಾನದವರು ಇದ್ದವ್ರು ನೋಡಿ, ಈಗ ನನ್ನ ಫಾಸ್ಟ್ ಕೆಲಸಕ್ಕೆ ಬಂದ್ ನೋಡಿ.

ಬರೀದು ನನ್ನ ಮೇಲೆ. ಆದರೆ ಆ ಸಿಟ್ಟಿಗೊಂದು ಸಹ ಕಾರಣವಿದ್ದಿರುತ್ತಾ ಇತ್ತು. ಮಾತ್ರವೇ ಅಲ್ಲ, ನನ್ನ ಮುಖಾವಲೋಕನ ಮಾಡಿದ ಮರುಕ್ಷಣದಲ್ಲಿಯೇ ನನ್ನಲ್ಲಿ ಹುಟ್ಟಿರುವಂತ ಸಿಟ್ಟೆಲ್ಲ ಮಾಯವಾಗಿ ಹೋಗ್ತಿತ್ತು ಅಣ್ಣ. ಆದ್ರೆ ಇವತ್ತು ಹಾಗಲ್ಲ, ನಿನ್ನ ಕಣ್ಣ ಬಂಡೆಗಳು ಕೆಂಪಡರಿ ಹೋಗಿದೆ. ಮಾತ್ರವೇ ಅಲ್ಲ, ಮಾಣಿಕ್ಯದಂತೆ ಕೊಳೆಯುವಂತಹ ದೇದಿಕ್ಯಮಾನವಾಗಿರುವಂತಹ ಆ ಪ್ರಭೆಯನ್ನು ಹೊಂದಿರುವಂತಹ ನಿನ್ನ ಮುಖವಿಂದು ಕಪ್ಪಿಟ್ಟು ಹೋಗಿದೆ. ಮುಖ ಅಂತೇನು, ನಿನ್ನ ದೇಹದಲ್ಲವೋ ಇಂದು ಕಪ್ಪಿಟ್ಟು ಹೋಗಿದೆ ಅಣ್ಣ. ಈ ರೀತಿಯಲ್ಲಿ ಕ್ರೋಧದಿಂದ ನೀನಿದ್ದಿ ಅಂತಾದ್ರೆ ಯಾಕಣ್ಣ ನಿನ್ನ ತಮ್ಮನ ಮೇಲೆ ಸಿಟ್ಟು? ಯಾಕೆ ನನ್ನ ಮುಖಕ್ಕೆ ಕೊಟ್ಟು ಮುಖವನ್ನು ಕೊಟ್ಟು ಮಾತನಾಡುವುದಿಲ್ಲ ನೀನು? ಯಾಕೆ ನನ್ನ ಮೇಲೆ ಸಿಟ್ಟು? ನಿನ್ನ ಈ ಸಿಟ್ಟಿಗೆ ಕಾರಣ ಏನು? ನನ್ನಿಂದ ಏನು ಅಪರಾಧವಾಗಿದೆ? ಸ್ವಲ್ಪ ವಿವರಿಸಿ ಹೇಳ್ತೀಯ ಅಣ್ಣ.

ಮಾಡಬೇಕೆಂದು ಅದು ಗೊತ್ತಾಗುವುದಿಲ್ಲ. ಇವರು ಮುಸುಳು ನೋಡಿದ್ರೆ ಕರೆ ಕರೆ ಕರೆ ಮುಸ್ಯ, ಬೇರೆಯವರು ಚಂದ ತತ್ವವನ್ನು ಸಹಿಸಿಕೊಳ್ಳಕ್ಕೆ ಇವರಿಗೆ ಆಗೋದಿಲ್ಲ. ಹೊಂದ ಮಾಣಿಕ್ಯದಂತೆ ಹೊಳೆವ ನಿಮ್ಮ ಮುಖ, ಮತ್ತೆ ಎಲ್ಲ ಒಂದು ಕೊಂಕ ಮಾತು, ನಿಮ್ಮ ಕಣ್ಣು ಕೆಂಪಾಗಿದೆ. ಇದರ ಹಿಂದಿನ ಅರ್ಥ ಏನು? ಬೇಡ ಬಿಡಿ, ಕೆಲವರು ಬಲ್ಲವರನ್ನು ಮಾತು ಹೇಳ್ತೆನಪ್ಪಾಗುತ್ತಾ ಇದೆ. ಕರೆಯದೆ ಬರುವವನನ್ನ, ಬರೆಯದೆ ಓದುವವನನ್ನ ಕರೆಯದು ಯಾವುದರಲ್ಲೂ ಹೊಡೆ ಅಂತ ಹೇಳಿದ್ರಂತೆ. ಈಗ ಅದನ್ನೇ ಮಾಡಬೇಕು ಬಿಟ್ಟರೆ ಬೇರೆ ದಾರಿಯೇ ಇಲ್ಲ. ಅದಲ್ಲದೆ ಹೋದ್ರೆ ನನಗೀಗ ಸಿಟ್ಟು ಬಂದಿದೆ, ನನ್ನನ್ನು ಬಂದು ಮಾತಾಡ್ತಾ ಇದ್ದಾರೆ.

0: ಸರ್ವನಾಮ ಪ್ರಯೋಗದಿಂದಲೇ ಮಾತನಾಡ್ತಾ ಇದ್ದೀನಿ. ಆದ್ದರಿಂದ ವಿಷಯದ ಸ್ಪಷ್ಟೀಕರಣ ನನಗಾಗಲಿಲ್ಲ. ಯಾರ ಮೇಲೆ ನನ್ನ ಇಷ್ಟು ಕೋಪ ನಿನಗೆ ಹೇಳು? ಯಾಕೆಂದ್ರೆ ಇಲ್ಲಿಯ ಕರೆ ದೊರೆಯಾಗಿ ಬರೆಯುತ್ತಾ ಇದ್ದಂತ ನಿನ್ನ ಆಜ್ಞಾ ಉಲ್ಲಂಘನೆಯಾಗುವಂತ ಕಾರ್ಯ ಯಾರಾದರೂ ಮಾಡಿದ್ರು ಹೇಳು. ಅಂಥವರೆಲ್ಲ ಇದ್ದಾರ ನಮ್ಮಲ್ಲಿ? ಹಾಗೆಲ್ಲ ಮಾಡುವುದಕ್ಕೆ ಸಾಧ್ಯ ಉಂಟ? ಹೀಗೆಲ್ಲ ಇರುವಾಗ ಕೇವಲ ಒಟ್ಟು ಯಾರನ್ನ ಕುಳಿತಿಟ್ಟುಕೊಂಡು ಕೇಳಿದ್ರೆ, ನನ್ನ ಮೇಲೆ ಮುನಿಸು ತೋರಿದ್ರೆ ಇದು ಸ್ಪಷ್ಟವಾಗ್ತದ ಅಣ್ಣ? ನನ್ನಿಂದ ಏನು ತಪ್ಪಾಗಿದೆ? ನನ್ನಿಂದ ಆದದ್ದು ಹೌದಾದ್ರೂ ನಾನು ತಿದ್ದಿ ಕೊಡ್ತೇನಣ್ಣ. ಯಾಕೆ ಸುಮ್ಮನೆ ನನ್ನನ್ನು ಬಳಲಿಸ್ತಾ ಇದೆಯಾ ಅಣ್ಣ? ಅಣ್ಣ, ಇದು ವಿನೀತನಾಗಿ ಕೇಳ್ತಾ ಇದ್ದೇನೆ. ಏನು ತಪ್ಪಾಯ್ತಣ್ಣ? ಯಾರು ತಪ್ಪು ಮಾಡಿದ್ರಣ್ಣ ನನ್ನಲ್ಲಿ ಹೇಳ್ತೀಯ ಅಣ್ಣ? ನಿಮ್ಮ ಸಿಟ್ಟಿ ಕಾರಣ ಏನು ಅಂತ?
1: ಬೇರೆ ಯಾರೋ ತಪ್ಪು ಮಾಡೋ ಧೈರ್ಯ ಯಾರಿಗೂ ಇಲ್ಲ.
0: ನೀನಿರುವಾಗ ಇಲ್ಲಪ್ಪ.
1: ಅಂದ್ರೆ ನಾನೇ ಅದನ್ನು ಮಾಡ್ತಾ ಇದ್ದೇನೆ ಅಂತಲ್ಲ?
0: ಆಗಲ್ಲ, ನಿನ್ನ ಆಡಳಿತ
1: ನನ್ನ ಆಡಳಿತ ಸುವ್ಯವಸ್ಥಿತವಾಗಿ ಉಂಟು. ನೀನು ನನಗೆ ಪರವಾನಿಗೆ ಕೊಡೋದು ಬೇಡ. ನಾ ತಿಳ್ಕೊಂಡಿದ್ದೇನೆ. ಯಾರ ಮೇಲೆ ನಿಂತು ಸಿಟ್ಟು?
0: ಹೌದು,
1: ನಿನ್ನ ಮೇಲೆ ನನಗೆ ಸಿಟ್ಟು.
0: ನನ್ನ ಮೇಲೆ ಸಿಟ್ಟ?
1: ಹೌದು.
0: ಹಾಗಾದ್ರೆ ಸಿಟ್ಟಿಗೆ ಕಾರಣ ಬೇಡವಾ?
1: ಕಾರಣ ಹಲವಾರು ಕಾರಣಗಳುಂಟು.
0: ಅಲ್ಲ, ಒಂದಾದ್ರೂ ಹೇಳು.
1: ಒಂದಿದ್ರು ಒಂದು ಹೇಳ್ಬಹುದು. ನೂರಾರು ಇರುವಾಗ ನಾವು ಯಾವ್ದು ಹೇಳಬೇಕು, ಯಾವ್ದು ಬಿಡಬೇಕೆಂದು ಅರ್ಥ ಆಗ್ತಾ ನನಗೆ.
0: ಒಂದೆರಡು ಹೇಳಿದ್ರೆ ಸಾಕಣ್ಣ, ಕಾಲಾವಕಾಶ ಬೇಕಲ್ಲ.
1: ನೀನು ಇವಾಗ ತಪ್ಪು ಮಾಡಿದಲ್ಲ, ತಪ್ಪು ಮಾಡ್ಲಿಕ್ಕಾಗಿ ಹುಟ್ಟುಕೊಂಡವನೇನು? ಸೆರೆಮನೆಯಲ್ಲಿ ಹುಟ್ಟಿದ ಪ್ರಧಾನ ಅಲ್ಲ, ಹುಟ್ಟಿದ ನಂತರದಲ್ಲಿ ನೀನು ಮಾಡಿದ್ದೇನು? ನಂದ ಗೋಪುರದಲ್ಲಿ ಅಂಬಿಕಾ ನಡೆಯುವ ಸಂದರ್ಭದಲ್ಲಿ ಎಲ್ಲ ಗೋಪಿಕಾಂಗನೆಯರು ಹಾಲು ಮೊಸರುಗಳನ್ನು ಮನೆಯ ಮೂಲೆಯಲ್ಲಿ ಇಡ್ತಂತೆ. ಹುಡುಗಿ ಕೋಣೆಯಲ್ಲಿ ಮೆಲ್ಲ ಮೆಲ್ಲದ ಬೆಕ್ಕೆ ಹಾಗಿಲ್ವರೆಗಾಗಿ ಹೋಗಿ ಹಾಲು ಮೊಸರನ್ನು ಕದ್ದು ತಿಂದವನೇನು ಅಲ್ವಾ? ನಾನು ಇದ್ದೆ, ಒಪ್ಕೊಳ್ತೇನೆ. ಮುಂದೆ ಮುಂದಾಗಿ ಹೋಗುವವನೇನು? ಹಿಂಬಾಲಿಸಿದವನ? ಇದನ್ನು ತಿಳಿದಂತ ಗೋಪಿಕಾಂಗನೆಯರು, ಪಾಪ ಸಣ್ಣ ಮಗುವಲ್ವ, ಏನು ಮಾಡ್ಲಿಕ್ಕಿಲ್ಲ ಅಂತ ತಿಳಿದು ಒಂದು ಸಾಧನವೊಂದನ್ನು ಮಾಡಿದ್ರು. ಕೈ ಕೈಗೆ ಸಿಗದ ಹಾಗೆ ಎತ್ತರದಲ್ಲಿ
0: ಸಿಕ್ಕ,
1: ಹೌದು, ಒಂದು ಸಾಧನವನ್ನು ಮಾಡಿ ಅದರ ಮೇಲೆ ಹಾಲಿನ ಪಾತ್ರೆ ಮೊಸರು ಕೊಡಿ ಕೇಳಲಿಕ್ಕೆ ಪ್ರಾರಂಭ ಮಾಡಿದ್ರು. ಅದಕ್ಕೆ ಸಿಕ್ಕ ಎನ್ನುವಂತ ಹೆಸರೊಂದಿಟ್ರು. ಯಾರಿಗೂ ಸಿಗಬಾರದು ಎನ್ನುವ ಕಾರಣಕ್ಕಾಗಿ ಸಿಕ್ಕ. ಅದ ನೀನು ಮಾತ್ರ ಪಕ್ಕನೆ. ಇದು ಗೊತ್ತಾಯ್ತು ನಿನಗೆ? ನನ್ನನ್ನು ಕರೆದದ್ದು ಅಣ್ಣ, ಅಣ್ಣ ಇಲ್ಲಿ ಬಾ ಏನು ಕೇಳಿದಾಗ ಮೇಲೆ ಕಾಣುವುದು ಮೊಸರು ಕುಡಿಕೆ, ಅದು ನಮಗೆ ಸಿಕ್ಕ. ಹಾಗಾಗಿ ನೀನು ಹೀಗೆ ಬಾಗಿ ನಿಂತ್ಕೊಂಡ ಅಂತ ಹೇಳುದು. ನಾನು ಬೆನ್ನು ಬಾಗಿಸಿ ನಿಂತಾಗ ನಿನ್ನ ಚಂದನ ಬೆಕ್ಕಿನ ಹಾಗೆ ನನ್ನ ಬೆನ್ನಿನ ಮೇಲೆ ತೆಗೆದು ನಿನ್ನ ಕೈಯಲ್ಲಿ ಒಂದು ಪೆಟ್ಲಂಡೆ ಉಂಟಲ್ಲ, ಪೆಟ್ಲಂಡೆ ಅದಷ್ಟೇ ಪೆಟ್ಲಂಡೆ. ಅದನ್ನ ಮಡಿಕೆ ಹೊಡೆದು ಹೋಯ್ತ ಹೀಗೆ ಬಾಯಿ ಕೊಡುದು, ಮೊಸರನ್ನು ಕುಡಿಯುದು, ಹಾಲನ್ನು ಕುಡಿಯುದು, ಗೋಪಿಕಾಂಗನೇರು ಬರುವುದು, ಅವರ ಕೈಗೆ ಬೇರೆಯನ್ನು ಸಿಗದಿದ್ದಾಗ ಹೀಗೆ ಕಡುಗೋಲನ್ನು ಹಿಡಿದು ನಿನ್ನ ತೇರಿಂದ ಬೀಸು, ನೀನಲ್ಲಿಂದ ಮತ್ತೆ ಚಂದನ ತೆಗೆದು ಓಡುವುದು, ಅವರ ಕಡುಗೋಲು ಏಟು ನನ್ನ ಬೆನ್ನ ಮೂಳೆ ಮೇಲೆ ಬೀಳುವುದು. ಆ ಹಳೆ ನೋವು ಇನ್ನೂ ಹೋಗ್ಲಿಲ್ಲ.
0: ಆ ಶಬ್ದ ಆದದ್ದು ಕೇಳಿದ್ದೆ.
1: ಆ
0: ಶಬ್ದ ಬಂದು
1: ಯಾವುದು? ಹಾ, ಅದು ಯಾವ ಶಬ್ದ ಗೊತ್ತುಂಟಾ? ಹಳೆ ನೋವು ನನಗೆ. ಈಗ ಹಳೆಯ ನೋವಿನ ನಿವಾರಣೆಗಾಗಿ ನೋವಿನ ರಸಾಯನ ನಾನು ಅಪರೂಪಕ್ಕೆ ತಗೊಂಡ್ರೆ ನಾವು ಕೊಂಡು ಕೆಂಪಾಗಿದೆ. ಯಾಕು ಒಂದನೇದಾರು? ಅದಾದ್ರೆ ಸಣ್ಣ ಮಕ್ಕಳಾಗಿದ್ದಾಗ ಮಾಡಿದ ವ್ಯವಹಾರ ಹೇಳೋಣ ಅಂತ. ಸ್ವಲ್ಪ ತೊಟ್ಟಾದ ಮೇಲೆ ಹೆಣ್ಣು ಮಕ್ಕಳಾದ ಸ್ನಾನ ಮಾಡುವ ಸಂದರ್ಭದಲ್ಲಿ ಮರ್ಯಾದೆ ಇದ್ದ ಗಂಡಸಲ್ಲಿ ಹೋಗ್ತಾನ? ನೀನೇನು ಮಾಡಿದೆ? ಆ ಕಳ್ಳ ಬೆಕ್ಕಿನಾಗಲಿ ಇವರಿಗಾಗಿ ಹೋಗಿ ಅವರೆಲ್ಲ ವಸನವನ್ನು ಕಳಿಸಿಟ್ಟಾಗ ಅದೆಲ್ಲ ಅವ್ರಿಗೆ ಹಿಡ್ಕೊಂಡು ಮರ ಏರಿ ಕುಳಿತೀಯ. ಅವರು ಮೇಲೆ ಬಂದಾಗ ಎರಡು ಕೈ ಜೋಡಿಸಿ ಕೈ ಮುಗಿಬೇಕಂತ ಕೇಳಿದೀಯ? ಹೆಣ್ಣಾದವಳು ಎರಡು ಕೈ ಮೇಲೆತ್ತಿ ಕೈ ಮುಗಿಬೇಕಂತ ಹೇಳಿದ್ರೆ ಅವಳ ಸ್ಥಿತಿ ಏನಾದ ಅಂತ ಹೇಳು. ಮರ್ಯಾದೆ ಬಿಟ್ಟವನೇ ಎರಡನೇ ತಪ್ಪು. ಆಮೇಲೆ ಮತ್ತು ಸ್ವಲ್ಪ ದೊಡ್ಡವನಾದೆ ಇನ್ನು ಪ್ರಾಯ ಬಂದ ಆ ಕ್ಷಣದಲ್ಲಿ ಮೊಟ್ಟ ಮೊದಲಾಗಿ ಮಾಡಿದ ವ್ಯವಹಾರ ಹೆಣ್ಣಿನ ಅಪಹರಣ ಮಾಡಿದ್ರು ನೀನು ರುಕ್ಮಿಣಿ. ನೀನು ಇಬ್ಬರು ಪರಸ್ಪರ ಪ್ರೇಮ ಪತ್ರ ವ್ಯವಹಾರ ಪ್ರಾರಂಭ ಮಾಡಿದ್ದೆ. ಪತ್ರ ವ್ಯವಹಾರ
0: ನಡೀತಾ
1: ಪತ್ರ ಹಾಳು ಮಾಡ್ಲಿಕ್ಕೆ. ಆಮೇಲೆ ಆಚೆ ಮರ್ಯಾದಸ್ಥನಾದಂತ ರುಕ್ಮ ಭೂಪತಿ ತಂಗಿಯಾದಂತ ರುಕ್ಮಿಣಿಯನ್ನು ಶಿಶುಪಾಲಿಗೆ ಕೊಡಬೇಕೆಂದು ತೀರ್ಮಾನ ಮಾಡಿದ್ದ. ಇದನ್ನ ಕಿವಿಗೆ ಬಿತ್ತು, ಓಡಿ ಬಂದೆ, ಕಾಲು ಹಿಡ್ಕೊಂಡೆ, ಅಣ್ಣ ಮದುವೆ ಮಾಡಿಸ್ತು, ಮರ್ಯಾದೆ ಹೋಗ್ತದೆ, ಮರ್ಯಾದೆ ರಸ್ತೆ. ಆವಾಗ ಮರ್ಯಾದಸ್ಥನಾದಂತ ನಾನು ನಮ್ಮ ಕುಟುಂಬದ ಮರ್ಯಾದೆ ಹೋಗಬಾರ್ದು ಎನ್ನುವ ಕಾರಣಕ್ಕಾಗಿ ನಾನು ಅಲ್ಲಿವರೆಗಾಗಿ ಬಂದೆ. ಅವಳನ್ನೆಲ್ಲ ಹೊಡೆದು ಓಡಿಸಿತ್ತು. ಕೊನೆಯಾಗ ನಿನಗೆ ಸಿಕ್ಕಿದವ ಆ ಪಾಪದ ರುಕ್ಮ ಭೂಪತಿ, ಅವನನ್ನು ಹಿಡಿದು ಹೊಡೆದೆ. ಅವನು ಕೊಲ್ಲಬೇಕಿತ್ತು, ನಾನು ಅದನ್ನು ಮಾಡಲಿಲ್ಲ. ಮರ್ಯಾದಸ್ಥನ ಕೊಲ್ಲುವುದು ಒಂದೇ ಪ್ರಾಣತೆ ಪ್ರಾಣ ತೆಗೆದು ಒಂದೇ ಮಾನಹಾನಿ ಮಾಡುವ ಒಂದೇ ಅಲ್ವಾ? ನೀನೇನು ಮಾಡಿದೆ ಅವನನ್ನ?
0: ಅವನು ಜುಟ್ಟೆ ಕತ್ತರಿಸ.
1: ಎಷ್ಟು ಸುಲಭವಾಗಿ ಜುಟ್ಟೆ ನೀನು ಜುಟ್ಟೆ ಕತ್ತರಿಸಿದ್ರು ನನಗೆ ಬೇಸರ ಇರಲಿಲ್ಲ.
0: ಮತ್ತೆ
1: ಅಲ್ಲ, ಒಬ್ಬ ಪರಿಣಿತಿ ಹೊಂದಿದಂತ ಚೌರಿಕನ ಕರೆ ತಂದು ಅವನ ಮಂಡ್ಯ ಕೊಳಿಸಬೇಕಿತ್ತು, ಅದನ್ನ ಮಾಡಲಿಲ್ಲ. ಸೊಪ್ಪು ಕಣ್ಣಿಕ್ಕು ಬಾರದ ಕತ್ತಿಯಿಂದ ಅವನ ಮಂಡ್ಯನ ಟರ ಟರ ಟರ ಟರ ಅಂತ ಕೆತ್ತಿದ್ದೆಲ್ಲ ನೀನು. ಅದು ಎಷ್ಟು ನೋವಾಗಿರ್ಬೋದು ಆ ಸಂದರ್ಭದಲ್ಲಿ.
0: ಇಲ್ಲ, ಆ ವಿಷಯದಲ್ಲಿ ನಾನು ಅಷ್ಟು ತಜ್ಞನಲ್ಲ. ನಿನ್ನಷ್ಟು
1: ನೀನು ಮಾಡಿದ್ದು ಸುಳ್ಳ
0: ಸ್ವಲ್ಪ.
1: ಅದು ಅವನಿಗೆ ಈಗಲೂ ಒಂದು ಅಭಿಮಾನಿಗಳಿದ್ದಾರೆ, ನನ್ನ ಮಾತ್ರ ಮರಿಬೇಡ. ಹೌದೌದು, ಯಾವಾಗ ಅವನ ಮಂಡ್ಯ ಬಳಸಿದ್ದೇನೋ ಅದನ್ನು ನೋಡಿದಂತ ನಾಡಿದ ನಾಗರಿಕರಾದಂತ ಯುವಕರು ಈಗಲೂ ಕೂಡ ನೆನಪಿಗಾಗಿ ಅರ್ಧಂಬರ್ಧ ತಲೆಯಲ್ಲಿ ಗೆರೆ ಹಾಕೊಂಡು ತಲೆ ಕತ್ತರಿಸಿಕೊಳ್ತಿರೋದು ನೋಡಿಲ್ವ ನೀನು? ಅವರೆಲ್ಲ ರುಕ್ಮಭೂಪತಿ ಅಭಿಮಾನಿಗಳು. ಅವರೆಲ್ಲ ಈ ರೀತಿಯ ತಪ್ಪಿನ ಸರಮಾಲೆಯನ್ನು ಮಾಡ್ತಿದ್ದಂತ ನೀನು ನನ್ನ ಈ ಸಭೆಗೆ ಬರಲಿಕ್ಕೆ ಅರ್ಹನೇ ಅಲ್ಲ. ನಿಲ್ಲಬೇಡ.
0: ಎಲ್ಲವರಿಗೂ ಗೊತ್ತಿದ್ದದ್ದೇ ಅಲ್ವಾ?
1: ನಿನಗೆ ನೆನಪಿಲ್ಲ
0: ಅಂತ ನೀನು
1: ಬುದ್ಧಿ ಇದೆಯಾ?

ಬುದ್ಧಿಸೋನ್ಯ ನಿನಗೆ ಹೇಳಿತ್ತು. ನೀವಾಸುರರು ಕೂಡಿ ಸಮುದ್ರವನ್ನು ಮತ್ತೆಸಿದರು ಅಮೃತಕ್ಕಾಗಿ, ಅದರ ಮೊದಲು ಹುಟ್ಟಿದ ವಿಷವೇ ಹುಟ್ಟಿತು. ಹಾಗೆ ವಿಷ ಹುಟ್ಟಿದಾಗೆ ನಮ್ಮ ಕುಟುಂಬದಲ್ಲಿ ನನ್ನ ಮರ್ಯಾದೆ ತೆಗೆದಕ್ಕೆ ಯಾಕೆ ಉದಾಹರಣೆ ಎಲ್ಲವೂ ಕೂಡ ವಸ್ತುಸ್ಥಿತಿ ಆಗಿರುವುದಿಲ್ಲ. ಮರ್ಯಾದೆ ಸ್ಥಾನದ ಬದಲಾವಣೆ ಸಭೆಯಲ್ಲಿ ನಿನ್ನ ಇರಲಿಕ್ಕಿಲ್ಲ. ನನ್ನ ಯೋಗ್ಯತೆ, ನನ್ನ ಘನತೆ, ನಿನಗಿಂತ ದೊಡ್ಡವ ನಾನು, ನಾನು ಹಿರಿಯ, ನಿನ್ನ ಅಣ್ಣ ನಾನು, ನನ್ನ ಮಾತಿಗೆ ಗೌರವ ಇಲ್ವಾ? ನಿನ್ನ ಮನೆ ಬಿಟ್ಟು ಹೋಗ್ತೀಯ ಹೋಗೋದಿಲ್ಲ. ತಪ್ಪಾಯ್ತಣ್ಣ.

0: ಇದ್ದಂತ ವರ್ತನೆಯನ್ನು ಇಂದು ನಮ್ಮ ಅಣ್ಣನಿಂದ ನಾನು ಗುರುತಿಸಿದೆ. ಇದಕ್ಕೆ ಕಾರಣವಾದರೂ ಯಾವುದು?
1: ಯಾವುದು?
0: ತಾನು ಅಧಿಕಾರಿ, ತಾನು ಹೇಳಿದಂತೆ ಎಲ್ಲವರು ಕೇಳತಕ್ಕದ್ದು ಎನ್ನುವಂತ ಅಧಿಕಾರದ ಮುದ್ರೆಯುತ್ತಾ ಮುನ್ನಡೆಯುತ್ತಾ ಇದ್ದಾನೆ ಅಂತಾದ್ರೆ ಅಹಂಕಾರ ಎನ್ನುವುದು ನಮ್ಮ ಅಣ್ಣನ ನೆತ್ತಿಗಡರಿದೆ ಎನ್ನುವುದು ಸ್ಪಷ್ಟವಲ್ವೇ? ಆದರೆ ಈತನನ್ನು ಹೀಗೆ ಅಹಂಕಾರಿಯಾಗಿಯಾಗಿ ಇರಗೊಟ್ಟದ್ದೇ ಹೌದಾದ್ರೆ ಪರಿಣಾಮ ಏನಾದೀತು? ನನಗೇನು ಕಷ್ಟವಾಗ್ತದೆ ಎಂದಲ್ಲ, ನಮ್ಮನ್ನು ನಂಬಿಕೊಂಡಿದ್ದ ಯಾದವರ ಪರಿಸ್ಥಿತಿ ಏನಾಗ್ಲಿಕ್ಕಿಲ್ಲ. ಆದ್ದರಿಂದ ಅಣ್ಣನ ಅಹಂಕಾರ ಅವನು ಇಳಿಸಲೇಬೇಕಾಗಿದೆ. ಏನು ಮಾಡಲಪ್ಪ, ಸಭೆಗೆ ಬಂದರೆ ಹೀಗಾಯಿತು, ಎಲ್ಲಿಯಾದರೂ ಒಂದು ತಿರುಗಿ ಬರುವ
1: ಸುದ್ದಿ ಇಲ್ಲ. ಗರುಡ
0: ಸುದ್ದಿ ಇಲ್ಲ. ಗರುಡ, ಏ ಗರುಡ, ಈಗ ಧ್ವನಿ ಹೊರಬಿತ್ತು
1: ಅಲ್ವಾ?
0: ಬಾರ ಇಲ್ಲಿ,
2: ಬರ್ಲಿ ಸಮಯ ಇಲ್ಲ.
0: ಏನ್ ಮಾಡ್ತಾ ಇದ್ಯಾ?
2: ಬೇರೆ ಕೆಲಸ ಉಂಟು, ಬರ್ಲಿಕ್ಕೆ ಸಮಯ ಇಲ್ಲ.
0: ಹೌದು, ನಾನು ಹೇಳುವ ವಾಹನವು ಈ
1: ರೀತಿಯಲ್ಲ,
0: ನಾನು ಕರೆದಾಗ ಬರುವುದಕ್ಕೆ ಅವನಿಗೆ ಸಮಯ ಇಲ್ಲ.
1: ಸಮಯ ಇಲ್ಲ,
0: ಹೋಗಲಂತೆ. ಇನ್ನೇನು ಮಾಡುವುದಪ್ಪ? ಮಾನಸಿಕವಾಗಿ ಎಲ್ಲ ಸಮಾಧಾನವನ್ನು ಕೆಡಿಸಿಕೊಂಡ ಹಾಗಾಗಿದೆ. ಈ ಸಮಾಧಾನ ಸಿಗಬೇಕಿದ್ರೆ ಏನು ಮಾಡಬೇಕು? ಒಂದು ಸ್ಥಳ ಇದೆ, ಇದೆಲ್ಲ ಯೋಚನೆಗಳನ್ನು ಮರೆಯಬೇಕು. ಮರೆಸುವುದಕ್ಕಾಗಿ ಒಬ್ಬ ಆಕೆ ಇದ್ದಾಳೆ,
1: ಸತ್ಯಭಾಮ
0: ಮಂದಿರ, ಅಲ್ಲಿಗೆ ಹೋಗುವುದೇ ಸರಿ ಅಂತ ಕಾಣ್ತದೆ. ಅಲ್ಲಿಗೆ

0: ಏನೆ ಏನೆ
1: ನೀನು ಅಡ್ಡ ಬಂದು
0: ನಾನು ಅಡ್ಡ ಬಂತು ಅಂದ್ರೆ
1: ಅಪಶಕುನ
0: ನಾನು ಅಡ್ಡ ಬಂದ್ರೆ
1: ಅಪಶಕುನ
0: ಹೌದಾ ಅಲ್ಲ ಅದು ಹೌದು ನೀವು ಹೊರಟು ಎಲ್ಲಿಗೆ
1: ಮತ್ತು ಒಂದು ಅಪಶಕನು
0: ಎಲ್ಲಿ ಅಪಶಕುನ
1: ನಾನು ಯೋಚನೆ ಮಾಡಿಕೊಂಡು ಹೊರಟಿದ್ದೆ ಹೊರತಾಗಿ ಹೀಗೆ ಕೇಳುವುದ ಎಲ್ಲಿಗೆ ಅಂತ ಕೇಳುವುದ
0: ಎಲ್ಲಿಗೆ ಅಂತ ಕೇಳಿದ್ ಮತ್ತೆ ಎಲ್ಲಿಗೆ ಹೊರಟವ್ರು ಎಲ್ಲಿಗೆ ಅಂತ ಕೇಳಿದ್ ಮತ್ತೆ
1: ದೂರ
0: ಹಾಕಿ ಕೇಳ್ಬೇಕಲ್ಲ ಕೃಷ್ಣಯ್ಯ ನೀನು ದೂರ ಎಲ್ಲಿಗೆ ಹೊರಟದ್ದು
1: ಮತ್ತೆ ಪುನಃ ಎಲ್ಲಿಗೆ ಅನ್ನೋದು ಬಿಡುವುದೇ ಇಲ್ಲ
0: ಅಲ್ಲಿ ದೂರ ಬಂತಲ್ಲ
1: ದೂರ ಬಂದ್ರೆ ಸಾಕ
0: ಯಾಕಂದ್ರೆ ಎಲ್ಲರೂ ಬಂದ್ರೆ
1: ಹೌದಾ ಈಗ ನಾನು ನನ್ನ ಹೆಂಡತಿ ಮನೆಗೆ ಹೊರಟೆ
0: ನಿನ್ನ ಹೆಂಡತಿ ಮನೆಗೆ
1: ಹೌದು
0: ಕೃಷ್ಣಯ್ಯ ನಿನಗಾದ್ರು ಸಮಸ್ಯೆ ಇಲ್ಲ ನೋಡು ನೀನು ಹೆಂಡತಿ ಮನೆ ಹೋಗ್ತೇನೆ ನಮಗ್ ಸಮಸ್ಯೆ ಆಗುದು
1: ನಾನು ನನ್ನ ಹೆಂಡತಿ ಮನೆಗೆ ಹೋದ್ರೆ ನಿನಗೆ ಸಮಸ್ಯೆ ಏನ
0: ಸಮಸ್ಯೆ ಏನು ನಾವಾದ್ರೆ ನಮ್ಮ ಹೆಂಡತಿ ಮನೆಗೆ ಒಂದು ಇಂಥವ್ರ ಮನೆಗಂತರ ಹೋಗ್ಬೋದು ನಿನಗಾಗಲ್ಲ ಹೆಂಡಂದಿರು 16,800 ಮಾಡಿದೀರು ಯಾರು ಮನೆಗೆ ಹೋಗ್ತೇನೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ನಿನಗಾದ್ರು ಯಾವ ದಾರಿ ಹಿಡಿದು ಹೋದ್ರು
1: ಹೆಂಡತಿ ಮನೆ ಸಿಗ್ತದೆ
0: ಸಿಕ್ಕೇ ಸಿಗ್ತದೆ ಒಂದ್ ದಿವಸ ಕಾಳಿಂದಿ ಮನೆಯಲ್ಲಿ ಒಂದ್ ದಿವಸ ರುಕ್ಮಿಣಿ ಮನೆಯಲ್ಲಿ ಒಂದ್ ದಿವಸ ಸತ್ಯಭಾಮನ ಮನೆಯಲ್ಲಿ ಜಾಂಬವತಿ ಮನೆಗೆ ಹೋಗ್ತೀಯ ನಮ್ಗಾಗಲ್ಲ ದಿನ ಹೆಂಡತಿ ಮನೆಗೆ ಹೋಗುವ ದಾರಿ ಬಿಟ್ಟು ಒಂದು ದಿವಸ ಬೇರೆ ದಾರಿ ಹಿಡಿದ್ರೆ
1: ಬೇರೆಯವ್ರ ಹೆಂಡತಿ ಮನೆಗೆ ಹೋಗಿ ಮುಡ್ತೀಯ
0: ಹಾ ಅದು ನೋಡೋರು ಹೇಳ್ತಾರೆ ಈ ಬದಿ ಬಾರಿ ಜೋರ್ ತಿರ್ಲಿಕ್ಕೆ ಶುರು ಮಾಡಿದ ಹ್ಞೂ
1: ಅಲ್ವಾ
0: ಹೌದು ಈಗ ನೀನು ಹೆಂಡತಿ ಮನೆ ಹೋಗುವುದು ಯಾವ ಹೆಂಡತಿ ಮನೆಗೆ ಅಂತ ಬೇಕಲ್ಲ
1: ನಾನಾ ಸತ್ಯಭಾಮ ಮಂದಿರಕ್ಕೆ
0: ಸತ್ಯಭಾಮ ಮನೆಗ ಕೃಷ್ಣಯ್ಯ ಒಂದು ದಿವಸ ನಿನ್ನ ಹೆಂಡತಿ ಮನೆಗೆ ನಾನು
1: ಬರ್ಬೇಕಂದ್ರೆ ಅಧಿಕ
0: ಮಾತನಾಡುವಾಗ
1: ಸ್ವಲ್ಪ ಎಚ್ಚರದಿಂದ ನೀನು
0: ಮಾತನಾಡಬೇಕು
1: ಒಂದು ದಿವಸ ನನ್ನ ಹೆಂಡತಿ ಮನೆಗೆ ನೀನು
0: ನೀವು ವಿಷಯ ಗೊತ್ತಿಲ್ಲಲ್ಲ ನಿನ್ನ ಹೆಂಡತಿ ನನ್ನ ಹೆಂಡತಿ ಇಟ್ಕೊಂಡಿದ್ದಾಳೆ
1: ನನ್ನ ಹೆಂಡತಿ ನಿನ್ನ ಹೆಂಡತಿಯನ್ನು ಇಟ್ಟುಕೊಳ್ಳುವುದು ಹಾಗೊಂದು ಕ್ರಮ ಉಂಟು
0: ಈಗ ನೀ ನನ್ನ ಇಟ್ಕೊಳ್ಳಿಲ್ವಾ
1: ಕೆಲಸಕ್ಕೆ
0: ಇದು ಹಾಗೆ
1: ಸಹಾಯಕ್ಕೆ
0: ಹಾಗೆ
1: ಹಾಗೆ ಇಟ್ಟುಕೊಂಡದ್ದ ಸರಿಯಪ್ಪ ಈಗ ಅವಳನ್ನ ನನ್ನ ಹೆಂಡತಿ ಇಟ್ಟುಕೊಂಡಿದ್ದಾಳೆ ಅಂತ ಇಟ್ಟುಕೊಳ್ಳುವ ಆದರೆ ಅವಳು ಯಾಕೆ ಅಲ್ಲಿ ಹೋಗಿ ಸೇರಿದ್ದು
0: ಅದು ಪ್ರಥಮ ರಾತ್ರಿ ದಿವಸವೇ ಹೋದ್ಲು
1: ಪ್ರಥಮ ರಾತ್ರಿ ದಿವಸವೇ
0: ನೀನೇ ನೋಡ್ ಕೃಷ್ಣ ನೀನೇ ನೋಡಿ ನನ್ ಮದುವೆ ಮಾಡಿಸಿದಲ್ವ ಕೃಷ್ಣ
1: ಹೌದು
0: ಆವತ್ತು ಪ್ರಥಮ ರಾತ್ರಿ ದಿವಸ ಈಗ ಬರ್ಬೋದು ಇನ್ನೊಂದ್ ಗಳಿಗೆ ಬರ್ಬೋದು ಅಂತ ನಾನು ಹಾಲು ಇಟ್ಕೊಂಡು ಕಾಯ್ತಾ ಇದ್ದೆ ಕೃಷ್ಣಯ್ಯ
1: ನೀನೇ ಹಾಲು ಇಟ್ಕೊಂಡು
0: ಹೌದು
1: ಅವಳು ಹಾಲು ತರುವುದಲ್ಲ ಅವಳು ಹಾಲು ತರಲಿಲ್ಲ
0: ಅವತ್ತು ನಾನೇ ತಗೊಂಡು ಮತ್ತೆ ಅವಳು ತರ್ತಿದ್ದಾಗಳ ತಗೊಂಡೋಗಿ ಇಟ್ಕೊಂಡು ಕಾಯ್ತಾ ಇದ್ದೆ ನನಗೆ ಒಳ್ಳೆ ನಿದ್ದೆ ಬಂದು ಹೋಯ್ತು ಕೃಷ್ಣಯ್ಯ ನಿದ್ದೆ ಮಾಡಿದ್ದಲ್ಲ
1: ಬಂದದ್ದು
0: ನಿದ್ದೆ ಮಾಡುದಂದ್ರೆ ನಾವು ಮಲಗಿದಾಗ ಬೇಕಂತ ನಿದ್ದೆ ಮಾಡುದು ಇದು ತಣ್ಣಿಗೆ ತಾಗೆ ಕಣ್ಣು ಮುಚ್ಚಿ ಹೋಗುದು ನಿದ್ದೆ ಬರುದು ಬಂದು ಆಯ್ತು ಕೃಷ್ಣಯ್ಯ ಆಮೇಲೆ ಯಾರು ಮುಖ ಸವರಿದ ಅನುಭವ ನನ್ನ ಹೆಂಡತಿ ಅಂತ ಬಾ ಅಂತ ಒಪ್ಕೊಂಡಿದೆ ಒಪ್ಕೊಂಡಿದೆ ತಡ ಹೋಗಿದ್ ಕೃಷ್ಣಯ್ಯ
1: ಹೆಂಡತಿಯ
0: ನಾನು ಹೆಂಡತಿ ಅಂತ ಕಣ್ಣು ತೆರೆದು ನೋಡ್ತೇನೆ ಹಿಡ್ಕೊಂಡಿದ್ದೆ ಹೆಂಡತಿಯನ್ನಲ್ಲ ನಮ್ಮ ಪಕ್ಕದ ಮನೆ ಕರಿ ಮಾಡ್ಬೇಕಿನ
1: ನೀನು ಹಾಲು ತೆಗೆದುಕೊಂಡು ಹೋಗಿದ್ದಿ ಮೊದಲೇ
0: ಅದು ಹಾಲು ಕುಡಿದ ಕಣ್ ಬಂದದ್ದು ಸಿಟ್ಟು ಬಂದ ಕೃಷ್ಣಯ್ಯ ಇನ್ನೊಂದು ಬಾರಿ ಬರ್ಲಿ ಮುಸುರು ಹೊಡೆದು ಹಾಕ್ತೇನೆ ಅಂತ ಮತ್ತು ಹಾಗೆ ಮಲಗಿದೆ ಬರ್ಲಿ ಅಂತ ಮತ್ತೆ ಬಂದು ಮುಖ ಸೇವೆ ಕೃಷ್ಣಯ್ಯ ಈಗ ಕಳ್ಳಬೇಕು ಬಂತು ಅಂತ ಎತ್ತು ಬಂದು ಬಿಟ್ಟು
1: ಬೆಕ್ಕಲ್ವಾಡತಿ
0: ಬೆಡ್ಕಿ ಕಟ್ಕೊಂಡು ಹೋದವಳು ಇವತ್ತಿಗೂ ನಮ್ಮ ಮನೆ ಬರ್ಲಿಲ್ಲ ಈಗ ಅಲ್ಲಿದ್ದಾಳ ಅಂತ ವಿಷಯ ತಿಳಿಯಿತು
1: ಗೊತ್ತಾಯ್ತಾ ಹಾಗಾದ್ರೆ
0: ನಿನ್ ಜೊತೆ ನಾನು ಬರ್ತೇನೆ ಅಂತ ಹೇಳಿದ್ದು
1: ಆದಿತ್ತಪ್ಪ ನೀನ್ ಎಷ್ಟು ಕಷ್ಟದಲ್ಲಿದ್ದೀಯ ಅನ್ನೋದು ನನಗೆ ಗೊತ್ತಾಯ್ತು ಆದಿತ್ತು ಹಾಗಾದ್ರೆ ಇಬ್ರು ಹೋಗುದು ಬೇಡ

0: ಏನಿದು? ನನ್ನನ್ನು ಕಂಡವರು ಕೆಲವರು ಆಡುವ ಮಾತೇನು?
1: ಏನು?
0: ಶತ್ರಾರ್ಜಿತನ ಮಗಳು ಸತ್ಯಭಾಮಿ ಅತ್ಯಧಿಕ ಗರ್ವದಲ್ಲಿ. ಯಾರಿಗೆ ಗರ್ವ? ಯಾರಿಗೆ ಗರ್ವ?
1: ನಿಮಗೆ ಗರ್ವ
0: ಇದ್ರೇನು?
1: ಹೌದು, ತಪ್ಪೇನು?
0: ಯಾರಿಗ ಇದ್ರೆ?
1: ಹೌದು,
0: ಹೌದಾ? ಇರಬೇಕಾದದ್ದೆ. ಯಾಕೆ
1: ಯಾಕೆ?
0: ಒಂದು ಮಾತು ಕೇಳ್ತೇನೆ ನಿನ್ನಲ್ಲಿ. ಸಂಪತ್ತಿರುವುದಲ್ಲಿ,
1: ನಿಮ್ಮಲ್ಲಿ
0: ಐಶ್ವರ್ಯ ಇರುವುದಲ್ಲಿ,
1: ನಿಮ್ಮಲ್ಲಿ
0: ಹೌದಾ, ರೂಪ ಇರುವುದಲ್ಲಿ
1: ನಿಮ್ಮಲ್ಲಮ್ಮ,
0: ಅಹಂಕಾರ ಇರುವುದಲ್ಲಿ
1: ನಿಮ್ಮಲ್ಲಿ, ಅದು ನಿಮ್ಮಲ್ಲೇ
0: ಯಾವುದು ಇರಬೇಕೆ?
1: ಹೌದು.
0: ಇಷ್ಟೆಲ್ಲ ಇರುವಾಗ ಅಹಂಕಾರ ಇಲ್ಲ ಅಂತ ಹೇಳಿದ್ರೆ ಶೋಭೆ ಉಂಟಾ?
1: ಅಮ್ಮ, ಏನೂ ಇಲ್ಲದಂತ ವ್ಯಕ್ತಿ ಒಂದ್ ರೀತಿಯಲ್ಲಿ ಅಹಂಕಾರ ಪಡ್ತಾರೆ. ಎಲ್ಲವೂ ನಿಮ್ಮಲ್ಲುಂಟು, ಅಹಂಕಾರ ಪಡೆದೇನು?
0: ಇದು ಅಹಂಕಾರ ಅಂತ ಹೇಳಿದ್ರೆ ಏನು? ಇದು ಇಷ್ಟೆಲ್ಲ ಇರುವುದಕ್ಕೆ ಇದೊಂದು ಅಲಂಕಾರ.
1: ಹೌದು,
0: ಎಲ್ಲವೂ ಇರುವಾಗ ಈ ಅಹಂಕಾರ ಅಂತ ಹೇಳಿದ್ರೆ ಯಾವ್ದು ಗೊತ್ತ ನಿನಗೆ?
1: ಯಾವುದು
0: ಅಹಂಕಾರ ಅಂತ ಹೇಳಿದ್ರೆ? ತಲೆಗೆ ಇರುವಂತದ್ದಲ್ಲ ಅಹಂಕಾರ. ಅಹಂಕಾರ ಅಂತ ಹೇಳಿದ್ರೆ ಗತ್ತುಗಾರಿಕೆ. ಯಾವ ನೀವು ಗತ್ತುಗಾರಿಕೆ ಇಲ್ಲವ ಇದ್ದದ್ದೆಲ್ಲವೂ ಪ್ರಯೋಜನ ಇಲ್ಲ.
1: ಎಲ್ಲಿ?
0: ನಮ್ಮಲ್ಲಿ.
1: ಹೌದೌದು,
0: ಇರಬೇಕಾದದ್ದೇ. ಇರುವ ಸ್ಥಿತಿಯಲ್ಲಿ ನಾನಿದ್ದೇನೆ. ಉಳಿದವರು ಹಾಗಲ್ಲ. ನಾನು ಮದುವೆಯಾಗಿ ನನ್ನ ಗಂಡನ ಮನೆಗೆ ಬರುವಾಗ ಹೇಗೆ ಉಳಿದ ಹೆಣ್ಣು ಮಕ್ಕಳಾಗಿ ನಾನು ಬರೀ ಕೈಯಲ್ಲಿ ಬಂದವಳಲ್ಲವೇ? ಹೌದಾ? ಹೇಗೆ ಬಂದಿದ್ದೇನೆ?
1: ಹೊತ್ಕೊಂಡೇ ಬಂದಿದ್ದೀರಲ್ಲ. ಮಣಿಯನ್ನ
0: ಹೊರಿಸಿಕೊಂಡು ಬಂದಿದ್ದೇನೆ.
1: ಹೌದೌದು,
0: ತಂದು ಇಲ್ಲಿಗೆ ನಾನು ಇಟ್ಟವಳಿದ್ದೇನೆ. ಹಾಗಾದ್ರೆ ನಾನು ಬರುವ ಮೊದಲು ಈ ದ್ವಾರಕಾ ನಗರ ಹೇಗಿತ್ತು?
1: ಅಯ್ಯೋ, ನೋಡುವುದೇ ಅಲ್ಲ.
0: ಹೇಗಿತ್ತೆ?
1: ಏನು ಇರಲಿಲ್ಲ.
0: ಇಲ್ಲಿರುವಂತ ಒಬ್ಬ ವ್ಯಕ್ತಿ ಅಲ್ಲ, ಒಂದು ಹೆಣ್ಣಿನ ಮೈ ಮೇಲಾದ್ರು ಬಂಗಾರದ ತುಂಡಿತ್ತ?
1: ನನ್ನನ್ನು ನೋಡಿದ್ರೆ ಯಾರಾದ್ರೂ ಸಖಿ ಅಂತ ಹೇಳ್ತಾರ?
0: ಇತ್ತೀಚೆಗೆ ಒಂದು ಇರೋದು ಮೈ ಮೇಲೆ ಹೇಳಿಕೊಳ್ಳುವುದಂತ ಹೇಳಿದ್ರೆ
1: ಎಲ್ಲ ನಿಮ್ಮ ಅನುಗ್ರಹ.
0: ಸಖಿಯೋ ನೀನು, ರಾಣಿಯೋ
1: ನಿಮ್ಮ ಜೊತೆಯಲ್ಲಿದ್ದಂತಹ ಸಖಿ ಹೀಗೆ
0: ಯಾಕೆ
1: ಕೊಡ್ತಿರಲ್ಲ ಆಭರಣ?
0: ಇದೆಲ್ಲ ಎಲ್ಲಿಂದ ಬಂತು?
1: ಅದು ನಿಮ್ಮಿಂದ ಬಂತು.
0: ನಾನು ಕೊಟ್ಟದ್ದು?
1: ಹೌದು,
0: ಹೌದಲ್ಲ. ನಾನು ನನ್ನ ಸೊಂದ ಮನೆಯಿಂದ ಗಂಡನ ಮನೆಗೆ ಬರುವಾಗ ಸಮಂತಕ ಮನೆಯನ್ನು ತಂದಿದ್ದೇನೆ.
1: ಹೌದು,
0: ಇದೆಲ್ಲ ಮಣಿಪ್ರಭಾವಲ್ಲವೇನೆ?
1: ಹೌದಮ್ಮ.
0: ಚಿನ್ನದ ಚೂರನ್ನು ಕಾಣದಿರುವಂತ ಈ ದ್ವಾರಕ ನಗರ ಜನರು ಮೈ ಮೇಲೆ ಬೇಕಾದಷ್ಟು ಒಡವೆ ಆಭರಣ ತುಂಬಿ ತುಳುಕುತ್ತಾ ಇದೆ.
1: ಹೌದೌದು,
0: ಇದಕ್ಕೆ ಕಾರಣ
1: ನೀವಮ್ಮ, ಸತ್ಯಭಾಮಾದೇವಿಯವರು.
0: ಹೌದಲ್ಲ?
1: ಹೌದೌದು.
0: ನಮ್ಮ
1: ಎಲ್ಲವರು ಒಂದೊತ್ತಿನ ಊಟ ಮಾಡಬೇಕು ಅಂತಾದ್ರೆ ಸತ್ಯಭಾಮಾದೇವಿಯವರ ಹೆಸರನ್ನು ಹೇಳಿ ಊಟ ಮಾಡಬೇಕು.
0: ನನ್ನ ಹೆಸರು?
1: ಹೌದು,
0: ನನ್ನ ಹೆಸರು. ಹೌದಲ್ಲ, ಹೋಗಲಿ ಬಿಡ. ಈಗ ಇಷ್ಟಿರುವಾಗ ನಾನು ಅಹಂಕಾರವನ್ನು ಪಟ್ಟರೆ ಅಪರಾಧವಲ್ಲ?
1: ಅಪರಾಧವೇ ಅಲ್ಲ.
0: ಉಳಿದವರ ಹಾಗೆ ನಾನಲ್ಲ. ಮತ್ತೊಂದು ಮಾತು, ನಮ್ಮಲ್ಲಿ ಎಲ್ಲಾ ಯೋಗ್ಯತೆ ಉಂಟು. ಹೌದಾ? ಆದ್ರೆ ನೀನು ಗೊತ್ತು, ಅವರಿಗೆ ಗೊತ್ತು, ಇವರಿಗೆ ಗೊತ್ತು, ಇದು ನಮ್ಮ ಯಜಮಾನ್ರಿಗೆ ಗೊತ್ತು ಇಲ್ವೋ ಅಂತ ನಾನು ನೋಡುದು.
1: ಯಜಮಾನ್ರಿಗ ಏನಾಯ್ತಮ್ಮ?
0: ಗೊತ್ತುಂಟು ಅಂತ ಆಗಿದ್ರೆ, ಗೊತ್ತಾಗಿದ್ರೆ ಅವ್ರು ನನ್ನ ಬಳಿ ಇರ್ತಾ ಇದ್ರು ಇಲ್ವಾ?
1: ಹೌದು, ಇರ್ತಾ ಇದ್ರು.
0: ಹೌದಾ? ನೀನು 3 ದಿನದಿಂದ ನೋಡಿದ್ಯಾ?
1: ಇಲ್ಲಮ್ಮ.
0: ಎಲ್ಲಿ ಹೋದ್ರಿ ಅವರು?

ಆದಿತ್ಯವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: आज मेरा दूल्हा नहीं कम किसी राजे से, आज मेरा दूल्हा नहीं कम किसी राजे से, आई बारात बाजे गाजे से, आई बारात बाजे गाजे से।
1: ಲಕ್ಷ್ಮಿಯಾ, ನಮ್ಮನಿ ಗಂಡ್ ನಿಮ್ಮನಿ ಬಂದಿತ ಮಾರತಿ, ಆಗಳಿಂದ ಹುಡುಕ್ತಾ ಇದ್ದೆ. ಚಾ ಮಾಡೋಕ್ ಸಕ್ಕರೆ ಖಾಲಿ ಆಯ್ತು, ಒಂಚು ಸಕ್ಕರೆ ಬೇಕಿತ್ತು. ಆ ಗಂಡಿನ ಹತ್ರ ತರಿಸುವ ಕಂಡ್ರೆ ಈ ಗಂಡ್ ಎಲ್ಲೂ ತೋರುದೇ ಇಲ್ಲಪ್ಪ.
2: ಹೌದಾ? ಇಲ್ಲ ಮಾರತಿ, ನಮ್ಮನಿಗೊಂಡು ಎಲ್ಲೂ ಕಾಂಬುಕಿಲ್ಲಪ್ಪ. ಸುಗುಣನ್ ಮನೆಗೆ ಹೋಯ್ರಕ್ ಅಂತಿಬ್ರು ಒಟ್ಟಿಂದ. ಅವಳ ಮಗನೊಟ್ಟಿಗೆ ಸೇರ್ಬೇಡಿ ಅಂದ್ರೆ ಸೇರಿ ಸೇರಿ ಪೂರ ಹಾಳಾಯ್ದು ನಮ್ಮನಿ ಮಕ್ಕಳೆಲ್ಲ.
1: ಹೌದೆ, ನಮ್ಮನಿ ಗಂಡ ಆ ಗಂಡಿನೊಟ್ಟಿ ತಿರುಗುದ ಎರಡ್ ಮೂರ್ ಸಲ ಕಂಡಿದೆ ನಾನು. ಆ ಕಿಚ್ಚಿಡ್ದಳ್ ಮೊನ್ನೆ ನನ್ ಮಗಿಗೆ ಬೈದಿದ್ದಳಂ, ಅವಳ ಮಗನ್ ಸೈಕಲ್ ಹಂಗೆ ಇವ ಆಡ್ತಿದ್ದ ಅಂದಿಕೆ.
2: ಹಾಂಗೆಲ್ಲ ಮಾಡುದ ಮರತಿಯವಳ? ನಮ್ಮನಿ ಮಕ್ಕಳಿಗೆ ಹೇಳ್ರೆ ಅವ್ಕ್ ಬಾ ಅಶು ಬತ್ತಿಲ್ಲ. ಅವಳ ಮನಿ ಬದಿಗೆ ಹೋಯ್ಬೇಡಿ ಅಂದ್ರೆ ಹೆಕ್ಕ ತಿಂಬೋ, 24 ಗಂಟೆ ಅಲ್ಲ ಸೊಕ್ತೈಕಂತು. ಬಿಲ್ಲಾಸ್ ಬಿಟ್ಟು ಹೋಯ್ದು ಸ್ವಲ್ಪ ಅಲ್ಲ, ಬರ್ಲಿ ಅವ ಇವತ್ ಮನಿಗೆ, ಒಂದೇನ್ ಬೇರಿ ಮಾಡ್ತೆ ಕಾಣಿವತ್.
1: ಯೋ, ಈ ಮಕ್ಳಿಗೆ ದೀಪಾವಳಿಗೆ ಒಂದ್ ರಾಜ್ಯ ಕೊಟ್ಟು ಇವ್ರ ಅಗ್ಲಿ ಒಂದೆರಡ ಅಲ್ಲ ಮರತಿ. ನಿನ್ನೆ ಎಂತ ಇತ್ ಗೊತ್ತಾ, ನಮ್ಮನಿ ಅಬ್ಬಿಗ್ ಮೊದ್ಲೆ ಕಣ್ ತೋರುದಿಲ್ಲ. ಈ ಹೋಯ್ಡ್ ಗಂಡ ಆ ಡಮ್ ಡಮ್ ಅಂತತ್ತಲ್ಲ, ಆ ಪಟಾಕಿಗೆ ಬೆಂಕಿ ಹಚ್ಚಿ ಕಣ್ದಾಗಿಟ್ಟದ್ ಮಾರತಿ.

0: ಮನಿ ಅಬ್ಬಿ ನಡ್ಕ ಬಪ್ಪತ್ತಿಗೂ ಆ ಪಟಾಕಿ ಹೊಡಕ್ಕೂ ಸಮ ಆಯ್ತ್ಕ. ಇಡೀ ಮನಿ ಗೌಜ್ ಬಿದ್ದಿತ್. ಈಗಲೂ ನಮ್ಮನಿ ಅಬ್ಬಿ ಹೆದ್ರಿಕಿಂದ ಹೊರಗ್ ಬರ್ಲೇ ಇಲ್ಲ ಗೊತ್ತಾ?
1: ಹೌದ ಮರತಿ, ಯಾರಿಗೆ ಹೇಳುದ್ ನಮ್ ಕಷ್ಟ. ಶಾಲಿ ಇದ್ದಿರಾರು ಆ ಮಕ್ಕಳು ಬೆಳಗಿನ ಸಾಯಂಕಾಲದವ್ರಿಗೆ ಅಲ್ಲೇ ಇರ್ತಿದ್ದ. ನಾವ್ ಅವರು ನೆಮ್ದಂಗ್ ಇರ್ಲಕ್ಕಿದ್ದಿತ್. ಎಂತ ಗೊತ್ತಿತ್ತ, ನಾ ಧಾರಾವಾಹಿ ಕಾಣದೆ ಸ್ವಲ್ಪ ದಿನ ಆಯ್ಲ. ಆ ಗಂಡೊಂದ್ 24 ಗಂಟೆಗೆ ಬೊಂಬೆ ಹೇಗ ಕೂಕಂ ಮರತಿ, ಒಂದ್ ಗಳಿಗೆ ಆ ಟಿವಿಗೂ ಏನ್ ಪುರ್ಸೋತಿಲ್ಲ. ನಿನ್ನೆಯಿಂದ ಅಂತೂ ಆ ಪಟಾಕಿ ಶಬ್ದದೊಳ ಕೆಮಿ ಬೆಚ್ಕ ಕೂಕಂದಲ್ಲ ಮನೆ.
0: ನಮ್ಮನಿ ಗಂಡ್ಸಿಗೆ ಹೇಳದ್ ಭಾಷೆ ಬತ್ತಿಲ್ಲ. ಆ ನುಮ್ನಿ 7,000 ರೂಪಾಯಿ ಪಟಾಕಿ ಎಲ್ಲ ತಪ್ಪದ ಮರತಿ. ಆ ದುಡ್ಡಿಗಂತೂ ಮರ್ಯಾದೆಯೇ ಇಲ್ಲ ಕಣ್. ಆಗಳಿಕೆಲ್ಲ ನಾವ್ ಆಚರಿಸಿದ ದೀಪಾವಳಿಯೇ ಬೇರೆ ಅಲ್ದ, ಹಿರಿಯರ್ ಹೇಳದ್ ಕೇಣ್ಕ ಇರ್ತಿದ್ದಿ. ಈಗಳಿನ್ ಮಕ್ಳ ಅಯ್ಯ ಅಬ್ಬೆ, ನೀನಂದ್ರೆ ನಿನ್ನ ಅಪ್ಪ ಅಂತೋ. ಯಾರದ್ದು ಹೆದ್ರಿಕೆ ಇಲ್ಲ ಎಂತಿಲ್ಲ, ಹೇಳಿ ಉಪ್ಪೈ ಇಲ್ಲ ಬಿಡ.
1: ಹೌದ್ ಮರತ್ಯ, ಆಗಳಿನ್ ಹಬ್ಬವೇ ಚಂದು ಅಲ್ದ. ಅಯ್ಯ ಅಬ್ಬ, ಇದ್ಯಾರ ಮರತಿ ನಮ್ಮನಿ ಬಬ್ಬಿ ಹಾಕತ್? ಅಯ್ಯಯ್ಯೋ, ಹೊಲ್ಕಾಣ್ ಮರತಿ ಹುಲ್ ಕುತ್ರಿ ಬೆಂಕಿ ಬಿದ್ದಿತ್. ಅದ ನಮ್ಮನಿ ಮಕ್ಕಳಲ್ದ, ಅವಂತ ಮಾಡ್ತಿದ್ದ ಅಲ್ಲ.
0: ಅಯ್ಯಯ್ಯೋ, ಹೌದಲ್ಲೇ ಮರತಿಯ. ಅಲ್ಲ, ಸುಗುಣನ್ ಮನೆ ಹುಲ್ ಕುತ್ರಿ ಬೆಂಕಿ ಬಿದ್ದದಲ್ದ? ಬಾಬಾ ಎಂತ ಇತ್ಕಾ ಬಾಬಾ.
1: ಓಯ್ ಮೊಂಚಣ, ಇದ್ ಹೆಂಗ್ ಬೆಂಕಿ ಬಿತ್ ಮರ್ರೆ? ಈ ನಮ್ನಿ ಯಾರ್ ಬೀಡಿ ಸೇರಿ ಬಿಸಾಡದ್? ಹೊರಬಾಯಿಗೆ ಎಷ್ಟ್ ಮಣ್ಣು ಹಾಕೋಕೆ?
2: ಓಯ್ ನಿಮ್ ಮಕ್ಕಳ ಬಾಯಿಗೆ ಮಣ್ಣು ಹಾಕಿ, ಅದಕ್ಕೆ ಹೇಳು ಸಣ್ಣ ಸಣ್ಣ ಮಕ್ಕಳ ಕೈಗೆ ಪಟಾಕಿ ಎಲ್ಲ ಕೊಡುಗಾಗ. ಮೊನ್ನೆ ದೀಪಾವಳಿ ತಂದ ಪಟಾಕಿ ಇನ್ನೂ ಮುಗಿಲ್ಯಾಕ ಅಂತ ಅಲ್ಲಿ ನೆಲ ಚಕ್ರ ಹಚ್ಚಿ ಅದ್ರ ಕಾಲ ಫುಟ್ಬಾಲ್ ಆಡ್ಕೊಂಡು ಹುಲ್ ಕೂತ್ರಿ ದೂಡಿ ಹುಲ್ ಕೂತ್ರಿ ಬೆಂಕಿ ಇಡ್ಸಿರ್ ಗಾಣಿ. ಎಂತ ಮಕ್ಕಳನ್ ಬೆಳೆಸಿರಿ ಹೆಂಗ್ಸ್ರೆ? ಯಾವ್ದೋ 4 ಮಕ್ಕಳಿದ್ದಿತ್ತು ಅಂಬ್ರ, ಅದ್ರಾಗ 2 ಮಕ್ಕಳು ನಿಮ್ದು ಅಂದ್ ಗೊತ್ತಾಯ್ತು. ಮತ್ತೆ ಇಡು ಓಡಿ ಹೋಯ್ದು, ಅವು ಕೈ ಸಿಕ್ಕಿದಿತ್ತ ಮಾಡ್ತಿದ್ದ ಅಷ್ಟೊತ್ತಿಗೆ.
0: ಹೌದಾ, ನಮ್ಮನಿ ಮಕ್ಳಂಬ್ರ? ಏ ಧನುಷ, ಎಂತ ಮಾಡದ್ದ ಇದ ತಕ ಹೊತ್ತನ? ನಿಂಗೆ ಮನೆ ಬದಿ ಕೆಲ್ಸ ಮಾಡುದ್ ಬಿಡ್ಕೈಲಿ ಬೆಂಕಿ ಹಾಕಿದ್ಯಾ? ಅಪ್ಪಾಯ್ ಬರ್ಲಿ, ನಿಂಗ್ ಬಲಿ ಬಿಡಿಸ್ತೆ ಕಾಣಿ ಇವತ್ತ. ಮತ್ತಿಬ್ರ ಯಾರ ಅವ ನಿಮ್ಮೊಟ್ಟಿಗೆ ಓಡಿ ಹೋದವ?
3: ಅಮ್ಮ, ಅದ ಮಿಥುನ ಮತ್ತೆ ಸುದಿ.
0: ಎಂತ ಆ ಸುದಿ ಗಂಡ? ಮೋಚಣ್ಣ, ಆ ಗಂಡ ನಿಮ್ಮ ಗಲ್ದ?
2: ಏ ಬೊಬ್ಬರ್ಯಾ.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.
2: ಶಂಕರಣ್ಣ, ಅದ್ಯಾರು ನಿಮ್ಮ ಮನೆಗೆ ಬಂದದ್ದ?
3: ಅದ ದಲ್ಲಾಳಿ ಮಾರ.
2: ದಲ್ಲಾಳಿಯ? ಎಂತ ಮಗನಿ ಹೆಣ್ಣು ನೋಡ್ತಿದ್ರ?
3: ಅವನಿಗೆ ಕೂಳಾಕುದೇ ಹೆಚ್ಚ, ಇನ್ ಅವನು ಒಂದ್ ಕಟ್ಕೊ ಬಂದ್ರೆ ಇಬ್ರಿಗೂ ಧರ್ಮ ಕೂಳಾಕು, ನಂಗದೇ ಚಟುವನ.
2: ಮತ್ತೆ ದಲ್ಲಾಳಿ ಅಂತ ಬಂದದ?
3: ಅದ ಮೊನ್ನೆ ಒಂದ್ ದನಿಂದ ತಕ ಬಂದದ್ ಮಾರ, ಅದನ್ನ ಈಗ ಒಂದ್ ಮಾರಾಟ ಮಾಡಕ್ ಅದಕ್ಕೆ ದಲ್ಲಾಳಿನ ಕರೆದ ಒಂದ್ ಪಾರ್ಟಿ ಮಾಡುಕ್ ಹೇಳಿದೆ.
2: ಅಯ್ಯೋ, ಮೊನ್ನೆ ತಂದದ್ದು ಇವತ್ ಕೊಡುದ? ಮರಲೆ ಮರ್ರೆ, ನಿಮ್ಗೆ ಸಾಕು ಕೇಳಿದ್ರ ಮೇಲೆ ತಂದದ್ದು ಎಂತಕ್ಕೆ?
3: ತಂದದ್ ನಾನಲ್ಲ ಮರ್ರೆ, ನಂಗೆ ಮೊನ್ನೆ 3 ದಿನ ಗಟ್ಟದ ಮೇಲೆ ಚೂರ್ ಕೆಲಸ ಇದ್ದಿತ್ತು. ಈ ನನ್ ಮಗನ ಹತ್ರ ಒಂದ್ ದನ ಇತ್ತು ಮರ್ರೆ, ಕಂಡ್ ಕಂಡ್ ಲೈಕ್ ಇದ್ರ ಮಾತ್ರ ಸಾಕ್ಲಕ್ಕಮ್ಮಂಗಿದ್ರೆ ತಕ ಬಂದಿ.
2: ಗಂಡ ಅಡ್ಡಿಲ್ದೆ ಒಳ್ಳೆ ಮೈಕೆ ತುಂಬದ್ದ ನೀನೆ ತಕ ಬಂದಿತೆ?
3: ಮೈಕೆ ತುಂಬದ್ ಹೌದ, ದನ ಲೈಕ್ ಇದ್ದದ್ದು ಹೌದ. ಆರೆ ದನಿ ಗಬ್ಬ ಕಟ್ಟುದಿಲ್ಲ ಮರ್ರೆ, ಈ ನನ್ ಮಗ ದನಿನೊಟ್ಟಿಗೆ 5 ಜೊತೆ ಮಾತ್ರ ಹಿಡ್ಕ ಬಂದಿದ ಮರ. ಅದಕ್ಕೆ ಆದಷ್ಟು ಬೇಗ ಯಾರಿಗಾರು ಕೊಡ್ಕ.
2: ಅಲ್ಲ, ಈ ಗಬ್ಬ ಕಟ್ತಿದ್ ದನಿನ್ ಬೇರೆಯವ್ರಿಗೆ ಕೊಟ್ರೆ ಪಾಪ ಅವ್ರವ್ರು ಎಂತ ಮಾಡುದು? ಅವರು ನಿಮ್ ಕಣೆಗೆ ದುಡ್ಡು ಕೊಟ್ಟು ಮೋಸ ಹೋಗ್ದ? ನೀವ್ ಒಂದ್ ಪಾರ ಸಾಕಲ್ಲ. ಎಂತ ಹಪ್ಪು ಬುದ್ಧಿ ಮರ್ರೆ ನಿಮ್ದ. ಛೇ, ನೀವು ನಮ್ ನೆರ್ಮನೆಯರನ್ನಲ್ಲಿ ಹೇಳ್ಕಂಕಿ ನಾಚಿಕೆ ಅತ್ತೆ.
3: ಅಲ್ಲ ಮರ,
2: ಬೇಡ ಮಾತಾಬೇಡಿ.
3: ಅಲ್ಲ ನಾ ಹೇಳ್ತು,
2: ಅಲ್ಲ ಬೇಡ ಮಾತಾಬೇಡಿ.
3: ಅಲ್ಲ ಮರ, ನಾ ಹೇಳ
2: ಮಾತಾಬೇಡಿ.
3: ನಾ ಸುಮ್ನಿರ, ಬುದ್ಧಿ ಹೇಳೋಕೆ ಎಲ್ಲ ಮುಂದ್ ಬತ್ರಿ, ಅನುಭವಿಸ್ರಿ ಮಾತ್ರ ಗೊತ್ತಿದ್ ಕಷ್ಟ ಅಂತ ಹೇಳಿ. ಅಲ್ಲ ಇಷ್ಟು ಮಾತಾಡ್ತಲ್ಲ, ಒಂದ್ ಕೆಲಸ ಮಾಡ, ಈ ದನ ನಾ ನಿಮ್ಮನೆ ಹೊಟ್ಟೆಂಗೆ ಕೊಡ್ಕೋ, 1 ರೂಪಾಯಿ ಕೊಡು ಬೇಡ.
2: ಏ ಬೊಬ್ಬರ್ಯಾ,

0: ಏನ್ ಮಾಬಲಣ್ಣ ಕೈಗೆ ನಮ್ಮನಿ ಬ್ಯಾಂಡೇಜ್ ಹಾಕೊಂಡಿರಿ.
1: ಯೋ ಮತ್ತೆಂತಲ್ಲ ಲಕ್ಷ್ಮಣಣ್ಣ, ನಿನ್ನೆ ಹೊಗೆ ಮೀನು ಡುಕ್ಕ ಹೊತ್ತು ಮಾರ್ರೆ, ಮೀನ್ ಸಿಕ್ತಂದಳೆ ಗೆದ್ದಿ ಹಾರದ್ ಮಾರ್ರೆ. ಆ ಕತ್ಲೆ ಮೀನಿ ಕೈ ಹಾಕೋ ಬದಲು ಗ್ಲಾಸ್ ಬಾಟ್ಲಿ ಕೈ ಹಾಕಿ ಒತ್ತಿಡದೆ ಕೈ ಕೊಯ್ಕ ಹೋಯ್ತು ಮಾರ್ರೆ.
0: ಅಯ್ಯೋ ದೇವ್ರೆ, ಅಲ್ಲ ಮಾರ್ರೆ, ಕೂಡೋದಂದ್ರೆ ಎಲ್ಲಿವರೆಗೆ? ಮೀನಿಗೂ ಬಾಟ್ಲಿಗೂ ವ್ಯತ್ಯಾಸ ಗೊತ್ತಿದ್ದ ಅಷ್ಟು ಕೂಡುದಾ? ಯಾರಿಗ್ ಗೊತ್ತ, ಬಾಟ್ಲಿ ಅಂದೇಳಿ ಗೊತ್ತಿದ್ದೆ ಕೈ ಹಾಕ್ರೇನು, ಕೂಡಕ್ ಒಂಚೂರು ಸಿಕ್ಕತ್ತಂದೇಳಿ.
1: ಮನ್ಸ್ರ ಜಾತಿಯ ಮಾರ ನೀನ,
0: ಅದು ಜರಿಲಿ ಮಾರ್ರೆ, ಮೀನ್ ಗಿನ್ ಸಿಕ್ತಾ?
1: ಯೋ ಆ ಕತಿ ಇನ್ನೂ ಗಮ್ಮತ್ತಿತ್ತು ಮಾರ್ರೆ, ದೊಡ್ಡದೊಂದು ಮುಡನ್ ಮೀನ್ ಸಿಕ್ಕದ್ದಾ? ಕೈ ಹಾಕೋಕ್ಕೂ ಹೊಡ್ಕತ್ತೇನ್ ಬೇಡ, ಏನಿಲ್ಲ ಅಂದ್ರೂ ಸರಾಸರಿ ಒಂದು 5 kg ಇತ್ತು ಮಾರ್ರೆ.
0: ಹೌದಾ, ಚಾನ್ಸ್ ಹೊಡೆದ್ರೆ ಅಲ್ಲ ಮಾರ್ರೆ, ಎಂತ ಪದಾರ್ಥ ಮಾಡ್ರೆ ಫ್ರೈ ಮಾಡ್ರೆ?
1: ಪೂರ್ತಿ ಕೇಳ ಮಾರ, ಮೀನನ್ನ ಹಿಡ್ಕ ಚೀಲಕ್ ಹಾಕೋದೌದ್ ಮಾರ್ರೆ, ಮನೆ ಬಂದ್ ಕಣ್ಣಂಗ್ ಚೀಲ ಸೋರಿತೆ.
0: ಅದು ಮೀನಲ್ಲ ಮಾರ್ರೆ, ಹೈನ್ಸರ್ ಅವ್
1: ಅದು ನಮ್ಮ ಸುರೇಶಣ್ಣನ ಪಂಜಿ ಒಳಗ್ ಹೋಯ್ ಮಾರ, ಅವಸ್ಥೆ ಕಂಡ್ರೆ ಬೇಡ.
0: ನಿಮ್ ಕತ್ತಿ ಒಳ್ಳೆ ಲಾಯಕ್ ಇತ್ತು ಮಾರ್ರೆ.
1: ನಮ್ ಕತ್ತಿ ಇರ್ಲಿ ಮಾರೆ, ಗೆದ್ದಿ ಕತ್ತಿ ಅಂತದ, ನೆರಿ ಬಂದದ್ದೇ ಬಂದದ್ ಮಾರೆ, ರೋಡಲ್ಲಿ ಪ್ಲಾಸ್ಟಿಕ್ ಪೂರಾ ಬಳಕ ಗೆದ್ದಿ ಬದಿ ಬಂದಿತ್ತು.
0: ಅಲ್ಲ ಅದನ್ನ ಎಂತ ಮಾಡುದ? ಎಂತ ಮಾಡುದ, ಪಂಚಾಯ್ತಿಗೆ ಹೋಗಿ ಕಂಪ್ಲೇಂಟ್ ಮಾಡುದು.
1: ಅವ್ರಿಗೆ ಈಗ ಹೇಳಿ ಎಂತ ಪ್ರಯೋಜನ ಇಲ್ಲ, ಪಾಪ ಅವ್ರವ್ರು ಎಂತ ಮಾಡ್ತಾರೆ, ಈ ಜನಗಳಿಗೆ ಬುದ್ಧಿ ಇಲ್ಲ, ತಿಂಬುದು ಉಂಬುದು ರೋಡ್ ಮೇಲೆ ಬಿಸಾಕಿ ಹೋಗುದು. ಒಂದು ಪ್ಲಾಸ್ಟಿಕ್ ನ ಹ್ಯಾಗ್ ವಿಲೇವಾರಿ ಮಾಡ್ಕೊಂಡಲ್ಲಿ ಗೊತ್ತಿಲ್ಲ ಮಾರ ಅವರಿಗೆ, ಹಳೆಯರ್ ಮಳೆಯರ್ ಹಿಂಗ್ ಮಾಡುದಿಲ್ಲ, ಈ ಶಾಲೆಗೆ ಹೋಗಿ ಕಲ್ತರೆ ಹಿಂಗೆಲ್ಲ ಮಾಡುದು.
0: ಹೌದು, ಅದೊಂದು ಸತ್ಯ ಮಾತಾಡ್ರಿ ಕಾಣಿ.
1: ಎಜುಕೇಟೆಡ್ ಅಂದ್ರೆ ಬರೀ ಮಾರ್ಕ್ ತೆಗ್ದ ದೊಡ್ಡ ದೊಡ್ಡ ಕಂಪ್ನಿಗೆಲ್ಲ ಹೋಗಿ ಒಳ್ಳೆ ಬಟ್ಟೆ ಹೇಕಂಡ ಇಂಗ್ಲಿಷ್ ಅಲ್ಲಿ ಟಸು ಪುಸು ಮಾತಾಡೋರಲ್ಲ. ನಿಜವಾದ ಎಜುಕೇಟೆಡ್ ಅಂದ್ರೆ ಸಮಾಜದ ಒಳ್ಳೇದನ್ನ ಕಂಡ್ಕೊಂಡ ಈ ದೇಶಕ್ಕೆ ಒಳ್ಳೆ ಪ್ರಜೆ ಇಪ್ಪರ್.
0: ಅದಿರ್ಲಿ, ನೀನಿಗೆ ಎಲ್ಲಿಗೆ ಬರ್ತಿದ್ದೆ? ನಾನಾ, ನನ್ನೊಂದು ಹಳಿ ರೈನ್ ಕೋಟ್ ಹೊರತೋಯ್ತು ಮಾರ್ರೆ, ಅದೊಂದು ಇಲ್ಲ ಹಳಿ ಬದಿ ಬಿಸಾಡಿ ಬಂದಿ.
1: ಏ ಬೊಬ್ಬರ್ಯಾ.
2: ಹೇಳ್ತಾ

0: ಏನ್ ಶಂಕರಣ್ಣ, ಕಣ್ಣೆಲ್ಲ ಕೆಂಪ್ ಕೆಂಪಾಯ್ತ? ರಾತ್ರಿ ಇಲ್ಲ ನಿದ್ರಿ ಇಲ್ಲ ಕಾಂತಲ, ಎಂತ ಆಟಕ್ಕೆ ಹೋಯ್ರ್ಯಾ?
1: ಆಟಕ್ಕಲ್ಲ ಮಾರೆ, ಆ ಕೆರೆ ಮನೆ ಪ್ರಕಾಶ್ ನಗರ್ ನಿನ್ ತಂಗಿ ಮುದ್ರಿಗೆಲ್ಲ ಮಾರ ನಿನ್ನೆ ಅಲ್ಲಿಗೆ ಹೋದ್.
0: ಹೋ, ಹಂಗ ನಿನ್ನೆ ನಿಮ್ಮ ಮನೆ ವಾರಿ ಕಿಚ್ಚೋಟ್ಲೇ ಕಾಂತಲ?
1: ಸಾಕ್ ಸುಮ್ನೆರ, ಏನ್ ಮನಿ ಮಂದಿ ಎಲ್ಲ ಒಬ್ಬ ನಮ್ಮನೆ ಊಟ ಅನ್ನೋದು?
0: ಯಾರಲ್ಲ ಹಾರಿ ಮತ್ತೆ?
1: ನಾನೊಬ್ಬ ಹೊಯ್ಕೊಂಡಿದ್ದೀನ ಫಸ್ಟ್ಗೆ ಹೆಣ್ತಿ. ಹೋಯ್, ಕೌಲ್ ಊಟ ಉಣ್ದೆ ಸುಮಾರು ದಿನ ಆಯ್ತು ಮಾರ್ರೆ. ಮಳೆಗಾಲದಂಗೆ ಒಂದ್ ಸೌಂಡ್ ಕೂಳ್ ಜಾತಿ ಸೇರತ್. ನಾನು ಬಬ್ದ ಹಾಕೇನ ಹಂಗಾರ ಬಾ ಅಂದಿ. ಮಗಳ ಅಪ್ಪಯ್ಯ ನಂಗ್ ಮದ್ರಿಗೆ ಹಾಕು ಬಪ್ಪ ಕೇಳಿ. ಅದ್ರಲ್ಲಿ ಅವನು ಬಂದಳ. ಮಗ ನನ್ನ ಒಬ್ಬನ್ ಬಿಟ್ಟಿಗೆ ಹತ್ರ ಕೇಂಡ ಅವನು ಬಂದ. ನಮ್ಮ ಅಪ್ಪಯ್ಯ ಅಬ್ಬಿನ ಇಬ್ರನ್ನೇ ಬಿಡುಗಾತನ, ಹಳಿಯರ್ ಬೇರೆ, ಅವರನ್ನು ಕರ್ಕೊಂಡು ಹೋಗಿ ಬಂದ.
0: ಹಂಗಾರ ಮನೆ ಯಾರನ್ನು ಉಳಿದ್ರ?
1: ಮನೆ ಗುಂಡೊಬ್ಬ ಉಳಿದ್ನ.
0: ಅದು ಯಾರ?
1: ಅದ ನಮ್ಮನಿ ನಾಯ.
2: ಅದನ್ನೊಂದು ಅಂತ ಬಿಟ್ಟಿಗೆ ಹಾದ ಮಾರ್ರೆ, ಅದನ್ನು ಕರ್ಕೊಂಡು ಹೋಗಿತ್ತ?
1: ಅದನ್ನು ಆಲೋಚನೆ ಮಾಡ್ನ. ಆರೆ ಆ ಗೌಜ್ ಗದ್ಲಕ್ಕೆ ಅದಲ್ಲಿ ನಿಲ್ಲುದಿಲ್ಲ, ಇಲ್ದರೆ ಅದನ್ನು ಕರ್ಕೊಂಡು ಹೋಗ್ತಾ ಇದ್ದಿ.
2: ಗೌಜ್ ಅಂಬಕ್ಕೂ ನೆನ್ಪಾಯ್ತು ಮಾರ್ರೆ, ಅವ್ರ ಮನೆಗೆ ಹೋಗಿ ಎಂತ ಡಿಜೆ ಹಾಕದ್ ಮಾರ್ರೆ. ರಾತ್ರಿಡಿ ನಿದ್ರೆ ಇಲ್ಲ, ನಮ್ದಾರು ಅಡಿಲ್ಲ, ಹೊಟ್ಟೆಗಿದ್ದ ದನಗಳು ಕುಂಚೆಟ್ ಹಾರ್ತೋ. ಇವುಗಳು ಶೋಕಿ ಆಚರಣೆಯಿಂದ ಪರಿಸರಕ್ಕೆ ಎಷ್ಟು ಹಾನಿ ಆಯ್ತಿದ್ ಗೊತ್ತಾ? ಈ ಪ್ರಕೃತಿಗೆ ಒಳ್ಳೆ ಬಾರ್ತಿದ್ರು ತೊಂದ್ರೆ ಇಲ್ಲ, ಆದ್ರೆ ಹಾಳು ಮಾಡೋಕಾಗ. ಈ ಮನ್ಸ್ರಿ ಹೇಗಳು ಬುದ್ಧಿ ಬತ್ತೋ ಏನೋ, ಅಷ್ಟಕ್ಕೂ ಈ ಡಿಜೆ ಹಾಕಿ ಗೌಜ್ ಮಾಡುದು ನಮ್ ಸಂಸ್ಕೃತಿಯೇ ಅಲ್ಲ. ಇದನ್ನು ಹೇಳಿದ್ರೆ ಫಂಕ್ಷನ್ ಮಾಡೋಕೆ ಆತಿಲ್ಲ ಹಂಗಾರೆ. ಅದಿರ್ಲಿ, ನೀವೆಲ್ಲಿ ಹೊರಟದೀಗ?
1: ನಾನ ಅದೇ ನಿನ್ನೆ ಮದ್ರಿಗೆ ಆಯ್ತಲ್ಲ ಮಾರ್ರೆ, ಅವಳು ಮದಿ ಇವತ್ತೆ ಅಲ್ಲಿ ಹೊರಟೆ.
0: ಒಬ್ರಯ
1: ಇಲ್ಲೇ ಮನೆ ಗುಂಡೊಬ್ಬ ಇದ್ದಷ್ಟೇ.
3: ಏ ಬೊಬ್ಬರ್ಯಾ.

0: ಏನ್ ಶಂಕರಣ್ಣ ಜರಿ ಕೊಟ್ಟಂಗೆ ಅಂತ ಹಿಡ್ಕೊ ಹಾತಿದ್ರಿ?
1: ಮತ್ತೆಂತಲ್ಲ ಸುರೇಶಣ್ಣ, ಮಗ ಇವತ್ತು ಬೆಂಗಳೂರಿಂದ ಊರಿಗೆ ಬಂದಿದ್ದ, ಅದಕ್ಕೆ ಮೀನ್ ತಗೋ ಹಾತಿದ್ದೆ.
0: ಓ, ಇವತ್ ಫುಲ್ ಗಮ್ಮತ್ ಹಂಗಾರೆ. ಆಯ್ಲಿ ಆಯ್ಲಿ.
1: ಸರಿ ಸುರೇಶಣ್ಣ, ಮತ್ತೆಗ?
0: ಹಾ ಶಂಕರಣ್ಣ.
1: ಇವಳೆ, ಏ ಇವಳೆ.
2: ಯೋ, ಎಂತ ಗಣಸೆ ಗೆಂಡಿ ಕಿತ್ಕ ಬರ್ಲತ್ರಿ? ಹೊಗೂರ್ ಕರೆದ್ರೆ ಬತ್ತಿಲೆ ಹಂಗಾರ ನಾನ.
1: ಅಲ್ಲ ಮರ್ದಿ, ನಂಗ್ ಊರ್ಲುಗಂದ್ಲ ಹೇಳಿ ನೀ ಎಂತ ಆಕಾಶ್ಮಾರಿಕಾಣ ಮಾಡ್ತೆ? ತಗೋ ಇದನ್ನ ಒಳಗ್ ತಗೋಣ.
2: ಎಂತ ಇದು?
1: ನಿನ್ ಕಣ್ಣಿಗೆ ಅಂತ ಎತ್ಮೆಟ್ಟಿದ್ದನ? ಮಗ ಬಂದಿದ್ದಂದಲ್ಲಿ ಮೀನ್ ಹಿಡ್ಕ ಬಂದಿದ್ದಿ, ತಗೋ.
2: ಇದನ್ ಎಂತ ಮಾಡುದ?
1: ಅದನ್ ತೊಟ್ಲಿಗೆ ಹಾಕಿ ತೂಗಿ ಮನ್ಸ.
2: ಅಲ್ದೆ ಫ್ರೈ ಮಾಡುದ, ಸಾರ್ ಮಾಡುದ?
1: ಯೋ, ಎಂತಾರು ಮಾಡ್ ಮಾರತಿ, ಸುಮ್ನೆ ಗೆಂಡಿಗೆ ಎಲ್ಲಿ ಬೇಡ.
3: ಡ್ಯಾಡಿ ಡ್ಯಾಡಿ.
1: ಹ ಹೇಳ್ ಕುಟುಂಬ, ಏನ್ ಮೂರು ಮುಕ್ಕಲ್ಗಳಿಗೆ ನನ್ನ ನುಂಟು ಮಾಡ್ಕೊಂಡದ್ದ?
3: ಡ್ಯಾಡಿ, ಹಾಗಂದ್ರೇನು? ನನ್ಗೆ ಅರ್ಥ ಆಗಿಲ್ಲ.
1: ನೀನ್ ಬೆಂಗಳೂರಿಗೆ ಹೋದ್ ನಾಯಿ ಕಾಶಿಗೆ ಹೋಗಿ ಬಂದಂಗಾಯ್ತು ಮಾರ.
3: ಡ್ಯಾಡಿ, ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ಯು ಸೇಯಿಂಗ್. ಅದಿರ್ಲಿ, ನಿಮ್ದು ಅಮ್ಮಂದು ಏನು ಬೆಳಿಗ್ಗೆ ಬೆಳಿಗ್ಗೆ ಡಿಸ್ಟರ್ಬೆನ್ಸ್?
2: ಅಯ್ಯಯ್ಯೋ ಗಂಡೆ, ನೀನು ನಿನ್ ಹೋಗಿಲ್ದಿದ್ ಇಂಗ್ಲಿಷ್.
1: ಗಡ ಕೆಪ್ಪಿ ಹೂ ಗುದರ್ಸ್ತೆ ಕಣ, ಏನೊಂದ್ ಎರಡು ದಿನ ಬೆಂಗಳೂರಿಗೆ ಹೋಗಿ ಬಂದ್ರು ಕೂಡ ನಿಂದ ಟಸು ಪುಸು ಸೂರು ಹತ್ತಲ್ಲ. ಒಂದ್ ತಿಳ್ಕೊ, ನಿನ್ನ ಬೆಂಗಳೂರಿಗೆ ಕಳಿಸದ್ದ ನಾಲ್ಕು ಅಕ್ಷರ ಕಲ್ತ ಊರಿಗೆ ಊರಿನರಿಗೆ ಒಳ್ಳೇದ್ ಮಾಡ್ಲಿ ಅಂದಳಿ, ಊರನ್ನೇ ಮರಿಲಿ ಅಂದಳಿ ಅಲ್ಲ. ಇಲ್ ಕಾಣ, ಅಬ್ಬಿ ಭಾಷೆ ನೆನ್ಬಿಡುದು ಒಂದೇ, ಹಿತ್ತಬ್ಬಿನ ಬೆನ್ನಿ ಚೂರಿ ಹಾಕುದು ಒಂದೇ. ನಿನ್ನೆ ಮೊನ್ನೆ ವರೆಗೆ ಮಸಿರಂಗೆ ಮೂಗಂಗೆ ಸುಂಗುಳು ಹೊರ್ಸ್ಕೊಂಡು ಅಲ್ಲಿ ಮುಲ್ಲೆ ದಾನಿ ಸುಡ್ಕ ತಿಂತಿದ್ದ ನೀನ್, ಈಗ ಇಂಗ್ಲಿಷ್ ಅರ್ಸ್ತ್ಯ? ಮಗನೇ ಇನ್ನೊಂದ್ ಸಲ ಮನಿ ಬದ ಕರ್ನಾಟಕ ಹಾರಿಸದ್ ಉತ್ತಾರೆ ಗ್ವಾಂಜಡಿ ಮೇಲೆ ಗುದ್ದತಿ ಕಣ.
4: ಸಾರಿ ಡ್ಯಾಡಿ, ಐ ವಾಂಟ್ ರಿಪೀಟ್ ಇಟ್ ಅಗೇನ್.
1: ಓ, ಇಷ್ಟೊತ್ತರಿಗೆ ಹೇಳದ್ ಕೋಣನ್ ಮುಂದ್ ಕಿನ್ರಿ ಬರ್ದಂಗ ಆಯ್ತು ಮಾರ.
2: ಸುಶೀಲಕ್ಕ, ಓ ಸುಶೀಲಕ್ಕ,
1: ಇದೊಂದ್ ಬಂತ್ ಕಣ ಊರು ಮಾರಿ.
2: ಓ ಜಲ್ಜ, ಏನ್ ಈ ಬದಿ ಬಂದಿದೆ? ಎಂತ ಇಲ್ಲ, ಮನೆಗ್ ನಂಟ್ರು ಬಂದಿರ, ಚಾ ಮಾಡು ಖಾಲಿ ಇಲ್ಲ.
1: ನಿಮ್ ಮನಿದ್ಯಾನಂತ ಕಂಪ್ನಿ ಕೆಲ್ಸಕ್ ಹೋಯ್ತಾ?
2: ಇಲ್ದೆ ಸ್ತ್ರೀ ಶಕ್ತಿ ಸಂಘದ ಮೀಟಿಂಗ್ ಹೋಯ್ತು. ಏ ಬಾಬರ್ಯಾ.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಆನಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

तू बैठ जाए बादल, मंदिर में ताप है, मिलने की रात है, तू क्यों दाग है।

0: ಏನ್ ಲಕ್ಷ್ಮಣ್ಣ, ಎಂತದು ಹುರ್ತಾ ಇದ್ರಿ?
1: ಅಯ್ಯೋ ನನ್ ಕತಿ ಎಂತ ಕೇಂದ್ರಿ ಶಂಕರಣ್ಣ, ನಮ್ಮನೆ ಜಕ್ಣಿ ಬರ್ರ ಇವತ್ತ.
0: ಓ ಅದ್ಕೆ ಮನೆ ತುಂಬಾ ಜನ?
1: ಹೌದು ಮಾರೆ, ಅದೇ ಜನಿನ್ ಮುಂದೆ ಮಾನ ಮರದಿ ತೆಕ್ಕಂದ ಅತ್ತೀಗ.
0: ವಾ ಮಾನ ಮರದಿ ತೆಕ್ಕಂದ ಅಂತದ ಎಂತ ಇತ್ ಮಾರ್ರಿ? ಈಗ
1: ಜಕ್ಕಳಿಗಂದೇಳಿ ನಿನ್ನೆ ಬೆಳಿಗ್ಗೆ ಸಂತೆ ಹೋಗಿ ಎರಡು ಕೋಳಿ ತಕ ಬಂದಿದಿ ಮಾರ್ರೆ. ಸಾಯಂಕಾಲ ಹರ್ಗಿಗಾಕಿ ಮನೆ ಕಾಣದ ಕೌಂಚ ಹಾಕಿದ್ದಿದಿ. ಈಗ ಕಾಂತಿ ಮುಂಜ ಹೈಡಿ ಎರಡು ರಾತ್ರಿ ರಾತ್ರಿ ಓಡಿ ಹೋಯ್ತು ಮಾರ್ರೆ. ಅದೇ ಬೆಂಗಳೂರಿಂದ ಮಕ್ಕಳ ಮೊಮ್ಮಕ್ಕಳು ಎಲ್ಲ ಬಂದಿರ್. ಇವ ಸಾಯಂಕಾಲ ಕೋಳಿ ಕೊಯ್ಕ ಅದೇ ತಲಿ ಬಿಸಿ ಇಟ್ಕೊಂಡಿತ್ತು ಮಾರ್ರೆ.
2: ವಾ
0: ಹೋ ಅದ ವಿಷಯ, ಒಳ್ಳೆ ಗಮ್ಮತ್ ಮಾರ್ರೆ. ನಾನು ಅದೇ ಕಂಡಿ, ಇಷ್ಟು ದಿನ ಖಾಲಿ ಖಾಲಿ ಇದ್ದ ಮನೆ ಇವತ್ತು ತುಂಬಿ ತೊಳ್ಕತ್ತಲ್ಲ ಅಂದೇಳಿ. ಕಾಮಗೆ ಎಷ್ಟು ಲೈಕ್ ಅಲ್ಲ
1: ಲೈಕ್? ಹೌದು ಮಾರ್ರೆ, ಎರಡು ದಿನ ಮಾತ್ರ ಲೈಕ್, ಮತ್ತದೇ ಖಾಲಿ ಖಾಲಿ. ನಾವು ಮಕ್ಕಳು ನಮ್ ತರ ಆಗ್ತಾಗನ್ ಹೇಳಿ ಶಾಲಿ ಕಲ್ಸಿ ಓದ್ಸುದ್ ಮಾರ್ರೆ. ಮಕ್ಕಳಿಗೆ ಹೋದ್ರ ಮೇಲೆ ಊರ ಕೆಲ್ಸ ಸಿಕ್ಕತ್ತಾ?
0: ಹೌದು ಇಲ್ಲ, ಊರ್ ಬಿಟ್ಟು ಹೋಯ್ತು. ಊರ್ ಬಿಟ್ಟು ಹೋದ್ ಮಕ್ಕಳಿಗೆ ಅಪ್ಪ ಅಬ್ಬಿಯು ಬೇಡ, ಊರು ಬೇಡ,
1: ಅಲ್ಲೇ ಮದಿ ಮಕ್ಕಳು ಮನಿ ಎಲ್ಲ ಮಾಡ್ಕೊಂತೋ. ಏನೋ ನಾವ್ ಜೀವಿತ ಅಂತ ಹೇಳಿ ಒಬ್ರಬ್ಬಕ್ ಊರ್ ಬದಿ ಬತ್ತೋ, ಅದೇ ಖುಷಿ.
0: ಅದ ಸಾಯಿಲಿ ನಿನ್ ಕೈಗೆ ಎಂತ ಪಾತ್ರ ಅದ? ಹೌದಾ, ನಿನ್ನೆ ರಾತ್ರಿ ನಮ್ಮನಿ ಕಣ್ಣಂಗೆ ಎರಡು ಕೋಳಿ ಬಂದದ್ ಮಾರ್ರೆ. ಎರಡರದ್ದು ಕಾಲ್ ಕಟ್ಕ ಇದ್ದಿತ್ತು ಮಾರ್ರೆ. ನಾನು ಸಿಕ್ಕದ ಚಾನ್ಸ್ ಅಂದ್ರೆ ಹಿಡಿದು ಪದಾರ್ಥ ಮಾಡಿದಿ. ಅದೇ ನಿಮ್ಮನೆ ಚೂರು ಪದಾರ್ಥ ಕೊಡು ಅಂದಲ್ಲಿ ಪಾತ್ರಕ್ಕೆ ಹೇಕ ಬಂದೆ.
1: ಕೋಳಿ ಹೈಡಿ ಹುಂಜುವ?
0: ಒಂದ್ ಹುಂಜ ಒಂದ್ ಹೈಡಿ.
1: ಕಣ್ಣನ ಮಗನೇ, ನಮ್ಮನೆ ಕೋಳಿ ನಮ್ ಮ್ಯಾಳಿ ತಿಪ್ಪಿ ಪದಾರ್ಥ ಮಾಡಿ ಈಗ ನಂಗೆ ತಂದು ಕೊಡ್ತೀಯ?
0: ಏ ಬೊಬ್ಬರ್ಯಾ.
3: ಹೇಳ್ತಾ

0: ಗಿಡ ನೀ ಕೂಡ ಜಾಸ್ತಿ ಐತೆ, ಗಾಡಿ ನಾ ಓಡಿಸ್ತೆ.
1: ನಿನ್ನೆ ಮೊನ್ನೆ ಮೂರ್ ಚಕ್ರ ಸೈಕಲ್ ಓಡಿಸೋಕ್ ಕಲ್ತಾನ, ನಾನು ಬೈಕ್ ಬಿಡ್ತೀಯ? ಮುಚ್ಕಾಕ್ ಹೋಗ ಇಲ್ಲ.
0: ಹೇ ಲಕ್ಷ್ಮಣ, ಹೆಲ್ಮೆಟ್ ಹೊಸ್ತಾನ? ಎಷ್ಟ್ ಕೊಟ್ಟೆ?
1: 1 ರೂಪಾಯಿ ಕೊಡ್ಲ.
0: ಅಂದ್ರೆ
1: ನನ್ನ ಅಪ್ಪಯಿಂದ ಮಾರೆ ಆಯ್ಕೊಂಡ್ ಹೋಯ್ಕೆ ಅನ್ ಹೇಳಿ ಒತ್ತನಿಕೆ ಮಾಡಿ ಕಳ್ಸಿ ಕೊಡ್ರ.
0: ಓ ಅದೇ ಎನ್ಸ್ಕೊಂಡಿ, ನಿನ್ ತಲೆ ಮೇಲೆ ಗೊಬ್ಬರದ ಹೆಡ್ಗೆಯವರು ಕಾಡ್ಲಕ್ಕ ಹೆಲ್ಮೆಟ್ ಕಮ್ಮ ಸಿಕ್ಕತ್ತ?
1: ಬೇರೆ ಕೆಲ್ಸ ಇಲ್ಲನ? ಇದೆಲ್ಲ ರೂಲ್ಸ್ ಎಂತ ಗೊತ್ತನ? ಪೊಲೀಸ್ರಿ ದುಡ್ಡು ಮಾಡ್ಕೊಂಡ್ ಹೇಳಿ ಅಷ್ಟೇ, ಮತ್ ನಮ್ ಮಂಡಿ ಹೊರ ಅವ್ರಿಗೇನ?
0: ಹೌದು, ಆ ಗೋಂಟ್ ಮಂಡಿ ಹೊರ ಎಷ್ಟೇ ಇದ್ರೆ ಅಷ್ಟೇ.
1: ಎಂತ
0: ಅಲ್ಕಣ, ಆ ಹೆಣ್ ಸೂಪರ್ ಇತ್ತಲ್ಲ.
1: ವಾವ್. ಅಯ್ಯೋ ದೇವ್ರೆ, ಯಾರು ಬನಿಯೋ?
2: ಅಲ್ಲ ಅದೆಂತ ಮಕ್ಕಳೇ, ಬಿದ್ದ?
1: ಅಲ್ಲ ಮರ್ರೆ, ಮಳೆಗಾಲದಾಗ ಆಣ್ ಬೀದಿತ್ತ ಕಾಂತಿತ್ತು.
2: ಓ ಘನ ಅಣ್ಬಾ ಕಾಟ ಅಣ್ಬಾ. ಏ ನಂಗೆ ಎರಡು ಸಿಕ್ಕತ್ತಾನ?
0: ಓಯ್ ನಿಮ್ಗೆ ಗಮ್ಮತ್ ಮಾಡತ್ತ ಮುಗಿತ್ತ ಮರ್ರೆ, ಎತ್ತಿ ಮರ್ರೆ.
2: ಏ ತಡಿನಿ ಮಾರೆ, ಎತ್ತತಿ. ಅಯ್ಯೋ ಇದೆಂತ ಮಕ್ಕಳೇ, ಪ್ಯಾಂಟ್ ಅದ ಹೊರದೋಯ್ತು, ಮುಂಗಾಲ್ ಗಂಟೆಲ್ಲ ತೋರುತ್ತಲ್ಲ, ಎಂತ ನಾಯಿ ಬಾಯ್ ಅಂತ?
1: ಅಯ್ಯೋ ಅದು ಫ್ಯಾಷನ್ ಮರ್ರೆ, ನಾಯಿ ಹರದಲ್ಲ.
2: ಓ ಅದು ಒಂದ್ ಫ್ಯಾಷನ್ ಮರ್ರೆ. ಈ ಗಂಡಿನ ಮಂಡೆಂಗೆ ಅಂತ ಕಾಯ್ಕತ್ತದ ರಾಶಿ?
0: ಅಯ್ಯೋ ಅದ್ ಕಾಯ್ಕತ್ತಲ್ಲ ಮರ್ರೆ, ಕೂದ್ಲಿ ಕಲರ್ ಹಾಕದ್.
2: ಅಲ್ಲ ಮರ್ರೆ, ನಿಮ್ಗೆ ಹರ್ಕಟ್ಟಿ ಪ್ಯಾಂಟ್ ಹಾಕೋಕತ್ತು, ಮಂಡಿ ಕಲರ್ ಹಾಕೋಕತ್ತ, ಇಪ್ಪುದು ಇಲ್ದೇ ಇಪ್ಪುದು ಎಲ್ಲ ಇಸ್ರೂಪ್ ಮಾಡೋಕತ್ತ, ಮಂಡಿ ಹೆಲ್ಮೆಟ್ ಮಾತ್ರ ಹಾಕೋಕತ್ತಿಲ್ಲ. ಅದ ಗಾಡಿ ಟ್ಯಾಂಕಿ ಮೇಲೆ ಇಡು ಕೊಟ್ಟದ್ದಲ್ಲ, ಅಸ್ಸಾಯ್ಲಿ ಅಲ್ಲಿ ಗೋ ಸ್ಲೋ ಅಂದಳಿ ಬೋರ್ಡ್ ಹಾಕದ್ ನಿಮ್ಮ ಅಪ್ಪನ ಜಕ್ನಿಗ. ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡೋ ಕಾಯ್ದಿರ ಮೇಲೆ ಗಾಡಿ ತಗೊಂಡ್ ರೋಡಿಗೆ ಎಂತ ಬತ್ರಿ?
0: ಸಾರಿ ಅಣ್ಣ, ತಪ್ಪಾಯ್ತು, ಇನ್ ಹಿಂಗ್ ಮಾಡೋದಿಲ್ಲ. ಅಣ್ಣ ನಾವು ಬಿದ್ದದ ಆ ಹೆಣ್ ಕಾಣ್ಲಲ್ದ?
2: ಆ ಹೆಣ್ಣಲ್ಲ, ಇಡೀ ಊರ್ ಕಾಣ್ತು, ಮೇಲ್ ಕಾಣ್ ಸಿಸಿ ಕ್ಯಾಮ್ರಾ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಈ ಕೋಳಿ ಗೆಂಡಿ ಕಿಚ್ಚುಡುಕೆ ಯೂಕೊಂದ್ ಸಾವು ಬತ್ತಿಲತೆ.
1: ಕೂದ್ಲು ಹಣ್ಣಾದರಿಗೆ ಸಾವು ಬತ್ತಿಲ್ಲ, ಈ ನೌಕ್ ಬತ್ತ ಮಾಯ.
0: ಇದೆಂತ ನಂಗೆ ತಾಕ್ಷಿ ಹೇಳದ್ದ?
1: ಅಯ್ಯೋ ಅಯ್ಯೋ, ನಾನ್ ನಿಮ್ಗೆ ಹಂಗೆಲ್ಲ ಹೇಳ್ತನ ಮಾಯ, ಬಿಡ್ತಾನಿ.
0: ಅಯ್ಯಯ್ಯೋ ನಿನ್ನ ಹೊರ್ಮೈಕ್ವೆ, ಇದು ಒಂದ್ ಕಿಚ್ಚಿಡದ್ ಕೂದ್ಲ, ಒಂದ್ ತಲೆ ನಿಲ್ಲುದಿಲ್ಲಪ್ಪ, ಪೂರ ಉದ್ರಿ ಹತ್ತ.
1: ಈ ಹೆಂಗ್ ಇಷ್ಟ ವರ್ಷ ಜೀವಿದ್ದೇ ಹೆಚ್ಚ ಆ ಹಣ್ಣದ್ ಕೂದ್ಲಿರುತ್ತ? ಹಳ್ತಿನ ಕಾಲ್ದಾಗೆ ಕೂದ್ಲಿನ್ ಜಾಪಸಾನ ಹೆಂಗ್ಸಿಗೆ.
0: ಎಂತಂದೆ?
1: ಹಾ ಎಂತ ಇಲ್ಲ ಮಾಯ, ಕೂದ್ಲೆಲ್ಲ ಒಟ್ಟಾಕಿ ಬೆಚ್ಕಣಿ ಪಾತ್ರ ಕೊಡ್ತರಂದ್ ಹೇಳದ್. ಅಲ್ಲಿ ವಲಿ ದಂಡಿ ಮೇಲೆ ಕೂಳ್ ಹಾಕಿ ಇಟ್ಟಿದೆ, ಉಣಿಯಕ್ಕ
0: ನೀ ಎಲ್ಲಿ ವಾತೆ?
1: ಅಯ್ಯಯ್ಯ ಹೆಂಗ್ಸೆ, ಎಲ್ಲಿಗಾರು ಹಾಪತಿ ಎಲ್ಲಿಗಂದಳಿಕೆ ಅಂತರ? ನಾನ ಜಲ್ಜನ್ ಮನೆಗ್ ವಾತೆ, ತೊಟ್ಲಿಗ್ ಹಾಕುದಮ್ರಿ ಇವತ್ತ.
0: ಎಂತ ಜಲ್ಜನ್ ತೊಟ್ಲಿಗ್ ಹಾಕುದಾ? ತೊಟ್ಲು ಇಸ್ಕ ಬೀಳುದಿಲ್ಲನ?
1: ಜಲ್ಜನ್ ಅಲ್ದೆ ಜಲ್ಜನ್ ಮೊಮ್ಮಗಿನ, ಮನೆಯವ್ರನ್ನೆಲ್ಲ ಕರ್ಕ ಬಾಂದಿದ.
0: ಮನೆಯವ್ರನ್ನೆಲ್ಲ ಕರ್ಕ ಬಾಂದಿದ್ದಾಳ, ಹಂಗ ನಾ ಬೇಡ್ದ.
1: ನಿಮ್ ನಡುಕತ್ತ ಹೆಂಗ್ಸೆ, ನಿಮ್ಮನ್ ಕರ್ಕೋ ಅಪ್ಪ ಪಲ್ಲಕ್ಕಿ ತರ್ಸ್ಕಷ್ಟೇನ್.
0: ನೀನ್ ಇಲ್ಲಿ ಕೂಳಾಕಿ ಕೊಟ್ಟಿಗೆ ಹೋಗ, ನಂಗಿಲ್ ಕೂಳ ಗೆಂಟ್ಲಿ ಸಿಕ್ಕಿ ಸೊತ್ತಾರು ಯಾರ ಕೇಮರಿಲ್ಲ.
1: ಅಷ್ಟೇ ಅಲ್ದ ಹಾರ್ ಮೇಲ್ ಕಂಡ್ರಾಯ್ತ್ ಬಿಡಿ, ನೀ ಉಂಡ್ರ ಮೇಲೆ ನಾಯಿಗೊಂದ್ ಅನ್ನ ಹಾಕ್ಯಕ್ಕ.
0: ನಂಗ್ ಕೂಳಾಕ್ತಿ ಇಲ್ಯೋ, ಆ ನಾಯಿಗೊಂದ್ ಕಮ್ಮಿ ಮಾಡ್ಬೇಡ. ನಾನ್ ನಿಂಗ್ ಮಾಯಿ ಅಪ್ಪು ಬದ್ಲ ಯಾರ್ದ ಮನಿ ನಾಯಿ ಹೇಳಕ್ಕಿತ್ತ?
1: ಆ ನಾಯಿ ಅಂತ ಮಾಡಿತ್ ನಿಮ್ಗೆ, ನಿಮ್ ಅದಿ ಮೇಲೆ ಹೊತ್ತಿ ಕೋಣದಿತ್ತ ಅದ? ಬೆಳಗಂದಿಲ್ಲ ಸಾಯಂಕಾಲ ಅಂದಿಲ್ಲ, ಹೊಸ್ಲು ಕಡಿನೆ ಕೂಕ ನೋರ್ಕ ತೈಕಂ ಹೇಳ್ರೆ ಹೆಚ್ಚತ್ ಮತ್ತೆ ಮನಿಗ್ ಒಳ್ಳೇದಪ್ಪದಾರು ಹ್ಯಾಂಗೆ?
0: ಹೌದಪ್ಪ, ನಿನ್ನಿಂದ ಒಳ್ಳೇದಾದಾರು ಸ್ವಲ್ಪ. ಒಳಗ್ ಚಿನ್ನ ಒದ್ಗುತ್ತೇನ್ ಬ್ಯಾಡ, ಬಪ್ಪತಿಗೆ ಇವಳ ಅಪ್ಪ ಚಿನ್ನದ ಕೊಪ್ಪರ್ಗೆ ಕಳಿಸಿ ಕೊಟ್ಟಿನಲ್ಲ.
1: ಇಲ್ ಕಣಿ ಮಾಯ, ನನ್ನ ಅಪ್ಪನ ಸೂತಿಗೆ ಬರ್ಬೇಡಿ, ಹೇಳುದಿಲ್ಲ ಮತ್ತೆ.
0: ಎಂತ ಎಂತ ಹೊಡಿತಿ ನಂಗೆ, ಹೊಡಿತ್ಯ? ನನ್ನ ಸ್ವಾಸಿ ನನ್ ತಲೆ ಮೇಲ್ ಕಡು ಕಲ್ ಮಗಿ ನೇರ್ದಳೋ, ಯಾರು ಬದಿಯೋ.
2: ಅಬ್ಬ ಎಂತೈತೆ, ನೀನು ಕೂಗತ್ಕೊಂಡು ಹೊಟ್ಟೆಂಗಿದ್ ಗಂಟಿ ಎಲ್ಲ ಬಾಲ್ ಎತ್ಕ ಗುಂಚಟ್ ಹಾರ್ತಿದ್ದು, ಒಂದ್ ಗಳಿಗೆ ಎಂತ ಆಯ್ತ ನಳಿಲ್ಲ. ಆಚೆಚಿ ಕಂಡ್ರೆ ಎಂತಂದ್ರ ನಿಮ್ಮಿಬ್ರದ್ದು ಒಂದ್ ರಗಳಿ ಅಂದ್ರೆ ಅಯ್ಯ.
0: ಕಾಣ್ ಮಗ, ನಿನ್ ಎಂತಿ ನನ್ ಮ್ಯಾಳಿ ಒತ್ತು ಬತ್ತಳ.
1: ಎಂತಕ್ಕೆ ಕೊತ್ತಿ ತಕ ಕೊಡ್ದೆ ಅಂತ ಹೇಳಿ ಕಾಣಿ ಹೋಯ್, ನನ್ ಮಾ ಉಂಡ್ಲಿ ಅಂದಳಿ ಕೂಳ್ ಹಾಕಿ ಕೊಟ್ರೆ ನಿನ್ ಅಪ್ಪ ವರದಕ್ಷಿಣೆ ಕೊಟ್ಟಿನ, ನಿನ್ ಅಬ್ಬಿ ಮನೆಗ್ ವಾಪಸ್ ಹೋಗ್, ಇಲ್ದಿರೆ ಚುಮ್ಣೆಣ್ಣಿ ಹಾಕಿ ಬೆಂಕಿ ಹಾಕ್ತೆ ಅಂತ ನಿಮ್ ಅಬ್ಬಿ.
0: ಅಯ್ಯಯ್ಯೋ ನೀನ್ ಆಗ್ಲಿ ಹಸುವೆ, ನಾನೇ ಬಿಗಿ ಅನ್ಕೊಂಡ್ರೆ ನೀನ್ ನನ್ಕಿಂತ ಬಿಗು ಇದ್ಯಲ್ಲ.
2: ಸಾಕ್ ಸುಮ್ನಿರಿ, ಇಬ್ರು ಏನ್ ಕಮ್ಮಿ ಇಲ್ಲ. ನಾನ್ ಅಲ್ಲಿ ಕಡಿನಂಗ್ ನಿತ್ಕೊಂಡ ನೀವ್ ಇಷ್ಟೊತ್ತರಿ ಮಾತಾಡದ್ ಎಲ್ಲ ಕೇಂಡಿದಿ. ಇಲ್ ಕಾಣಬ್ಬ, ಮನಿ ಅಂದ್ರ ಮೇಲೆ ಒಂದ್ ಮತ್ ಬತ್ ಒಂದ್ ಮತ್ ಹೊತ್ತ, ಅದನ್ನೆಲ್ಲ ನಾನ್ ಹಿಂಗ್ ಹೇಳಿಕೊಡ್ಕ ಹೆರಿ ಹೇಳಿ ನೀನು, ನಿಂಗ ಅಷ್ಟು ಗೊತ್ತಿಲ್ಲ. ಅದನ್ನೆಲ್ಲ ಸುಧಾರಾಣಿ ಮಾಡ್ಕೊಂಡ್ ಹೋಯ್ಕ.
1: ಹೋಯ್ ಅದ್ ಸುಧಾರಾಣಿ ಅಲ್ಲ, ಸುಧಾರಣೆ
2: ಸೊಟ್ ಮೇಲ್ ಬಿಡ್ತ ಕಣ್ಣಿಂಗೆ. ಇಲ್ ಕಾಣ, ನೀನ್ ತವ್ರ ಮನಿ ಬಿಟ್ಟ ಈ ಮನಿ ಬಂದಿ ಪುಗು ಸಾಕ. ಹಾಂಗೆ ಮಾಯಿನ ಹೆತ್ ಅಬ್ಬಿಗಣ ಕಣ್ಕೊಂಡ್ ಹೋಯ್ಕ. ಹಳಿಯರ ಮಕ್ಕಳು ಕಣಂಗೆ ಒಂಚೂರು ಚೋರಿ ಮಾಡ್ತಾರ, ಹಾಂಗಂದಳಿ ದಿನ ಇಡೀ ಯಾಜ ಮಾಡುದಲ್ಲ ಗುದೈತ. ಇಲ್ ಕಾಣೋ, ನನ್ನ ಹತ್ರ ಕಲ್ತದ್ ಬಿಡ್ತಿ ಹೆಣ್ತಿನ್ ಬಿಡ್ತೆ ಕೇಂಡ್ರೆ, ಹೆಣ್ತಿನಾರು ಬಿಡ್ತಿ ಕಲ್ತದ್ ಬಿಡುದಿಲ್ಲ ಅಂದ್ರೆ ಹೇಳು ಅನ್ನಾನ. ನೀನ್ ಹಿಂಗೆ ಚೊರಿ ಮಾಡ್ತಾ ಕೇಂಡ್ರೆ ಇನ್ನೊಂದ್ ಮದಿ ಆಯ್ಕತ್ ಕಾಣ.
1: ಏ ಬಬ್ಬರ್ಯ.
3: ಚಂದ್ರಶೇಖರ್ ಕಂಬಾರರ ಸಾಲುಗಳಿಗೆ ಮಹೇಶ್ ಯು ಅವರು ಸಾಲುಗಳನ್ನ ಸೇರಿಸಿ ಹಾಡಿದ್ದಾರೆ. ಭೃಂಗಾಕೆ ಉಡುಪ ಮತ್ತು ಮಹೇಶ್ ಯು.

ಪ್ರಿಯ ಕೇಳುಗ್ರೆ, ನಮ್ ಕುಂದಾಪುರ ಕನ್ನಡದಲ್ಲಿ ಇನ್ನೊಂದು ಪರಿಪೂರ್ಣ ಭಾವಗೀತೆ ಬಂದಿತ್ತ. ಇದನ್ನ ಬರೆದಿರೋರು ಶಿಕ್ಷಕರಾಗಿರೋ ವಿಜಯ್ ಕುಮಾರ್ ಕುಂಭಾಶಿ ಅವರು. ಇದಕ್ಕೆ ವಾದ್ಯ ಸಂಯೋಜನೆ ಮಾಡಿದವರು ಸಮೀರ್ ರಾವ್ ಅವರು. ಸಂಗೀತ ಮತ್ತು ಗಾಯನದಲ್ಲಿ ರಾಘವೇಂದ್ರ ಬೀಜಾಡಿ ಅವರು. ಈ ಹಾಡಕ್ಕೇನ್ಮೇಲೆ ಖಂಡಿತ ನಿಮ್ ಎದೆಯೊಳಗೂ ಒಂದ ಮಲ್ಲಿಗೆ ಬಳ್ಳಿ ಚಿಗ್ರತ್. ಬೇಕರ್ ಕಾಣಿ ಅಲ್ಲಲ್ಲ ಕೇಣಿ.

ಈ ಹಾಡು ಪುರಂದರದಾಸರ ರಚನೆಯಲ್ಲಿ, ಹಾಡಿದವರು ಭೃಂಗಾಕೆ ಉಡುಪ ಮತ್ತು ತಬ್ಲಾದಲ್ಲಿ ವರಪ್ರಸಾದ ಎಂ ಬಿಜೂರು.

ರವಿ ಬಸ್ಟೂರ್ ಅವರ ಮ್ಯೂಸಿಕ್ ಕಂಪೋಸಿಷನ್ ನಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ಸಂಗೀತ ರವೀಂದ್ರನಾಥ್ ಅವರು ಹಾಡಿರೋ ಸಿಂಗಾರ್ ಹೋ.

0: ಹೊಡಿ ಜಾ ಬಿಸಾಕಿ ಕುಂದಾಪುರ ಕನ್ನಡ ಮಾತಾಡಿ.
1: ಜಿರಿ ಭಟ್ಟ ಕೆಕ್ಕಾರು ಅವರ ಸಾಹಿತ್ಯ ರಚನೆಯಲ್ಲಿ, ಗೌರೀಶ್ ಯಾಜಿ ಕೂಜಳ್ಳಿ ಇವರ ಸಂಗೀತದಲ್ಲಿ ಈ ಹಾಡನ್ನ ಹಾಡ್ತಾ ಇದ್ದಾರೆ ಭೃಂಗ ಅವರು, ಮತ್ತು ತಬಲಾದಲ್ಲಿ ವರಪ್ರಸಾದ್ ಎಂ ಬಿಜೂರು. ಬನ್ನಿ ಕೇಳೋಣ.

0: पहले नजर मेरे जिंदगी के फैसले आजमाना दो अगर ಮಳಿ ಬಂದದ್ ನೀರ್ ಕೆಳ ಹೋಗ್ಬೇಡ್ದ ಹಂಗಾರೆ ಅಲ್ಲ ನಮ್ಮನೆ ಗೆದ್ದೆಗೆಂತ ಸುರಂಗ ಮಾಡಿದ ನಿನ್ ಗಂಡ ಕನ್ಸು ಶಿಲ ನನ್ ಗಂಡನ್ ಸುದ್ದಿ ಬರ್ಬೇಡ ದೇವ್ರ ಕಣಗಿದ್ ಗಂಡಸಿನ ಬಗ್ಗೆ ಮಾತಾಡಿದ್ರೆ ಒಳ್ಳೆದಿಲ್ಲ ನಿಂಗೆ
1: ಅದ್ಕೆ ನಿನ್ನ ದೇವ್ರು ದಿನ ಸಾಯಂಕಾಲ ಬಾರಿಗೆ ನೈವೇದ್ಯ ತಕ್ಕಂಕ್ ಹೋಗ್ದೇನು ಅಲ್ಲ
0: ಬಾರಿಗಾರು ಹೋಗ್ರ ಆಚೆಗಾರು ಹೋಗ್ರಲ್ಲ ನಿಂಗೆಂತ ಕದಲ್ಲ
1: ನಂಗೆಂತ ಕೇಳ್ರಿ
2: ಅಯ್ಯಬ್ಬೆ ಅಲ್ಲ ಹೆಂಗ್ಸ್ರೆ ನಾಚಿಕೆ ಆತಿಲ್ಲ ನಿಮ್ಗೆ ಬೆಳ್ ಬೆಳಗ್ಗೆ ಗೆದ್ದೆ ನಿತ್ಕ ಉಯ್ಕಂತ್ರಿ ಅಲ್ಲ ಕಂಡರ್ ಎಂತ ಅನ್ಕಂತಿಲ್ಲ ಅಲ್ಲ ನಂಗೆ ಆಡ್ದಿದ್ದ ಆರು ನರ್ಮನ್ಯರಲ್ಲ ಅಂತ ಹೇಳುದಷ್ಟೇ
0: ಅಲ್ಲ ಗಿರ್ಜಾ ಇಲ್ಲಿ ಕಾಣ ನಾ ಬೀಜ ಹಾಕಿ ಕಡು ಕೊಟ್ಟಿಕ್ಕಿ ಹೋಯ್ದೆ ಇವ್ಳು ಬಂದ್ ಬಿಡ್ಸ್ಲಕ್ಕ

0: ಮೊದ್ಲೇ ಈ ವರ್ಷ ಬ್ಯಾಸ ಇಲ್ಲ ಎಂತ ಇಲ್ಲ, ಇವ್ ಕಂಡ್ರೆ ಹಿಂಗ್ ಮಾಡ್ತಾರೆ.
1: ಹೌದ್ ಗಿರ್ಜಕ್ಕ, ಆಗ್ಲಿನ ಕಾಲದಾಗೆ ನಟ್ಟಿಗೆ ಆಳ್ ಸಿಕ್ತಿದ್ದೀರ ನಟ್ಟಿ ಮಾಡ್ತಿದ್ದಿತ್ತ. ಈಗ ನಟ್ಟಿಗ್ ಜನೂ ಇಲ್ಲ ನಟ್ಟಿಯೂ ಇಲ್ಲ, ಈಗ ಎಲ್ಲದಕ್ಕೂ ಹಾಳಾದ ಮಿಷಿನ್. ನೀನೇ ಹೇಳ, ಆಗ್ಲಿಕ್ಕೆಲ್ಲ ಈ ಮಿಷಿನ್ ಇದ್ದಿತ್ತ, ಎಲ್ಲ ಜನ್ರೆ ಮಾಡ್ತಿದ್ದೀರ. ಈಗ ಒಂದ್ ಮಿಷಿನ್ ಬಂದ್ ಎಲ್ಲರನ್ನು ಬಡ್ ಮಾಡಿ ಹಾಕಿತ್.
2: ಅದೆಂತೋ ಹೇಳ್ತಾರಲ್ಲ, ಕಲ್ತದ ಹೆಚ್ಚಾರೆ ಕಾಲ್ ಮೇಲತ್ತಮ್ಮ. ಹೌದು, ಒಪ್ಕಂಬ, ಪ್ರಪಂಚದಾಗೆ ತಂತ್ರಜ್ಞಾನ ಮುಂದೊಯ್ತು, ಅದ್ರ ಜೊತೆಗೆ ಜನರ ಆಲತ್ನಿಯೂ ಮುಂದೊಯ್ತು. ಹಂಗಂದಳಿ ಹಳ್ತಿನ ಕಾಲದಿಂದ ಮಾಡ್ಕೊ ಬಂದದ್ನೆಲ್ಲ ಬಿಡು ಕತ್ತ ಹೇಳಿ ಪ್ರಯೋಜನ ಇಲ್ಲ, ಎಲ್ಲ ಕೈ ಮೀರಿ ಮುಂದ್ ಹೋಯೆ. ಆರು ಎಂತದೇ ಹೇಳಿ, ಆಗಳಿನ ಜೀವನವೇ ಚಂದ ಅಲ್ದಾ?
0: ಹೇ ಅಲ್ಕಣ, ಅದೇ ಮನಿದನು ನಮ್ಮನೆ ಅಗಡೆ ಇತ್ತಲೆ
2: ಜಲ್ಜ, ಅದ್ ನಿಮ್ಮನಿದನು ಅಲ್ದಾ?
3: ಅಯ್ಯಯ್ಯೋ ದೇವ್ರೆ, ಆ ಗಂಡ್ಸಿನ ಹತ್ರ ದನಿನ ಹಟ್ಟಿ ಕಟ್ಟಿ ಅಂತ ಹೇಳಿ ಬಂದಿದ್ದ ಆ ಗಂಡ್ಸ್ ಬಿಟ್ಕೋಕು ಕಣಿತಲ್ಲ.
4: ಏ ಬಬ್ಬರ್ಯಾ.

पहले हो गई पहली नजर मेरी, जिंदगी के फैसले आजमाना हूँ अगर

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಶಂಕರಣ್ಣ, ಅದು ಯಾರು ನಿಮ್ಮ ಮನೆಗೆ ಬಂದದ್ದ?
1: ಅದ ದಲ್ಲಾಳಿ ಮಾರ.
0: ದಲ್ಲಾಳಿಯ? ಎಂತ ಮಗನಿ ಹೆಣ್ಣು ಹುಡ್ತಿದ್ರಿಯ?
1: ಅವನಿಗೆ ಕೂಳ ಹಾಕುದೇ ಹೆಚ್ಚ. ಇನ್ನು ಅವನು ಒಂದ್ ಕಟ್ಕ ಬಂದ್ರೆ ಇಬ್ರಿಗೂ ಧರ್ಮ ಕೂಳ ಹಾಕು. ನಂಗದ ಚಟುವನ.
0: ಮತ್ತೆ ದಲ್ಲಾಳಿ ಅಂತ ಬಂದದ?
1: ಅದ ಮೊನ್ನೆ ಒಂದ್ ತೆನಿಂದ ತಕ ಬಂದದ್ ಮಾರ್ರೆ. ಅದನ್ನ ಈಗ ಒಂದ್ ಮಾರಾಟ ಮಾಡಕ್ ಅದಕ್ಕೆ ದಲ್ಲಾಳಿನ ಕರೆದ ಒಂದ್ ಪಾರ್ಟಿ ಮಾಡುಕ್ ಹೇಳಿದೆ.
0: ಅಯ್ಯೋ, ಮೊನ್ನೆ ತಂದದ್ದು ಇವತ್ ಕೊಡುದ? ಮರಲೇ ಮಾರ್ರೆ, ನಿಮ್ಗೆ ಸಾಕು ಕೇಳಿದ್ರ ಮೇಲೆ ತಂದದ್ದು ಎಂತಕ್ಕೆ?
1: ತಂದದ್ ನಾನಲ್ಲ ಮಾರ್ರೆ, ನಂಗೆ ಮೊನ್ನೆ ಮೂರ್ ದಿನ ಗಟ್ಟದ ಮೇಲೆ ಚೂರ್ ಕೆಲಸ ಇದ್ದಿತ್ತು. ಈ ನನ್ ಮಗನ ಹತ್ರ ಒಂದ್ ದನ ಇತ್ತು ಮಾರ್ರೆ, ಕಂಡ್ ಕಂಡ್ ಲೈಕ್ ಇದ್ರ ಮಾತ್ರ ಸಾಕ್ಲಕ್ಕಮ್ಮಂಗಿದ್ರೆ ತಕ ಬಂದಿ.
0: ಗಂಡ ಅಡಿಲ್ದೆ ಒಳ್ಳೆ ಮೈಕೆ ತುಂಬದ್ದ ನೀನೆ ತಕ ಬಂದಿತೆ?
1: ಮೈಕೆ ತುಂಬದ್ದು ಹೌದು, ದನ ಲೈಕ್ ಇದ್ದದ್ದು ಹೌದು. ಆರೆ ದನಿ ಗಬ್ಬ ಕಟ್ಟುದಿಲ್ಲ ಮಾರ್ರೆ. ಈ ನನ್ ಮಗ ದನಿನೊಟ್ಟಿಗೆ ಐದು ಜೊತೆ ಮಾತ್ರ ಹಿಡ್ಕ ಬಂದಿದ ಮಾರ್ರೆ. ಅದಕ್ಕೆ ಆದಷ್ಟು ಬೇಗ ಯಾರಿಗಾರು ಕೊಡ್ಕ.
0: ಅಲ್ಲ, ಈ ಗಬ್ಬ ಕಟ್ತಿದ್ದ ನೀನ್ ಬೇರೆಯವ್ರಿಗೆ ಕೊಟ್ರೆ ಪಾಪ ಅವ್ರವ್ರು ಎಂತ ಮಾಡುದು? ಅವರು ನಿಮ್ ಕಣೆಗೆ ದುಡ್ಡು ಕೊಟ್ಟು ಮೋಸ ಹೋಗ್ದ? ನೀವ್ ಒಂದ್ ಪಾರ ಯಾರು ಸಾಕಲ್ಲ. ಎಂತ ಹೊಪ್ಪು ಬುದ್ಧಿ ಮಾರ್ರೆ ನಿಮ್ದ. ಛೇ, ನೀವು ನಮ್ ನೆರ್ಮನೆಯವರನ್ನಳಿ ಹೇಳ್ಕಂಕಿ ನಾಚಿಕೆ ಅತ್ತೆ.
1: ಅಲ್ಲ ಮಾರ,
0: ಬೇಡ ಮಾತಾಬೇಡಿ.
1: ಅಲ್ಲ ನಾ ಹೇಳ್ತು,
0: ಬೇಡ ಮಾತಾಬೇಡಿ.
1: ಅಲ್ಲ ಮಾರ,
0: ಅಲ್ಲ ಮಾತಾಬೇಡಿ.
1: ಸುಮ್ನಿರ, ಬುದ್ಧಿ ಹೇಳೋಕೆ ಎಲ್ಲ ಮುಂದ್ ಬತ್ರಿ. ಅನುಭವಿಸರಿ ಮಾತ್ರ ಬುದ್ಧಿ ಕಷ್ಟ ಅಂತ ಹೇಳಿ. ಅಲ್ಲ ಇಷ್ಟು ಮಾತಾಡ್ತಲ್ಲ, ಒಂದ್ ಕೆಲಸ ಮಾಡ. ಈ ದನ ನಾ ನಿಮ್ಮನೆ ಹೊಟ್ಟೆಂಗೆ ಕೊಡ್ಕೋ, ಒಂದ್ ರೂಪಾಯಿ ಕೊಡು ಬೇಡ.
0: ಏ ಬೊಬ್ಬರಿಯಾ.

ಆದಿತ್ಯವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಹಿಂಸೆ, ನಿನ್ ಕಣ್ಣಿಂತ ನೆತ್ತಿ ಮೇಲೆ ಇಟ್ಕೊಂಡಿದ್ಯಾ? ನಾ ಬೆಳಿಗ್ಗೆ ಬೇಗ ಎತ್ಕ ಬಂದ್ಕ ಗೆದ್ದಿ ಕಡು ಕಟ್ಟಿಕೆವ್ರೆ, ನೀ ಬಂದ್ ಬಿಡ್ಸುದಾ? ಅಲ್ಲ ನಮ್ಮನೆ ಗೆದ್ದಿ ಹಾಕದ್ ಬೀಜ ಎಲ್ಲ ಕೊಳಿಲಿ ಅಂದಿಕ್ಯಾ?
1: ಅಲ್ಲ ಹಿಂಸೆ, ಬೀಜ ಕೊಳಿತಂದಿಳಿ ನಾನಂತ ನೀರ್ ಕುಡುಕತ್ತ? ಮಳಿ ಬಂದದ್ ನೀರ್ ಕೆಳ ಹೋಗ್ಬೇಡ್ದ ಹಂಗಾರೆ. ಅಲ್ಲ ನಮ್ಮನೆ ಗೆದ್ದೆಗೆಂತ ಸುರಂಗ ಮಾಡಿದ ನಿನ್ ಗಂಡ?
0: ಶಿಲ ನನ್ ಗಂಡನ್ ಸುದ್ದಿ ಬರ್ಬೇಡ, ದೇವ್ರ ಕಣ್ಣಾಗಿದ್ ಗಣಸಿನ ಬಗ್ಗೆ ಮಾತಾಡಿ ಒಳಗತ್ತಿಲ್ಲ ನಿಂಗೆ.
1: ಅದ್ಕೆ ನಿನ್ನ ದೇವ್ರು ದಿನ ಸಾಯಂಕಾಲ ಬಾರಿಗೆ ನೈವೇದ್ಯ ತಕ್ಕಂಕ್ ಹೋಗ್ದೇನು? ಅಲ್ಲ
0: ಬಾರಿಗರು ಒಬ್ರು ಆದ್ರೆ ಆಚೆಗಾರು ಒಬ್ರಲ್ಲ, ನಿಂಗೆಂತ ಕದಲ್ಲ
1: ನಂಗೆಂತ ಕೇಳ್ರಿ?
2: ಅಯ್ಯಬ್ಬೆ, ಅಲ್ಲ ಹೆಂಗ್ಸ್ರೆ ನಾಚಿಕೆ ಆತಿಲ್ಲ ನಿಮ್ಗೆ? ಬೆಳ್ ಬೆಳಗ್ಗೆ ಗೆದ್ದೆ ನಿತ್ಕ ಉಯ್ಕಂತ್ರಿ ಅಲ್ಲ, ಕಂಡರಿ ಅಂತ ಅನ್ಕಂತಿಲ್ಲ.
0: ಅಲ್ಲ ನಂಗೆ ಆಡ್ದಿದ್ದ ಆರು ನರ್ಮನರಲ್ಲ ಅಂತ ಹೇಳುದಷ್ಟೇ. ಅಲ್ಲ ಗಿರ್ಜಾ, ಇಲ್ ಕಾಣ, ನಾ ಬೀಜ ಹಾಕಿ ಕಡು ಕೊಟ್ಟಿಕ್ಕೆ ಹೋಯ್ದೆ, ಇವ್ಳು ಬಂದ್ ಬಿಡ್ಸ್ಲಕ್ಕ ಮೊದ್ಲೆ ಈ ವರ್ಷ ಬ್ಯಾಸ ಇಲ್ಲ ಎಂತ ಇಲ್ಲ, ಇವ್ಳು ಕಂಡ್ರೆ ಹಿಂಗ್ ಮಾಡ್ತಾರೆ.
1: ಹೌದ್ ಗಿರ್ಜಕ್ಕ, ಆಗ್ಲಿನ ಕಾಲದಾಗೆ ನಟ್ಟಿ ಗಾಳ ಸಿಕ್ತಿದ್ದೀರ ನಟ್ಟಿ ಮಾಡ್ತಿದ್ದಿತ್ತ, ಈಗ ನಟ್ಟಿಗ್ ಜನೂ ಇಲ್ಲ ನಟ್ಟಿಯೂ ಇಲ್ಲ, ಈಗ ಎಲ್ಲದಕ್ಕೂ ಹಾಳಾದ್ ಮಿಷಿನ್. ನೀನೇ ಹೇಳ, ಆಗ್ಲಿಕ್ಕೆಲ್ಲ ಈ ಮಿಷಿನ್ ಇದ್ದಿತ್ತ? ಎಲ್ಲ ಜನ್ರೆ ಮಾಡ್ತಿದ್ದೀರ, ಈಗ ಒಂದ್ ಮಿಷಿನ್ ಬಂದ್ ಎಲ್ಲರನ್ನು ಬಡ್ ಮಾಡಿ ಹಾಕಿತ್.
2: ಅದೆಂತೋ ಹೇಳ್ತಾರಲ್ಲ, ಕಲ್ತದ್ ಹೆಚ್ಚಾರೆ ಕಾಲ್ ಮೇಲತ್ತಮ್ಮ. ಹೌದು ಒಪ್ಕಂಬ, ಪ್ರಪಂಚದಾಗೆ ತಂತ್ರಜ್ಞಾನ ಮುಂದೊಯ್ತು, ಅದ್ರ ಜೊತೆಗೆ ಜನರ ಆಲಕ್ನಿಯೂ ಮುಂದೊಯ್ತು. ಹಂಗಂದಳಿ ಹಲ್ತಿನ ಕಾಲದಿಂದ ಮಾಡ್ಕ ಬಂದದ್ನೆಲ್ಲ ಬಿಡು ಕತ್ತ, ಹೇಳಿ ಪ್ರಯೋಜನ ಇಲ್ಲ, ಎಲ್ಲ ಕೈ ಮೀರಿ ಮುಂದ್ ಹೋಯ. ಆರು ಎಂತದೇ ಹೇಳಿ, ಆಗಳಿನ ಜೀವನವೇ ಚಂದ ಅಲ್ದಾ?
1: ಹೇ ಅಲ್ಕಣ, ಅದೇರ್ ಮನಿದನು? ನಮ್ಮನೆ ಅಗಡೆ ಇತ್ತಲೇ
2: ಜಲ್ಜಾ, ಅದ್ ನಿಮ್ಮನಿದನು ಅಲ್ದಾ?
0: ಅಯ್ಯಯ್ಯೋ ದೇವ್ರೆ, ಆ ಗಣಸಿನ ಹತ್ರ ದನಿನ್ ಹಟ್ಟಿ ಕಟ್ಟಿ ಅಂತ ಹೇಳಿ ಬಂದಿದ್ದ ಆ ಗಣಸ್ ಬಿಟ್ಕೋಕು ಕಣಿತಲ್ಲ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.
2: ಏನ್ ಶಂಕರಣ್ಣ, ಜರಿಕೋಟೆಗೆ ಎಂತ ಹಿಡ್ಕೋ ಹತ್ತಿದ್ರಿ?
3: ಮತ್ತೆಂತಲ್ಲ ಸುರೇಶಣ್ಣ, ಮಗ ಇವತ್ತು ಬೆಂಗಳೂರಿಂದ ಊರಿಗೆ ಬಂದಿದ್ದ, ಅದಕ್ಕೆ ಮೀನ್ ತಗೋ ಹತ್ತಿದ್ದೆ.
2: ಓ, ಇವತ್ತು ಫುಲ್ ಗಮ್ಮತ್ ಹಂಗಾರೆ. ಆಯ್ಲಿ ಆಯ್ಲಿ.
3: ಸರಿ ಸುರೇಶಣ್ಣ, ಮತ್ತೇಗ?
2: ಹಾ ಶಂಕರಣ್ಣ.
3: ಇವಳೆ, ಏ ಇವಳೆ.
4: ಯೋ, ಎಂತ ಗಣಸೆ ಗೆಂಡಿ ಕಿತ್ಕ ಬರ್ಲತ್ರಿ? ಹೋಗೂರ್ ಕರೆದ್ರೆ ಬತ್ತಿಲಿ ಹಂಗಾರ ನಾನ?
3: ಅಲ್ಲ ಮರ್ದಿ, ನಂಗ್ ಊರ್ಲುಗಂದ್ಲ ಹೇಳಿ ನೀ ಎಂತ ಆಕಾಶ್ಮಾರಿಕಾಣ ಮಾಡ್ತೆ? ತಗೋ ಇದನ್ನ ಒಳಗ್ ತಗೋಣ.
4: ಎಂತ ಇದು?
3: ನಿನ್ ಕಣ್ಣಗಂತ ಎತ್ಮೆಟ್ಟಿತ್ತನ? ಮಗ ಬಂದಿದ್ದಂದಲ್ಲಿ ಮೀನ್ ಹಿಡ್ಕ ಬಂದಿದ್ದಿ, ತಗೋ.
4: ಇದನ್ನೆಂತ ಮಾಡುದ?
3: ಅದನ್ ತೊಟ್ಲಿಗೆ ಹಾಕಿ ತೂಗಿ ಮನ್ಸ.
4: ಅಲ್ದೆ ಫ್ರೈ ಮಾಡುದ, ಸಾರ್ ಮಾಡುದ?
3: ಯೋ, ಎಂತಾರು ಮಾಡ್ ಮಾಡ್ತಿ, ಸುಮ್ನೆ ಗೆಂಡಿ ಗೆಲ್ಲಿ ಬೇಡ.
5: ಡ್ಯಾಡಿ ಡ್ಯಾಡಿ.
3: ಹಾ ಹೇಳ್ ಕುಟುಂಬ, ಏನ್ ಮೂರು ಮುಕ್ಕಲ್ಗಳಿಗೆ ನನ್ನ ಉಂಟು ಮಾಡ್ಕೊಂಡದ್ದ?
5: ಡ್ಯಾಡಿ, ಹಾಗಂದ್ರೇನು? ನನ್ಗೆ ಅರ್ಥ ಆಗಿಲ್ಲ.
3: ನೀನ್ ಬೆಂಗಳೂರಿಗೆ ಹೋದ್ ನಾಯಿ ಕಾಶಿಗೆ ಹೋಗಿ ಬಂದಂಗಾಯ್ತು ಮಾರೆ.
5: ಡ್ಯಾಡಿ, ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ಯು ಸೇಯಿಂಗ್. ಅದಿರ್ಲಿ, ನಿಮ್ದು ಅಮ್ಮಂದು ಏನು ಬೆಳಿಗ್ ಬೆಳಿಗ್ಗೆ ಡಿಸ್ಟರ್ಬೆನ್ಸ್?
4: ಅಯ್ಯಯ್ಯೋ ಗಂಡೆ, ನೀನು ನಿನ್ ಹೋಗಿಲ್ದಿದ್ ಇಂಗ್ಲಿಸು.
3: ಗಿಡ, ಕೆಪ್ಪಿ ಹೂ ಗುದರ್ಸ್ತೆ ಕಣ. ಏನೊಂದ್ 2 ದಿನ ಬೆಂಗಳೂರಿಗೆ ಹೋಗಿ ಬಂದ್ರು ಕೂಡ್ಲೆ ನಿಂದ ಟಸು ಪುಸು ಶುರು ಆತ್ತಲ್ಲ. ಒಂದ್ ತಿಳ್ಕೊ, ನಿನ್ನ ಬೆಂಗಳೂರಿಗೆ ಕಳಿಸದ್ದ 4 ಅಕ್ಷರ ಕಲ್ತ ಊರಿಗೆ ಊರಿನರಿಗೆ ಒಳ್ಳೇದ್ ಮಾಡ್ಲಿ ಅಂದಳಿ, ಊರನ್ನೇ ಮರಿಲಿ ಅಂದಳಿ ಅಲ್ಲ. ಇಲ್ ಕಣ, ಅಬ್ಬಿ ಭಾಷೆ ನೆನ್ಬಿಡುದು ಒಂದೇ, ಹಿತ್ತಬ್ಬಿನ ಬೆನ್ನಿ ಚೂರಿ ಹಾಕುದು ಒಂದೇ. ನಿನ್ನೆ ಮೊನ್ನೆವರೆಗೆ ಮಸಿರಂಗೆ ಮೂಗಂಗೆ ಸುಂಗುಳು ಹೊರ್ಸ್ಕೊಂಡು ಅಲ್ಲಿ ಮುಲ್ಲೆ ದಾನಿ ಸುಡ್ಕ ತಿಂದಿದ್ದ ನೀನೆ, ಈಗ ಇಂಗ್ಲಿಷ್ ಹರ್ಸ್ತ್ಯ? ಮಗನೇ, ಇನ್ನೊಂದ್ ಸಲ ಮನಿ ಬಂದ ಕರ್ನಾಟಕ ಹಾರಿಸದ್ ಉತ್ತಾರೆ ಗ್ವಾಂಜಡಿ ಮೇಲೆ ಗುದ್ದತಿ ಕಣ.
5: ಸಾರಿ ಡ್ಯಾಡಿ, ಐ ವಾಂಟ್ ರಿಪೀಟ್ ಇಟ್ ಅಗೇನ್.
3: ಓ, ಇಷ್ಟೊತ್ತರಿಗೆ ಹೇಳದ್ ಕೋಣನ್ ಮುಂದ್ ಕಿನ್ರಿ ಬರ್ದಂಗ ಆಯ್ತು ಮಾರ.
4: ಸುಶೀಲಕ್ಕ, ಓ ಸುಶೀಲಕ್ಕ,
3: ಇದೊಂದ್ ಬಂತ್ ಕಣ ಊರ್ ಮಾರಿ.
4: ಓ ಜಲ್ಜಾ, ಏನ್ ಈ ಬದಿ ಬಂದಿದೆ? ಎಂತ ಇಲ್ಲ, ಮನಿಗ್ ನಂಟ್ರು ಬಂದಿರ, ಚಾ ಮಾಡು ಖಾಲಿ ಇಲ್ಲ.
3: ನಿಮ್ ಮನಿದ್ಯಾನಂತ ಕಂಪ್ನಿ ಕೆಲ್ಸಕ್ ಹೋಯ್ತಾ?
4: ಇಲ್ದೆ ಸ್ತ್ರೀ ಶಕ್ತಿ ಸಂಘದ ಮೀಟಿಂಗ್ ಹೋಯ್ತಾ?

0: ಏನ್ ಲಕ್ಷ್ಮಣ್ಣ ಎಂತದ್ದು ಉರ್ತಾ ಇದ್ರಿ?
1: ಅಯ್ಯೋ ನನ್ ಕತಿ ಎಂತ ಕೇಂದ್ರಿ ಶಂಕರಣ್ಣ, ನಮ್ಮನೆ ಜಕ್ಣಿ ಬರ್ರ ಇವತ್ತ.
0: ಓ ಅದ್ಕೆ ಮನೆ ತುಂಬಾ ಜನ?
1: ಹೌದು ಮಾರ್ರೆ, ಅದೇ ಜನಿನ್ ಮುಂದೆ ಮಾನ ಮರದಿ ತೆಕ್ಕಂದ ಅತ್ತೀಗ.
2: ವಾ
0: ಮಾನ ಮರದಿ ತೆಕ್ಕಂದ ಅಂತದ್ ಎಂತ ಇತ್ ಮಾರ್ರಿ? ಈಗ
1: ಜಕ್ಕಳಿಗಂದೇಳಿ ನಿನ್ನೆ ಬೆಳಿಗ್ಗೆ ಸಂತೆ ಹೋಗಿ ಎರಡ್ ಕೋಳಿ ತಕ ಬಂದಿದಿ ಮಾರ್ರೆ. ಸಾಯಂಕಾಲ ಹೆರ್ಗಿಗಾಕಿ ಮನೆ ಕಾಣದ ಕೌಂಚ ಹಾಕಿದ್ದಿ.
0: ಈಗ ಕಾಂತಿ ಮುಂಜ ಹೈಡಿ ಎರಡು ರಾತ್ರಿ ರಾತ್ರಿ ಓಡಿ ಹೋಯ್ತು ಮಾರ್ರೆ.
1: ಅದೇ ಬೆಂಗಳೂರಿಂದ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಬಂದಿರ್. ಇವ ಸಾಯಂಕಾಲ ಕೋಳಿ ಕೊಯ್ಕ ಅದೇ ತಲಿ ಬಿಸಿ ಇಟ್ಕೊಂಡಿತ್ತು ಮಾರ್ರೆ.
2: ವಾ
0: ಹೋ ಅದ ವಿಷಯ ಒಳ್ಳೆ ಗಮ್ಮತ್ ಮಾರ್ರೆ. ನಾನು ಅದೇ ಕಂಡಿ. ಇಷ್ಟು ದಿನ ಖಾಲಿ ಖಾಲಿ ಇದ್ದ ಮನೆ ಇವತ್ ತುಂಬಿ ತೊಳ್ಕತ್ತಲ್ಲ ಅಂದೇಳಿ. ಕಾಮಗೆ ಎಷ್ಟು ಲೈಕ್ ಅಲ್ಲ?
1: ಲೈಕ್ ಹೌದು ಮಾರ್ರೆ, ಎರಡು ದಿನ ಮಾತ್ರ ಲೈಕ್, ಮತ್ತದೇ ಖಾಲಿ ಖಾಲಿ. ನಾವು ಮಕ್ಕಳು ನಮ್ ತರ ಆಗ್ತಾಗನ್ ಹೇಳಿ ಶಾಲಿ ಕಲ್ಸಿ ಓದ್ಸುದ್ ಮಾರ್ರೆ.

0: ಮಗನೆ, ನಮ್ಮನಿ ಕೋಳಿನ ಮ್ಯಾಳಿ ತಿಪ್ಪಿ ಪದಾರ್ಥ ಮಾಡಿ ಈಗ ನಂಗೆ ತಂದು ಕೊಡ್ತೀಯಾ?
1: ನಿನ್ನ
2: ಏ ಬೊಬ್ಬರ್ಯಾ
3: ನೀವು ಹೋಗಲಿಲ್ಲ ಮಾತಾ ಹೇಳ್ತಾ.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಹೌ ಹೌ ಹೌ, ಈ ಬಿಲಾಸ್ ಬಿಟ್ಟ ಕೋಳಿಗಳು ಅವ್ರ ಮನೆಯರ್ ಕಂಡಂಗೆ ಎಷ್ಟೊತ್ತಿಗೂ ನಮ್ಮನೆ ಹಂಗೆ ಹೆಕ್ಕ ತಿಂತಿಪ್ಪುದಪ್ಪ.
1: ಅವಳ ಸೊಕ್ಕ ಕಾಣ, ಅವಳ ಕೋಳಿ ಹೆಸರಂಗೆ ನಮ್ಗೆಲ್ಲ ಬಿಲಾಸ್ ಬಿಟ್ಟವ ಅಂತಾಳ. ಅವಳಿಗೆ ಏರು ಪೂರ ಇಳಿಸಿ ಬತ್ತೆ ತಡಿ ನನಗೆ.
0: ಎಂತದ ಚಿಕ್ಕ,
1: ಎಂತ ಅಂದೆ ನಮ್ಗೆ?
0: ನಿಂಗಲ್ಲ ಅಂದದ್, ನಿಮ್ಮನೆ ಕೋಳಿಗೆ ಅಲ್ಲ ಮರಿತ್ಯ. ಆ ಪಾಟಿ ಕೋಳಿ ಸಾಂಕಿ ನಮ್ ತೋಟು ಮರ್ನ ಕಟ್ಟಿ ಮರ್ನ ಬುಡ ಗೊಬ್ರು ಗುಂಡಿ ಒಂದು ಬೆಚ್ಚುದಿಲ್ಲ. ಅಲ್ಕಂಡ್ ನಮ್ಮನೆ ಸ್ವಾಮಂಗೆ ಹರ್ಗಿದಡಿ ಖುಷಿ ಅಂದೇಳಿ ಮೊನ್ನೆ ಸ್ವಲ್ಪ ಹರ್ಗಿ ಬೀಜ ಹಾಕಿದೆ, ಚಿಗ್ರು ಒಡೆದ ಮೇಲೂ ಬಂದಿತ್ತ. ನಿಮ್ಮನೆಯ ಹರ್ಮೈ

0: ಅವಕಾಶ ಆತು ಇಲ್ಲಪ್ಪ. ಈಗ ಈಗ ಹಂಗೆಲ್ಲ ಶಾಪ್ ಗುಳಿ ಹಾಕ್ಬೇಡ. ಮೊನ್ನೆ ನಿಮ್ಮ ನಿಧನ ನಮ್ಮನೆ ಅಗಡೆಗೆ ಹಾಕೋದಷ್ಟೂ ಚಿಗ್ರಿಕೊಂಡಿದ್ದ ಬಸ್ಲಿನ ಒಂಚೂರೂ ಬಿಡದೆ ತಿನ್ಕೋ ಹೋಯ್ತಲ್ಲ. ಅಷ್ಟೊತ್ತಿನ ಹಿಂಗೆ ಸೀರೆ ಬೋಗರ್ಕ ಜಗಳ ಮಾಡು ಬಂದಿನ ನಿನ್ನ ಹತ್ರ.
1: ಮೂಗ್ ಪ್ರಾಣಿ ಗೊತ್ತಾತ್ತನ, ಬಸ್ಲಿ ನಿಮ್ಮನಿದ ನಮ್ಮನಿದ ಅಂದೇಳಿ. ಒಂದ್ ಕೆಲ್ಸ ಮಾಡ, ಇನ್ಮೇಲೆ ಬಸ್ಲಿನ ನಿಮ್ಮನಿ ಒಳಗೆ ನೆಡ್ಕೊ. ಅಕ್ಕ
0: ಎಂತ ನಿಂಗೊಂದ್ ನ್ಯಾಯ ನಂಗೊಂದ್ ನ್ಯಾಯನ?
2: ಹೆಂಗ್ಸ್ರೆ ನಗನಾಜಿಕೆ ಆದಿಲ್ಲ ನಿಮ್ಗೆ? ಈ ಪಾರ್ಟಿ ಓರಲ್ತ್ರಿ ಅಲ್ಲ ನೋಡೂರ್ ರಂಗಸ್ಥಳದ ನಿತ್ಕಂಡ ಗಣಸ್ರಿ ಹೆದರಿಕಿಲ್ಲ ನಿಮ್ಗೆ?
1: ಇವ್ ಯಾವ ಸೀಮಿ ದೊಣ್ಣಿ ನಾಯ್ಕನ ನಮ್ ಮಧ್ಯೆ ಬಂದದ್ದ?
0: ನೀನ 98 ಮೊದ್ಲೇ ಒಲಿತೆ, ತೋಡಿಗಿನ್ ಬೀಳ್ಬೇಡ. ಉಕ್ಕಿ ಪೂರ ಬಿಚ್ಚಿ ಅಪ್ರೊಳಗೆ ಮನಿ ಸೇರ್ಕೊ ಹೋಗ.
1: ಅಬ್ಬ ನನ್ ಶಾಲಿ ಮೆಟ್ಟ ಮೊನ್ನೆ ರಾತ್ರಿ ಕಚ್ಕೊಂಡ್ ಹೋದ ಈ ಶೀನಣ್ಣನ್ ಮನಿ ನಾಯಿ.
3: ಅಬ್ಬ ನನ್ ಶಾಲಿ ಯೂನಿಫಾರ್ಮ್ ಹರ್ಗು ಅಣಸದ್ದ ಕಚ್ಚಿ ಹರ್ದಾಕದ ಈ ಶೀನಣ್ಣನ್ ಮನಿ ನಾಯಿ.
1: ಹೌದಾ? ಆಕೆ ಚಿಡದ್ ನಾಯ ಅದನ್ ಬೆಚ್ಚದಿಲ್ಲ ಇವತ್ತ.
2: ಇವ್ರಿಬ್ರು ಒಟ್ಟಾರ ಏ ಬೊಬ್ಬರ್ಯಾ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.
2: बधाई है, बधाई है,
3: बधाई है, बधाई है, बधाई है, बधाई है, आज राम जन्म की बधाई.

ना

真老真老真老的那些鸡鸭子不着的不能那些鸡鸭子不着的就不着的着的就不着的

तुम आज पिछित हो जाओगे मुझे बाल माँ अब न सताओगे आओगे आओगे आओगे।

0: तुम आज किसी के हो जाओगे मुझे मालूमा अब न सताओगे आओगे आओगे आओ आओगे मुझे मालूमा अब न सताओगे आओगे आओगे आओ आओगे
1: ಗಿಡ ನೀ ಕೂಡ ಜಾಸ್ತಿ ಇದೆ ಗಾಡಿ ನಾ ಓಡಿಸ್ತೆ
2: ನಿನ್ನೆ ಮೊನ್ನೆ ಮೂರ್ ಚಕ್ರ ಸೈಕಲ್ ಓಡಿಸೋದ್ ಕಲ್ತಾನ ನಾನು ಬೈಕ್ ಬಿಡ್ತೀಯ ಮೋಜ್ಕಾ ಕೂಗ ಇಲ್ಲ
1: ಲಕ್ಷ್ಮಣ ಹೆಲ್ಮೆಟ್ ಹೊಸ್ತಾನ ಎಷ್ಟು ಕೊಟ್ಟೆ
2: ಒಂದ್ ರೂಪಾಯಿ ಕೊಡ್ಲ
1: ಅಂದ್ರೆ
2: ನನ್ನ ಅಪ್ಪಯಿಂದ ಮಾರೆ ಹಾಯ್ಕೊಂಡು ಹೋಯ್ಕೆ ಅನ್ನ ಹೇಳಿ ಒತ್ತನಿಕೆ ಮಾಡಿ ಕಳಿಸಿ ಕೊಡ್ರ
1: ಓ ಅದೇ ಎನ್ಸ್ಕೊಂಡಿ ನಿನ್ ತಲೆ ಮೇಲೆ ಗೊಬ್ಬರದ ಹೆಡ್ಗೆಯವರು ಕಾಡ್ಲಕ್ಕ ಹೆಲ್ಮೆಟ್ ಕಮ್ಮ ಸಿಕ್ಕತ್ತ
2: ಬೇರೆ ಕೆಲ್ಸ ಇಲ್ಲನ ಇದೆಲ್ಲ ರೂಲ್ಸ್ ಎಂತ ಗೊತ್ತನ ಪೊಲೀಸ್ರಿ ದುಡ್ಡು ಮಾಡುಕು ಅಂತ ಹೇಳಿ ಅಷ್ಟೇ ಮತ್ ನಮ್ ಮಂಡಿ ಹೊರ ಅವ್ರಿಗೇನ
1: ಹೌದು ಆ ಗೋಂಟ್ ಮಂಡಿ ಹೊರ ಎಷ್ಟ ಇದ್ರೆಷ್ಟೇ
2: ಎಂತ
1: ಅಲ್ಕಣ ಆ ಹೆಣ್ ಸೂಪರ್ ಇತ್ತಲ್ಲ
2: ವಾವ್ ಅಯ್ಯೋ ದೇವ್ರೆ ಯಾರು ಬನಿಯೋ
3: ಅಲ್ಲ ಅದೇಂತ ಮಕ್ಕಳೇ ಬಿದ್ದ
2: ಅಲ್ಲ ಮರ್ರೆ ಮಳೆಗಾಲದಾಗ ಆಣ್ ಬಿದ್ದಿತ್ತ ಕಾಂತಿತ್ತು
3: ಗನ ಅಣ್ಬಾ ಕಾಟ ಅಣ್ಬಾ ಏ ನಂಗೆ ಎರಡು ಸಿಕ್ಕತ್ತಾನ
1: ಓಯ್ ನಿಮ್ಗೆ ಅಂತ ಗಮ್ಮತ್ ಮಾಡತ್ತ ಮಂಗಿತ್ತ ಮರ್ರೆ ಎತ್ತಿ ಮರ್ರೆ
3: ಏ ತಡಿನಿ ಮಾರೆ ಎತ್ತುತ್ತಿ ಅಯ್ಯೋ ಇದೆಂತ ಮಕ್ಕಳೇ ಪ್ಯಾಂಟ್ ಅದ ಹೊರದೋಯ್ತ ಮುಂಗಾಲ್ ಗಂಟೆಲ್ಲ ತೋರುತ್ತಲ್ಲ ಎಂತ ನಾಯಿ ಬಾಯ್ ಅಂತ
2: ಅಯ್ಯೋ ಅದು ಫ್ಯಾಷನ್ ಮರ್ರೆ ನಾಯಿ ಹರದಲ್ಲ
3: ಓ ಅದು ಒಂದ್ ಫ್ಯಾಷನ್ ಮಾರೆ ಈ ಗಂಡಿನ ಮಂಡೆಂಗೆ ಅಂತ ಕಾಯ್ಕತ್ತದ ರಾಶಿ
1: ಯೋದ್ ಕಾಯ್ಕತ್ತಲ್ಲ ಮರ್ರೆ ಕೂದ್ಲಿ ಕಲರ್ ಹಾಕದ್
3: ಅಲ್ಲ ಮಾರೆ ನಿಮ್ಗೆ ಹರ್ಕಟ್ಟಿ ಪ್ಯಾಂಟ್ ಹಾಕೋಕತ್ ಮಂಡಿ ಕಲರ್ ಹಾಕೋಕತ್ ಇಪ್ಪುದು ಇಲ್ದೆ ಇಪ್ಪುದು ಎಲ್ಲ ಇಸ್ರೂಪ್ ಮಾಡೋಕತ್ ಮಂಡಿ ಹೆಲ್ಮೆಟ್ ಮಾತ್ರ ಹಾಕೋಕತ್ತಿಲ್ಲ ಅದ ಗಾಡಿ ಟ್ಯಾಂಕಿ ಮೇಲೆ ಇಡು ಕೊಟ್ಟದ್ದಲ್ಲ ಅಸ್ಸಾಯ್ಲಿ ಅಲ್ಲಿ ಗೋಸ್ಲೋ ಅಂದಳಿ ಬೋರ್ಡ್ ಹಾಕದ್ ನಿಮ್ ಅಪ್ಪಯ್ಯನ ಜಗ್ನಿಗ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡೋ ಕಾಯ್ದಿರ ಮೇಲೆ ಗಾಡಿ ತಗೊಂಡ್ ರೋಡಿಗೆ ಅಂತ ಬತ್ರಿ
4: ಸ್ವಾರಿ ಅಣ್ಣ ತಪ್ಪಾಯ್ತು ಇನ್ ಹಿಂಗ್ ಮಾಡುದಿಲ್ಲ
1: ಅಣ್ಣ ನಾವು ಬಿದ್ದದ ಆ ಹೆಣ್ ಕಾಣ್ಲಲ್ದ
3: ಆ ಹೆಣ್ಣಲ್ಲ ಇಡೀ ಊರ್ ಕಾಣ್ ಮೇಲ್ ಕಾಣ್ ಸಿಸಿ
5: ಕ್ಯಾಮ್ರಾ ಲಕ್ಷ್ಮಿಯ ನಮ್ಮನಿ ಗಂಡ್ ನಿಮ್ಮನಿ ಬಂದಿತ್ತ ಮರತಿ ಆಗಳಿಂದ ಹುಡುಕ್ತಾ ಇದ್ದೆ ಚಾ ಮಾಡೋಕ್ ಸಕ್ಕರೆ ಖಾಲಿ ಆಯ್ತು ಒಂಚೂ ಸಕ್ಕರೆ ಬೇಕಿತ್ತು ಆ ಗಂಡಿನ ಹತ್ರ ತರಿಸುವ ಕಂಡ್ರೆ ಈ ಗಂಡ್ ಎಲ್ಲೂ ತೋರುದೇ ಇಲ್ಲಪ್ಪ ಹೌದಾ ಇಲ್ಲ ಮರತಿ ನಮ್ಮನಿ ಗಂಡು ಎಲ್ಲೂ ಕಾಂಬುಕಿಲ್ಲಪ್ಪ ಸುಗುಳನ್ ಮನೆ ಒಯ್ರಕ್ ಅಂತಿಬ್ರು ಒಟ್ಟಿಂದ ಅವಳ ಮಗನೊಟ್ಟಿಗೆ ಸೇರ್ಬೇಡಿ ಅಂದ್ರೆ ಸೇರಿ ಸೇರಿ ಪೂರ ಹಾಳಾಯ್ದು ನಮ್ಮನಿ ಮಕ್ಕಳೆಲ್ಲ ಹೌದೇ ನಮ್ಮನಿ ಗಂಡ ಆ ಗಂಡಿನೊಟ್ಟಿ ತಿರುಗುದ ಎರಡ್ ಮೂರ್ ಸಲ ಕಂಡಿದೆ ನಾನ್ ಆ ಕಿಚ್ಚಿಡ್ದಳ್ ಮೊನ್ನೆ ನನ್ ಮಗಿಗ್ ಬೈದಿದ್ದಾಳ ಅವಳ ಮಗನ್ ಸೈಕಲ್ ಹಂಗೆ ಇವ ಆಡ್ತಿದ್ದ ಅಂದಿಕೆ ಹಂಗೆಲ್ಲ ಮಾಡುದ ಮರತಿಯವಳ ನಮ್ಮನಿ ಮಕ್ಕಳಿಗೆ ಹೇಳ್ರೆ ಅವ್ಕ್ ಬಾ ಅಶು ಬತ್ತಿಲ್ಲ ಅವಳ ಮನಿ ಬದಿಗೆ ಹೋಯ್ಬೇಡಿ ಅಂದ್ರೆ ಹೆಕ್ಕ ತಿಂಬೋ ಇಪ್ಪತ್ನಾಲ್ಕ ಗಂಟೆ ಎಲ್ಲ ಸೊಕ್ತೈಕಂತು ಬಿಲ್ಲಾಸ್ ಬಿಟ್ಟು ಹೋಯ್ದೋ ಸ್ವಲ್ಪ ಅಲ್ಲ ಬರ್ಲಿ ಅವ ಇವತ್ ಮನಿಗೆ ಒಂದೇನ್ ಬೇರಿ ಮಾಡ್ತೆ ಕಾಣಿವತ್ತ ಯೋ ಈ ಮಕ್ಳಿಗ್ ದೀಪಾವಳಿಗ್ ಒಂದ್ ರಜೆ ಕೊಟ್ಟು ಇವ್ರ ಅಗ್ಲಿ ಒಂದೆರಡ ಅಲ್ಲ ಮರತಿ ನಿನ್ನೆ ಎಂತ ಇತ್ ಗೊತ್ತಾ ನಮ್ಮನಿ ಅಬ್ಬಿಗ್ ಮೊದ್ಲೇ ಕಣ್ ತೋರುದಿಲ್ಲ ಈ ಹೋಯ್ಡ್ ಗಂಡ ಆ ಡಮ್ ಡಮ್ ಅಂತತ್ತಲ್ಲ ಆ ಪಟಾಕಿಗ್ ಬೆಂಕಿ ಹಚ್ಚಿ ಕಣ್ದಾಗಿಟ್ಟದ್ ಮರತಿ ನಮ್ಮನಿ ಅಬ್ಬಿ ನಡ್ಕ ಬಪ್ಪತ್ತಿಗೂ ಆ ಪಟಾಕಿ ಹೊಡಕು ಸಮ ಆಯ್ತ್ ಕಣ್ ಇಡೀ ಮನಿ ಗೌಜ್ ಬಿದ್ದಿತ್ ಈಗಲೂ ನಮ್ಮನಿ ಅಬ್ಬಿ ಹೆದ್ರಿಕಿಂದ ಹೊರಗ್ ಬರ್ಲೇ ಇಲ್ಲ ಗೊತ್ತಾ ಹೌದ ಮರತಿ ಯಾರಿಗ ಹೇಳುದ್ ನಮ್ ಕಷ್ಟ ಶಾಲಿ ಇದ್ದಿರಾರು ಆ ಮಕ್ಕಳ ಬೆಳಗಿನ ಸಾಯಂಕಾಲದವ್ರಿಗೆ ಅಲ್ಲೇ ಇರ್ತಿದ್ದ ನಾವರು ನೆಮ್ದಂಗ್ ಇರ್ಲಕ್ಕಿದ್ದಿತ್ ಎಂತ ಗೊತ್ತಿತ್ತ ನಾ ಧಾರಾವಾಹಿ ಕಾಣ್ದೆ ಸ್ವಲ್ಪ ದಿನ ಆಯ್ಲ ಆ ಗಂಡು ಒಂದ್ ಇಪ್ಪತ್ನಾಲ್ಕ ಗಂಟೆಗೆ ಬೊಂಬೆ ಹೇಗ ಕೂಕಂ ಮರತಿ ಒಂದ್ ಗಳಿಗೆ ಆ ಟಿವಿಗೂ ಏನ್ ಪುರ್ಸೋತಿಲ್ಲ ನಿನ್ನೆಯಿಂದ ಅಂತೂ ಆ ಪಟಾಕಿ ಶಬ್ದದೊಳ ಕೆಮ್ಮಿ ಬೆಚ್ಕ ಕೂಕಂದಲ್ಲ ಮನೆ ನಮ್ಮನಿ ಗಂಡ್ಸಿಗೆ ಹೇಳದ್ ಭಾಷೆ ಬತ್ತಿಲ್ಲ ಆ ನುಮ್ಮಿ 7,000 ರೂಪಾಯಿ ಪಟಾಕಿ ಎಲ್ಲ ತಪ್ಪುದ ಮರತಿ ಆ ದುಡ್ಡಿಗಂತೂ ಮರ್ಯಾದೆಯೇ ಇಲ್ಲ ಕಣ್ ಆಗಳಿಕೆಲ್ಲ ನಾವ್ ಆಚರಿಸಿದ ದೀಪಾವಳಿಯೇ ಬೇರೆ ಅಲ್ದ ಹಿರಿಯರ್ ಹೇಳದ್ ಕೇಣ್ಕ ಇರ್ತಿದ್ದಿ ಈಗಳಿನ್ ಮಕ್ಳ ಅಯ್ಯ ಅಬ್ಬೆ ನೀನಂದ್ರೆ ನಿನ್ನಪ್ಪ ಅಂತ ಯಾರದ್ದು ಹೆದ್ರಿಕೆ ಇಲ್ಲ ಎಂತಿಲ್ಲ ಹೇಳಿ ಉಪ್ಪ ಇಲ್ಲ ಬಿಡ
6: ಹೌದ್ ಮರತ್ಯ ಆಗಳಿನ್ ಹಬ್ಬವೇ ಚಂದು ಅಲ್ದ
7: ಅಯ್ಯ
6: ಅಬ್ಬ್ಯ ಇದ್ಯಾರ ಮರತಿ ನಮ್ಮನಿ ಬಬ್ಬಿ ಹಾಕತ್ ಅಯ್ಯಯ್ಯೋ ಹೊಲ್ಕಣ್ ಮರತಿ ಹುಲ್ ಕುತ್ರಿ ಬೆಂಕಿ ಬಿದ್ದಿತ್ತ ಅದ ನಮ್ಮನಿ ಮಕ್ಕಳಲ್ದ ಅವಂತ ಮಾಡ್ತಿದ್ದ ಅಲ್ಲ
5: ಅಯ್ಯಯ್ಯೋ ಹೌದಲ್ಲ ಮರತಿಯ ಅಲ್ಲ ಸುಗುಣನ್ ಮನೆ ಉಳ್ ಕುತ್ರಿ ಬೆಂಕಿ ಬಿದ್ದದಲ್ದ ಬಾ ಬಾ ಎಂತ ಇಟ್ಕಾ ಬಾಬಾ
6: ಓಯ್ ಮೊಂಚಣ್ಣ ಇದ್ ಹೆಂಗ್ ಬೆಂಕಿ ಬಿತ್ ಮರ್ರೆ ಈ ನಮ್ನಿ ಯಾರ್ ಬೀಡಿ ಸೇದಿ ಬಿಸಾಡದ್ ಅವ್ರ ಬಾಯಿಗೆ ಎಷ್ಟ್ ಮಣ್ಣು ಹಾಕೋಕೆ
8: ಓಯ್ ನಿಮ್ಮ ಮಕ್ಕಳ ಬಾಯಿಗೆ ಮಣ್ಣಾಕಿ
7: ಅದಕ್ಕೆ ಅವಳು ಸಣ್ಣ ಸಣ್ಣ ಮಕ್ಕಳ ಕೈಗೆ ಪಟಾಕಿ ಎಲ್ಲ ಕೊಡೋಕಾಗಂತ ಮೊನ್ನೆ ದೀಪಾವಳಿ ತಂದು ಪಟಾಕಿ ಇನ್ನೂ ಮುಗಿಲಾಕಂತ ಅಲ್ಲಿ ನೆಲ ಚಕ್ರ ಹಚ್ಚಿ ಅದ್ರ ಕಾಲ ಫುಟ್ಬಾಲ್ ಆಡ್ಕೊಂಡು ಹುಲ್ ಕೂತ್ರಿ ದೂಡಿ ಹುಲ್ ಕೂತ್ರಿ ಬೆಂಕಿ ಇಡ್ಸಿರಿ ಗಾಣಿ ಅಲ್ಲಿ ಎಂಥ ಮಕ್ಕಳನ್ನು ಬೆಳೆಸಿರಿ ಹೆಂಗಸ್ರ ಯಾವುದೋ ನಾಲ್ಕು ಮಕ್ಕಳು ಇದ್ದಿದ್ದು ಅಂಬ್ರು ಅದ್ರಾಗ ಎರಡು ಮಕ್ಕಳು ನಿಮ್ದು ಅಂದ್ಕೋತಾಯ್ತು ಮತ್ತೆ ಇಡು ಓಡಿ ಹೋಯ್ದು ಅವು ಕೈ ಸಿಕ್ಕಿದಿತ್ತು ಮಾಡ್ತಿದ್ದೆ ಅಷ್ಟೊತ್ತಿಗೆ
5: ಹೌದಾ ನಮ್ಮನೆ ಮಕ್ಕಳಂಬ್ರ ಏ ಧನುಷ ಎಂತ ಮಾಡದ ಇದ್ದ ಕಕ್ಕ ಹೊತ್ತನ ನಿಂಗೆ ಮನೆ ಬದಿ ಕೆಲಸ ಮಾಡೋದು ಬಿಟ್ ಕೈಯಲ್ಲಿ ಬೆಂಕಿ ಹಾಕಿದ್ಯಾ ಅಪ್ಪಾಯ್ ಬರ್ಲಿ ನಿಂಗ್ ಬಲಿ ಬಿಡಿಸ್ತೇ ಕಾಣಿ ಇವತ್ತ ಮತ್ತಿಬ್ರು ಯಾರ ಅವ ನಿಮ್ಮೊಟ್ಟಿಗೆ ಓಡಿ ಹೋದವ
4: ಅಮ್ಮ ಅದ ಮಿಥುನ ಮತ್ತೆ ಸುದಿ
5: ಎಂತ ಆ ಸುದಿ ಗಂಡ ಮೋಚಣ್ಣ ಆ ಗಂಡ ನಿಮ್ಮ ಗಲ್ದ
7: ಏಬೊಬ್ಬರ್ಯಾ

0: ಹೇ ದೇವ್ರೆ, ಅಲ್ಲ ಹೆಂಗ್ಸೆ, ನಿನ್ ಕಣ್ಣಂತ ನೆತ್ತಿ ಮೇಲೆ ಇಟ್ಕೊಂಡಿದ್ಯಾ? ನಾ ಬೆಳಿಗ್ಗೆ ಬೇಗ ಎತ್ಕ ಬಂದ್ಕ ಗೆದ್ದಿ ಕಡು ಕಟ್ಟಿಕೆ ಅವ್ರೆ, ನೀ ಬಂದ್ ಬಿಡ್ಸುದ? ಅಲ್ಲ ನಮ್ಮನೆ ಗೆದ್ದಿ ಹಾಕದ್ ಬೀಜ ಎಲ್ಲ ಕೊಳಿಲಿ ಅಂದಿಕ್ಯಾ?
1: ಅಲ್ಲ ಹೆಂಗ್ಸೆ, ಬೀಜ ಕೊಳಿತಂದಿಳಿ ನಾನೆಂತ ನೀರ್ ಕುಡುಕತ್ತ? ಮಳಿ ಬಂದದ್ ನೀರ್ ಕೆಳ ಹೋಗ್ಬೇಡ್ದ ಹಂಗಾರೆ. ಅಲ್ಲ ನಮ್ಮನೆ ಗೆದ್ದೆಗೆಂತ ಸುರಂಗ ಮಾಡಿದ ನಿನ್ ಗಂಡ?
0: ಶೀಲಾ, ನನ್ ಗಂಡನ್ ಸುದ್ದಿ ಬರ್ಬೇಡ, ದೇವ್ರ ಕಣ್ಣಾಗಿದ್ ಗಣಸಿನ ಬಗ್ಗೆ ಮಾತಾಡಿ ಒಳಗತ್ತಿಲ್ಲ ನಿಂಗೆ.
1: ಅದ್ಕೆ ನಿನ್ನ ದೇವ್ರು ದಿನ ಸಾಯಂಕಾಲ ಬಾರಿಗೆ ನೈವೇದ್ಯ ತಕ್ಕಂ ಕೊಬ್ದೇನು ಅಲ್ಲ?
0: ಬಾರಿಗಾರು ಒಬ್ರು ಆದ್ರೆ ಆಚೆಗಾರು ಒಬ್ರಲ್ಲ, ನಿಂಗೆಂತ ಕದಲ್ಲ
1: ನಂಗೆಂತ ಕೇಳ್ರಿ?
0: ಅಯ್ಯಬ್ಬೆ, ಅಲ್ಲ ಹೆಂಗ್ಸ್ರೆ, ನಾಚಿಕೆ ಆತಿಲ್ಲ ನಿಮ್ಗೆ? ಬೆಳ್ ಬೆಳಗ್ಗೆ ಗೆದ್ದೆ ನಿತ್ಕ ಇಡ್ಕಂತ್ರಿ ಅಲ್ಲ, ಕಂಡರಿ ಅಂತ ಅನ್ಕಂತಿಲ್ಲ. ಅಲ್ಲ ನಂಗೆ ಆಡ್ದಿದ್ದಿದ ಆರು ನರ್ಮನೇರಲ್ಲ ಅಂತ ಹೇಳುದಷ್ಟೇ. ಅಲ್ಲ ಗಿರ್ಜಾ, ಇಲ್ಲಿ ಕಾಣ, ನಾ ಬೀಜ ಹಾಕಿ ಕಡು ಕೊಟ್ಟಿಕೆ ಹೋಯ್ದೆ, ಇವ್ರ್ ಬಂದ್ ಬಿಡ್ಸ್ಲಕ್ಕ? ಮೊದ್ಲೇ ಈ ವರ್ಷ ಬ್ಯಾಸ ಇಲ್ಲ ಎಂತ ಇಲ್ಲ, ಇವ್ರ ಕಂಡ್ರೆ ಹಿಂಗ್ ಮಾಡ್ತಾರೆ.
1: ಹೌದ್ ಗಿರ್ಜಕ್ಕ, ಆಗ್ಲಿನ ಕಾಲದಾಗೆ ನಟ್ಟಿಗೆ ಆಳ್ ಸಿಕ್ತಿದ್ದೀರ, ನಟ್ಟಿ ಮಾಡ್ತಿದ್ದಿತ್ತ. ಈಗ ನಟ್ಟಿಗ್ ಜನೂ ಇಲ್ಲ, ನಟ್ಟಿಯೂ ಇಲ್ಲ, ಈಗ ಎಲ್ಲದಕ್ಕೂ ಹಾಳಾದ ಮಿಷಿನ್. ನೀನೇ ಹೇಳ, ಆಗ್ಲಿಕ್ಕೆಲ್ಲ ಈ ಮಿಷಿನ್ ಇದ್ದಿತ್ತ? ಎಲ್ಲ ಜನ್ರೆ ಮಾಡ್ತಿದ್ದೀರ, ಈಗ ಒಂದ್ ಮಿಷಿನ್ ಬಂದ್ ಎಲ್ಲರನ್ನು ಬಡ್ ಮಾಡಿ ಹಾಕಿತ್.
2: ಅದೆಂತೋ ಹೇಳ್ತಾರಲ್ಲ, ಕಲ್ತದ್ ಹೆಚ್ಚಾರೆ ಕಾಲ್ ಮೇಲತ್ತಂಬ. ಹೌದು, ಒಪ್ಕಂಬ, ಪ್ರಪಂಚದಾಗೆ ತಂತ್ರಜ್ಞಾನ ಮುಂದೊಯ್ತು, ಅದ್ರ ಜೊತೆಗೆ ಜನರ ಆಲಕ್ನಿಯೂ ಮುಂದೊಯ್ತು. ಹಂಗಂದಳಿ ಹಲ್ತಿನ ಕಾಲದಿಂದ ಮಾಡ್ಕ ಬಂದದ್ನೆಲ್ಲ ಬಿಡು ಕತ್ತ, ಹೇಳಿ ಪ್ರಯೋಜನ ಇಲ್ಲ, ಎಲ್ಲ ಕೈ ಮೀರಿ ಮುಂದ್ ಹೋಯ. ಆರು ಎಂತದೇ ಹೇಳಿ, ಆಗಳಿನ ಜೀವನವೇ ಚಂದ ಅಲ್ದಾ?
1: ಹೇ ಅಲ್ ಕಣ, ಅದೇ ಮನಿದನು ನಮ್ಮನೆ ಅಗಡೆ ಇತ್ತಲೇ.
2: ಜಲ್ಜಾ, ಅದ್ ನಿಮ್ಮನಿದನು ಅಲ್ದಾ?
0: ಅಯ್ಯಯ್ಯೋ ದೇವ್ರೆ, ಆ ಗಂಡ್ಸಿನ ಹತ್ರ ದನಿನ್ ಹಟ್ಟಿ ಕಟ್ಟಿ ಅಂತ ಹೇಳಿ ಬಂದಿದ್ದೆ, ಆ ಗಂಡ್ಸ್ ಬಿಟ್ಕೋಕು ಕಣಿತಲ್ಲ.
3: ಏ ಬಬ್ಬರ್ಯಾ.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ನಿಮ್ಮನೆಗೆ ಬಂದದ್ದು?
1: ಅದ ದಲ್ಲಾಳಿ ಮಾರ್ರೆ.
0: ದಲ್ಲಾಳಿಯ? ಎಂತ ಮಗನಿ ಹೆಣ್ಣು ಹುಡ್ತಿದ್ರಿಯ?
1: ಅವನಿಗೆ ಕೂಳ ಹಾಕುದೇ ಹೆಚ್ಚ. ಇನ್ನು ಅವನು ಒಂದ್ ಕಟ್ಕ ಬಂದ್ರೆ ಇಬ್ರಿಗೂ ಧರ್ಮ ಕೂಳ ಹಾಕು. ನಂಗದೇ ಚಟುವನ.
0: ಮತ್ತೆ ದಲ್ಲಾಳಿ ಎಂತ ಬಂದದ?
1: ಅದ ಮೊನ್ನೆ ಒಂದ್ ತೆನಿನ್ ತಕ ಬಂದದ್ ಮಾರ್ರೆ. ಅದನ್ನ ಈಗ ಒಂದ್ ಮಾರಾಟ ಮಾಡಕ್ ಅದಕ್ಕೆ ದಲ್ಲಾಳಿನ ಕರೆದ ಒಂದ್ ಪಾರ್ಟಿ ಮಾಡಕ್ ಹೇಳಿದೆ.
0: ಅಯ್ಯೋ, ಮೊನ್ನೆ ತಂದದ್ದು ಇವತ್ ಕೊಡುದ? ಮರಲೆ ಮಾರ್ರೆ, ನಿಮ್ಗೆ ಸಾಕು ಕೇಳಿದ್ರ ಮೇಲೆ ತಂದದ್ದು ಎಂತಕ್ಕೆ?
1: ತಂದದ್ ನಾನಲ್ಲ ಮಾರ್ರೆ, ನಂಗೆ ಮೊನ್ನೆ ಮೂರ್ ದಿನ ಗಟ್ಟದ ಮೇಲೆ ಚೂರ್ ಕೆಲಸ ಇದ್ದಿತ್ತು. ಈ ನನ್ ಮಗನ ಹತ್ರ ಒಂದ್ ದಿನ ಇತ್ತು ಮಾರ್ರೆ, ಕಂಡ್ ಕಂಡ್ ಲೈಕ್ ಇದ್ರ ಮಾತ್ರ ಸಾಕ್ಲಕ್ಕಮ್ಮಂಗಿದ್ರ ತಕ ಬಾ ಅಂದಿ.
0: ಗಂಡ ಅಡ್ಡಿಲ್ದೆ ಒಳ್ಳೆ ಮೈಕೆ ತುಂಬದ್ದ ನೀನೆ ತಕ ಬಂದಿತೆ?
1: ಮೈಕೆ ತುಂಬದ್ ಹೌದು, ದೆನ ಲೈಕ್ ಇದ್ದದ್ದು ಹೌದು. ಆರೆ ದೆನಿ ಗಬ್ಬ ಕಟ್ಟುದಿಲ್ಲ ಮಾರ್ರೆ. ಈ ನನ್ ಮಗ ದೆನೆನೊಟ್ಟಿಗೆ ಐದು ಜೊತೆ ಮಾತ್ರ ಹಿಡ್ಕ ಬಂದಿದ ಮಾರ್ರೆ. ಅದಕ್ಕೆ ಆದಷ್ಟು ಬೇಗ ಯಾರಿಗಾರು ಕೊಡ್ಕ.
0: ಅಲ್ಲ, ಈ ಗಬ್ಬ ಕಟ್ತಿದ್ದ ನೀನ್ ಬೇರೆಯವ್ರಿಗೆ ಕೊಟ್ರೆ ಪಾಪ ಅವ್ರವ್ರು ಎಂತ ಮಾಡುದು? ಅವ್ರು ನಿಮ್ ಕಣೆಗೆ ದುಡ್ಡು ಕೊಟ್ಟು ಮೋಸ ಹೋಗ್ದ? ನೀವೊಂದ್ ಪಾರ ಸಾಕಲ್ಲ. ಎಂತ ಹೊಪ್ಪು ಬುದ್ಧಿ ಮಾರ್ರೆ ನಿಮ್ದು. ಛೇ, ನೀವು ನಮ್ ನೆರ್ಮನೇರನ್ನಳಿ ಹೇಳ್ಕಂಕಿ ನಾಚಿಕೆ ಅತ್ತೆ.
1: ಅಲ್ಲ ಮಾರ,
0: ಬೇಡ ಮಾತಾಬೇಡಿ.
1: ಅಲ್ಲ ನಾ ಹೇಳ
0: ಬೇಡ ಮಾತಾಬೇಡಿ.
1: ಅಲ್ಲ ಮಾರ, ನಾ ಹೇಳ
0: ಅಲ್ಲ ಮಾತಾಬೇಡಿ.
1: ನಾ ಸುಮ್ನಿರ, ಬುದ್ಧಿ ಹೇಳೋಕೆ ಎಲ್ಲ ಮುಂದ್ ಬತ್ರಿ. ಅನುಭವಿಸರಿ ಮಾತ್ರ ಬುದ್ಧಿ ಕಷ್ಟ ಅಂತಂದೇಳಿ. ಅಲ್ಲ ಇಷ್ಟು ಮಾತಾಡ್ತಲ್ಲ, ಒಂದ್ ಕೆಲಸ ಮಾಡ. ಈ ದನ್ನ ನಿಮ್ಮನೆ ಹೊಟ್ಟೆಂಗೆ ಕೊಡ್ಕೋ, ಒಂದ್ ರೂಪಾಯಿ ಕೊಡು ಬೇಡ.
0: ಏ ಬೊಬ್ಬರ್ಯಾ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: हाथ हो गली गली गावली।
1: ಈ ಕೋಳಿ ಗೆಂಡಿ ಕಿಚ್ಚುಡುಕೆ ಯೂಕೊನ್ ಸಾವು ಬತ್ತಿಲತೆ.
2: ಕೂದ್ಲು ಹಣ್ಣಾದರಿಗೆ ಸಾವು ಬತ್ತಿಲ್ಲ, ಇನ್ನೌಕ್ ಬತ್ತ ಮಾಯ.
1: ಹಾ, ಇದೆಂತ ನಂಗೆ ತಾಚಿ ಹೇಳದ್ದ?
2: ಅಯ್ಯೋ ಅಯ್ಯೋ, ನಾನ್ ನಿಮ್ಗೆ ಹಾಂಗೆಲ್ಲ ಹೇಳ್ತ ಮಾಯ, ಬಿಡ್ತಾನೆ.
1: ಅಯ್ಯಯ್ಯೋ, ನಿನ್ನ ಹೊರ್ಮೈಕ್ವೆ, ಇದು ಒಂದ್ ಕಿಚ್ಚಿಡದ್ ಕೂದ್ಲು, ಒಂದ್ ತಲೆಗ್ ನಿಲ್ಲುದಿಲ್ಲಪ್ಪ, ಪೂರ ಉದ್ರಿ ಹತ್ತ.
2: ಈ ಹೆಂಗ್ಸ್ ಇಷ್ಟು ವರ್ಷ ಜೀವಿದ್ದೇ ಹೆಚ್ಚ, ಆ ಹಣ್ಣದ್ ಕೂದ್ಲಿರುತ್ತ? ಹಳ್ತಿನ ಕಾಲದಾಗೆ ಕೂದ್ಲಿನ ಜಾಪಸಾನ ಹೆಂಗ್ಸಿಗೆ.
1: ಎಂತಂದೆ?
2: ಹಾ, ಎಂತ ಇಲ್ಲ ಮಾಯ, ಕೂದ್ಲೆಲ್ಲ ಒಟ್ಟಾಕಿ ಬೆಚ್ಕಣಿ, ಪಾತ್ರ ಕೊಡ್ತಾರಂತ ಹೇಳದ್. ಅಲ್ ವಲಿ ದಂಡಿ ಮೇಲೆ ಕೂಳ್ ಹಾಕಿ ಇಟ್ಟಿದೆ, ಉಣಿಯಕ್ಕ.
1: ನೀ ಎಲ್ಲಿ ವಾತೆ?
2: ಅಯ್ಯಯ್ಯ ಹೆಂಗ್ಸೆ, ಎಲ್ಲಿಗಾರು ವಾಪತ್ತಿ ಎಲ್ಲಿ ಗಂದಳಿಕೆ ಅಂತ. ನಾನ ಜಲ್ಜನ್ ಮನೆಗೆ ವಾತೆ, ತೊಟ್ಲಿಗೆ ಹಾಕುದಂಬ್ರಿ ಇವತ್ತ.
1: ಎಂತ ಜಲ್ಜನ್ ತೋಟ್ಲಿಗೆ ಹಾಕುದಾ? ತೋಟ್ಲು ಇಸ್ಕ ಬೀಳುದಿಲ್ಲನಾ?
2: ಜಲ್ಜನ್ ಅಲ್ದೆ, ಜಲ್ಜನ್ ಮೊಮ್ಮಗಿನ ಮನೆಯವ್ರನ್ನೆಲ್ಲ ಕರ್ಕ ಬಾ ಅಂದಿದ.
1: ಮನೆಯವ್ರನ್ನೆಲ್ಲ ಕರ್ಕ ಬಾ ಅಂದಿದ್ದಾಳ, ಹಂಗ ನಾ ಬೇಡ್ದ.
2: ನಿಮ್ ನಡುಕತ್ತ ಹೆಂಗ್ಸೆ, ನಿಮ್ಮನ್ ಕರ್ಕೋ ಅಪ್ಪ ಪಲ್ಲಕ್ಕಿ ತರ್ಸ್ಕಷ್ಟೇನ್.
1: ನೀನ್ ಇಲ್ಲಿ ಕೂಳಾಕಿ ಕೊಟ್ಟಿಗೆ ಹೋಗ, ನಂಗಿಲ್ ಕೂಳು ಗೆಂಟ್ಲಿ ಸಿಕ್ಕಿ ಸೊತ್ತಾರು, ಯಾರ ಕೇಮರಿಲ್ಲ.
2: ಅಷ್ಟೇ ಅಲ್ದ, ಹಾರ್ ಮೇಲ್ ಕಂಡ್ರಾಯ್ತ್ ಬಿಡಿ, ನೀವ್ ಉಂಡ್ರ ಮೇಲೆ ನಾಯಿಗ ಒಂದ್ ಅನ್ನ ಹಾಕ್ಯಕ್ಕ.
1: ನಂಗ್ ಕೂಳಾಗ್ತಿ ಇಲ್ಯೋ, ಆ ನಾಯಿಗ ಒಂದ್ ಕಮ್ಮಿ ಮಾಡ್ಬೇಡ, ನಾನ್ ನಿಂಗ್ ಮಾಯಿ ಅಪ್ಪು ಬದ್ಲ ಯಾರ್ದೋ ಮನಿ ನಾಯಿ ಹೇಳಕ್ಕಿತ್ತ.
2: ಆ ನಾಯಿ ಅಂತ ಮಾಡಿತ್ ನಿಮ್ಗೆ, ನಿಮ್ ಅದಿ ಮೇಲೆ ಹೊತ್ತಿ ಕೊಣದಿತ್ತ? ಅದ ಬೆಳಗಂದಿಲ್ಲ, ಸಾಯಂಕಾಲ ಅಂದಿಲ್ಲ, ಹೊಸ್ಲು ಕಡಿನೆ ಕೂಕ ನೋರ್ಕ ತೈಕಂ ಹೇಳ್ರೆ ಹೆಚ್ಚತ್. ಮತ್ತೆ ಮನಿಗ್ ಒಳ್ಳೇದಪ್ಪದಾರು ಹ್ಯಾಂಗೆ?
1: ಹೌದಪ್ಪ, ನಿನ್ನಿಂದ ಒಳ್ಳೇದಾದಾರು ಸ್ವಲ್ಪ. ಒಳಗ್ ಚಿನ್ನ ಒದ್ಗುತ್ತೇನ್ ಬ್ಯಾಡ, ಬಪ್ಪತಿಗೆ ಇವಳ ಅಪ್ಪ ಚಿನ್ನದ ಕೊಪ್ಪರ್ಗೆ ಕಳಿಸಿ ಕೊಟ್ಟಿನಲ್ಲ.
2: ಇಲ್ಕಣಿ ಮಾಯ, ನನ್ನ ಅಪ್ಪನ ಸೂತಿಗೆ ಬರ್ಬೇಡಿ, ಹೇಳುದಿಲ್ಲ. ಮತ್ತೆ
1: ಎಂತ ಎಂತ ಹೊಡಿತಿ ನಂಗೆ, ಹೊಡಿತಿಯ? ನನ್ನ ಸ್ವಾಸಿ ನನ್ನ ತಲೆ ಮೇಲೆ ಕಡು ಕಲ್ಮೋಗಿ ನೇರ್ದಳೋ, ಯಾರು ಬದಿಯೋ.
3: ಅಬ್ಬ ಎಂತೈತೆ, ನೀನು ಕೂಗತ್ಕಂಡ ಹೊಟ್ಟೆಂಗಿದ್ ಗಂಟಿ ಎಲ್ಲ ಬಾಲ್ ಎತ್ಕ ಗುಂಚಟ್ ಹಾರ್ತಿದ್ದು, ಒಂದ್ ಗಳಿಗೆ ಎಂತ ಆಯ್ತ ನಡಿಲ್ಲ. ಆಚೆಚಿ ಕಂಡ್ರೆ ಎಂತ ಅಂದ್ರೆ ನಿಮ್ಮಿಬ್ರದ್ದು ಒಂದ್ ರಗಳಿ ಅಂದ್ರೆ ಅಯ್ಯ.
1: ಕಾಣ್ ಮಗ, ನೀನ್ ಹೆಂಡ್ತಿ ನನ್ ಮ್ಯಾಳಿ ಒತ್ತು ಬತ್ತಳ.
2: ಎಂತಕ್ಕೆ ಕತ್ತಿ ತಕ ಕೊಡ್ದೆ ಅಂತ ಹೇಳಿ ಕಾಣಿ ಹೋಯ್, ನನ್ ಮಾಯಿ ಉಂಡ್ಲಿ ಅಂದಳಿ ಕೂಳ್ ಹಾಕಿ ಕೊಟ್ರೆ ನಿನ್ ಅಪ್ಪ ವರದಕ್ಷಿಣೆ ಕೊಟ್ಟಿನ, ನಿನ್ ಅಬ್ಬಿ ಮನೆಗ್ ವಾಪಸ್ ಹೋಗ್, ಇಲ್ದಿರೆ ಚುಮ್ಣೆಣ್ಣಿ ಹಾಕಿ ಬೆಂಕಿ ಹಾಕ್ತೆ ಅಂತ್ರ ನಿಮ್ ಅಬ್ಬಿ.
1: ಅಯ್ಯಯ್ಯೋ, ನೀನ್ ಆಗ್ಲಿ ಹಸುವೆ, ನಾನೇ ಬಿಗಿ ಅಂದಳಿಕೊಂಡ್ರೆ ನೀನ್ ನನ್ಕಿಂತ ಬಿಗು ಇದ್ಯಲ್ಲ.
3: ಸಾಕ್ ಸುಮ್ನಿರಿ, ಇಬ್ರು ಏನ್ ಕಮ್ಮಿ ಇಲ್ಲ, ನಾನು ಅಲ್ಲಿ ಕಡಿನಂಗ್ ನಿಂತ್ಕೊಂಡ ನೀವ್ ಇಷ್ಟೊತ್ತರಿ ಮಾತಾಡದ್ ಎಲ್ಲ ಕೇಂಡಿದಿ. ಇಲ್ ಕಾಣಬ್ಬ, ಮನಿ ಅಂದ್ರ ಮೇಲೆ ಒಂದ್ ಮತ್ ಬತ್ತೆ ಒಂದ್ ಮತ್ ಹೊತ್ತ, ಅದನ್ನೆಲ್ಲ ನಾನ್ ಹಿಂಗ್ ಹೇಳಿಕೊಡ್ಕ, ಹೆರಿ ಹೇಳ್ ನೀನು, ನಿಂಗ ಅಷ್ಟು ಗೊತ್ತಿಲ್ಲ, ಅದನ್ನೆಲ್ಲ ಸುಧಾರಾಣಿ ಮಾಡ್ಕೊಂಡ್ ಹೋಯ್ಕ.
2: ಹೋಯ್, ಅದ್ ಸುಧಾರಾಣಿ ಅಲ್ಲ, ಸುಧಾರಣೆ
3: ಸೊಟ್ಮೇಲ್ ಬಿಡ್ತೆ ಕಣ್ಣಿಂಗೆ. ಇಲ್ ಕಾಣ, ನೀನ್ ತವ್ರ ಮನಿ ಬಿಟ್ಟ ಈ ಮನಿ ಬಂದಿ ಪುಕು ಸಾಕ, ಹಾಂಗೆ ಮಾಯಿನ ಹೆತ್ ಅಬ್ಬಿ ಕಣ ಕಣ್ಕೊಂಡ್ ಹೋಯ್ಕ. ಹಳಿಯರ ಮಕ್ಕಳು ಕಣಂಗೆ ಒಂಚೂರ್ ಚೋರಿ ಮಾಡ್ತಾರ, ಹಾಂಗಂದಳಿ ದಿನ ಇಡೀ ಯಾಜ ಮಾಡುದಲ್ಲ ಗುದಾಯ್ತಾ. ಇಲ್ ಕಾಣೋ, ನನ್ನ ಹತ್ರ ಕಲ್ತದ್ ಬಿಡ್ತಿ ಹೆಣ್ತಿನ್ ಬಿಡ್ತೇ ಕೇಂಡ್ರೆ, ಹೆಣ್ತಿನಾರು ಬಿಡ್ತಿ ಕಲ್ತದ್ ಬಿಡುದಿಲ್ಲ ಅಂದ್ರೆ ಹೇಳು ಅಂದಾನ. ನೀನ್ ಹಿಂಗೆ ಚೊರಿ ಮಾಡ್ತಾ ಕೇಂಡ್ರೆ ಇನ್ನೊಂದ್ ಮದುವೆ ಆಯ್ಕತ್ ಕಣ.
2: ಏ ಬಬ್ಬರ್ಯಾ.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.
2: ಹೌ ಹೌ ಹೌ, ಈ ಬಿಲಾಸ್ ಬಿಟ್ಟ ಕೋಳಿಗಳು ಅವ್ರ ಮನೆಯರ್ ಕಂಡಂಗೆ ಎಷ್ಟೊತ್ತಿಗೂ ನಮ್ಮನೆ ಹಂಗೆ ಹೆಕ್ಕ ತಿಂತಿಪ್ಪುದಪ್ಪ.
3: ಹೋಗ ಅವಳ ಸೊಕ್ಕ ಕಾಣ, ಅವಳ ಕೋಳಿ ಹೆಸರಂಗೆ ನಮ್ಗೆಲ್ಲ ಬಿಲಾಸ್ ಬಿಟ್ಟವ ಅಂತಾಳ. ಅವಳಿಗೆ ಏರು ಪೂರ ಇರಿಸ ಬತ್ತೆ ತಡಿ ನನಗೆ. ಎಂತದ ಚಿಕ್ಕ, ಎಂತ ಅಂದೆ ನಮ್ಗೆ?
2: ನಿಂಗಲ್ಲ ಅಂದದ್ ನಿಮ್ಮನೆ ಕೋಳಿಗೆ. ಅಲ್ಲ ಮರಿತ್ಯ, ಆ ಪಾಟಿ ಕೋಳಿ ಸಾಂಕಿ ನಮ್ ತೋಟು ಮರ್ನ ಕಟ್ಟಿ ಮರ್ನ ಬುಡ ಗೊಬ್ರು ಗುಂಡಿ ಒಂದು ಬೆಚ್ಚುದಿಲ್ಲ. ಅಲ್ಕಂಡ್ ನಮ್ಮನೆ ಸ್ವಾಮಂಗೆ ಹರ್ಗಿದಡಿ ಖುಷಿ ಅಂದೇಳಿ ಮೊನ್ನೆ ಸ್ವಲ್ಪ ಹರ್ಗಿ ಬೀಜ ಹಾಕಿದೆ, ಚಿಗ್ರು ಒಡೆದ ಮೇಲೂ ಬಂದಿತ್ತು. ನಿಮ್ಮನೆಯ ಹರ್ಮೈಕದ್ ಹೈಡಿ ಬಂದ್ ಅದನ್ನೆಲ್ಲ ಹೈಡಿ ಹಾಕಿತ್ತಲೆ. ಇನ್ನೊಂದು ಸಲ ಆದ್ರೂ ಸೊನಾರ್ ಮುರುದಂತೂ ಗ್ಯಾರಂಟಿ ಕಾಣ.
3: ಈಗ ಸೊನಾರ್ ಮುರುದೆಲ್ಲ ಮಾತಾಡ್ಬೇಡ ನೀನ್, ಅದ್ ದೇವ್ರಿಗ್ ಬಿಟ್ಟದ ಕೋಳಿ. ಮತ್ ನನ್ ದೇವ್ರು ಬಂದು ನಿನ್ ಮೆಟ್ಕಂತಂದಳಿ ಒಂದ್ ಹೇಳ್ಬೇಡ ಮರತಿ.
2: ನೀನ್ ಅದೆಲ್ಲ ಹೇಳಿ ನನ್ ಹೆದರ್ಸ್ಬೇಡ. ಕೋಳಿ ಎಲ್ಲ ನಿಮ್ಮನಿದ, ಅದ್ ಮೇಯುಕೆ ನಮ್ಮನಿ ಗೆದ್ದಿ ನಮ್ ತೋಟು ಒಂದು ಕಾಂಬು ಕಾತಿಲ್ಲ. ಇಲ್ಲಿ ತಿಂಬುದ ನಮ್ಮನಿ ಕಾಣದಲ್ಲೇ ಉಳ್ಚು.
3: ಆ ಹಿಂದ್ ಒಂದು ಸರ್ವನಾಶ ಆತು ಇಲ್ಲಪ್ಪ. ಈಗ ಹಾಗೆಲ್ಲ ಶಾಪ್ ಗುಳಿ ಹಾಕ್ಬೇಡ. ಮೊನ್ನೆ ನಿಮ್ಮನಿ ದನ ನಮ್ಮನಿ ಅಗಡೆಗೆ ಹಾಕೋದಷ್ಟೂ ಚಿಗ್ರ ಕಂಡಿದ್ದ ಬಸ್ಲಿನ ಒಂಚೂರೂ ಬಿಡ್ದೆ ತಿನ್ಕೋ ಹೋಯ್ತಲ್ಲ. ಅಷ್ಟೊತ್ತಿನ ಹಿಂಗೆ ಸೀರೆ ಬೋಗ್ರಕ ಜಗಳ ಮಾಡು ಬಂದಿನ ನಿನ್ನ ಹತ್ರ.
2: ಪ್ರಾಣಿ ಗೊತ್ತಾಗ್ತಾನ, ಬಸ್ಲಿ ನಿಮ್ಮನಿದ ನಮ್ಮನಿದ ಅಂದೇಳಿ. ಒಂದ್ ಕೆಲ್ಸ ಮಾಡ, ಇನ್ಮೇಲೆ ಬಸ್ಲಿನ ನಿಮ್ಮನಿ ಒಳಗೆ ನೆಟ್ಕೋ.
3: ಅಕ್ಕ ಎಂತ, ನಿಂಗೊಂದ್ ನ್ಯಾಯ ನಂಗೊಂದ್ ನ್ಯಾಯನಾ?
4: ಹೆಂಗ್ಸ್ರೆ ನಗನಾಜಿಕಿ ಆದಿಲ್ಲ ನಿಮ್ಗೆ? ಈ ಪಾರ್ಟಿ ಓರಲ್ತ್ರಿ ಅಲ್ಲ, ನೋಡೂರ್ ರಂಗ ಸ್ಥಳದ ನಿತ್ಕಂಡ ಗಣಸ್ರಿ ಹೆದರಿಕಿಲ್ಲ ನಿಮ್ಗೆ.
2: ಇವ್ ಯಾವ ಸೀಮಿ ದೊಣ್ಣಿ ನಾಯ್ಕನ ನಮ್ ಮಧ್ಯ ಬಂದದ್ದ?
3: ನೀನ 90 ಮೊದ್ಲೇ ಒಲಿತೆ ತೋಡಿಗೆ ಇನ್ ಬೀಳ್ಬೇಡ. ಉಂಗಿ ಪೂರ ಬಿಚ್ಚಿ ವಾಪ್ರೊಳಗೆ ಮನಿ ಸೇರ್ಕೊ ಹೋಗ.
2: ಅಬ್ಬ ನನ್ ಶಾಲಿ ಮೆಟ್ಟ ಮೊನ್ನೆ ರಾತ್ರಿ ಕಚ್ಕೊಂಡ್ ಹೋದ ಈ ಶೀನಣ್ಣನ್ ಮನಿ ನಾಯಿ.
5: ಅಬ್ಬ ನನ್ ಶಾಲಿ ಯೂನಿಫಾರ್ಮ್ ಹರ್ಗು ಅನ್ಸದ್ದ ಕಚ್ಚಿ ಹರ್ದಾಕದ ಈ ಶೀನಣ್ಣನ್ ಮನಿ ನಾಯಿಯೇ.
2: ಹೌದಾ, ಆ ಕಿಚ್ಚಿಡ ನಾಯ ಅದನ್ ಬೆಚ್ಚದಿಲ್ಲ ಇವತ್ತ.
4: ಇವ್ರಿಬ್ರು ಒಟ್ಟಾರ ಏ ಬೊಬ್ಬರ್ಯಾ.

0: ಏನ್ ಶಂಕರಣ್ಣ ಜರಿ ಕೊಟ್ಟಂಗೆ ಅಂತ ಹಿಡ್ಕೋ ಹತ್ತಿದ್ರಿ?
1: ಮತ್ತೆಂತಲ್ಲ ಸುರೇಶಣ್ಣ, ಮಗ ಇವತ್ತು ಬೆಂಗಳೂರಿಂದ ಊರಿಗೆ ಬಂದಿದ್ದ, ಅದಕ್ಕೆ ಮೀನ್ ತಕೋ ಹತ್ತಿದ್ದೆ.
0: ಓ, ಇವತ್ತು ಫುಲ್ ಗಮ್ಮತ್ ಹಂಗಾರೆ. ಆಯ್ಲಿ ಆಯ್ಲಿ.
1: ಸರಿ ಸುರೇಶಣ್ಣ, ಮತ್ತೇಗ?
0: ಹಾ ಶಂಕರಣ್ಣ.
1: ಇವಳೆ, ಏ ಇವಳೆ.
2: ಅಯ್ಯೋ, ಎಂತ ಗಣಸೆ ಗೆಂಡಿ ಕಿತ್ಕ ಬರ್ಲತ್ರಿ? ಹೊಗೂರ್ ಕರೆದ್ರೆ ಬತ್ತಿಲಿ ಹಂಗಾರ ನಾನ?
1: ಅಲ್ಲ ಮರ್ದಿ, ನಂಗ್ ಊರ್ಲುಗಂದ್ಲ ಹೇಳಿ ನೀ ಎಂತ ಆಕಾಶ್ಮಾರಿ ಕಾಣ ಮಾಡ್ತೆ? ತಕೋ ಇದನ್ನ ಒಳಗ್ ತಗೋಣ.
2: ಎಂತ ಇದು?
1: ನಿನ್ ಕಣ್ಣಿಗೆ ಅಂತ ಎತ್ಮೆಟ್ಟಿದ್ದಾನ? ಮಗ ಬಂದಿದ್ದಂದಲ್ಲಿ ಮೀನ್ ಹಿಡ್ಕ ಬಂದಿದ್ದಿ, ತಗೋ.
2: ಇದನ್ ಎಂತ ಮಾಡುದ?
1: ಅದನ್ ತೊಟ್ಲಿಗೆ ಹಾಕಿ ತೂಗಿ ಮನ್ಸ.
2: ಅಲ್ದೆ ಫ್ರೈ ಮಾಡುದ, ಸಾರ್ ಮಾಡುದ?
1: ಯೋ, ಎಂತಾರು ಮಾಡ್ ಮಾರತಿ, ಸುಮ್ನೆ ಎಂಟಿಗೆ ಎಲ್ಲಿ ಬೇಡ.
3: ಡ್ಯಾಡಿ ಡ್ಯಾಡಿ.
1: ಹ ಹೇಳ್ ಕುಟುಂಬ, ಏನ್ ಮೂರು ಮುಕ್ಕಾಲ್ಗಳಿಗೆ ನನ್ನನ್ನು ಉಂಟು ಮಾಡ್ಕೊಂಡದ್ದು?
3: ಡ್ಯಾಡಿ, ಹಾಗಂದ್ರೇನು? ನನ್ಗೆ ಅರ್ಥ ಆಗಿಲ್ಲ.
1: ನೀನ್ ಬೆಂಗಳೂರಿಗೆ ಹೋದ್ ನಾಯಿ ಕಾಶಿಗೆ ಹೋಗಿ ಬಂದಂಗಾಯ್ತು ಮಾರ.
3: ಡ್ಯಾಡಿ, ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ಯು ಸೇಯಿಂಗ್. ಅದಿರ್ಲಿ, ನಿಮ್ದು ಅಮ್ಮಂದು ಏನು ಬೆಳಿಗ್ ಬೆಳಿಗ್ಗೆ ಡಿಸ್ಟರ್ಬೆನ್ಸ್?
2: ಅಯ್ಯಯ್ಯೋ ಗಂಡೆ, ನೀನು ನಿನ್ ಹೋಗಿಲ್ದಿದ್ ಇಂಗ್ಲಿಷು.
1: ಬಿಡ, ಕೆಪ್ಪಿ ಹೂಗುದರ್ಸ್ತೆ ಕಣ. ಏನೊಂದ್ ಎರಡು ದಿನ ಬೆಂಗಳೂರಿಗೆ ಹೋಗಿ ಬಂದ್ರು ಕೂಡ್ಲೆ ನಿಂದ ಟಸು ಪುಸು ಶುರು ಆಗ್ತಲ್ಲ. ಒಂದೇ ತಿಳ್ಕೊ, ನಿನ್ನ ಬೆಂಗಳೂರಿಗೆ ಕಳಿಸದ್ದ ನಾಲ್ಕು ಅಕ್ಷರ ಕಲ್ತ ಊರಿಗೆ ಊರಿನರಿಗೆ ಒಳ್ಳೇದ್ ಮಾಡ್ಲಿ ಅಂದಳಿ, ಊರನ್ನೇ ಮರಿಲಿ ಅಂದಳಿ ಅಲ್ಲ. ಇಲ್ಲಿ ಕಾಣ, ಅಬ್ಬಿ ಭಾಷೆ ನೆನ್ಬಿಡುದು ಒಂದೇ, ಹೆತ್ತಬ್ಬಿನ ಬೆನ್ನಿ ಚೂರಿ ಹಾಕುದು ಒಂದೇ. ನಿನ್ನೆ ಮೊನ್ನೆವರೆಗೆ ಮಸಿರಂಗೆ ಮೂಗಂಗೆ ಸುಂಗುಳು ಹೊರ್ಸ್ಕೊಂಡು ಅಲ್ಲಿ ಮುಲ್ಲೆ ದಾನಿ ಸುಡ್ಕ ತಿಂತಿದ್ದ ನೀನೆ, ಈಗ ಇಂಗ್ಲಿಷ್ ಹರ್ಸ್ತ್ಯ? ಮಗನೇ ಇನ್ನೊಂದ್ ಸಲ ಮನಿ ಬದ ಕರ್ನಾಟಕ ಹಾರಿಸದ್ ಗುತ್ತಾರೆ ಗ್ವಾಂಜಡಿ ಮೇಲೆ ಗುದ್ದತಿ ಕಣ.
4: ಸಾರಿ ಡ್ಯಾಡಿ, ಐ ವಾಂಟ್ ರಿಪೀಟ್ ಇಟ್ ಅಗೇನ್.
1: ಓ, ಇಷ್ಟೊತ್ತರಿಗೆ ಹೇಳದ್ ಕೋಣನ್ ಮುಂದ್ ಕಿನ್ರಿ ಬರ್ದಂಗ ಆಯ್ತು ಮಾರ.
2: ಸುಶೀಲಕ್ಕ, ಓ ಸುಶೀಲಕ್ಕ.
1: ಇದೊಂದ್ ಬಂತ್ ಕಣ ಊರು ಮಾರಿ.
2: ಓ ಜಲ್ಜ, ಏನ್ ಈ ಬದಿ ಬಂದಿದೆ? ಎಂತ ಇಲ್ಲ, ಮನೆಗ್ ನಂಟ್ರು ಬಂದಿರ, ಚಾ ಮಾಡು ಖಾಲಿ ಇಲ್ಲ.
1: ನಿಮ್ಮ ಮನಿದ್ಯಾನಂತ ಕಂಪ್ನಿ ಕೆಲ್ಸಕ್ಕೆ ಹೋಯ್ತಾ?
2: ಇಲ್ದೆ ಸ್ತ್ರೀ ಶಕ್ತಿ ಸಂಘದ ಮೀಟಿಂಗ್ ಹೋಯ್ತು. ಏ ಬಾಬರ್ಯಾ.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

तेरा मेरा तेरा तेरा मेरा तेरा मेरा मेरा तेरा भाव पे घटा।

0: ഹോ ഹോ ഹാ ഹാ ಈ ಕೋಳಿ ಗೆಂಡಿ ಕಿಚ್ಚುಡುಕೆ ಯೂ ಕಾನ್ ಸಾವ್ ಬತ್ತಿಲತೆ
1: ಕೂದಲು ಹಣ್ಣಾದರಿಗೆ ಸಾವ್ ಬತ್ತಿಲ್ಲ ಈ ನೌಕ್ ಬತ್ತ ಮಾಯ
0: ಇದೆಂತ ನಂಗೆ ತಾಚಿ ಹೇಳದ್ದ
1: ಅಯ್ಯೋ ಅಯ್ಯೋ ನಾನ ನಿಮ್ಗೆ ಹಾಂಗೆಲ್ಲ ಹೇಳ್ತನ ಮಾಯ ಬಿಡ್ತಾನಿ
0: ಅಯ್ಯಯ್ಯೋ ನಿನ್ನ ಹೊರ್ಮೈಕುವೆ ಇದು ಒಂದು ಕಿಚ್ಚಿಡದ್ ಕೂದ್ಲು ಒಂದು ತಲೆ ನಿಲ್ಲುದಿಲ್ಲಪ್ಪ ಪೂರ ಉದ್ರಿ ಹತ್ತ
1: ಈ ಹೆಂಗ್ ಇಷ್ಟು ವರ್ಷ ಜೀವಿದ್ದೇ ಹೆಚ್ಚ ಆ ಹಣ್ಣದ್ ಕೂದ್ಲಿರುತ್ತ ಹಳ್ತಿನ ಕಾಲದಾಗೆ ಕೂದ್ಲಿನ ಜಾಪಸಾನ ಹೆಂಗ್ಸಿಗೆ
0: ಎಂತಂದೆ
1: ಹಾ ಎಂತ ಇಲ್ಲ ಮಾಯ ಕೂದ್ಲೆಲ್ಲ ಒಟ್ಟಾಕಿ ಬೆಚ್ಕಣಿ ಪಾತ್ರ ಕೊಡ್ತರಂತ ಹೇಳದ್ ಅಲ್ಲಿ ವಲಿ ದಂಡಿ ಮೇಲೆ ಕೂಳ್ ಹಾಕಿ ಇಟ್ಟಿದೆ ಊಣಿಯಕ್ಕ
0: ನೀ ಎಲ್ಲಿ ವಾತೆ
1: ಅಯ್ಯೋ ಅಯ್ಯೋ ಹೆಂಗ್ಸೆ ಎಲ್ಲಿಗಾರು ಹೋಪತ್ತಿ ಎಲ್ಲಿಗಂದಳಿ ಕೇಂತ್ರ ನಾನ ಜಲ್ಜನ್ ಮನೆಗೆ ವಾತೆ ತೊಟ್ಲಿಗೆ ಹಾಕುದಂಬ್ರಿ ಇವತ್ತ
0: ಎಂತ ಜಲ್ಜನ್ ತೋಟ್ಲಿಗೆ ಹಾಕುದ ತೋಟ್ಲ ಇಸ್ಕ ಬೀಳುದಿಲ್ಲನಾ
1: ಜಲ್ಜನ್ ಅಲ್ದೆ ಜಲ್ಜನ್ ಮೊಮ್ಮಗಿನ ಮನೆಯರ್ನೆಲ್ಲ ಕರ್ಕ ಬಾಂದಿದ
0: ಮನೆಯರ್ನೆಲ್ಲ ಕರ್ಕ ಬಾಂದಿದ್ದಾಳ ಹಂಗ ನಾ ಬೇಡ್ದ
1: ನಿಮ್ ನಡುಕತ್ತ ಹೆಂಗ್ಸೆ ನಿಮ್ಮನ್ ಕರ್ಕೋ ಅಪ್ಪ ಪಲ್ಲಕ್ಕಿ ತರ್ಸ್ಕಷ್ಟೇನ್
0: ನೀನ್ ಇಲ್ಲಿ ಕೂಳಾಕಿ ಕೊಟ್ಟಿಗೆ ಹೋಗ ನಂಗಿಲ್ ಕೂಳು ಗೆಂಟ್ಲಿ ಸಿಕ್ಕಿ ಸೊತ್ತಾರು ಯಾರ ಕೇಂಬರಿಲ್ಲ
1: ಅಷ್ಟೇ ಅಲ್ದ ಹಾರ್ ಮೇಲ್ ಕಂಡ್ರಾಯ್ತ್ ಬಿಡಿ ನೀವು ಉಂಡ್ರ ಮೇಲೆ ನಾಯಿಗೊಂದ್ ಅನ್ನ ಹಾಕ್ಯಕ್ಕ
0: ನಂಗ್ ಕೂಳಾಕ್

0: படித்தியா? ஐயோ, நான் சுவாசி, நான் தலி மேல் கடுக்கால் மோகி நேர்தாளோ, யாராரு பதியோ?
1: அப்பா ಎಂತೈತೆ, ನೀನು ಕೂಗತ್ಕೊಂಡು ಹೊಟ್ಟೆಂಗಿದ್ ಗಂಟಿಯೆಲ್ಲ ಬಾಲ ಎತ್ಕ ಕುಂಚಟ್ ಹಾರ್ತಿದ್ದು, ಒಂದು ಗಳಿಗೆ ಎಂತ ಆಯ್ತ ನಳಿಲ್ಲ. ಆಚೆಚಿ ಕಂಡ್ರೆ ಎಂತ ಅಂದ್ರೆ ನಿಮ್ಮಿಬ್ರದ್ದು ಒಂದ್ ರಗಳಿ ಅಂದ್ರೆ ಅಯ್ಯ.
0: ಕಾಣ್ ಮಗ, ನಿನ್ನ ಎಂತಿ ನನ್ ಮ್ಯಾಳಿ ಒತ್ತು ಬತ್ತಳ.
2: ಎಂತಕ್ಕೆ ಕೊತ್ತಿ ತಕ ಕೊಡ್ದೆ ಅಂತ ಹೇಳಿ ಕಾಣಿ ಹೋಯ್. ನನ್ ಮಾಯ್ ಉಂಡ್ಲಿ ಅಂದಳಿ ಕೂಳ್ ಹಾಕಿ ಕೊಟ್ರೆ ನಿನ್ ಅಪ್ಪಾಯ್ ವರದಕ್ಷಿಣೆ ಕೊಟ್ಟಿನ. ನೀನ್ ಅಬ್ಬಿ ಮನೆಗ್ ವಾಪಸ್ ಹೋಗ್, ಇಲ್ದಿರೆ ಚುಮ್ಣೆಣ್ಣಿ ಹಾಕಿ ಬೆಂಕಿ ಹಾಕ್ತೆ ಅಂತ್ರ ನಿಮ್ ಅಬ್ಬಿ.
3: ಅಯ್ಯಯ್ಯೋ, ನೀನ್ ಆಗ್ಲಿ ಹಸುವೆ, ನಾನೇ ಬಿಗಿ ಅನ್ ಹೇಳಿಕೊಂಡ್ರೆ ನೀನ್ ನನ್ಕಿಂತ ಬಿಗು ಇದ್ಯಲ್ಲ.
1: ಸಾಕ್ ಸುಮ್ನಿರಿ, ಇಬ್ರು ಏನ್ ಕಮ್ಮಿ ಇಲ್ಲ. ನಾನ್ ಅಲ್ಲಿ ಕೊಡಿನಂಗ್ ನಿಂತ್ಕೊಂಡ ನೀವ್ ಇಷ್ಟೊತ್ತರಿ ಮಾತಾಡದ್ ಎಲ್ಲ ಕೇಂಡಿದಿ. ಇಲ್ ಕಾಣಬ್ಬ, ಮನಿ ಅಂದ್ರ ಮೇಲೆ ಒಂದ್ ಮತ್ ಬತ್ತ ಒಂದ್ ಮತ್ ಹೊತ್ತ, ಅದನ್ನೆಲ್ಲ ನಾನ್ ಹಿಂಗ್ ಹೇಳಿಕೊಡ್ಕ ಹೆರಿಯಳ್ ನೀನು, ನಿಂಗ ಅಷ್ಟು ಗೊತ್ತಿಲ್ಲ. ಅದನ್ನೆಲ್ಲ ಸುಧಾರಾಣಿ ಮಾಡ್ಕೊಂಡ್ ಹೋಯ್ಕ.
2: ಹೋಯ್, ಅದ್ ಸುಧಾರಾಣಿ ಅಲ್ಲ, ಸುಧಾರಣೆ
1: ಸೊಟ್ ಮೇಲೆ ಬಿಡ್ತ ಕಣ್ಣಿಂಗೆ. ಇಲ್ ಕಾಣ, ನೀನ್ ತವ್ರ ಮನಿ ಬಿಟ್ಟ ಈ ಮನಿ ಬಂದಿ ಪುಗು ಸಾಕ. ಹಾಂಗೆ ಮಾಯಿನ ಹಿತ್ತಬ್ಬಿಗಣ ಕಣ್ಕೊಂಡ್ ಹೋಯ್ಕ. ಹಳಿಯರ ಮಕ್ಕಳು ಕಣಂಗೆ ಒಂಚೂರು ಚೋರಿ ಮಾಡ್ತಾರ, ಹಾಂಗಂದಳಿ ದಿನ ಇಡೀ ಯಾಜ ಮಾಡುದಲ್ಲ ಗುದೈತಾ. ಇಲ್ ಕಾಣೋ, ನನ್ನ ಹತ್ರ ಕಲ್ತದ್ ಬಿಡ್ತಿ ಹೆಣ್ತಿನ್ ಬಿಡ್ತೇ ಕೇಂಡ್ರೆ, ಹೆಣ್ತಿನಾರು ಬಿಡ್ತಿ ಕಲ್ತದ್ ಬಿಡುದಿಲ್ಲ ಅಂದ್ರೆ ಹೇಳು. ನಾನು ನೀನ್ ಹಿಂಗೆ ಚೊರಿ ಮಾಡ್ತಾ ಕೇಂಡ್ರೆ ಇನ್ನೊಂದ್ ಮದಿ ಆಯ್ ಕತ್ ಕಾಣ.
2: ಏ ಬಬ್ಬರ್ಯಾ,
1: ಹೋಯ್ ಹೋಯ್ ಲಕ್ಷ್ಮಣ್ಣ ಹೊಡಿಬಿಡಿ ಮಾರ್ರೆ. ಶೇ, ಎಂತ ಮಾಡ್ತಿದ್ರಿ ಮಾರ್ರೆ? ಪಾಪ ಆ ಮಗಿ ಯಾ ನಮ್ನಿ ಮಾಡಿದ್ರಿ? ಹಳ್ಳಿ ಚಪ್ಪಿ ಬಿದ್ದು ಸತ್ಗಿ ತೋರಿ ಎಂತ ಮಾಡ್ತೀರಿ? ಎಂತ ಜೈಲಿಗೆ ಹೋಗಿ ಕೂಕೊಂಡ್ಕ ಮಗಿತ್ತ ನಿಮ್ಗೆ?
4: ಇಂತ ಮಕ್ಕಳೊಟ್ಟಿಗೆ ಇಪ್ಪು ಬದ್ಲು ಜೈಲಿಗೆ ಹೋಗದೆ ಒಳ್ಳೇದು.
1: ಅಂತದ್ ಎಂತ ಮಾಡ್ತು ಮಾರ್ರೆ ಆ ಮಗು?
4: ಎಂತ ಮಾಡ್ನಾ, ಈ ಮಂಗ ತಿಂದದ್ದು ಉಂಡದ್ದು ಮಣಿಕಣದ ಪೂರಾ ತೆಗ್ದು ಮೊಬೈಲ್ ಹಾಕುದು.
1: ಅಂದ್ರೆ
4: ಈ ಗಂಡ ಅದೆಂತದ್ದು ಯೂಟ್ಯೂಬ್ ಇತ್ತಲ್ಲ, ಅದಕ್ಕೂ ವಿಡಿಯೋ ಮಾಡಿ ಮಾಡಿ ಹಾಕುದು ಮಾರ್ರೆ.
1: ಅಯ್ಯೋ, ಒಳ್ಳೆ ವಿಷಯ ಅಲ್ಲ ಮಾರ್ರೆ ಅದ ಲಕ್ಷ್ಮಣಣ್ಣ. ಅದ್ರಂಗೆ ತುಂಬಾ ಜನ ಕಂಡ್ರೆ ದುಡ್ಡು ಬತ್ತಮ್ರ.
4: ತುಂಬಾ ಜನ ಕಂಡ್ರೆ ಮಾತ್ರ ಇದ ಹಾಕು ವಿಡಿಯೋ ಕಾಂಬುದು. ಇದ್ರ ಕಣಂಗೆ ಹೋಗಿಲ್ದಿದ್ದಾಕಿದ್ದು ಅಲ್ಲ, ಇದ್ರ ಫ್ರೆಂಡ್ಸ್ ಅವು ಮಾತ್ರ.
1: ಅದಿರ್ಲಿ, ಈಗ ಹೊರದ್ದೆ ಅಂದಕ್ಕೆ
4: ಈ ಗಂಡ ಅಬ್ಬಯ್ಯ ಶಾಲೆಗೆ ಜೂಯಿ ಕರ್ಕೊಂಡು ಹತ್ರ ಒಂದ್ 500 ರೂಪಾಯಿ ಕೊಡಿ ಅಂತ ಕೇಂಡ. ನಾನ್ ಅದ್ಕೆ ಪ್ರಾಣಿನ್ ಕಾಂಬುಗ್ ಜೂಗೆ ಅಂತ ಕೋತೆ ಗಡ ಕನ್ನಡಿ ಎದುರು ನೀನೆ ನಿತ್ಕೋ ಫ್ರೀ ಆಗಿ ಕಾಣ್ಲಕ್ ಅಂದಿ. ಆ ಸಿಟ್ಟಿಗ್ ಆಗಂಡಿ ಎಂತ ಮಾಡಕ್ ಗೊತ್ತಿತೆ, ಮೊನ್ನೆ ಬೆಳಿಗ್ಗೆ ಮುಂಚೆ ದಹಿನ್ ಕಟ್ಟು ಕೊಯ್ದಿ ಮಾರ್ರೆ. ಈ ಗಂಡ ಅದನ್ನು ವಿಡಿಯೋ ಮಾಡ್ಕೊಂಡ ದನ ಕರುಗಳ ಕಳ್ಳ ಸಾಗಾಣಿಕೆ ಮಾಡಲಾಗುತ್ತಿದೆ ಒಂದೇಳಿ ಬರ್ದು ಯೂಟ್ಯೂಬ್ ಹಾಕಿತೆ. ಈಗ ಆ ಚಿಚಿ ಮನೆಯವರೆಲ್ಲ ನನ್ ಕಣ್ಕನ ಹೇಗೇಳ್ತಿದ್ರು ಮಾರ್ರೆ.
1: ಈ ಮಕ್ಕಳ ಕೈ ಮೊಬೈಲ್ ಸಿಕ್ಕೋದೊಂದ ಇಲ್ಲ ಕಾಣಿ.
4: ಆನ್ಲೈನ್ ಕ್ಲಾಸ್ ಅಂತ ಹೇಳಿ ಮಕ್ಕಳಿಗೆ ಮೊಬೈಲ್ ತೆಗ್ಸಿ ಕೊಟ್ಟಿ ಮಾರ್ರೆ. ಈಗ ಕಂಡ್ರೆ ಆ ಮಕ್ಕಳು ಓದೋದ್ ಒಂದ್ ಬಿಟ್ರೆ ಮೊಬೈಲ್ ಬೇರೆ ಎಲ್ಲ ಮಾಡ್ತು ಮಾರ್ರೆ. ಕೇಂದ್ರೆ ಟೀಚರ್ ವಾಟ್ಸ್ಆಪ್ ಗ್ರೂಪ್ ಮೆಸೇಜ್ ಹಾಕಿರೋ ಅಂತ. ಅಲ್ಲ, ನಾವಲ್ಲ ಶಾಲೆಗೆ ಹೋಗಿ ಹಿಂಗಿದ್ದೀತೆ.
1: ಇಲ್ ಕಾಣಿ ಲಕ್ಷ್ಮಣ್ಣ, ಮೊಬೈಲ್ ಯೂಸ್ ಮಾಡು ತಪ್ಪಲ್ಲ, ಎಷ್ಟ್ ಬೇಕು ಅಷ್ಟೇ ಯೂಸ್ ಮಾಡ್ರೆ ಮಾತ್ರ ಒಳ್ಳೇದು. ಅತಿಯಾರೇ ಅಮೃತ ವಿಷ ತಂತ್ರ ಕಾಣಿ, ಹಾಂಗೆ ಯಾವ್ದು ಅತಿಯಾಪುಗಷ್ಟೇ.
4: ಅದು ಹೌದು ಶಂಕರಣ್ಣ.
1: ಹೋಯ್ ಅದು ಇಲ್ಲಿ. ಇಲ್ ಕಾಣಿ, ನಿಮ್ಮ ಮಗ ನೀವು ಹೊಡೆದ್ ವಿಡಿಯೋ ಮಾಡಿ ಮಗನ ಮೇಲೆ ಅಪ್ಪನಿಂದ ಹಲ್ಲೆ ಅಂದೇಳಿ ಯೂಟ್ಯೂಬ್ ಹಾಕಿದ.
4: ಏ ಬೊಬ್ಬರ್ಯಾ, ಕೂಲ್ ಬಿಯಡ್ರಿ ಹಿಡ್ಕ ಶಾಲದಿ ಅಂದ್ರ ಮಗನ ಬೆನ್ನ ಬರಿ ಬೆಳಕ ನಡಿಯಲ್ ಶಾಲಿಗೆ. ಆಚಿ ಮನಿ ವೈಭವನ್ ಗಂಡು ಕಾಣಲ್ಲ, ನಿನ್ ಕ್ಲಾಸ್ ಅಲ್ದೆ ಅವ ನಿನ್ ಕಡೆಗೆ ನರ್ತನವ. ಆಗ ನಿನ್ ಕಾಲಡಿ ನುಗುಳ, ಸ್ವಲ್ಪ ಬುದ್ಧಿಯವರು ಬತ್ತ ಕಾಂಬ.
1: ಹೋಯ್ ಹೋಯ್ ಹೋಯ್ ಲಕ್ಷ್ಮಣ, ಯೋ ಇಡೀ ದಿನ ಆ ಗಂಡಿಗೆ ಹೊಡೋದು ಒಂದೇ ಕೆಲಸ ನಿಮ್ಗೆ, ನಿಮಗೆ ಯಾಕೆ ಮಕ್ಕಳ ಮರಿ ಮರ್ರೆ? ಆ ಗಂಡಿ ಎಂತ ಮಾಡ್ತ ಈಗ?
4: ಎಂತ ಮಾಡ್ನ, ಅವನಿಗೆ ಶಾಲಿ ಹೋಪಕ್ಕೆ ರಿಕ್ಷಾ ಬೇಕಮ್ರ. ಎರಡು ಹೆಜ್ಜೆ ನೆಡ್ತ್ರೆ ಶಾಲಿ ಬತ್ತ, ಇಲ್ಲಿಂದ ಇಲ್ಲಿ ನೆಡುಕೆಡಿ ಅವನಿಗೆ. ಕೇಂದ್ರೆ ಶಾಲಿ ಚೀಲ ಬಾದಿ ಹಂಡ ಪುಸ್ತಕ ಸುಮಾರು ಇತ್ತಂತ, ಶಾಲಿ ಚೀಲದ ಪುಸ್ತಕ ಹಾಕ್ದೆ ಇವನ್ ಅಬ್ಬಿ ಮಾಡುದು ಒಣಕಟ್ಟಿ ಮೀನಿನ ಉಪ್ಪಿ ನೋಡಿ ಹಾಕಿ ಕಳ್ಸುಕತ್ತ.
1: ಆ ಮಗು ಕೆಂಬುದ್ರ ತಪ್ಪೆಂತ ಇತ್ತು ಮಾರ್ರೆ. ಅಲ್ಲಿ ಕಾಣಿ ಪಾಪ, ಆ ಶಾಲಿ ಚೀಲ ಹೊತ್ಕೊಂಡು ಹೋಯ್ ಹೋಯ್ ಗಂಡಿದ್ ಬೆನ್ನ ಗಾಳಿ ಮಳೆ ಸಿಕ್ಕದ್ ಬಾಳಿ ಗಿಡ ಕಣಂಗೆ ಬಗ್ಗಿ ಹೋಯ್ತು.
4: ಅಲ್ಲ, ಆ ನಮ್ನಿ ಪುಸ್ತಕ ತಪ್ಪು ಕೇಳುದ ಮಾರ ಶಾಲೆಗೆ? ತಪ್ಪು ಕೇಳ್ದೆ, ಮಕ್ಕಳು ಓದಬಾರ್ದ ಹಂಗಾರೆ?
1: ಇಲ್ಲಿ ಕಾಣಿ ಲಕ್ಷ್ಮಣ್ಣ, ಬರೀ ಪುಸ್ತಕದಲ್ಲಿ ಇಪ್ಪದ್ ಮಾತ್ರ ಓದಿ ಪುಸ್ತಕದ ಹುಳು ಹಾಪುಕಾಗ. ಪುಸ್ತಕದ ಪಾಠಕ್ಕಿಂತ ಮಕ್ಕಳಿಗೆ ಜೀವನ ಪಾಠ ಮುಖ್ಯ. ವಿದ್ಯೆ ಜೊತೆಗೆ ಮಕ್ಕಳಿಗೆ ಒಳ್ಳೆ ಬುದ್ಧಿನೂ ಹೇಳಿಕೊಡ್ತು, ಬೆನ್ ಗೊಂಚಿಗೆ ಹಾಕಿ ಜಪ್ಪುದಲ್ಲ.
4: ಏನೋ ಶಂಕರಣ್ಣ, ನಾವೆಲ್ಲ ಶಾಲಿಗೆ ಹೋಪತಿ ಹಿಂಗಲ್ಲ ಹೊರಮಯಕ ಮಾಡ್ಲಿಲ್ಲ ಮರ್ರೆ. ಗಾಳಿ ಮಾಡಿ ಕಾಣದೆ ಹೊಳಿ ತೋಡಂಗಲ್ಲ ಈಚ್ಕಂಡ ಹಾಡಿ ಗುಡ್ಡಿ ಎಲ್ಲ ಹತ್ತಿ ಇಳ್ದ.
1: ಆ ಗಂಡಿನ ಸುಳ್ಳ ಕೇಳ್ತ್ರಿ ಮರ್ರೆ, ಶಾಲಿಗೆ ಒಪ್ಪು ಬದ್ಲು ಎಲ್ಲ ಗ್ವಾಯ್ ಮರ ಇತ್ತ, ಎಲ್ಲ ಮೈನ್ ಮರ ಇತ್ತ, ಎಲ್ಲ ಕೋಳಿ ಪಾಡಿ ಇತ್ತ ಅಂದಳಿ ಊರ್ ಮೇಲೆ ಬಳಕತಿರ್ಗದಲ್ದೆ ನೀವು. ಆ ಸುಶೀಲಕ್ಕನ್ ಮನೆಗೆ ಹೆಲ್ಸಿ ನನ್ಕೋದಕ್ ಹೋಯಿ ಅವಳು ಕತ್ತಿ ಬಿಸಾಡಿ ಅದು ನಿಮ್ ಗ್ವಾಂಜಿಡಿ ಮೇಲೆ ಬಿದ್ದ ರಕ್ತ ಬಂದ.
4: ಸುಮ್ನೆ ಸುಮ್ನೆ ಮರ, ಮಕ್ಕಳ ಮರಿ ಎದಿರಲ್ಲ.
1: ಅದಿರ್ಲಿ, ಆಗಳೆಂತದೋ ಆಚಿ ಮನೆಗೆ

0: ಹೆಣ್ಣಿನ ಕಾಲಡಿ ನುಗುಳು ಅಂದಲ್ಲಿ ಹೇಳ್ತಿದ್ದೀರಲ್ಲ, ಅದು ದೊಡ್ಡ ತಪ್ಪು. ಯಾವತ್ತು ಒಬ್ಬರನ್ನ ಇನ್ನೊಬ್ಬರಿಗೆ ಹೋಲಿಕೆ ಮಾಡೋಕಾಗ. ಐದು ಬೆರಳು ಒಂದೇ ತರ ಇರುತ್ತೆ ಹೇಳಿ, ಮಕ್ಕಳೊಟ್ಟಿಗೆ ಮಕ್ಕಳ ತರ ಇಪ್ಪು ಕಲೀನಿ.
1: ಆಯ್ತು ಮಾರ್ರೆ,
2: ಅದರ್ಲಿ ನೀವೇನ್ ಬೆಳಿಗ್ ಬೆಳಿಗ್ಗೆ ಈ ಬದಿ ಬಂದಿರಿ?
0: ಹೌದಾ, ನಿಮ್ಮನಿಗೊಂಡರು ರಿಕ್ಷೆ ಬೇಕಂತ, ನಮ್ಮನಿಗೊಂಡಿ ಹೆಲಿಕಾಪ್ಟರ್ ಬೇಕಂಬ್ರ ಶಾಲೆಗೆ ಒಬ್ಬಗೆ ದ್ವಾಸಿ ಸೇಡ್ಕತ್ತಾಗ ಸಮಾ ಕೊಟ್ಟಿಗೆ ಶಾಲೆ ಬಿಟ್ಟು ಬಂದಿ.
3: ಏ ಬೊಬ್ಬರ್ಯಾ,

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ಚಂದ್ರಶೇಖರ್ ಕಂಬಾರರ ಸಾಲುಗಳಿಗೆ ಮಹೇಶ್ ಯು ಅವರು ಸಾಲುಗಳನ್ನ ಸೇರಿಸಿ ಹಾಡಿದ್ದಾರೆ. ಭೃಂಗಾಕೆ ಉಡುಪ ಮತ್ತು ಮಹೇಶ್ ಯು.

0: ಬಿಡ, ನೀ ಕುಡು ಜಾಸ್ತಿ ಇತ್ತು, ಗಾಡಿ ನಾ ಓಡಿಸ್ತೆ.
1: ನಿನ್ನೆ ಮೊನ್ನೆ ಮೂರ್ ಚಕ್ರ ಸೈಕಲ್ ಓಡಿಸೋ ಕಲ್ತಾನ, ನಾನು ಬೈಕ್ ಬಿಡ್ತೀಯ? ಮುಚ್ಕಾಕ್ ಹೋಗ ಇಲ್ಲ.
0: ಹೇ ಲಕ್ಷ್ಮಣ, ಹೆಲ್ಮೆಟ್ ಹೊಸ್ತಾನ? ಎಷ್ಟು ಕೊಟ್ಟೆ?
1: 1 ರೂಪಾಯಿ ಕೊಡ್ಲ.
0: ಅಂದ್ರೆ
1: ನನ್ನ ಅಪ್ಪಯಿಂದ ಮಾರೆ ಆಯ್ಕೊಂಡು ಹೋಯ್ಕೆ ಅನ್ ಹೇಳಿ ಒತ್ತನಿಕೆ ಮಾಡಿ ಕಳ್ಸಿ ಕೊಡ್ರ.
0: ಓ, ಅದೇ ಎಣಸ್ಕೊಂಡಿ, ನಿನ್ ತಲೆ ಮೇಲೆ ಗೊಬ್ಬರದ ಹೆಡ್ಗೆಯವರು ಕಾಡ್ಲಕ್ಕ ಹೆಲ್ಮೆಟ್ ಕಮ್ಮಿ ಸಿಕ್ಕತ್ತ?
1: ಬೇರೆ ಕೆಲ್ಸ ಇಲ್ಲನ? ಇದನ್ನ ರೂಲ್ಸ್ ಎಂತ ಗೊತ್ತನ? ಪೊಲೀಸ್ರಿ ದುಡ್ಡು ಮಾಡ್ಕೊಂಡ್ ಹೇಳಿ ಅಷ್ಟೇ, ಮತ್ ನಮ್ ಮಂಡಿ ಹೊರ ಅವ್ರಿಗೇನ?
0: ಹೌದು, ಆ ಗೋಂಟ್ ಮಂಡಿ ಹೊರ ಎಷ್ಟ ಇದ್ರೆಷ್ಟ
1: ಎಂತ?
0: ಹೇ ಅಲ್ಕಣ, ಆ ಹೆಣ್ ಸೂಪರ್ ಇತ್ತಲ್ಲ.
1: ವಾವ್. ಅಯ್ಯೋ ದೇವ್ರೆ, ಯಾರು ಬನಿಯೋ?
2: ಅಲ್ಲ ಅದೆಂತ ಮಕ್ಕಳೇ, ಬಿದ್ದ?
1: ಅಲ್ಲ ಮರ್ರೆ, ಮಳೆಗಾಲದಾಗ ಆಣ್ ಬಿದ್ದಿತ್ತ ಕಾಂತಿತ್ತು.
2: ಓ ಘನ ಅಣ್ಬಾ ಕಾಟ ಅಣ್ಬಾ. ಏ ನಂಗೆ ಎರಡು ಸಿಕ್ಕತ್ತಾನ?
0: ಓಯ್ ನಿಮ್ಗೆ ಅದ ಗಮ್ಮತ್ ಮಾಡತ್ತ ಮಂಗಿತ್ತ ಮರ್ರೆ, ಎತ್ತಿ ಮರ್ರೆ.
2: ಏ ತಡಿನಿ ಮಾರೆ, ಎತ್ತತಿ. ಅಯ್ಯೋ ಇದೆಂತ ಮಕ್ಕಳೇ, ಪ್ಯಾಂಟ್ ಅದ ಹೊರದೋಯ್ತ, ಮುಂಗಾಲ್ ಗಂಟೆಲ್ಲ ತೋರುತ್ತಲ್ಲ, ಎಂತ ನಾಯಿ ಬಾಯ್ ಅಂತ?
1: ಅಯ್ಯೋ ಅದು ಫ್ಯಾಷನ್ ಮರ್ರೆ, ನಾಯಿ ಹರದಲ್ಲ.
2: ಓ ಅದು ಒಂದ್ ಫ್ಯಾಷನ್ ಮರ್ರೆ. ಈ ಗಂಡಿನ ಮಂಡೆಂಗೆ ಅಂತ ಕಾಯ್ಕತ್ತದ್ ರಾಶಿ?
0: ಯೋದ್ ಕಾಯ್ಕತ್ತಲ್ಲ ಮರ್ರೆ, ಕೂದ್ಲಿ ಕಲರ್ ಹಾಕದ್.
2: ಅಲ್ಲ ಮರ್ರೆ, ನಿಮ್ಗೆ ಹರ್ಕಟ್ಟಿ ಪ್ಯಾಂಟ್ ಹಾಕೋಕತ್ ಮಂಡಿ ಕಲರ್ ಹಾಕೋಕತ್ ಇಪ್ಪುದು ಇಲ್ದೆ ಇಪ್ಪುದು ಎಲ್ಲ ಇಸ್ರೂಪ್ ಮಾಡೋಕತ್ ಮಂಡಿ ಹೆಲ್ಮೆಟ್ ಮಾತ್ರ ಹಾಕೋಕಾತಿಲ್ಲ. ಅದ ಗಾಡಿ ಟ್ಯಾಂಕಿ ಮೇಲೆ ಇಡು ಕೊಟ್ಟದ್ದಲ್ಲ, ಅಸ್ಸಾಯ್ಲಿ ಅಲ್ಲಿ ಗೋಸ್ಲೋ ಅಂದಳಿ ಬೋರ್ಡ್ ಹಾಕದ್ ನಿಮ್ ಅಪ್ಪಯ್ಯ ಜಕ್ನಿಗ. ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡೋ ಕಾಯ್ದಿರ ಮೇಲೆ ಗಾಡಿ ತಗೊಂಡ್ ರೋಡಿಗೆ ಅಂತ ಬತ್ರಿ?
3: ಸಾರಿ ಅಣ್ಣ, ತಪ್ಪಾಯ್ತು, ಇನ್ ಹಿಂಗ್ ಮಾಡುದಿಲ್ಲ.
0: ಅಣ್ಣ ನಾವು ಬಿದ್ದದ ಆ ಹೆಣ್ ಕಾಣ್ಲಲ್ದ?
2: ಆ ಹೆಣ್ಣಲ್ಲ, ಇಡೀ ಊರ್ ಕಾಣ್ತ ಮೇಲ್ ಕಾಣ್ ಸಿಸಿ ಕ್ಯಾಮ್ರಾ.

ರವಿ ಬಸ್ಟೂರ್ ಅವರ ಮ್ಯೂಸಿಕ್ ಕಂಪೋಸಿಷನ್ ನಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ಸಂಗೀತ ರವೀಂದ್ರನಾಥ್ ಅವರು ಹಾಡಿರೋ ಸಿಂಗಾರ್ ಹೂ.

0: ಇವಳೇ ಜಾ ಬಿಸಾಕಿ ಕುಂದಾಪುರ ಕನ್ನಡ ಮಾತಾಡಿ.
1: ಪ್ರಿಯ ಕೇಳುಗ್ರೆ, ನಮ್ ಕುಂದಾಪುರ ಕನ್ನಡದಲ್ಲಿ ಇನ್ನೊಂದು ಪರಿಪೂರ್ಣ ಭಾವಗೀತೆ ಬಂದಿತ್ತ. ಇದನ್ನ ಬರೆದಿರೋರು ಶಿಕ್ಷಕರಾಗಿರೋ ವಿಜಯ್ ಕುಮಾರ್ ಕುಂಭಾಶಿ ಅವರು. ಇದಕ್ಕೆ ವಾದ್ಯ ಸಂಯೋಜನೆ ಮಾಡಿದವರು ಸಮೀರ್ ರಾವ್ ಅವರು. ಸಂಗೀತ ಮತ್ತು ಗಾಯನದಲ್ಲಿ ರಾಘವೇಂದ್ರ ಬೀಜಾಡಿ ಅವರು. ಈ ಹಾಡಕ್ಕೇನ್ಮೇಲೆ ಖಂಡಿತ ನಿಮ್ ಎದೆಯೊಳಗೂ ಒಂದ ಮಲ್ಲಿಗೆ ಬಳ್ಳಿ ಚಿಗ್ರತ್. ಬೇಕರ್ ಕಾಣಿ ಅಲ್ಲಲ್ಲ ಕೇಳಿ.

ರೇಡಿಯೋ ಕುಂದಾಪುರದ ಮುಳ್ಳಿ ಗಾನದಲ್ಲಿ ಮಲಾರೆ ಮೌನಮ್ಮ ಹಾಡು ಕೊಳಲಿನಲ್ಲಿ ನುಡಿಸ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

0: ಹೌ ಹೌ ಹೌ, ಈ ಬಿಲಾಸ್ ಬಿಟ್ಟ ಕೋಳಿಗಳು ಅವ್ರ ಮನೆಯವ್ರ ಕಂಡಂಗೆ ಎಷ್ಟೊತ್ತಿಗೂ ನಮ್ಮನೆ ಹಂಗೆ ಹೆಕ್ಕ ತಿಂತಿಪ್ಪುದಪ್ಪ.
1: ಅವಳು ಸೊಕ್ಕ ಕಾಣ, ಅವಳು ಕೋಳಿ ಹೆಸರಂಗೆ ನಮ್ಗೆಲ್ಲ ಬಿಲಾಸ್ ಬಿಟ್ಟವ ಅಂತಾಳ. ಅವಳು ಏರು ಪೂರ ಇಳಿಸಿ ಬತ್ತೆ ತಡಿ ನನಗೆ. ಎಂತದ ಚಿಕ್ಕೋ, ಎಂತ ಅಂದೆ ನಮ್ಗೆ?
0: ನಿಂಗಲ್ಲ ಅಂದದ್ದ, ನಿಮ್ಮನೆ ಕೋಳಿಗೆ ಅಲ್ಲ ಮರತಿಯ. ಆ ಪಾಟಿ ಕೋಳಿ ಸಾಂಕಿ ನಮ್ ತೋಟು ಮರ್ನ ಕಟ್ಟಿ ಮರ್ನ ಬುಡ ಗೊಬ್ರ ಗುಂಡಿ ಒಂದು ಬೆಚ್ಚುದಿಲ್ಲ. ಅಲ್ಕಣ್, ನಮ್ಮನೆ ಸ್ವಾಮಂಗೆ ಹರ್ಗಿ ದಡಿ ಖುಷಿ ಅಂದೇಳಿ ಮೊನ್ನೆ ಸ್ವಲ್ಪ ಹರ್ಗಿ ಬೀಜ ಹಾಕಿದೆ, ಚಿಗ್ರು ಒಡೆದ ಮೇಲೂ ಬಂದಿತ್ತ. ನಿಮ್ಮನೆಯ ಹರ್ಮೈಕದ್ ಹೈಡಿ ಬಂದ್ ಅದನ್ನೆಲ್ಲ ಹೈಡಿ ಹಾಕಿತ್ತಲೆ. ಇನ್ನೊಂದು ಸಲ ಅದ್ರ ಸೊನಾರ್ ಮುರುದಂತೂ ಗ್ಯಾರಂಟಿ ಕಾಣ.
1: ಈಗ ಸೊನಾರ್ ಮುರುದೆಲ್ಲ ಮಾತಾಡ್ಬೇಡ ನೀನ್, ಅದ್ ದೇವ್ರಿಗೆ ಬಿಟ್ಟದ ಕೋಳಿ. ಮತ್ ನನ್ ದೇವ್ರು ಬಂದ್ ನಿನ್ ಮೆಟ್ಕಂತಂದಳಿ ಒಂದ್ ಹೇಳ್ಬೇಡ ಮರತಿ.
0: ನೀನ್ ಅದೆಲ್ಲ ಹೇಳಿ ನನ್ ಹೆದರ್ಸ್ಬೇಡ. ಕೋಳಿ ಎಲ್ಲ ನಿಮ್ಮನಿದ, ಅದ್ ಮೇಯುಕೆ ನಮ್ಮನಿ ಗೆದ್ದಿ ನಮ್ ತೋಟು ಒಂದು ಕಾಂಬು ಕಾತಿಲ್ಲ. ಇಲ್ ತಿಂಬುದ ನಮ್ಮನಿ ಕಾಣದಲ್ಲೇ ಉಳ್ಚು.
1: ಆ ಹಿಂಡ್ ಒಂದ್ ಸರ್ವನಾಶ ಆತು ಇಲ್ಲಪ್ಪ. ಈಗ ಹಾಗೆಲ್ಲ ಶಾಪ್ ಗುಳಿ ಹಾಕ್ಬೇಡ. ಮೊನ್ನೆ ನಿಮ್ಮನಿ ದನ ನಮ್ಮನಿ ಅಗಡೆಗೆ ಹಾಕೋದಷ್ಟೂ ಚಿಗ್ರಕೊಂಡಿದ್ದ ಬಸ್ಲಿನ ಒಂಚೂರೂ ಬಿಡ್ದೆ ತಿನ್ಕೋ ಹೋಯ್ತಲ್ಲ. ಅಷ್ಟೊತ್ತಿನ ಹಿಂಗೆ ಸೀರೆ ಬೋಗರ್ಕ ಜಗಳ ಮಾಡು ಬಂದಿನ ನಿನ್ನ ಹತ್ರ.
0: ಪ್ರಾಣಿ ಗೊತ್ತಾತ್ತನ, ಬಸ್ಲಿ ನಿಮ್ಮನಿದ ನಮ್ಮನಿದ ಅಂದೇಳಿ. ಒಂದ್ ಕೆಲ್ಸ ಮಾಡ, ಇನ್ಮೇಲೆ ಬಸ್ಲಿನ ನಿಮ್ಮನಿ ಒಳಗೆ ನೆಟ್ಕೊ ಅಕ್ಕ.
1: ಎಂತ, ನಿಂಗೊಂದ್ ನ್ಯಾಯ ನಂಗೊಂದ್ ನ್ಯಾಯನ?
2: ಹೆಂಗ್ಸ್ರೆ ನಗನಾಜಿಕೆ ಆದಿಲ್ಲ ನಿಮ್ಗೆ? ಈ ಪಾರ್ಟಿ ಓರಲ್ತ್ರಿ ಅಲ್ಲ, ನೋಡೂರ್ ರಂಗಸ್ಥಳದ ನಿತ್ಕಂಡ ಗಣಸ್ರಿ ಹೆದರಿಕಿಲ್ಲ ನಿಮ್ಗೆ?
0: ಇವ್ ಯಾವ ಸೀಮಿ ದೊಣ್ಣಿ ನಾಯ್ಕನ ನಮ್ ಮಧ್ಯೆ ಬಂದದ್ದ?
1: ನೀನ 98 ಮೊದ್ಲೇ ಒಲಿತೆ, ತೋಡಿಗಿನ್ ಬೀಳ್ಬೇಡ. ಮುಕ್ಕಿ ಪೂರ ಬಿಚ್ಚಿ ಅಪ್ರೊಳಗೆ ಮನಿ ಸೇರ್ಕೊ ಹೋಗ.
0: ಅಬ್ಬ, ನನ್ ಶಾಲಿ ಮೆಟ್ಟ ಮೊನ್ನೆ ರಾತ್ರಿ ಕಚ್ಕೊಂಡ್ ಹೋದ ಈ ಶೀನಣ್ಣನ್ ಮನಿ ನಾಯಿ.
3: ಅಬ್ಬ, ನನ್ ಶಾಲಿ ಯೂನಿಫಾರ್ಮ್ ಹರ್ಗು ಅಣಸದ್ದ ಕಚ್ಚಿ ಹರ್ದಾಕದ ಈ ಶೀನಣ್ಣನ್ ಮನಿ ನಾಯಿ.
0: ಹೌದಾ, ಆಕೆ ಚಿಡದ್ ನಾಯ ಅದನ್ ಬೆಚ್ಚದಿಲ್ಲ ಇವತ್ತ.
2: ಇವ್ರಿಬ್ರು ಓಟಾರ ಏ ಬೊಬ್ಬರ್ಯಾ.

0: ಬಲಣ್ಣ ಕೈಗೆ ನಮ್ಮನೆ ಬ್ಯಾಂಡೇಜ್ ಹಾಕೊಂಡಿರಿ.
1: ಯೋ ಮತ್ತೆಂತಲ್ಲ ಲಕ್ಷ್ಮಣಣ್ಣ, ನಿನ್ನೆ ಹೊಗೆ ಮೀನು ಡುಕ್ಕು ಹೊತ್ತು ಮಾರ್ರೆ, ಮೀನ್ ಸಿಕ್ತಂದಳೆ ಗೆದ್ದಿ ಹಾರದ್ ಮಾರ್ರೆ. ಆ ಕತ್ಲೆ ಮೀನಿ ಕೈ ಹಾಕೋ ಬದ್ದು ಗ್ಲಾಸ್ ಬಾಟ್ಲಿ ಕೈ ಹಾಕಿ ಒತ್ತಿಡದೆ ಕೈ ಕೊಯ್ಕ ಹೋಯ್ತು ಮಾರ್ರೆ.
2: ಅಯ್ಯೋ ದೇವ್ರೆ, ಅಲ್ಲ ಮಾರ್ರೆ, ಕೂಡೋದಂದ್ರೆ ಎಲ್ಲಿವರೆಗೆ? ಮೀನಿಗೂ ಬಾಟ್ಲಿಗೂ ವ್ಯತ್ಯಾಸ ಗೊತ್ತಿದ್ದ ಅಷ್ಟು ಕುಡುದ? ಯಾರಿಗ್ ಗೊತ್ತ, ಬಾಟ್ಲಿ ಅಂದೇಳಿ ಗೊತ್ತಿದ್ದೆ ಕೈ ಹಾಕ್ರೇನು, ಕುಡುಕ್ ಒಂಚೂರು ಸಿಕ್ಕತ್ತ ಅಂದೇಳಿ.
1: ಮನ್ಸ್ರ ಜಾತಿಯ ಮಾರ ನೀನ,
2: ಅದು ಜರಿಲಿ ಮಾರ್ರೆ, ಮೀನ್ ಗಿನ್ ಸಿಕ್ತಾ?
1: ಯೋ ಆ ಕತಿ ಇನ್ನೂ ಗಮ್ಮತ್ತಿತ್ ಮಾರ್ರೆ, ದೊಡ್ಡದೊಂದ್ ಮುಡನ್ ಮೀನ್ ಸಿಕ್ಕದ್ದ? ಕೈ ಹಾಕೋಕ್ಕೂ ಹೊಡ್ಕತ್ತೇನ್ ಬೇಡ, ಏನಿಲ್ಲ ಅಂದ್ರೂ ಸರಾಸರಿ ಒಂದು 5 kg ಇತ್ತು ಮಾರ್ರೆ.
2: ಹೌದಾ, ಚಾನ್ಸ್ ಹೊಡೆದ್ರೆ ಅಲ್ಲ ಮಾರ್ರೆ, ಎಂತ ಪದಾರ್ಥ ಮಾಡ್ರೆ ಫ್ರೈ ಮಾಡ್ರೆ?
1: ಪೂರ್ತಿ ಕೇಳ ಮಾರ್ರೆ, ಮೀನನ್ ಹಿಡ್ಕ ಚೀಲಕ್ ಹಾಕೋದೌದ್ ಮಾರ್ರೆ, ಮನೆ ಬಂದ್ ಕಣ್ಣಂಗ್ ಚೀಲ ಸೋರಿತೆ, ಅದು ಮೀನ್ ಅಲ್ಲ ಮಾರ್ರೆ, ಹೈನ್ಸರ್ ಅವ್.
0: ಅದು ನಮ್ಮ ಸುರೇಶ್ ಅಣ್ಣನ ಪಂಜಿ ಒಳಗ್ ಹೋಯ್ ಮಾರ, ಅವಸ್ಥೆ ಕಂಡ್ರೆ ಬೇಡ.
2: ನಿಮ್ ಕತ್ತಿ ಒಳ್ಳೆ ಲಾಯಕ್ ಇತ್ತು ಮಾರ್ರೆ.
0: ನಮ್ ಕತ್ತಿ ಇರ್ಲಿ ಮಾರೆ, ಗೆದ್ದಿ ಕತ್ತಿ ಅಂತದ, ನ್ಯಾರಿ ಬಂದದೆ ಬಂದದ್ ಮಾರೆ, ರೋಡಲ್ಲಿ ಪ್ಲಾಸ್ಟಿಕ್ ಪೂರ ಬಳಕ ಗೆದ್ದಿ ಬದಿ ಬಂದಿತ್ತು.
2: ಅಲ್ಲ ಅದನ್ನ ಎಂತ ಮಾಡುದ? ಎಂತ ಮಾಡುದ, ಪಂಚಾಯತಿಗೆ ಹೋಗಿ ಕಂಪ್ಲೇಂಟ್ ಮಾಡುದು.
1: ಅವ್ರಿಗೆ ಈಗ ಹೇಳಿ ಎಂತ ಪ್ರಯೋಜನ ಇಲ್ಲ, ಪಾಪ ಅವ್ರವ್ರು ಎಂತ ಮಾಡ್ತಾರೆ? ಈ ಜನಗಳಿ ಬುದ್ಧಿ ಇಲ್ಲ, ತಿಂಬುದು ಉಂಬುದು ರೋಡ್ ಮೇಲೆ ಬಿಸಾಕಿ ಹೋಗುದು. ಒಂದು ಪ್ಲಾಸ್ಟಿಕ್ ನ ಹೇಗ್ ವಿಲೇವರಿ ಮಾಡ್ಕಂದ್ರೆ ಗೊತ್ತಿಲ್ಲ ಮಾರ ಅವರಿಗೆ. ಹಳೆಯರ್ ಮಳೆಯರ್ ಹಿಂಗ್ ಮಾಡುದಿಲ್ಲ, ಈ ಶಾಲೆಗೆ ಹೋಗಿ ಕಲ್ತರೆ ಹಿಂಗೆಲ್ಲ ಮಾಡುದು.
2: ಹೌದು, ಅದೊಂದು ಸತ್ಯ ಮಾತಾಡ್ರಿ ಕಾಣಿ.
1: ಎಜುಕೇಟೆಡ್ ಅಂದ್ರೆ ಬರೀ ಮಾರ್ಕ್ ತೆಗ್ದ ದೊಡ್ಡ ದೊಡ್ಡ ಕಂಪ್ನಿಗೆಲ್ಲ ಹೋಗಿ ಒಳ್ಳೆ ಬಟ್ಟೆ ಹೇಕಂಡ ಇಂಗ್ಲಿಷ್ ಅಲ್ಲಿ ಟಸು ಪುಸು ಮಾತಾಡೋರಲ್ಲ. ನಿಜವಾದ ಎಜುಕೇಟೆಡ್ ಅಂದ್ರೆ ಸಮಾಜದ ಒಳ್ಳೇದನ್ನ ಕಂಡ್ಕಂಡ ಈ ದೇಶಕ್ಕೆ ಒಳ್ಳೆ ಪ್ರಜೆ ಇಪ್ಪರ್.
2: ಅದಿರ್ಲಿ, ನೀನಿಗೆ ಎಲ್ಲಿಗೆ ಬರ್ತಿದ್ದೆ? ನಾನ ನಂದೊಂದು ಹಳಿ ರೈನ್ ಕೋಟ್ ಹೊರತೋಯ್ತು ಮಾರ್ರೆ, ಅದೊಂದು ಇಲ್ಲೇ ಹಳಿ ಬದಿ ಬಿಸಾಡಿ ಬಂದಿ.
1: ಏ ಬೊಬ್ಬರ್ಯಾ.
3: ಹೇಳ್ತಾ

0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ HS ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ಪ್ರಿಯ ಕೇಳುಗರೆ, ರೇಡಿಯೋ ಕುಂದಾಪುರದ ಮುರುಳಿಗಾನದಲ್ಲಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ರಚನೆ ನೀ ಹಿಂಗ ನೋಡಬ್ಯಾಡ ನನ್ನ, ಅದನ್ನ ಕೊಳಲಿನ ಮೂಲಕ ನುಡಿಸ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

0: ನೀವು ಕೇಳ್ತಿದ್ದೀರಾ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮನೆ ಹುಡುಗ ಸುಬ್ರಹ್ಮಣ್ಯ ಪೂಜಾರಿ ಕುಂದ ಬರಂದಾಡಿ. ಇವತ್ತಿನ ನಮ್ಮ ಚಿನ್ನರ ಚಿಲಿಪಿಲಿಯಲ್ಲಿ ಹಲೋ ಪುಟ್ಟ ಪುಟ್ಟಿ ಮಕ್ಕಳಿಗಾಗಿ ಫೋನ್ ಇನ್ ಕಾರ್ಯಕ್ರಮ. ಇವತ್ತಿನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಅದೇನೆಂದು ಹೇಳು, ಒಗಟು ಬಿಡಿಸುವ ಕಾರ್ಯಕ್ರಮ. ಮುದ್ದು ಮಕ್ಕಳೇ, ಇವತ್ತಿನ ಒಗಟು ಬಿಡಿಸುವ ಕಾರ್ಯಕ್ರಮಕ್ಕೆ ನೀವು ರೆಡಿ ತಾನೆ? ಒಗಟುಗಳನ್ನು ಕೇಳುವುದಕ್ಕೆ ನಾನ್ ರೆಡಿ. ಹಾಗಿದ್ಮೇಲೆ ಕಾಲ್ ಮಾಡಬೇಕಾದ ನಮ್ಮ ನಂಬರ್ 8073829233. ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮಣ್ಣ ಸುಬ್ಬಣ್ಣನೊಟ್ಟಿಗೆ ಮಾತಾಡಿ. ಮಕ್ಕಳೇ, ಕಾಲ್ ಮಾಡಿದ್ರೆ ಸಾಲದು, ನನ್ನೊಟ್ಟಿಗೆ ಹರಟೆ ಹೊಡೆಯಿರಿ. ಕತೆ, ಕವನ, ಒಟ್ಟಾರೆ ಹೇಳಬೇಕೆಂದ್ರೆ ನಿಮ್ಗೇನು ಗೊತ್ತೋ ಅದನ್ನು ನಂಗೇಳಿ. ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಕಾಲ್ ಮಾಡುವ ಮಕ್ಕಳಿಗೆ ಬಹುಮಾನ ಕೂಡ ಇದೆ. ಇವತ್ತಿನ ಕಾರ್ಯಕ್ರಮಕ್ಕೆ ಕಾಲ್ ಮಾಡುವ ಮಕ್ಕಳಿಗೆ ಬಹುಮಾನ ಕೊಡ್ತಾ ಇರೋರು ಯಾರು ಗೊತ್ತೋ ಮಕ್ಕಳೇ? ಸುಪ್ರೀಂ ಆಟೋಮೆಟಿಕ್ ವಾಟರ್ ಲೆವೆಲ್ ಕಂಟ್ರೋಲರ್, ಇದರ ಮಾಲೀಕರಾದ ಗುರುರಾಜ್ ಗಾಣಿಗ ಥಾಟ್ ಪೈಲು ಹೆಮ್ಮಾಡಿ, ಇವ್ರ ಕಡೆಯಿಂದ ಒಂದು ಬಹುಮಾನ ಇದೆ ಮಕ್ಕಳೇ. ಹಾಗಿದ್ಮೇಲೆ ಕಾಲ್ ಮಾಡಿ ಮಾತಾಡಿ ಬಹುಮಾನ ಗೆಲ್ಲಿ. ಮಕ್ಕಳೇ, ಈಗ ಒಂದು ಕಾಲ್ ಬತ್ತಿತ್ತು, ಯಾರಂತೇಳಿ ಕಾಮಂಗರಲ್ದ? ಹಲೋ.
1: ಹಲೋ,
0: ಯಾರಿದ್ದು?
1: ನಾನು ಸುಷ್ಮಾ ಹರ್ಕೂರ್.
0: ಸುಷ್ಮಾ ಹರ್ಕೂರ್ ಇಂದ. ಸುಷ್ಮಾ, ಎಷ್ಟನೇ ತರಗತಿಯಲ್ಲಿ ಓದ್ತಿದ್ಯಾ?
1: 5.
0: 5ಾ? ಸುಷ್ಮನಿಗೆ ಮನೆಯಲ್ಲಿ ಏನೇನ್ ಮಾಡ್ತಾ ಇದ್ಯಾ ಫ್ರೀ ಇದ್ದಾವಾಗೆಲ್ಲ?
1: ನಾನು ಕತೆ ಪುಸ್ತಕ ಓದ್ತೀನಿ, ಆಟ ಆಡ್ತೀನಿ, ಬರೀತೀನಿ.
0: ಹೌದಾ? ಈಗ ಸುಷ್ಮನ ಮನೆಯಲ್ಲಿ ರಂಗೋಲಿ ಎಲ್ಲ ಹಾಕ್ತಾರ ಬೆಳಿಗ್ಗೆ ಎದ್ದ? ಈ ರಂಗೋಲಿ ಹಾಕ್ತೀಯಾ?
1: ನಾನು ಹಾಕ್ತೆ, ಆದ್ರೆ ಕೆಲ ಸತಿ ಹಾಕೋದಿಲ್ಲ.
0: ಹಾಗೆ. ಈಗ ಸುಷ್ಮನಿಗೆ ಭಜನೆಗಳಂತ ಹೇಳಿದ್ರೆ ತುಂಬಾ ಇಷ್ಟನಾ? ಈ ಭಜನೆ ಎಲ್ಲ ಮಾಡ್ತೀಯ ಮನೆಯಲ್ಲಿ? ಎಷ್ಟು ಗಂಟೆ ಹೊತ್ತು ಭಜನೆ ಮಾಡ್ತೀಯ?
1: ಕಾಲ್ ಗಂಟೆ.
0: ಕಾಲ್ ಗಂಟೆ ಭಜನೆ ಮಾಡ್ತೀಯಾ? ಇನ್ನ ಅದನ್ನ ಜಾಸ್ತಿ ಮಾಡಾಯ್ತಾ, ಒಂದ್ ಅರ್ಧ ಗಂಟೆ ಭಜನೆ ಮಾಡಾಯ್ತಾ? ಈಗ ನಿಮ್ ಮನೆಯಲ್ಲಿ ಅಜ್ಜಿ ಎಲ್ಲ ಇದ್ದಾರ?
1: ಹೌದು.
0: ಅಜ್ಜಿ ಕತೆ ಎಲ್ಲ ಹೇಳಿ ಕೊಡ್ತಾರ ನಿನ್ಗೆ?
1: ಹೌದು.
0: ಹೌದಾ? ಹಾಗಿದ್ರೆ ಅಜ್ಜಿ ಕತೆಗಳನ್ನ ನೀನ್ ಚೆನ್ನಾಗಿ ಕಲ್ತ್ಕೊಂಡಿದೀಯ ಅಂತ ಹೇಳಿ ಆಯ್ತಾಯ್ತಾ? ಹಾಗೆ ಅಜ್ಜಿ ಹತ್ರ ಕತೆ ಎಲ್ಲ ಹೇಳಿ ನಿನ್ ಕೇಳಿ ತಿಳ್ಕೊಳಾಯ್ತಾ? ಈಗ ಸುಷ್ಮನಿಗೆ ಒಂದ್ ಕೆಲ್ಸ ಅಂದ್ರೆ ತುಂಬಾ ಇಷ್ಟಪಟ್ಟು ಮಾಡೋ ಕೆಲ್ಸ ಯಾವ್ದು?
1: ಬಿಡ್ಸುದು, ಹಾಡ್ ಹೇಳುದು, ಕತೆ ಪುಸ್ತಕ ಓದುದು.
0: ಇದೆಲ್ಲ ನಿಂಗೆ ತುಂಬಾ ಇಷ್ಟದ ಕೆಲಸನ? ಸುಷ್ಮಾ ರಾತ್ರಿ 8 ಗಂಟೆಗೆ ಮಲಗ್ತಾಳಂತೆ, ಬೆಳಿಗ್ಗೆ 8 ಗಂಟೆಗೆ ಹೇಳ್ತಾಳಂತೆ. ಹೌದಾ?
1: ಇಲ್ಲ.
0: ಬೇಗ ಮಲಗ್ತೀಯ, ಬೇಗ ಹೇಳ್ತೀಯ?
1: 9:30 ಮಲಗಿ 7 ಗಂಟೆಗೆ ಹೇಳ್ತೀನಿ.
0: ಹೌದಾ? ಇನ್ನ ಅದನ್ನ ನೀನ್ ಚೇಂಜ್ ಮಾಡ್ಕೊಳ್ಬೇಕಾಯ್ತಾ? ರಾತ್ರಿ ಬೇಗ ಮಲಗಿ ಬೆಳಿಗ್ಗೆ ಬೇಗ ಹೇಳ್ಬೇಕಾಯ್ತಾ? ಬೆಳಿಗ್ಗೆ ಬೇಗ ಎದ್ದು ಓದಿದ್ರೆ ಜ್ಞಾನ ಶಕ್ತಿ ಹೆಚ್ಚಿಸುತ್ತೆ. ಆಯ್ತಾ? ಸುಷ್ಮನಿಗೆ ಫ್ರೆಂಡ್ಸ್ ಅಂತ ಹೇಳಿ ಯಾರು ಇಲ್ವಾ?
1: ಇದಾರೆ.
0: ಯಾರ ನಿಂದಿ ಬೆಸ್ಟ್ ಫ್ರೆಂಡ್?
1: ಅಕ್ಷಯ್.
0: ಅಕ್ಷಯ್ನಾ? ಈಗ ನಿಂಗೆ ಒಂದಿಷ್ಟು ಒಗಟುಗಳನ್ನ ಕೇಳ್ತಾ ಹೋಗ್ತೀವಿ, ಅದಕ್ಕೆ ಆನ್ಸರ್ ಕೊಡ್ಬೇಕಾಯ್ತಾ? ನಿಂಗೆ ಮೀನುಗಳಲ್ಲಿ ತುಂಬಾ ಇಷ್ಟವಾದ ಮೀನು ಯಾವ್ದು?
1: ಸ್ಟಾರ್ ಫಿಶ್.
0: ಹೌದಾ? ಈಗ ಸಾಗರ ಪುತ್ರ, ಸಾರಿನ ಮಿತ್ರ.
1: ಉಪ್ಪು.
0: ಸರಿ ಮಗು. ಗುಡುಗು, ಗುಡುಗಿದರೆ 1000 ನಯನಗಳು ಅರಳುವುದು.
1: ಗೊತ್ತಿಲ್ಲ.
0: ಅದನ್ನ ನವಿಲ್ ಆಯ್ತಾ? ನಿಮ್ಮನೆಯಲ್ಲಿ ನವಿಲೆಲ್ಲ ಬರತ್ತ ನಿಮ್ಮನೆ ಹತ್ರ ಎಲ್ಲ? ನವಿಲ್ ಕುಣಿಯುದು ನೋಡಿದ್ಯಾ? ಸರಿ. ಬಾಯಿಯಲ್ಲಿ ಮಾತನಾಡುತ್ತಾರೆ, ಕಿವಿಯಲ್ಲಿ ಕೇಳುತ್ತಾರೆ.
1: ಮೊಬೈಲ್.
0: ಸರಿ ಮಗು. ಕುತ್ತಿಗೆ ಇದೆ, ತಲೆ ಇಲ್ಲ, ತೋಳಿದೆ, ಬೆರಳಿಲ್ಲ, ದಡ ಇದೆ, ಕಾಲಿಲ್ಲ.
1: ಗೊತ್ತಿಲ್ಲ.
0: ಅಂಗಿ ಮಗು. ಆಯ್ತಾ? ಒಂದು ತೇಲತ್ತೆ, ಒಂದು ಮುಳುಗುತ್ತೆ, ಒಂದು ಕರಗುತ್ತೆ.
1: ಗೊತ್ತಿಲ್ಲ.
0: ವಾರ, ತಿಂಗಳು, ವರ್ಷ. ಆಯ್ತಾ? ಬಿಡಿಸಿದರೆ ಹೂ, ಮಡಿಸಿದರೆ ಮೊಗ್ಗು.
1: ಗೊತ್ತಿಲ್ಲ.
0: ಗೊತ್ತಿಲ್ಲ. ಇದು ಕೊಡೆ. ಆಯ್ತಾ? ಈಗ ಮಳೆಗಾಲ ಎಲ್ಲ ಸ್ಟಾರ್ಟ್ ಆಗುತ್ತೆ, ಇನ್ಮೇಲೆ ಕೊಡೆ ಹಿಡ್ಕೊಂಡು ಹೋಗ್ಬೇಕಲ್ಲ. ಅದ್ರ ಹತ್ರ ಛತ್ರಿ. ಆಯ್ತಾ? ಈಗ ಇವತ್ತಿನ ನಮ್ಮ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಕಾಲ್ ಮಾಡಿ ನನ್ನೊಟ್ಟಿಗೆ ತುಂಬಾ ಚಂದ ಮಾಡಿ ಮಾತಾಡಿದ್ಯಾ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಿನ್ಗೆ ಧನ್ಯವಾದಗಳು.
1: ಧನ್ಯವಾದಗಳು. ಸರ್, ನಾನೊಂದು ಹಾಡು ಹೇಳ್ಬೋದಾ?
0: ಹಾಡು ಹೇಳ್ತೀಯ ಮಗು, ಹೇಳ್ ಹಾಗಿದ್ರೆ.
1: ಹಾ ಸರಿ.

0: ನೋಡಿ, ಧನ್ಯವಾದಗಳು.
1: ತುಂಬಾ ಖುಷಿ ಆಯ್ತು ಸುಷ್ಮಾ, ಒಗಟುಗಳನ್ನು ಬಿಡಿಸೋ ಪ್ರಯತ್ನ ಮಾಡಿದ್ಯಾ, ಹಾಗೆ ಒಂದು ಹಾಡನ್ನು ಕೂಡ ಹಾಡಿದ್ಯಾ. ಆಯ್ತಾ, ಹೀಗೆ ಪ್ರತಿದಿನ ನಮ್ಮ ರೇಡಿಯೋ ಕುಂದಾಪುರ ಕೇಳ್ತಾ ಇರಾಯ್ತಾ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಿನಗೆ ಧನ್ಯವಾದಗಳು.
0: ಧನ್ಯವಾದಗಳು.
1: ಕೇಳುಗರೆ, ಇಷ್ಟೊತ್ತು ನಮ್ಮ ಚಿನ್ನರ ಚಿಲಿಪಿಲಿಗೆ ಕಾಲ್ ಮಾಡಿದಂಥ ಪುಟಾಣಿ ಸುಷ್ಮಾ ಹರ್ಕೂರಿಂದ ತುಂಬ ಚಂದ ಮಾಡಿ ಮಾತಾಡಿದ್ದಾಳೆ, ಹಾಗೆ ಒಂದು ಹಾಡನ್ನು ಕೂಡ ಹಾಡಿದಾಳೆ. ಆಯ್ತಾ ಮಕ್ಕಳೇ, ನಿಮಗೂ ಕೂಡ ಸುಷ್ಮಾ ಥರ ಮಾತಾಡಬೇಕು, ನಾನು ಹಾಡು ಹೇಳಬೇಕು, ಒಗಟುಗಳನ್ನು ಬಿಡಿಸಬೇಕು ಅಂತ ಇದ್ದರೆ ನಮ್ಮ ನಂಬರ್ 8073829233 ಈ ನಂಬರಿಗೆ ಕಾಲ್ ಮಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮುದ್ದು ಪುಟಾಣಿಗಳಿಗೆ ಒಂದು ಮುದ್ದಾದ ಬಹುಮಾನ ಕೂಡ ಕೊಡ್ತಾ ಇದ್ದಾರೆ. ಆಯ್ತಾ, ಅದು ಯಾರು ಗೊತ್ತಾ ಮಕ್ಕಳೇ? ಸುಪ್ರೀಂ ಆಟೋಮೆಟಿಕ್ ವಾಟರ್ ಲೆವೆಲ್ ಕಂಟ್ರೋಲರ್, ಇದರ ಮಾಲೀಕರಾದ ಗುರುರಾಜ್ ಗಾಣಿಗ ತೋಟ್ಪೈಲೆ ಹೆಮ್ಮಾಡಿ. ಇವರ ಕಡೆಯಿಂದ ಒಂದು ಆಕರ್ಷಕವಾದ ಬಹುಮಾನ ಸಿಗುತ್ತೆ. ಹಾಗೆ ನಿಮ್ಮಣ್ಣ ಸುಬ್ಬಣ್ಣನ ಒಟ್ಟಿಗೆ ತುಂಬ ಚಂದ ಮಾಡಿ ಮಾತಾಡಿ ಕಂಬ, ನಿಮ್ಮ ಮಾತುಗಳನ್ನ ಕೇಮ್ಕೋಸ್ಕರ ನಿಮ್ಮಣ್ಣ ಕಾಯ್ತಾ ಇದ್ದಾನೆ. ಮಕ್ಕಳೇ, ಬೇಗ ಬೇಗ ಕಾಲ್ ಮಾಡ್ತೀರಲ್ಲ, ಕಾಲ್ ಮಾಡಿ ನಿಮ್ಮಣ್ಣನೊಟ್ಟಿಗೆ ಮಾತಾಡಿ ಅಂತ ಹೇಳ್ತಾ ಈಗ ಒಂದು ಕಾಲ್ ಬತ್ತಿತ್ತು. ಯಾರಂತ ಹೇಳಿ ಕಾಂಬಂಗರಲ್ದ ಮಕ್ಕಳೇ? ಹಲೋ.
2: ಹಲೋ,
1: ಯಾರು ಮಾತಾಡ್ತಿರೋದು? ಇದ
2: ನಾನು ವರ್ಷಿತಾ.
1: ವರ್ಷಿತಾ, ಎಲ್ಲಿಂದ ಮಾತಾಡ್ತಿರೋದು ಮಗು?
2: ಉಪ್ಪುಂಡದಿಂದ.
1: ಉಪ್ಪುಂಡದಿಂದನಾ? ವರ್ಷಿತನಿಗೆ ಎಷ್ಟನೇ ತರಗತಿ ಈಗ?
2: ನಾಲ್ಕು ಪಾಸ್ ಐದು.
1: ನಾಲ್ಕು ಪಾಸ್ ಐದಾ? ವರ್ಷಿತಾ, ರಜೆ ಎಲ್ಲಿ ಎಲ್ಲಿಗೆಲ್ಲ ಹೋಗಿದೆ ನಿನ್ನ?
2: ಉಪ್ಪುಂಡಕ್ಕೆ ಹೋಗಿದ್ದೆ, ಅಜ್ಜಿಯ ಮನೆಗೆ ಹೋಗಿದ್ದೆ, ಬೀಚಿಗೆ ಹೋಗಿದ್ದೆ, ತುಂಬಾ ಒಳ್ಳೆಯ ಸ್ಥಳಗಳಕ್ಕೆ ಹೋಗಿದ್ದೆ.
1: ಅಂದ್ರೆ ಪ್ರವಾಸಕ್ಕೆಲ್ಲ ಹೋಗಿದ್ಯಾ ನಿನ್ನ?
2: ಹೌದು.
1: ಬೀಚ್ ಅಲ್ಲಿ ಎಂತ ನೋಡಿದೆ ನಿನ್ನ?
2: ಬೀಚ್ ಅಲ್ಲಿ ಅಲೆಯನ್ನು ನೋಡಿಕೊಂಡು ಬಂದೆ.
1: ತುಂಬಾ ಖುಷಿ ಆಯ್ತಾ?
2: ಹೌದು.
1: ಹಾ, ತುಂಬಾ ಖುಷಿ ಆಯ್ತು ವರ್ಷಿತಾ. ಈಗ ವರ್ಷಿತನಿಗೆ ಒಂದಿಷ್ಟು ಒಗಟು ಕೇಳ್ಬೇಕಂತ ಇದ್ದೆ. ಈಗ ವರ್ಷಿತನ ಮನೆಯಲ್ಲಿ ತುಂಬಾ ಇಷ್ಟ ಯಾರು ವರ್ಷಿತನಿಗೆ?
2: ಎಲ್ಲರೂ.
1: ಎಲ್ಲರೂ ಇಷ್ಟನಾ? ವರ್ಷಿತನ ದಿ ಬೆಸ್ಟ್ ಫ್ರೆಂಡ್ ಯಾರ?
2: ಆರಾಧ್ಯ.
1: ಆರಾಧ್ಯ ನಿನ್ ಬೆಸ್ಟ್ ಫ್ರೆಂಡ್?
2: ಹೌದು.
1: ಈಗ ಬೆಳ್ಳಿ ಬಟ್ಟಲಲ್ಲಿ ಮುತ್ತಿನ ಬಿಂದು ಏನ್ ಗೊತ್ತಾ ವರ್ಷಿತಾ?
2: ನಕ್ಷತ್ರ.
1: ಸರಿ ಮಗು. ಅನ್ನ ಮಾಡುವುದಕ್ಕೆ ಬಾರದ ಅಕ್ಕಿ ಯಾವುದು?
2: ಗೊತ್ತಿಲ್ಲ.
1: ಯಾಲಕ್ಕಿ. ನೀರಿನಲ್ಲಿ ಹುಟ್ಟಿ ನೀರಿನಲ್ಲಿ ಬೆಳೆದು ನೀರಿನಲ್ಲೇ ಸಾಯುವುದು?
2: ಉಪ್ಪು.
1: ಸರಿ ಮಗು. ಬಿಳಿ ಹುಡುಗನಿಗೆ ಕರಿ ಟೋಪಿ?
2: ಗೊತ್ತಿಲ್ಲ.
1: ಬೆಂಕಿ ಕಡ್ಡಿ ಆಯ್ತಾ? ಈಗ ವರ್ಷಿತನ ಮನೆಯಲ್ಲಿ ಎಂತೆಲ್ಲ ಪ್ರಾಣಿಗಳನ್ನು ಸಾಕ್ತಾ ಇದ್ರಿ?
2: ದನ, ಬೆಕ್ಕು, ಕೋಳಿ, ನಾಯಿ.
1: ಹೌದಾ? ವರ್ಷಿತನ ಮನೆಯಲ್ಲಿ ಎಂತೆಲ್ಲ ಹೂವಿನ ಗಿಡ ನೆಟ್ಟಿದ್ರಿ?
2: ಮಲ್ಲಿಗೆ, ಗುಲಾಬಿ, ದಾಸವಾಳ, ಸೂರ್ಯಕಾಂತಿ.
1: ಈಗ ಇನ್ನೊಂದು ಪ್ರಶ್ನೆ ಕೇಳ. ಅಕ್ಕನ ಮನೆಗೆ ತಂಗಿ ಹೋಗುತ್ತಾಳೆ, ತಂಗಿ ಮನೆಗೆ ಅಕ್ಕ ಹೋಗಲ್ಲ?
2: ಗೊತ್ತಿಲ್ಲ.
1: ಸೇರು ಮತ್ತು ಸಿದ್ಧಿ ಆಯ್ತಾ? 32 ಜನ ಅಗೆಯುತ್ತಾರೆ, ಒಬ್ಬ ರುಚಿ ನೋಡುತ್ತಾನೆ,
2: ನಾಲಿಗೆ ಹಲ್ಲು.
1: ಸರಿ ಮಗು. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು.
2: ಸರ್, ನಾನು ಒಂದು ಭಕ್ತಿಗೀತೆ ಹೇಳ್ಬಹುದಾ?
1: ಭಕ್ತಿಗೀತೆ ಹೇಳ್ತೀಯ? ಹೇಳ್ ಮಗು ಹಾಗಿದ್ರೆ.
2: ಮುದ್ದುರಾಮ.

ಸರನಲ್ಲ ಗೆಲಿದಾತಾನೆ, ನಿದ್ರೆಗೈವ ಸಮ

0: ಓಕೆ.
1: ವರ್ಷಿತಾ, ತುಂಬಾ ಚಂದ ಮಡಿ ಹಾಡಿದ್ಯಾ, ನಂಗಂತೂ ತುಂಬಾ ಖುಷಿ ಆಯ್ತಾಯ್ತಾ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಿನ್ಗೆ ಧನ್ಯವಾದಗಳು.
0: ಧನ್ಯವಾದ.
1: ಇಷ್ಟೊತ್ತು ಪುಟಾಣಿ ವರ್ಷಿತಾ ಕಾಲ್ ಮಾಡಿ ಮುದ್ದು ಮುದ್ದಾಗಿ ಮಾತಾಡಿದಳು, ನಾನು ಕೇಳಿದ ಒಗಟಿಗಳಿ ಉತ್ತರ ಕೊಟ್ಟಳು, ಒಂದು ಭಕ್ತಿ ಗೀತೆಯನ್ನು ಕೂಡ ಹಾಡಿದಳಾಯ್ತಾ. ಮಕ್ಕಳೇ, ನಿಮ್ಗೂ ಹಿಂಗೆ ಮಾತಾಡ್ಬೇಕು ಅಂತ ಇದ್ರೆ 8073829293 ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಗೆ ಎಂತ ಗೊತ್ತೋ ಅದನ್ನ ನಂಗೆ ಹೇಳಿ ಆಯ್ತಾ. ಹಂಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮಕ್ಕಳಿಗೆ ಒಂದು ಬಹುಮಾನ ಕೂಡ ಇದೆ ಆಯ್ತಾ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮಕ್ಕಳಿಗೆ ಬಹುಮಾನ ಕೊಡ್ತಾ ಇರೋದು ಯಾರು ಗೊತ್ತಾ? ಸುಪ್ರೀಂ ಆಟೋಮೆಟಿಕ್ ವಾಟರ್ ಲೆವೆಲ್ ಕಂಟ್ರೋಲರ್, ಇದರ ಮಾಲೀಕರಾದ ಗುರುರಾಜ್ ಕಾಣಿಗ ಥಾಟ್ ಪೈಲು ಹೆಮ್ಮಾಡಿ, ಇವರ ಕಡೆಯಿಂದ ಒಂದು ಬಹುಮಾನ ಸಿಗುತ್ತೆ. ಹಾಗಿದ್ಮೇಲೆ ತಡ ಯಾಕೆ ಮಕ್ಕಳೇ, ಬೇಗ ಬೇಗ ಕಾಲ್ ಮಾಡಿ ನಿಮ್ಮಣ್ಣ ಸುಬ್ಬಣ್ಣನೊಟ್ಟಿಗೆ ಮಾತಾಡಿ ಅಂತ ಹೇಳ್ತಾ ಈಗ ಒಂದು ಕಾಲ್ ಬತ್ತಿತ್ತು. ಯಾರಂತ ಹೇಳಿ ಕಾಮಂಗರಲ್ದ? ಹಲೋ,
0: ಹಲೋ,
1: ಯಾರು ಮಾತಾಡ್ತಾ ಇರೋದಿದ?
0: ನಾನು ಮಾನ್ವಿ.
1: ಮಾನ್ವಿ ಎಲ್ಲಿಂದ ಮಾತಾಡ್ತಾ ಇರೋದು ಪುಟ್ಟ?
0: ಮಾಣಿಕೋಲಿಂದ.
1: ಮಾನ್ವಿ, ಈಗ ಮಾನ್ವಿ ನಿಮಗೆ ಒಗಟುಗಳನ್ನ ಕೇಳ್ತಾ ಇತ್ತು ಇವತ್ತಿನ ನಮ್ಮ ಫೋನಿನ ಕಾರ್ಯಕ್ರಮದ ಚಿನ್ನರ ಚಿಲಿಪಿಲಿಯಲ್ಲಿ. ಅದೇನೆಂದು ಹೇಳು ಅಂತ ಹೇಳಿ, ಒಗಟು ಬಿಡಿಸು ಕಾರ್ಯಕ್ರಮ ಆಯ್ತಾ? ನಿಂಗೆ ಒಗಟುಗಳಂತ ಹೇಳಿದ್ರೆ ತುಂಬಾ ಇಷ್ಟನಾ?
0: ಹೌದು.
1: ಹಾ, ಹಾಗಿದ್ರೆ ನಾನು ನಿಂಗೆ ಒಂದಿಷ್ಟು ಒಗಟುಗಳನ್ನು ಕೇಳ್ತಾ ಆಯ್ತಾ. ಮಾನ್ವಿಗೆ ಮನೆಯಲ್ಲಿ ತುಂಬಾ ಇಷ್ಟ ಯಾರ?
0: ಅಪ್ಪ.
1: ಅಪ್ಪನ ಯಾಕೆ ಇಷ್ಟ ಮಾನ್ವಿ?
0: ಅಪ್ಪ ನಂಗೆ ತುಂಬಾ ಸಹಾಯ ಮಾಡಿದ್ದಾರೆ, ಮತ್ತೆ ನಾ ಹೇಳಿದ್ದೆಲ್ಲ ತಂದು ಕೊಡ್ತಾರೆ, ಅದಕ್ಕೋಸ್ಕರ ಅಪ್ಪ ಅಂದ್ರೆ ಇಷ್ಟ.
1: ಇಷ್ಟನಾ? ನಿನ್ನ ಎಲ್ಲಿಗೆಲ್ಲ ಕರ್ಕೊಂಡು ಹೋಗಿದ್ದಾರೆ ರಜೆಯಲ್ಲಿ?
0: ದೇವಸ್ಥಾನಕ್ಕೆ, ಹೋಟೆಲ್, ತುಂಬಾ ಬದೇ ಕರ್ಕೊಂಡು ಹೋಗಿದ್ದಾರೆ.
1: ಕರ್ಕೊಂಡೋಗಿದ್ರಾ? ಮಾನ್ವಿಗೆ ಅಮ್ಮ ಮಾಡುವ ತಿಂಡಿಯಲ್ಲಿ ತುಂಬಾ ಇಷ್ಟವಾದ ತಿಂಡಿ ಯಾವ್ದು?
0: ಪಲಾವ್.
1: ಪಲಾವಾ? ಮಾನ್ವಿ ಬೆಸ್ಟ್ ಫ್ರೆಂಡ್ ಅಂತ ಹೇಳಿ ಯಾರು ಇಲ್ವಾ? ಯಾರು ಇದ್ರೆ ಬೆಸ್ಟ್ ಫ್ರೆಂಡ್?
0: ಸ್ಪಂದನ.
1: ಸ್ಪಂದನ ಅಂತ ಹೇಳಿದ್ರೆ ಇಷ್ಟನಾ?
0: ಹೌದು.
1: ಯಾಕೆ ಇಷ್ಟ ಸ್ಪಂದನ?
0: ಅವಳು ನಾನು ರಜೆ ಹಾಕ್ದಳಿಕಲ್ಲ ನೋಟ್ಸ್ ಕೊಡ್ತಾಳೆ, ತುಂಬಾ ಸಹಾಯ ಎಲ್ಲ ಮಾಡ್ತಾಳೆ.
1: ಹೌದಾ? ಮಾನ್ವಿ ನಿಮ್ ಮನೆಯಲ್ಲಿ ಎಂತೆಲ್ಲ ಹಣ್ಣುಗಳನ್ನ ಬೆಳಿತೀರಾ?
0: ಮಾವಿನ ಹಣ್ಣು, ಹಲಸಿನ ಹಣ್ಣು, ಬಾಳೆಹಣ್ಣು, ಹೀಗೆ ತುಂಬಾ ಹಣ್ಣುಗಳನ್ನೆಲ್ಲ.
1: ಹೌದಾ? ನಿಮ್ ಮನೆಯಲ್ಲಿ ಎಂತೆಲ್ಲ ಹೂವಿನ ಗಿಡ ಇತ್ತು?
0: ಗುಲಾಬಿ, ಅಬ್ಬಿ ಹೂ, ಅಷ್ಟೇ.
1: ಅಷ್ಟೇನಾ? ಈಗ ನಾನು ನಿಮಗೆ ಪ್ರಶ್ನೆ ಕೇಳ. ಅಂಕುಡೊಂಕಿನ ಬಾವಿ ಇಣುಕಿ ನೋಡಿದರೆ ನೀರಿಲ್ಲ.
0: ಕಿವಿ.
1: ಸರಿ ಮಗು. ಹಸಿರು ಗಿಡದ ಮೇಲೆ ಮೊಸರು ಚೆಲ್ಲಿದೆ.
0: ಮಲ್ಲಿಗೆ.
1: ಚಿನ್ನದ ಪೆಟ್ಟಿಗೆಯಲ್ಲಿ ಬೆಳ್ಳಿ ಲಿಂಗ.
0: ಗೊತ್ತಿಲ್ಲ.
1: ಅದ ಹಲಸಿನ ಹಣ್ಣಾಯ್ತಾ? ಅಂಗೈ ಕೊಟ್ಟರೆ ಮುಂಗೈ ನುಂಗುತ್ತಾನೆ.
0: ಬಳೆ.
1: ಸರಿ ಮಗು. ಒಂದು ಹಪ್ಪಳ, ಊರಿಗೆಲ್ಲ ಊಟ.
0: ಚಂದ್ರ.
1: ಸರಿ. ನೀಲಿ ಕೆರೆಯಲ್ಲಿ ಬಿಳಿ ಮೀನು.
0: ಗೊತ್ತಿಲ್ಲ.
1: ನಕ್ಷತ್ರ. ಆಯ್ತಾ? ತುಂಬಾ ಚಂದ ಮಾಡಿ ಆನ್ಸರ್ ಕೊಟ್ಟಿದ್ಯ ಮಾನ್ವಿ, ನಂಗೆ ತುಂಬಾ ಖುಷಿ ಆಯ್ತಾಯ್ತಾ.
0: ಸರ್ ನಾನೀಗ ಕತೆ ಹೇಳ್ಬೋದಾ?
1: ಕತೆ ಹೇಳ್ತೀ, ಹೇಳ್ ಮಗು. ಹಾಗಿದ್ರೆ
0: ಕತೆ ಹೆಸರು ಒಗಸ ಕಲಿಸಿದ ಪಾಠ. ಒಂದು ಊರಿನಲ್ಲಿ ಒಬ್ಬ ಅಗಸನಿದ್ದನು, ಅವನು ಇಡೀ ಊರಿನ ಮೇಲೆಗೆ ಬಟ್ಟೆಗಳನ್ನೆಲ್ಲ ಮಡಿ ಮಾಡಿ ಕೊಡುತ್ತಿದ್ದನು. ಅವನ ಹತ್ತಿರ ನಾಲ್ಕು ಕತ್ತೆಗಳಿದ್ದವು. ಆ ನಾಲ್ಕು ಕತ್ತೆಯ ಪೈಕಿ ಒಂದು ಮೈಗಳ್ಳ ಕತ್ತೆ ಇತ್ತು. ಅಗಸೆ ಬಟ್ಟೆ ಬಗೆದು ಮನೆಗೆ ಹೋದ ಮೇಲೆ ಅಂಗಡಿಯವನ ಸಾಮಾನು ಸಾಗಿಸಲು ಆ ಕತ್ತೆಗಳನ್ನು ಉಪಯೋಗಿಸುತ್ತಿದ್ದನು. ಪೇಟೆ ದೂರವಿರಲಿಲ್ಲ, ಆದರೆ ಪೇಟೆಗೂ ಮತ್ತು ಹಳ್ಳಿಗೂ ಒಂದು ಹಳ್ಳ ಮಾತ್ರ ಹರಿಯುತ್ತಿತ್ತು. ಅಂಗಡಿಯವನ ನಾಲ್ಕು ಚೀಲ ಉಪ್ಪನ್ನು ನಾಲ್ಕು ಕತ್ತೆಗಳ ಮೇಲೆ ಹೇರಿ ನಡೆದ. ಆ ಸೋಮಾರಿ ಕತ್ತೆಯು ಬೇಕಂತಲೇ ಹಳ್ಳದಲ್ಲಿ ಮಲಗಿ ಬಿಟ್ಟಿತ್ತು. ಹಳ್ಳ ದಾಟುವುದರ ಒಳಗೆ ಉಪ್ಪೆಲ್ಲ ಕರಗಿ ಹೋಯಿತು. ಅಂಗಡಿಯವನು ಅಗಸನನ್ನು ಬೈದನು. ಮತ್ತೊಮ್ಮೆ ಪೇಟೆಯಿಂದ ಉಪ್ಪು ಸಾಗಿಸುವಾಗ ಸೋಮಾರಿ ಕತ್ತೆಯು ಮೊದಲಿನಂತೆಯೇ ಮುಳುಗಿತು, ಉಪ್ಪೆಲ್ಲ ಕರಗಿದ್ದು. ಆಗಲೂ ಅಂಗಡಿಯವನಿಂದ ಅಗಸ ಬೇಯಿಸಿಕೊಂಡ. ತಾನು ಬಟ್ಟೆ ಒಯ್ಯುವಾಗ ತರುವಾಗ ಎಲ್ಲಾ ಕತ್ತೆಗಳಂತೆಯೇ ಈ ಕತ್ತೆಯು ಹೋಗಿ ಬರುತ್ತಿತ್ತು. ಆದರೆ ಪೇಟೆಯಿಂದ ಸಾಮಾನು ಸಾಗಿಸುವಾಗ ಸೋಮಾರಿತನ ತೋರುತ್ತಿತ್ತು. ಇದನ್ನು ಹೀಗೆ ಬಿಟ್ಟರೆ ಒಂದು ಕತ್ತೆಗಳನ್ನು ನೋಡಿ ಉಳಿದ ಮೂರು ಕತ್ತೆಗಳು ಅದನ್ನೇ ಅನುಸರಿಸಿದರೆ ಗತಿಯೇನು? ಅಲ್ಲದೆ ಸಾಮಾನು ಹೇರಿಕೊಂಡು ಹೋದಾಗೊಮ್ಮೆ ಅಂಗಡಿಯವನೊಡನೆ ಬೈಸಿಕೊಳ್ಳುವುದರಲ್ಲೇ ಆಗುತ್ತದೆ. ಹೀಗಾದರೆ ಕತ್ತೆಗೂ ಒಳ್ಳೆಯದಲ್ಲ, ನನಗೂ ಒಳ್ಳೆಯದಲ್ಲ ಎಂದು ಭಾವಿಸಿ ಮಾರನೇ ದಿನ ಸಾಮಾನುಗಳನ್ನು ಮೂರು ಕತ್ತೆಗಳ ಮೇಲೆ ಹೇರಿ ನಡೆದ. ಸೋಮಾರಿ ಕತ್ತೆಗೆ ಬೇಕಂತಲೇ ಒಂದು ದಿಂಡು ಅರಳೆಯನ್ನು ಹೇರಿದ. ಕತ್ತೆಗೆ ಭಾರವೇ ಇರಲಿಲ್ಲ, ಅದು ಒಳಗೊಳಗೆ ನಗುತ್ತಿತ್ತು. ನಾನು ಹಾಗೆ ಉಪಾಯ ಮಾಡಿರುವುದರಿಂದ ನನಗೆ ಭಾರ ಕಡಿಮೆಯಾಯಿತು, ನನ್ನ ಯೋಚನೆ ಫಲಿಸಿತು ಎಂದು ಉಬ್ಬಿ ನಡೆಯಿತು. ಹಳ್ಳಿ ಬಂದಾಗ ನೀರಿನಲ್ಲಿ ಮುಳುಗಿದರೆ ಇನ್ನಷ್ಟು ಭಾರ ಕಡಿಮೆಯಾಗುತ್ತದೆ, ಭಾರವೇ ಇಲ್ಲದಂತಾಗುತ್ತದೆ ಎಂದು ಯೋಚಿಸಿ ನೀರಿನಲ್ಲಿ ಮುಳುಗಿತು. ಆಮೇಲೆ ಎದ್ದಿತು. ಅದಕ್ಕೆ ಮುಂದೆ ಹೆಜ್ಜೆ ಇಡಲು ಸಾಧ್ಯವಾಗಲಿಲ್ಲ. ಅರಳೆ ಚೆನ್ನಾಗಿ ನೀರಿನಲ್ಲಿ ತೊಯ್ದು ನೀರು ಕುಡಿದು ತುಂಬಾ ಭಾರವಾಗಿತ್ತು. ಕತ್ತೆ ಯೋಚನೆ ಕೈಕೊಟ್ಟಿತು. ಇದೇ ರೀತಿ ಎರಡು ಮೂರು ಸಲ ಅಗಸನು ಅರಳೆಯನ್ನು ಹೇರಿದ. ಕತ್ತೆಗೆ ನೀರಿನಲ್ಲಿ ಮುಳುಗಲು ಸೊಂಟ ಮುರಿದಂತಹ ಭಾರವಾಗಿತ್ತು. ಕತ್ತೆಗೆ ಬೇರೆ ವಿಧಿಯೇ ಇಲ್ಲದೆ ಎಲ್ಲಾ ಕತ್ತೆಗಳಂತೆಯೇ ಈ ಕತ್ತೆಯು ಸಾವನ್ನುಯ್ಯತೊಡಗಿತು. ಕತೆ ನೀತಿ, ದುಡಿಯುವಾಗ ಆಲಸ್ಯತನ ತೋರಬಾರದು. ಧನ್ಯವಾದಗಳು.
1: ತುಂಬಾ ಖುಷಿ ಆಯ್ತು ಮಾನ್ವಿ, ತುಂಬಾ ಚಂದ ಮಾಡಿ ಮಾತಾಡಿದೀಯಾ, ಕತೆ ಹೇಳಿದೀಯಾ, ಒಗಟು ಬಿಡಿಸೋ ಪ್ರಯತ್ನ ಕೂಡ ಮಾಡಿದೀಯಾ. ಇವತ್ತಿನ ನಮ್ಮ ಫೋನಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ಮಾನ್ವಿ ಪುಟ್ಟಿ ಕಾಲ್ ಮಾಡಿ ತುಂಬಾ ಚಂದ ಮಾಡಿ ಮಾತನಾಡಿದಾಳಾಯ್ತಾ, ಹಾಗೆ ಒಗಟು ಬಿಡಿಸೋ ಪ್ರಯತ್ನ ಮಾಡಿದಾಳ, ನನ್ನನ್ನು ತುಂಬಾ ಖುಷಿ ಪಡಿಸಿದಾಳಾಯ್ತಾ. ಮಕ್ಕಳೇ, ನಿಮಗೂ ಮಾತನಾಡಬೇಕು ಅಂತ ಇದ್ರೆ ನಿಮ್ಮ ಧ್ವನಿಗೆ ಪ್ರತಿಧ್ವನಿಯಾಗಿ ನಿಮ್ಮ ಸ್ಪಂದನೆಗೆ ನಮ್ಮ ಉತ್ತರ ರೇಡಿಯೋ ಕುಂದಾಪುರ. ಹಾಗಿದ್ಮೇಲೆ ಬೇಗ ಬೇಗ ಕಾಲ್ ಮಾಡಿ ನಿಮ್ಮಣ್ಣ ಸುಬ್ಬಣ್ಣನೊಟ್ಟಿಗೆ ಬಾಯಿ ತುಂಬ ಮನ್ಸು ಬಿಚ್ಚಿ ಮಾತಾಡಿ. ನಿಮ್ಮ ಮುದ್ದಾದ ಮಾತುಗಳಿಗೆ ಕಿವಿಯಾಗಲು ನಿಮ್ಮಣ್ಣ ಸುಬ್ಬಣ್ಣ ಕಾಯ್ತಾ ಇದ್ದಾನೆ. ಮಕ್ಕಳೇ ಕಾಲ್ ಮಾಡ್ತಿರಲ್ಲ, ನೀವು ಕಾಲ್ ಮಾಡಬೇಕಾದ ನಮ್ಮ ನಂಬರ್ 8073829233 ಈ ನಂಬರ್ಗೆ ಕಾಲ್ ಮಾಡಿ ಮಾತಾಡಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಮುದ್ದು ಪುಟಾಣಿಗಳಿಗೆ ಒಂದು ಮುದ್ದಾದ ಬಹುಮಾನ ಇದೆ. ಈ ಬಹುಮಾನ ಕೊಡ್ತಾ ಇರುವವರು ಸುಪ್ರೀಂ ಆಟೋಮೆಟಿಕ್ ವಾಟರ್ ಲೆವೆಲ್ ಕಂಟ್ರೋಲರ್, ಇದರ ಮಾಲೀಕರಾದ ಗುರುರಾಜ್ ಗಾಣಿಗ ತೋಟ್ಬೈಲು ಹೆಮ್ಮಾಡಿ ಇವ್ರ ಕಡೆಯಿಂದ ಸಿಗುತ್ತೆ ಅಂತ ಹೇಳ್ತಾ ಈಗ ಒಂದು ಕಾಲ್ ಬತ್ತಿತ್ತು. ಯಾರಂತ ಹೇಳಿ ಕಾಮಂಗರೆ? ಹಲೋ,
2: ಹಲೋ,
1: ಯಾರಿದು?
2: ಪ್ರಾಪ್ತಿ.
1: ಪ್ರಾಪ್ತಿ, ಎಲ್ಲಿಂದ ಮಾತಾಡ್ತಿರೋದು ಮಗು?
2: ನಾನು ಮಂಚ್ಕೋಡಿಂದ.
1: ಮಂಚ್ಕೋಡಿಂದ ಪ್ರಾಪ್ತಿ ಮಾತಾಡ್ತಿರೋದು. ಪ್ರಾಪ್ತಿ ಎಷ್ಟನೇ ತರಗತಿಯಲ್ಲಿ ಓದ್ತಿದ್ಯಾ?
2: 4 ಪಾಸ್ 5.
1: 4 ಪಾಸ್ 5ಆ? ಪ್ರಾಪ್ತಿ, ನಿನಗೆ ರಜೆ ಸಿಕ್ಕಿತ್ತಲ್ಲ, ಈ ರಜೆಯಲ್ಲಿ ಎಲ್ಲಿಗೆಲ್ಲ ಹೋಯ್ದೆ ನಿನ್ನ?
2: ನಾನು ಯಕ್ಷಗಾನಕ್ಕೆ, ಮನೆ ಮಕ್ಕಳಿಗೆ ಮೆಹಂದಿಗೆ, ಮದುವೆಗೆ, ಅಪ್ಪನ ಮನೆಗೆ, ಅಜ್ಜಿಯ ಮನೆಗೆ ಎಲ್ಲ ಹೋಗಿದ್ದೇನೆ.
1: ಹೌದಾ? ಈಗ ಪ್ರಾಪ್ತಿ, ನಿಮ್ಮ ಮನೆಯಲ್ಲಿ ನಿಮಗೆ ಅಮ್ಮ ಮಾಡೋ ತಿಂಡಿಯಲ್ಲಿ ತುಂಬಾ ಇಷ್ಟವಾದ ತಿಂಡಿ ಯಾವ್ದು?
2: ಪೂರಿ.
1: ಪೂರಿಯಾ? ನೀನು ಎಲ್ಲಿಗೆಲ್ಲ ಈಗ ಅಂದ್ರೆ ಪಪ್ಪ ನಿನ್ನ ಎಲ್ಲಿಗೆಲ್ಲ ಕರ್ಕೊಂಡು ಹೋಗಿದ್ರು ರಜೆಯಲ್ಲಿ?
2: ಎಲ್ಲ ಬದಿ, ಕೆಲವು ಬದಿಯೆಲ್ಲ ಕರ್ಕೊ ಹೋಗಿದ್ದು.
1: ಹೌದಾ? ಈಗ ಪ್ರಾಪ್ತಿ, ನಾನು ನಿಮಗೆ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳಲಾ? ಹಾರಿದರೆ ಹನುಮಂತ, ಕೂಗಿದರೆ ಶಂಕ,
2: ಕಪ್ಪೆ.
1: ಸರಿ ಮಗು. ಅಣ್ಣ ಅತ್ತರೆ ತಮ್ಮನು ಅಳುತ್ತಾನೆ?
2: ಗೊತ್ತಿಲ್ಲ.
1: ಅದು ಕಣ್ಣು ಆಯ್ತಾ? ಪ್ರಾಪ್ತಿಗೆ ನಿಮ್ ಸ್ಕೂಲಲ್ಲಿ ತುಂಬಾ ಇಷ್ಟವಾದ ಟೀಚರ್ ಯಾರು?
2: ಟೀಚರ್ ಪಲ್ಲವಿ ಮೇಡಮ್, ದೀಪ ಮೇಡಮ್, ಪವಿತ್ರ ಮೇಡಮ್.
1: ಅವ್ರ ಮೂರು ಜನ ನಿಂಗೆ ತುಂಬಾ ಇಷ್ಟನಾ? ನಿಮ್ ಬೆಸ್ಟ್ ಫ್ರೆಂಡ್ ಯಾರ?
2: ಅನಿತ್ಯ.
1: ಸಾನಿತ್ಯನಾ? ಈಗ ಕಣ್ಣಿಗೆ ಹತ್ತಿರ, ಕಾಲಿಗೆ ದೂರ?
2: ಗೊತ್ತಿಲ್ಲ.
1: ಬೆಟ್ಟ ಮಗು ಅದಾಯ್ತಾ? ಕಣ್ಣಿಗೆ ಕಾಣುವುದಿಲ್ಲ, ಕೈಗೆ ಸಿಗುವುದಿಲ್ಲ,
2: ಗಾಳಿ.
1: ಸರಿ. ಊರಿಗೆಲ್ಲ ಒಂದೇ ಕಂಬಳಿ,
2: ಆಕಾಶ.
1: ಸರಿ ಮಗು. ಹೋದರು ಇರತ್ತೆ, ಬಂದರು ಕಾಡತ್ತೆ?
2: ಗೊತ್ತಿಲ್ಲ.
1: ನೆನಪು ಆಯ್ತಾ? ಈಗ ಪ್ರಾಪ್ತಿಗೆ ಅಮ್ಮ ಮಾಡುವ ಸಾಂಬಾರ್ ಅಲ್ಲಿ ತುಂಬಾ ಇಷ್ಟವಾದ ಸಾಂಬಾರ್ ಯಾವ್ದು?
2: ಟೊಮೆಟೊ ಸಾರ್.
1: ಟೊಮೆಟೊ ಸಾರಾ? ನಿಂಗೆ ಟೊಮೆಟೊ ಸಾರ್ ಮಾಡ್ಲಿಕ್ಕೆ ಬರತ್ತಾ?
2: ಇಲ್ಲ.
1: ಸರಿ, ಇನ್ನೊಂದ್ಸಲ ನನ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸುವಾಗ ನಂಗೆ ಟೊಮೆಟೊ ಸಾರ್ ಮಾಡೋದು ಹೇಳ್ಬೇಕಾಯ್ತಾ ನಿನ್ನ? ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಿನ್ಗೆ ಧನ್ಯವಾದಗಳು.
2: ಧನ್ಯವಾದಗಳು ಸರ್. ನಾನೊಂದು ಭಕ್ತಿಗೀತೆ ಹೇಳಬಹುದಾ?
1: ಭಕ್ತಿಗೀತೆ ಹೇಳ್ತೀಯ, ಹೇಳ್ ಮಗು. ಹಾಗಿದ್ರೆ

0: ಧನ್ಯವಾದಗಳು.
1: ತುಂಬಾ ಖುಷಿ ಆಯ್ತು ಪ್ರಾಪ್ತಿ, ತುಂಬಾ ಚಂದ ಮಡಿ ಹಾಡಿದ್ಯಾ. ಹೀಗೆ ನಮ್ಮ ರೇಡಿಯೋ ಕುಂದಾಪುರ ಕೇಳ್ತಾ ಇರಾಯ್ತಾ? ಇವತ್ತಿನ ನಮ್ಮ ಫೋನಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು.
0: ಧನ್ಯವಾದಗಳು.
1: ತುಂಬಾ ಖುಷಿ ಆಯ್ತು ಪ್ರಾಪ್ತಿ, ತುಂಬಾ ಚಂದ ಮಾಡಿ ಮಾತಾಡಿದಾಳೆ. ಈ ಮುದ್ದು ಕಂದಮ್ಮ ಕಾಲ್ ಮಾಡಿದಾಗ ಆಡುವ ತೊದಲು ನೋಡಿ, ಅವರ ಆ ಖುಷಿ ಮಾತುಗಳನ್ನು ಕೇಳ್ತಾ ಇದ್ರೆ ನಾನು ಚಿಕ್ಕವನಿದ್ದಾಗ ಅದೆಷ್ಟೋ ಕಲಿತ ಹಾಡುಗಳು ನೆನಪಾದಾಗ ನನ್ನೊಳಗೆ ನನ್ನಗ್ತಾ ಇದ್ದೆ ಆಯ್ತಾ. ಈ ಮುದ್ದು ಮಕ್ಕಳ ಮಾತು ಹೇಗಿತ್ತು ಅಂತ ಹೇಳಿದ್ರೆ, ನಾನು ಬಾಲ್ಯದಲ್ಲಿ ಹಾಡುತ್ತಾ ನಗುತ್ತಿದ್ದೆ ಈ ಹಾಡು, ಆಚೆ ಮನೆಯ ಸುಬ್ಬಮ್ಮನಿಗೆ ಏಕಾದಶಿಯ ಉಪವಾಸ, ಎಲ್ಲೋ ಸ್ವಲ್ಪ ತಿಂತಾರಂತೆ ಉಪ್ಪಿಟ್ಟು ಅವಲಕ್ಕಿ ಪಾಯಸ, ಮೂರು ನಾಲ್ಕು ಬಾಳೆಹಣ್ಣು ಸ್ವಲ್ಪ ಚಕ್ಕುಲಿ ಕೋಡುಬಳೆ, ಗಂಟೆಗೆರಡು ಸೀಬೆ ಹಣ್ಣು ಆಗಾಗ ಒಂದು ಕಿತ್ತಳೆ ಹಣ್ಣು, ಆಚೆ ಮನೆಯ ಸುಬ್ಬಮ್ಮನಿಗೆ ಏಕಾದಶಿಯ ಉಪವಾಸ, ಎಲ್ಲೋ ಸ್ವಲ್ಪ ತಿಂತಾರಷ್ಟೇ ಉಪ್ಪಿಟ್ಟು ಅವಲಕ್ಕಿ ಪಾಯಸ. ಈ ಹಾಡು ಅಂದ ಹಾಡಿ ನಾ ಖುಷಿ ಪಡ್ತಾ ಇದ್ದೆ. ಆ ಕ್ಷಣವನ್ನು ಮತ್ತಷ್ಟು ಈಗ ಮಕ್ಕಳು ನೆನಪು ಮಾಡಿ ನನ್ನ ಬಾಲ್ಯದ ಕ್ಷಣಗಳನ್ನು ನೆನಪು ಮಾಡ್ತಾ ಇದ್ರು ಆಯ್ತಾ. ಮಕ್ಕಳೇ, ನಿಮ್ಮಣ್ಣ ಸುಬ್ಬಣ್ಣನೊಟ್ಟಿಗೆ ಮಾತಾಡಬೇಕು ಅಂತ ಇದ್ರೆ 8073829233 ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮಣ್ಣ ಸುಬ್ಬಣ್ಣನೊಟ್ಟಿಗೆ ಮಾತಾಡಿ. ಹಂಗೆ ಇವತ್ತಿನ ಕಾಲ್ ಮಾಡುವ ಮಕ್ಕಳಿಗೆ ಒಂದು ಬಹುಮಾನ ಕೊಡ್ತಾ ಇರುವವರು ಸುಪ್ರೀಂ ಆಟೋಮೆಟಿಕ್ ವಾಟರ್ ಲೆವೆಲ್ ಕಂಟ್ರೋಲರ್, ಇದರ ಮಾಲೀಕರಾದ ಗುರುರಾಜ್ ಗಾಣಿಗ ಥಾಟ್ ಪೈಲು ಹೆಮ್ಮಾಡಿ ಇವರ ಕಡೆಯಿಂದ ಒಂದು ಒಳ್ಳೆ ಬಹುಮಾನ ಸಿಗುತ್ತೆ ಅಂತ ಹೇಳ್ತಾ ಈಗ ಒಂದು ಕಾಲ್ ಬತ್ತಿತ್ತು. ಯಾರಂತ ಹೇಳಿ ಕಂಬ, ಇದು ಪುಟ್ಟನ ಪುಟ್ಟಿಯ ಅಂತ ಹೇಳಿ. ಹಲೋ.
2: ಹಲೋ,
1: ಇದು ಯಾರು ಮಾತಾಡ್ತಾ ಇರೋದು?
2: ಅದಿತಿ.
1: ಅದಿತಿ, ಎಲ್ಲಿಂದ ಅದಿತಿ?
2: ಕಟ್ಟಿನಮಕ್ಕಿ ಸಂಕನಾಡಿ.
1: ಕಟ್ಟಿನಮಕ್ಕಿ ಸಂಕನಾಡಿಯಿಂದ ಇವತ್ತಿನ ನಮ್ಮ ಚಿನ್ನರ ಚಿಲಿಪಿಲಿಯಲ್ಲಿ ಹಲೋ ಪುಟ್ಟ ಪುಟ್ಟಿ ಮಕ್ಕಳಿಗಾಗಿ ಫೋನ್ ಇನ್ ಕಾರ್ಯಕ್ರಮ ಆಯ್ತಾ. ಇವತ್ತಿನ ಕಾರ್ಯಕ್ರಮದಲ್ಲಿ ಅದೇನೆಂದು ಹೇಳು ಅಂತ ಹೇಳಿ ಒಗಟು ಬಿಡಿಸು ಕಾರ್ಯಕ್ರಮ ಆಯ್ತಾ. ನಿಮ್ಗೆ ಒಗಟುಗಳಂತ ಹೇಳಿದ್ರೆ ತುಂಬಾ ಇಷ್ಟನಾ? ನಿಮ್ ಸ್ಕೂಲಲ್ಲಿ ಒಗಟುಗಳನ್ನೆಲ್ಲ ಬಿಡಿಸ್ತಾರಾ?
2: ಹೌದು.
1: ಈಗ ನಾನು ನಿಮ್ಗೆ ಒಂದಿಷ್ಟು ಸುಲಭದ ಒಗಟುಗಳನ್ನು ಕೇಳುತ್ತೆ, ಅದಕ್ಕೆ ಆನ್ಸರ್ ಕೊಡ್ಬೇಕಾಯ್ತಾ? ಈಗ ನಿಮ್ಮನೆಯಲ್ಲಿ ಅಡ್ಗೆ ಮಾಡೋದು ಯಾರ?
2: ಅಜ್ಜಿ.
1: ಅಜ್ಜಿನಾ? ಈಗ ನನ್ನ ಪ್ರಶ್ನೆ ಏನಂತ ಹೇಳಿದ್ರೆ, ಸಾವಿರ ಹಕ್ಕಿಗಳು ಒಂದೇ ಬಾರಿ ನೀರಿಗೆ ಇಳಿತಾವೆ, ಹಾಗಾದ್ರೆ ನಾನ್ ಯಾರು?
2: ಅಕ್ಕಿ.
1: ಹಾ, ಅಕ್ಕಿ ತಳಿಯೋದು ಆಯ್ತಾ. ಈಗ ನೀನು ವಾಕಿಂಗ್ ಎಲ್ಲ ಹೋಗ್ತಾ ಇರ್ತೀಯಾ, ತಿರ್ಗಾಡೋದು ವಾಕಿಂಗ್ ಎಲ್ಲ ಮಾಡೋದಿರತ್ತ?
2: ಹೌದು.
1: ಯಾರೆಲ್ಲ ಹೋಗ್ತೀರಾ ವಾಕಿಂಗ್ ಹೋಗುವಾಗ?
2: ನಾನು, ಅಕ್ಕ.
1: ನೀನು ಅಕ್ಕ ಹೋಗ್ತೀರಾ? ಈಗ ನನ್ನ ಪ್ರಶ್ನೆ ಏನಂತ ಹೇಳಿದ್ರೆ, ಅಣ್ಣ ತಮ್ಮ ಇಬ್ಬರು ನಾನ್ ಮುಂದೆ ತಾನ್ ಮುಂದೆ ಅಂತ ಹೇಳಿ ಹೋಗ್ತಾರೆ ಆಯ್ತಾ, ಆದ್ರೆ ಯಾರು ಮುಂದೆ ಹೋಗುದಿಲ್ಲ?
2: ಕಾಲು.
1: ಸರಿ. ಹುಟ್ಟು ತಲೆ ಹುಡುಗ ತಲೆಯಲ್ಲಿ ಟೋಪಿ ಹಾಕೊಂಡು ಹುಟ್ಟುತ್ತಾನೆ.
2: ಬೆಂಡೆಕಾಯಿ.
1: ಅದು ಬೆಂಡೆಕಾಯಿ ಅಲ್ಲ ಮಗು, ಬದನೆಕಾಯಿ ಆಯ್ತಾ. ಅಂದ್ರೆ ಅದು ತಲೆಯಲ್ಲಿ ಬರುವಾಗಲೇ ಟೋಪಿ ಹಾಕೊಂಡಾಗಿರುತ್ತಲ್ಲ, ಹಾಗಾಗಿ ಅದು ಬದನೆಕಾಯಿ ಆಯ್ತಾ. ತಲೆ ಮೇಲೆ ಹರಳು, ಬಾಯಿಯಲ್ಲಿ ಬೆರಳು.
2: ಉಂಗುರ.
1: ಸರಿ, ಅದ ಆನ್ಸರ್ ಆಯ್ತಾ. ದಾಸ್ ಬುರುಡೆ, ದೌಲತ್ ಬುರುಡೆ, ಲೋಕಕ್ಕೆಲ್ಲ ಎರಡೇ ಬುರುಡೆ.
2: ಸೂರ್ಯಚಂದ್ರ.
1: ಸರಿ ಮಗು. ಹತ್ತಲಾರದ ಮರ, ಎಣಿಸಲಾರದ ಕಾಯಿ.
2: ರಾಗಿ.
1: ಸರಿ, ವೆರಿ ಗುಡ್. ತುಂಬಾ ಚಂದ ಮಾಡಿ ಆನ್ಸರ್ ಕೊಟ್ಟಿದ್ಯಾ ಆಯ್ತಾ.
2: ನಾನೊಂದು ಕತೆ ಹೇಳ್ಬೋದಾ?
1: ಕತೆ ಹೇಳ್ತೀಯಾ? ಹೇಳ್ ಮಗು, ಕತೆ ಹೇಳ.
2: ಎಲ್ಲ ಹ್ಯಾಂಗಿದ್ರಿ? ನಾನಿವತ್ತ ಕಾಗಕ್ಕ ಗುಬ್ಬಕ್ಕನ್ ಕತೆ ಹೇಳ್ತೆ. ಒಂದೂರಂಗೆ ಒಂದ್ ಮರದ ಮೇಲೆ ಒಂದ್ ಗುಬ್ಬಿ ಗೂಡ್ ಕಟ್ಟಿತಮ್ರು. ಅದ್ರಂಗೆ ಎರಡ್ ಗುಬ್ಬಿ ಮರಿ ಇದ್ದಮ್ರು. ಗುಬ್ಬಿ ಆ ಮರಿಗಳನ್ನ ತೊಟ್ಟಿಗೆ ಹಾಕಿ ತೂಗ್ತಾ ಇತ್ತಮ್ರ. ಅಷ್ಟೊತ್ತಿಗೆ ಜೋರ್ ಮಳಿ ಬತ್ತಿತ್ತಮ್ರ. ಅಷ್ಟೊತ್ತಿಗೆ ಅದೇ ಮರನ ಗೆಲ್ಲಿನ ಮೇಲೆ ಕಾಕಿ ಚಳಿಯಾಗ ಗಡಗಡ ನಡ್ಗತಾ ಇತ್ತಮ್ರ. ಅಷ್ಟೊತ್ತಿಗೆ ಆ ಕಾಕಿಗೆ ಗುಬ್ಬಿಗೂಡ್ ಕಣ್ಣಿಗ್ ಕಾಂತಮ್ರ. ಆ ಗುಬ್ಬಿಗೂಡ್ ಹತ್ರ ಹೋಯ್ ಕಂಡ, ಗುಬ್ಬಕ್ಕ ಗುಬ್ಬಕ್ಕ ಬಾಗಿಲ್ ತೆಗೆ ಗುಬ್ಬಕ್ಕ, ಚಳಿಯಾತ್ ಗುಬ್ಬಕ್ಕ ಅಂತಮ್ರ. ಅಷ್ಟೊತ್ತಿಗೆ ಆ ಗುಬ್ಬಿ ನಂಗೆಡಿಯ ನಂಗೆಡಿಯ ತೊಟ್ಲಲ್ಲೇ ಮಕ್ಳ ಮನಿ ಕಂಡಿದ, ಅದ್ಕೆ ಬಾಗಿಲ್ ತೆಗು ಕಾತಿಲ್ಲ ಅಂತಂದ್ರು. ಅದ್ ಕಾಕಿ, ಇಲ್ಲ ಮರೆತಿ, ನಾನಿನ್ ಮಕ್ಳಿಗೆ ಎಂತ ಮಾಡುದಿಲ್ಲ, ಎಲ್ಲಾರು ಒಂದ್ ಮೂಲೆಂಗೆ ಮನಿ ಕಂತೆ, ಬಾಗಿಲ್ ತೆಗಿ ಗುಬ್ಬಕ್ಕ ಅಂತಂದ್ರು. ಆಗಳಿಗ್ ಗುಬ್ಬಿ, ಪಾಪು ಚಳಿಯಾಗಿ ಎಷ್ಟು ಗಡಗಡ ನಡ್ಗುತ್ತೇನೋ ಅನ್ಕಂಡ ಬಾಗಿಲ್ ತೆಗಿತಂದ್ರ. ನೀ ಗಲಾಟಿ ಗಿಲಾಟಿ ಮಾಡೋಕಿಲ್ಲ, ಸುಮ್ನೆ ಮನಿ ಕಂಡ ಬೆಳಗ ಮುಂಚೆದ್ದು ಹೊಯ್ಕ ಅಂತಂದ್ರ. ನಿಂಗೆ ತೊಟ್ಲಡಿಯಕ್ಕ ಬಟ್ಲಡಿಯಕ್ಕ ಅಂದ್ ಕೇಂತಂದ್ರ. ಅದ್ ಕಾಕಿ ಹೇಳ್ತಂದ್ರ, ನಂಗ್ ತೊಟ್ಲಡಿಯೇ ಅಕ್ಕ ಅಂತಂದ್ರು. ಆಯ್ತ್ ಅನ್ಕಂಡ ಎಲ್ಲ ಒಟ್ಟಿಗೆ ಮನಿ ಕಂಡ ಅಂಬ್ರ. ಆಮೇಲೆ ಅರ್ಧ ರಾತ್ರಿಗೆ ಕುಟುಂ ಕುಟುಂ ಅಂಬು ಶಬ್ದ ಕೇಂತಂದ್ರು. ಅದನ್ ಕೇಂಕಂಡ್ ಗುಬ್ಬಿ ಕೇಂತಂದ್ರ, ಕಾಗಕ್ಕ ಕಾಗಕ್ಕ ಅದೆಂತ ಸದ್ದೆ ಅಂದ ಕೇಂತಮ್ರ. ಅದ್ ಕಾಕಿ ಹೇಳ್ತಮ್ರ, ಅದ ಮೊನ್ನೆ ಮನಿಂದ ಹೊಯ್ಡುವತಿಗೆ ದಾರಿ ಕಚ್ಚಿಗಾಯ್ತಂದ್ ಎರಡ್ ಕಡ್ಲಿ ಹಿಡ್ಕಂಡಿದೆ, ಅದ್ನೆ ಬಾಯಿಗೆ ಹಾಯ್ಕಂಡಿ ಅಂತಂದ್ರು. ಕಡಿಗ್ ಮತ್ತೊಂದ್ಸಲ ಕುಟುಂ ಕುಟುಂ ಅಂ ಶಬ್ದ ಬಂತಂದ್ರು. ಗುಬ್ಬಿ ಮತ್ ಪುನಃ ಕಾಕಿ ಹತ್ರ ಕೇಂತಂದ್ರ. ಅತ್ ಕಾಕಿ ಇನ್ನೊಂದ್ ಚೂರು ಉಳ್ಕಂಡಿತೆ, ಅದ್ನೆ ಬಾಯಿ ಹಾಯ್ಕಂಡಿ ಅಂತಂದ್ರು. ಗುಬ್ಬಿ ಆಯ್ತು ಮನಿಕೋ ಅಂತಂದ್ರು. ಬೆಳಗಾದ ಕೂಡ್ಲೇ ಗುಬ್ಬಿ ಬಾಗಿಲ್ ತೆಗಿತಂದ್ರ. ಗುಬ್ಬಕ್ಕ ನಾ ಹಾತಿ ಅನ್ಕಂಡ ಕಾಕಿ ಹೋಯ್ತಂದ್ರು. ಅಷ್ಟೊತ್ತಿಗೆ ಗುಬ್ಬಿ ನನ್ ಮಕ್ಳು ಬೆಳಗ ಇಷ್ಟೊತ್ತಾರು ಎಂತ ಕೇಳಲಿಲ್ಲ ಅನ್ಕಂಡ ತೊಟ್ಲ ಹತ್ರ ಹೋಯ್ತಂದ್ರ. ಅಲ್ಕಾಂಬತ್ತಿಗೆ ತೊಟ್ಲಗ್ ಮಕ್ಳೇ ಇಲ್ಲ ಅಂದ್ರ. ಅದ್ನ ಕೇಳ್ಕಂಡ ಗುಬ್ಬಿ ಬೇಜಾರಾಯ್ತಂದ್ರು. ಮರ್ತ ಇದೆಲ್ಲ ಆ ಕಾಕಿದೇ ಕೆಲ್ಸ ಅನ್ಕಂಡ ಇನ್ಯಾರ್ ಬಂದ್ರು ನಾನ್ ಬಾಗಲ್ ತೆಗೋದಿಲ್ಲ ಅನ್ ನಿರ್ಧಾರ ಮಾಡ್ತಂತಂದ್ರ. ಕೆಟ್ಟವರಿಗೆ ಏಗಳಿಗೂ ಉಪಕಾರ ಮಾಡುಕಾಗ, ಈಗಳಿನ ಕಾಲ ಜನರಿಗೆ ಉಪಕಾರ ಅಂಪದ್ವೇ ಗೊತ್ತಿಲ್ಲ. ಈ ಕಥೆಯಿಂದ ತಿಳಿದು ಬರುವ ನೀತಿ ಏನೆಂದರೆ, ಅತಿಯಾದ ನಂಬಿಕೆ ಒಳ್ಳೆಯದಲ್ಲ. ಯಾರೇ ಆಗಲಿ ನಂಬುವ ಮುನ್ನ ಅವರ ಗುಣನಡತೆಯನ್ನು ಸರಿಯಾಗಿ ಪರೀಕ್ಷಿಸಬೇಕು. ಧನ್ಯವಾದಗಳು.
1: ತುಂಬಾ ಖುಷಿ ಆಯ್ತು ಅದಿತಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಒಗಟ್ಟು ಬಿಡಿಸಿದ್ರ ಒಟ್ಟಿಗೆ ಒಂದು ಕತೆ ಹೇಳಿದೆ, ಆ ನೀತಿ ಕತೆ ತುಂಬಾ ಚಂದ ಆಯ್ತಾಯ್ತಾ. ಹಿಂಗೆ ನಮ್ಮ ರೇಡಿಯೋ ಕುಂದಾಪುರ ಕೇಂತೈರ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಿನ್ಗೆ ಧನ್ಯವಾದಗಳು.
2: ಥ್ಯಾಂಕ್ ಯು.
1: ಅದಿತಿ ಕಟ್ಟಿನ ಮಕ್ಕಿಯಿಂದ ಕಾಲ್ ಮಾಡಿ ತುಂಬಾ ಚಂದ ಮಾಡಿ ಮಾತಾಡಿದಾಳಾಯ್ತಾ, ಹಾಗೆ ನಾನು ಕೇಳಿದ ಒಗಟುಗಳಿಗೆ ಉತ್ತರ ಕೊಟ್ಟಿದ್ದಾಳೆ. ಮಕ್ಕಳೇ ನಿಮಗೂ ಹೀಗೆ ಮಾತಾಡಬೇಕು, ಒಗಟು ಬಿಡಿಸಬೇಕು ಅಂತ ಇದ್ರೆ 8073829233 ಈ ನಂಬರಿಗೆ ಕಾಲ್ ಮಾಡಿ ನಿಮ್ಮ ಅಣ್ಣ ಸುಬ್ಬಣ್ಣನೊಟ್ಟಿಗೆ ಮಾತಾಡಿ. ಹಾಗೆ ಇವತ್ತು ಒಗಟು ಬಿಡಿಸುವ ಕಾರ್ಯಕ್ರಮಕ್ಕೆ ಕಾಲ್ ಮಾಡುವ ಮುದ್ದು ಮಕ್ಕಳಿಗೆ ಬಹುಮಾನ ಕೊಡ್ತಾ ಇರುವವರು ಸುಪ್ರೀಂ ಆಟೋಮೆಟಿಕ್ ವಾಟರ್ ಲೆವೆಲ್ ಕಂಟ್ರೋಲ್, ಇದರ ಮಾಲೀಕರಾದ ಗುರುರಾಜ್ ಕಾಣಿಗ ಥಾಟ್ ಪೈಲು ಹೆಮ್ಮಾಡಿ ಇವ್ರ ಕಡೆಯಿಂದ ಒಂದು ಬಹುಮಾನ ಇದೆ. ಮಕ್ಕಳೇ ಕಾಲ್ ಮಾಡ್ತಿರಲ್ಲ, ಈಗ ಒಂದು ಕಾಲ್ ಬತ್ತಿತ್ತು, ಯಾರಂತೇಳಿ ಕಾಮಂಗಾರೆ. ಹಲೋ.
3: ಹಲೋ,
1: ಯಾರಿದು?
3: ಆರಾಧ್ಯ.
1: ಆರಾಧ್ಯ ಎಲ್ಲಿಂದ ಮಾತಾಡ್ತಿರೋದು? ಮಗು
3: ಬಾರಂದಾಡಿ.
1: ಬಾರಂದಾಡಿಯಿಂದ ಆರಾಧ್ಯ ಮಾತಾಡ್ತಿರೋದು. ಆರಾಧ್ಯ ನಿಂಗೆ ಎಷ್ಟನೇ ತರಗತಿ ಈಗ?
3: ನಾಲ್ಕು ಪಾಸ್ ಐದು.
1: ಆರಾಧ್ಯ ಇವತ್ತಿನ ನಮ್ಮ ಚಿನ್ನರ ಚಿಲಿಪಿಲಿಯಲ್ಲಿ ಒಗಟು ಬಿಡಿಸೋ ಕಾರ್ಯಕ್ರಮ ಆಯ್ತಾ. ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದಿಷ್ಟು ಒಗಟುಗಳನ್ನು ಕೇಳ್ತಾ ಹೋಗ್ತೀಯ, ಆನ್ಸರ್ ಕೊಡ್ತೀಯಾ? ಆರಾಧ್ಯ, ಸುತ್ತಲೂ ಸುಣ್ಣದ ಗೋಡೆ, ಎತ್ತ ನೋಡಿದರೂ ಬಾಗಿಲಿಲ್ಲ, ಅಜ್ಜನ ಹೊಟ್ಟೆ ಇಟ್ಕೊಂಡು ಮೊಮ್ಮಗ ನೇತಾಡ್ತಾನೆ,
3: ಗೇರು ಬೀಜ,
1: ಹಳ್ಳಿಯ ಗಡಿಯಾರ, ಒಳ್ಳೆಯ ಆಹಾರ,
3: ಕೋಳಿ.
1: ಆರಾಧ್ಯ ನಿನ್ಗೀಗ ರಜೆಯಲ್ಲಿ ನೀನ್ ಎಲ್ಲಿಗೆಲ್ಲ ಹೋಗಿದ್ಯಾ?
3: ಅಜ್ಜಿ ಮನೆ, ಅಪ್ಪನ ಮನೆ, ಬೀಚ್, ಮೆಹಂದಿ, ಮದುವೆಗೆ, ದೇವಸ್ಥಾನ, ಹಬ್ಬಕ್ಕೆ, ತುಂಬಾ ಸ್ಥಳಗಳಲ್ಲಿಗೆ ಹೋಗಿದ್ದೇನೆ.
1: ಹೌದಾ, ನಿಂಗೆ ಈಗ ಬೀಚ್ಗೆ ಹೋಗಿದ್ಯಾ ಅಂತ, ಬೀಚ್ ಅಲ್ಲಿ ಏನೆಲ್ಲ ನೋಡಿದೆ ನೀನ?
3: ಬೋಟ್ ಹೋಗುವುದನ್ನು, ಅಲೆಗಳು ಬರುವುದನ್ನು ನೋಡಿದ್ದೇನೆ.
1: ತುಂಬಾ ಖುಷಿ ಆಯ್ತಾ?
3: ಹೌದು.
1: ಈಗ ಆರಾಧ್ಯನಿಗೆ ಮನೆಯಲ್ಲಿ ಮಾಡುವ ತುಂಬಾ ಇಷ್ಟವಾದ ತಿಂಡಿ ಯಾವ್ದ?
3: ಪುಳಿಯೋಗರೆ.
1: ಇಷ್ಟ ಇಲ್ಲದ ತಿಂಡಿ ಯಾವ್ದ?
3: ಪಲಾವ್.
1: ಈಗ ನಿಮ್ಮ ಮನೆಯಲ್ಲಿ ತುಂಬಾ ಇಷ್ಟಪಟ್ಟು ಪ್ರೀತಿಯಿಂದ ಮಾಡುವ ಸಾಂಬಾರ್ ಯಾವ್ದ?
3: ಟೊಮೆಟೊ ಸಾರು.
1: ಟೊಮೆಟೊ ಸಾರು ಮಾಡ್ಲಿಕ್ಕೆ ಬರತ್ತಾ ನಿನ್ಗೆ?
3: ಇಲ್ಲ.
1: ಹಾಗಿದ್ರೆ ನೀ ಟೊಮೆಟೊ ಸಾರು ಮಾಡುದು ಕಲಿ ಆಯ್ತಾ. ಇನ್ನೊಂದಿನ ನಾನು ನಿಮ್ಮ ಮನೆಗೆ ಊಟಕ್ಕೆ ಬರ್ತೇ ಆಯ್ತಾ. ಹಗ್ಗ ಹಾಸಿದೆ, ಕೋಣ ಮಲಗಿದೆ?
3: ಗೊತ್ತಿಲ್ಲ.
1: ಗುಂಬಳಕಾಯಿ ಆಯ್ತಾ. ಅಜ್ಜಿ ಗುದ್ದಿದರೆ ಮೈ ಎಲ್ಲ ಮಕ್ಕಳು?
3: ಬೆಳ್ಳುಳ್ಳಿ.
1: ಸರಿ ಮಗು. ಬಿಳಿ ಕುದುರೆಗೆ ಹಸಿರು ಬಾಲ?
3: ಮೂಲಂಗಿ.
1: ಸರಿ ಮಗು. ಇವತ್ತಿನ ನಮ್ಮ ಫೋನಿನ ಕಾರ್ಯಕ್ರಮಕ್ಕೆ ಕಾಲ್ ಮಾಡಿ ಒಗಟು ಬಿಡಿಸೋ ಪ್ರಯತ್ನ ಮಾಡಿದ್ಯಾ, ಕಾಲ್ ಮಾಡಿದ್ದಕ್ಕಾಗಿ ನಿನ್ಗೆ ಧನ್ಯವಾದಗಳು.
3: ಧನ್ಯವಾದಗಳು. ಸರ್, ನಾವೊಂದು ಕತೆ ಹೇಳ್ಬಹುದಾ?
1: ಕತೆ ಹೇಳ್ತೀಯ ಮಗು, ಹೇಳು. ಹಾಗಿದ್ರೆ,
3: ರೈತ ಮತ್ತು ಹದ್ದು. ಒಂದು ಊರಿನಲ್ಲಿ ಒಬ್ಬ ರೈತನಿದ್ದ. ಆ ರೈತ ದಿನಾಲೂ ತನ್ನ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ. ಒಮ್ಮೆ ಒಂದು ಹದ್ದು ಒಲೆಯೊಳಗೆ ಸಿಕ್ಕಿಕೊಂಡಿತು. ಅದನ್ನು ರೈತ ನೋಡಿದ. ಹದ್ದಿನ ಸ್ಥಿತಿ ನೋಡಿ ರೈತನಿಗೆ ಕರುಣೆಯೇ ಬಂದಿತು. ಹದ್ದನ್ನು ಬಲೆಯಿಂದ ಬಿಡಿಸಿದ. ಅದು ಸಂತಸದಿಂದ ಹಾರಿ ಹೋಯಿತು. ದೂರ ಊರ ಹೊರಗೆ ರೈತನ ಮನೆ ಇದ್ದಿತು. ಒಮ್ಮೆ ಆತ ಮನೆಯೊಳಗೆ ಕುಳಿತಿದ್ದ. ಅವನ ಮನೆಯ ಗೋಡೆ ಕುಸಿಯುವ ಸ್ಥಿತಿಯಲ್ಲಿತ್ತು. ಆಕಾಶದಲ್ಲಿ ಹಾರುತ್ತಿದ್ದ ಹದ್ದು ಅದನ್ನು ಗಮನಿಸಿತು. ಹದ್ದು ಒಂದು ನಾಣ್ಯವನ್ನು ಹುಡುಕಿ ತಂದಿತು. ರೈತನಿಗೆ ಕಾಣುವಂತೆ ಸ್ವಲ್ಪ ದೂರದಲ್ಲಿ ಇಳಿಸಿತು. ಅದೇನೆಂದು ನೋಡಲು ಆ ರೈತ ಎದ್ದು ಹೊರಗೆ ಬಂದನು. ಆಗ ಗೋಡೆ ಕುಸಿಯಿತು. ಅವನಿಗೆ ಹದ್ದು ಬೇಕೆಂದು ನಾನೇ ಅದನ್ನು ಹಾಕಿದ್ದು ಎಂದು ತಿಳಿಯಿತು. ತನ್ನ ಜೀವ ಉಳಿಸಿದ ಹದ್ದಿನ ಕಡೆಗೆ ಪ್ರೀತಿಯಿಂದ ನೋಡಿದನು. ಅದಕ್ಕೆ ಕೈ ಮುಗಿದನು. ಹದ್ದು ಹರ್ಷದಿಂದ ಮುಗಿಲ ಕಡೆ ಹಾರಿ ಹೋಯಿತು. ಧನ್ಯವಾದಗಳು.
1: ತುಂಬಾ ಖುಷಿ ಆಯ್ತು ಮಗು, ಒಂದು ಚಂದದ ನೀತಿ ಕತೆ ಹೇಳಿದೆ ಆಯ್ತಾ. ನಾವು ಏನ್ ಕೊಡ್ತೀವೋ ಅದು ನಮಗೆ ವಾಪಸ್ ಸಿಕ್ಕಿಯೇ ಸಿಗುತ್ತೆ. ನಾವು ಮಾಡಿದ ಪುಣ್ಯದ ಕೆಲಸ ನಮಗೆ ಜಯ ಸಿಗುವಂಗೆ ಮಾಡುತ್ತೆ, ನಮ್ಮ ಪ್ರಾಣ ಉಳಿಸುತ್ತೆ ಅನ್ನೋ ಒಂದು ಸುಂದರವಾದ ನೀತಿ ಕತೆ ಹೇಳಿದ್ಯಾ. ಇವತ್ತಿನ ಫೋನ್ ಇನ್ ಕಾರ್ಯಕ್ರಮಕ್ಕೆ ಕಾಲ್ ಮಾಡಿ ತುಂಬಾ ಚಂದ ಮಾಡಿ ಮಾತಾಡಿದ್ಯಾ. ಹಾಗೆ ನಮ್ಮ ಪ್ರತಿದಿನ ನಮ್ಮ ರೇಡಿಯೋ ಕುಂದಾಪುರ ಕೇಳ್ತಾ ಇರಾಯ್ತಾ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು.
3: ಧನ್ಯವಾದಗಳು.
1: ಆರಾಧ್ಯ ಪುಟ್ಟ ಕಾಲ್ ಮಾಡಿ ಚಂದ ಮಾಡಿ ಮಾತಾಡಿದಾಳೆ. ಅವಳು ಮಾತು ಹೇಗಿತ್ತು ಅಂತ ಹೇಳಿದ್ರೆ, ಗುಡಿಯಲ್ಲಿರುವ ಶಿಲೆಗಳೆಲ್ಲ ದೇವರಂತೆ, ಗುಣವಿರುವ ಮನುಜರೆಲ್ಲ ಮಕ್ಕಳಂತೆ, ಮಕ್ಕಳಿಗೂ ದೇವರಿಗೂ ಭೇದವಿಲ್ಲ, ಇಬ್ಬರ ಮನದಲ್ಲೂ ಕಪಟವಿಲ್ಲ. ಗುಡಿಯಲ್ಲಿರುವ ಶಿಲೆಗಳೆಲ್ಲ ದೇವರಂತೆ, ಗುಣವಿರುವ ಮನುಜರೆಲ್ಲ ಮಕ್ಕಳಂತೆ ಎನ್ನುವಂತೆ ಈ ಮುದ್ದು ಮುದ್ದಾದ ಮಕ್ಕಳ ಮಾತು ಕೇಳ್ತಾ ಇದ್ರೆ ಅದು ಎಷ್ಟು ಕೇಳ್ತಾ ಇದ್ರು ಕೇಳ್ತಾನೇ ಇರಬೇಕು ಅನ್ಸುತ್ತೆ ಆಯ್ತಾ. ಮಕ್ಕಳೇ, ನಿಮಗೂ ಹೀಗೆ ಮಾತಾಡಬೇಕು, ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಇದ್ರೆ 8073829233 ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮಣ್ಣ ಸುಬ್ಬಣ್ಣನೊಟ್ಟಿಗೆ ಮಾತಾಡಿ ಆಯ್ತಾ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮುದ್ದು ಪುಟಾಣಿಗಳಿಗೆ ಒಂದು ಬಹುಮಾನ ಕೂಡ ಇದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮಕ್ಕಳಿಗೆ ಬಹುಮಾನ ಕೊಡ್ತಾ ಇರೋರು ಯಾರು ಗೊತ್ತಾ ಮಕ್ಕಳೇ? ಸುಪ್ರೀಂ ಆಟೋಮೆಟಿಕ್ ವಾಟರ್ ಲೆವೆಲ್ ಕಂಟ್ರೋಲರ್, ಇದರ ಮಾಲೀಕರಾದ ಗುರುರಾಜ್ ಗಾಣಿಗ ಥಾಟ್ ಪೈಲು ಹೆಮ್ಮಾಡಿ ಇವ್ರ ಕಡೆಯಿಂದ ಒಂದು ಆಕರ್ಷಕವಾದ ಬಹುಮಾನ ಸಿಗುತ್ತೆ ಮಕ್ಕಳೇ. ಹಾಗಿದ್ಮೇಲೆ ತಡ ಮಾಡಬೇಡಿ, ಬೇಗ ಬೇಗ ಕಾಲ್ ಮಾಡಿ, ಕಾಲ್ ಮಾಡಿ ನಿಮ್ಮಣ್ಣ ಸುಬ್ಬಣ್ಣನೊಟ್ಟಿಗೆ ಮಾತಾಡಿ ಅಂತ ಹೇಳ್ತಾ ಈಗ ಒಂದ್ ಕಾಲ್ ಬರ್ತಿತ್ತು. ಯಾರಂತೇಳಿ ಕಾಮಂಗರೆ? ಹಲೋ.
4: ಹಲೋ,
1: ಯಾರಿದು?
4: ನಾನು ಅದ್ವಿಕಾ.
1: ಅದ್ವಿಕಾ, ಎಲ್ಲಿಂದ ಮಾತಾಡ್ತಿರೋದು ಮಗು?
4: ಕಾರ್ಕಳ.
1: ಕಾರ್ಕಳದಿಂದನಾ? ಅದ್ವಿಕನಿಗೆ ಎಷ್ಟನೇ ತರಗತಿಯಲ್ಲಿ ಓದ್ತಾ ಇದೀಯಾ?
4: ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ.
1: 6ನೇ ಕ್ಲಾಸ್? ಅದ್ವಿಕಾ, ನಿಮ್ಗೆ ನಿಮ್ಮ ಮನೆಯಲ್ಲಿ ತುಂಬಾ ಇಷ್ಟ ಯಾರ?
4: ಅಪ್ಪ.
1: ಯಾಕೆ?
4: ಅಪ್ಪ ನಾನು ಹೇಳಿದ್ದನ್ನೆಲ್ಲ ತಗೊಂಡ್ ಬರ್ತಾರೆ. ಅವರು ನಂಗೆ ತುಂಬಾ ತಿಂಡಿ ಎಲ್ಲ ತಂದು ಕೊಟ್ಟಿದ್ದಾರೆ. ಅವರು ನನ್ನನ್ನು ಜಾಸ್ತಿ ಪ್ರೀತಿ ಮಾಡ್ತಾರೆ.
1: ಅಮ್ಮನಿಗಿಂತ ಜಾಸ್ತಿ ಪ್ರೀತಿ ಮಾಡ್ತಾರಾ?
4: ಆ,
1: ಈಗ ನಿಮ್ಮ ಮನೆಯಲ್ಲಿ ನಿಮಗೆ ಇಷ್ಟವಾದ ತಿಂಡಿ ಯಾವುದು?
4: ಚಪಾತಿ.
1: ಚಪಾತಿ? ಚಪಾತಿ ಮಾಡ್ಲಿಕ್ಕೆ ಬರುತ್ತಾ?
4: ಚಪಾತಿ ಮಾಡೋಕೆ ಬರುತ್ತೆ, ಆದ್ರೆ ಅಮ್ಮ ಬೆಂಕಿಯಿಂದ ದೂರ ಇರು ಅಂತಾರೆ.
1: ಹೌದಾ? ಹಾಗಿದ್ರೆ ಚಪಾತಿ ಮಾಡೋದು ಕಲಿ ಆಯ್ತಾ ನೀನು? ನಂಗೆ ಬರುವಾಗ, ನಮ್ಮ ಸ್ಟುಡಿಯೋಗೆ ಬರುವಾಗ ನೀ ಚಪಾತಿ ತಗೊಂಡ್ ಬರ್ಬೇಕಾಯ್ತಾ? ಅದ್ವಿಕಾ, ನಾನ್ ನಿಂಗೆ ಒಂದಿಷ್ಟು ಒಗಟುಗಳನ್ನ ಕೇಳ. ಅಂಗಡಿಯಿಂದ ತರುವುದು, ಮುಂದಿಟ್ಕೊಂಡು ಅಳುವುದು,
4: ಈರುಳ್ಳಿ.
1: ಸರಿ ಮಗು. ಅಂಗಣ್ಣ ಮಂಗಣ್ಣ, ಅಂಗಿ ಬಿಚ್ಕೊಂಡು ನುಂಗಣ್ಣ,
4: ಬಾಳೆಹಣ್ಣು.
1: ಸರಿ ಮಗು. ಈಗ ಅದ್ವಿಕನಿಗೆ ಬೆಸ್ಟ್ ಫ್ರೆಂಡ್ ಯಾರು?
4: ತ್ರಿಷಾ.
1: ತ್ರಿಷಾ? ತ್ರಿಷಾ ಯಾಕೆ ನಿಂಗೆ ಬೆಸ್ಟ್ ಫ್ರೆಂಡ್?
4: ಅವಳ ಮನೆಗೆ ನಾನು ಹೋಗಿದ್ದೆ, ಅವಳು ನನ್ನ ಮನೆಗೆ ಬಂದಿದ್ದಾಳೆ. ಅವಳು ನನಗೆ ತುಂಬಾ ಹೆಲ್ಪ್ ಮಾಡಿದ್ದಾಳೆ ಅದಕ್ಕೆ.
1: ಹೌದಾ? ಈಗ ನೀ ರಜೆಯಲ್ಲಿ ಎಲ್ಲಿಗೆಲ್ಲ ಹೋಗಿದ್ಯಾ?
4: ನಾನು ಸುಬ್ರಹ್ಮಣ್ಯಕ್ಕೆ, ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ, ಕಾರ್ಕಳ ದೇವಸ್ಥಾನಕ್ಕೆ, ಮಾಣಿಕೋಳ ದೇವಸ್ಥಾನಕ್ಕೆ ಹೋಗಿದ್ದೆ.
1: ಹೌದಾ? ಹಬ್ಬಕ್ಕೆಲ್ಲ ಹೋಗಿಲ್ವಾ?
4: ಹಬ್ಬಕ್ಕೆ, ಮಾಣಿಕೋಳ ಹಬ್ಬಕ್ಕೆ ಮಾತ್ರ ಹೋಗಿದ್ದು.
1: ಹೌದಾ? ನಿಂಗೀಗ ಅಮ್ಮ ಮಾಡುವ ತಿಂಡಿಯಲ್ಲಿ ತುಂಬಾ ಇಷ್ಟವಾದ ತಿಂಡಿ ಚಪಾತಿ ಅಂತ ಹೇಳಿದೆ, ಹಾಗೆ ನಿಂಗೆ ಇಷ್ಟ ಇಲ್ಲದ ತಿಂಡಿ ಯಾವ್ದು?
4: ದೋಸೆ.
1: ದೋಸೆ ಅಂದ್ರೆ ನಿಂಗೆ ಇಷ್ಟ ಇಲ್ವಾ? ಈಗ ನಿಮ್ಮನೆಯಲ್ಲಿ ಹೂವಿನ ಗಿಡ ಎಲ್ಲ ನೆಟ್ಟಿದ್ರ? ಎಂತೆಲ್ಲ ಹೂವಿನ ಗಿಡ ಇತ್ತು ನಿಮ್ಮನೆಗೆ?
4: ಮಲ್ಲಿಗೆ, ಗುಲಾಬಿ, ದಾಸವಾಳ.
1: ಈಗ ನಿಂಗೆ ಕಾಡಿನಲ್ಲಿ ವಾಸಿಸುವ ಪ್ರಾಣಿಗಳ ಹೆಸರು ಗೊತ್ತಾ? ಹೇಳ್ ಮಗು, ಎಂತೆಲ್ಲ ಗೊತ್ತು ಹೇಳ?
4: ಸಿಂಹ, ಚಿರತೆ, ಹುಲಿ, ಆನೆ.
1: ವೆರಿ ಗುಡ್. ಈಗ ಮನೆಯಲ್ಲಿ ವಾಸಿಸುವಂತ, ಊರಲ್ಲಿ ಅಂದ್ರೆ ಮನೆಯಲ್ಲಿ ಅಂತ ಹೇಳಿದ್ರೆ ಊರಲ್ಲಿ ವಾಸಿಸುವಂತ ಒಂದಿಷ್ಟು ಪ್ರಾಣಿಗಳ ಹೆಸರು ಹೇಳ್ತೀಯ?
4: ದನ, ಬೆಕ್ಕು, ನಾಯಿ.
1: ಅಷ್ಟೇನಾ? ಈಗ ಪಕ್ಷಿಗಳ ಹೆಸರು ಗೊತ್ತಾ? ಹೇಳ್ ಮಗ್ಗು.
4: ಕೋಳಿ, ಕೋಗಿಲೆ.
1: ಈ ಕೋಗಿಲೆ ನಿಮ್ಮನೆ ಹತ್ರ ಎಲ್ಲ ಬಂದು ಹಾಡತ್ತಾ?
4: ಇಲ್ಲ.
1: ಇಲ್ವಾ? ನಿಮ್ಮನೆಯಲ್ಲಿ ಎಂತೆಲ್ಲ ಹಣ್ಣುಗಳ ಗಿಡ ಇತ್ತು ಮನೆ ಹತ್ರ ಸುತ್ತಮುತ್ತ?
4: ಮಾವಿನ ಮರ, ಸೀತಾಫಲ.
1: ಅಷ್ಟೇನಾ? ಈಗ ಒಗಟುಗಳನ್ನು ಮುಂದುವರಿಸ್ತಾ, ಕಲ್ಲು ಇಲ್ಲದ ಬೆಟ್ಟ, ಮರಳು ಇಲ್ಲದ ಮರುಭೂಮಿ, ಹಾಗಾದ್ರೆ ನಾನ್ ಯಾರು?
4: ತೆಂಗಿನಕಾಯಿ.
1: ತೆಂಗಿನಕಾಯಿ ಅಲ್ಲ ಮಗುವದ, ಭೂಪಟ. ಆಯ್ತಾ? ಒಂದು ಮಡಿಕೆ, ಮಡಿಕೆಯೊಳಗೆ ಕುಡಿಕೆ, ಕುಡಿಕೆಯಲ್ಲಿ ಸಾಗರ.
4: ತೆಂಗಿನಕಾಯಿ.
1: ಸರಿ ಮಗು. ಸಾವಿರ ಮಕ್ಕಳಿಗೆ ಒಂದೇ ಉಡಿದಾರ?
4: ಪೊರಕೆ.
1: ಸರಿ. ಕೈಗೆ ಹಾಕದ ಬಳೆ ಯಾವುದು?
4: ಕೋಡ್ಬಳೆ.
1: ಸರಿ ಮಗ, ತುಂಬಾ ಚಂದ ಮಾಡಿ ಆನ್ಸರ್ ಕೊಟ್ಟಿದ್ಯಾ, ಲೈಕ್ ಮಾಡಿ ಮಾತಾಡಿದ್ಯಾ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಿನ್ಗೆ ಧನ್ಯವಾದಗಳು.
4: ಧನ್ಯವಾದಗಳು ಸರ್. ನಾನೊಂದು ಕತೆ ಹೇಳ?
1: ಕತೆ ಹೇಳ್ತೀಯ? ಹೇಳ್ಕಂಬಂಗಾರೆ.
4: ರಾಜಮಂತು ಮೂರು ಮಂತ್ರಿಗಳು, ಒಂದು ದೊಡ್ಡ ರಾಜನ ಆಸ್ಥಾನ. ಅಲ್ಲಿ ಒಬ್ಬ ರಾಜನಿದ್ದ, ಅವನ ಬಳಿ ಮೂರು ಮಂತ್ರಿಗಳಿದ್ದರು. ಅದರಲ್ಲಿ ಕೆಲವರು ಒಳ್ಳೆಯವರು, ಇನ್ನು ಕೆಲವರು ಕುತಂತ್ರಿಗಳು. ಯಾರು ಹೇಗೆ ಅನ್ನೋದು ರಾಜನ ಮನಸ್ಸಿನಲ್ಲಿ ಒಂದು ದೊಡ್ಡ ಪ್ರಶ್ನೆಯಾಗಿತ್ತು. ಅದಕ್ಕೆ ಅವನು ಯಾರು ಹೇಗೆ ಅಂತ ಪರೀಕ್ಷೆ ಮಾಡೋದಕ್ಕೆ ಒಂದು ದಿನ ಮೂರು ಜನರ ಕೈಯಲ್ಲಿ ಒಂದೊಂದು ಚೀಲವನ್ನು ಕೊಡುತ್ತಾನೆ. ನಮ್ಮ ತೋಟದಲ್ಲಿರುವ ಹಣ್ಣನ್ನು ಆರಿಸಿ ಕೊಯ್ದು ಚೀಲದಲ್ಲಿ ತುಂಬಿಸಿಕೊಂಡು ತರಬೇಕು ಅಂತ ಹೇಳುತ್ತಾನೆ. ಸರಿ ಅಂತ ಮೂರು ಮಂತ್ರಿಗಳು ತೋಟಕ್ಕೆ ಹೋಗುತ್ತಾರೆ. ಮೊದಲನೆಯವನು ತುಂಬಾ ಪ್ರಾಮಾಣಿಕವಾಗಿ ರಾಜರು ಹೇಳಿದ್ದಾರೆ, ಒಳ್ಳೊಳ್ಳೆ ಹಣ್ಣನ್ನು ಆರಿಸಿ ಕೊಯ್ದು ತರಬೇಕು ಅಂತ ಯೋಚಿಸಿ ಅವನು ಕಷ್ಟಪಟ್ಟು ಒಳ್ಳೆ ಹಣ್ಣನ್ನು ಆರಿಸಿ ಕೊಯ್ದು ತನ್ನ ಚೀಲದಲ್ಲಿ ತುಂಬಿಸಿಕೊಳ್ಳುತ್ತಾನೆ. ಎರಡು, ಅವನು ತನ್ನ ಕುತಂತ್ರ ಬುದ್ಧಿ ಸ್ವಲ್ಪ ಉಪಯೋಗಿಸಿ ರಾಜರು ಎಲ್ಲಿ ಪೂರ್ತಿ ನೋಡುತ್ತಾರೆ ಎಂದು ಕೊಳತ ಹಣ್ಣುಗಳನ್ನು, ಹಕ್ಕಿ ತಿಂದಿರುವ ಹಣ್ಣುಗಳನ್ನು, ಹಾಳಾಗಿರುವ ಹಣ್ಣುಗಳನ್ನ ಕೆಳಗೆ ಹಾಕಿಕೊಂಡು ಮೇಲೆ ಮಾತ್ರ ಒಳ್ಳೆಯ ಹಣ್ಣನ್ನು ಚೀಲದಲ್ಲಿ ಹಾಕಿಕೊಳ್ಳುತ್ತಾನೆ. ಮೂರನೆಯವನನ್ನು ಕೇಳುತ್ತೀರಾ? ತುಂಬಾ ಸೋಮಾರಿ ಮತ್ತೆ ಕುತಂತ್ರಿ. ರಾಜರು ಎಲ್ಲಿ ಚೀಲವನ್ನು ಬಿಚ್ಚಿ ನೋಡುತ್ತಾರೆ, ಕಸ ಕಡ್ಡಿ ಮುಳ್ಳುಗಳನ್ನೆಲ್ಲ ಚೀಲದಲ್ಲಿ ತುಂಬಿಸಿಕೊಳ್ಳುತ್ತಾರೆ. ಮೂರು ಜನ ಮಂತ್ರಿಗಳು ತಮ್ಮ ತಮ್ಮ ಚೀಲವನ್ನು ಹೊತ್ತುಕೊಂಡು ಆಸನಕ್ಕೆ ಬರುತ್ತಾರೆ, ರಾಜನ ಮುಂದೆ ಇಡುತ್ತಾರೆ. ರಾಜ ಕುತಂತ್ರಿಗಳಿಗೆ ಪಾಠ ಕಲಿಸಬೇಕು ಅಂತ ಸೇವಕರನ್ನು ಕರೆದು, ನೋಡಿ ಈ ಮೂರು ಮಂತ್ರಿಗಳನ್ನು ಒಂದೊಂದು ಕೋಣೆಯೊಳಗೆ ಹಾಕಿರಿ, ಅವರು ತಂದ ಚೀಲವನ್ನು ಅವರ ಹತ್ತಿರ ಇಡಿ, ನೀವು ಅವರಿಗೆ ಊಟ ಕೊಡಬೇಡಿ, ಅವರು ತಂದ ಹಣ್ಣಿನಲ್ಲೇ ಅವರು ಹೊಟ್ಟೆ ತುಂಬಿಸಿಕೊಳ್ಳಲಿ ಅಂತ ಹೇಳುತ್ತಾನೆ. ಸರಿ ಅಂತ ಸೇವಕರು ಹಾಗೆ ಮಾಡುತ್ತಾರೆ. ಅದರಲ್ಲಿ ತುಂಬಾ ಪ್ರಾಮಾಣಿಕತೆಯಿಂದ ಒಳ್ಳೆ ಹಣ್ಣನ್ನು ಆರಿಸಿ ತಂದವನು ಅದನ್ನೇ ತಿಂದು ತುಂಬಾ ಆರೋಗ್ಯವಂತನಾಗಿ ಬರುತ್ತಾನೆ. ಕೊಳದ ಹಣ್ಣನ್ನು ತಿಂದವನು ಅದೇ ಹಣ್ಣನ್ನು ತಿಂದು ರೋಗಿಯಾಗಿ ಹೊರಗಡೆ ಬರುತ್ತಾನೆ. ಬರಿ ಕಸ ಕಡ್ಡಿ ಮುಳ್ಳನ್ನು ತಂದವನು ಅದನ್ನು ತಿನ್ನೋಕಾಗದೆ ಹೊಟ್ಟೆ ಹಸಿವಿನಿಂದ ನಿಂತ್ರಾಣನಾಗಿ ಹೊರಗಡೆ ಬರುತ್ತಾನೆ. ಇದರ ನೀತಿ, ಒಳ್ಳೆ ಕೆಲಸಕ್ಕೆ ಒಳ್ಳೆ ಪ್ರತಿಫಲ, ಕೆಟ್ಟ ಕೆಲಸಕ್ಕೆ ಕೆಟ್ಟ ಪ್ರತಿಫಲ.
1: ತುಂಬಾ ಖುಷಿ ಆಯ್ತಾಯ್ತಾ, ಒಂದು ಚಂದದ ನೀತಿ ಕತೆ ಹೇಳಿದ್ಯಾ, ಹಾಗೆ ಒಗಟುಗಳನ್ನು ಬಿಡಿಸಿದ್ಯಾ. ಹೀಗೆ ನಮ್ಮ ರೇಡಿಯೋ ಕುಂದಾಪುರ ಕೇಳ್ತಾ ಇರಾಯ್ತಾ? ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು.
4: ಧನ್ಯವಾದಗಳು.
1: ಅದ್ವಿಕಾ ಪುಟ್ಟಿ ಕಾಲ್ ಮಾಡಿದಳು, ತುಂಬಾ ಚಂದ ಮಾಡಿ ಮಾತಾಡಿದಳಲ್ದ. ಮಕ್ಕಳೇ, ನಿಮ್ಗೂ ಹಿಂಗೆ ಮಾತಾಡಬೇಕು ಅಂತ ಇದ್ರೆ ನಮ್ಮ ಕಾರ್ಯಕ್ರಮಕ್ಕೆ ಕಾಲ್ ಮಾಡಿ ಆಯ್ತಾ? ಮುದ್ದು ಮುದ್ದಾಗಿ ಮಾತಾಡುವ ಮುದ್ದು ಮನಸ್ಸಿನ ಮುದ್ದು ಕಂದ ಮಗಳ ಮಾತಿನ ಲಟಪಟಿ ಇಂದಿನ ಒಗಟು ಬಿಡಿಸುವ ಕಾರ್ಯಕ್ರಮದಲ್ಲಿ. ಮಕ್ಕಳೇ, ನಿಮಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಇದ್ರೆ 8073829233 ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮಣ್ಣ ಸುಬ್ಬಣ್ಣನೊಟ್ಟಿಗೆ ಮಾತಾಡಿ. ಮಕ್ಕಳೇ, ನಿಮ್ಮ ಮಾತುಗಳಿಗೆ ಮಾತಿನ ತೋರಣ ನಮ್ಮ ರೇಡಿಯೋ ಕುಂದಾಪುರದ ಚಿನ್ನರ ಚಿಲಿಪಿಲಿ. ಇದು ಮುದ್ದು ಕಂದಮ್ಮಗಳ ಮಾತಿನ ಮಂಟಪ. ಮಕ್ಕಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ನಿಮ್ಗೆ ಬಹುಮಾನ ಕೊಡ್ತಾ ಇರುವವರು ಸುಪ್ರೀಂ ಆಟೋಮೆಟಿಕ್ ವಾಟರ್ ಲೆವೆಲ್ ಕಂಟ್ರೋಲರ್, ಇದರ ಮಾಲೀಕರಾದ ಗುರುರಾಜ್ ಗಾಣಿಗ ತೋಟ್ಪೈಲು ಹೆಮ್ಮಾಡಿ ಇವ್ರ ಕಡೆಯಿಂದ. ಮಕ್ಕಳೇ, ಕಾಲ್ ಮಾಡಿ ನಿಮ್ಮಣ್ಣ ಸುಬ್ಬಣ್ಣನೊಟ್ಟಿಗೆ ಮಾತಾಡಿ, ಹರಟೆ ಹೊಡೆಯಿರಿ, ಹಾಗೆ ನಿಮ್ಗೆ ಏನ್ ಗೊತ್ತೋ ಅದನ್ನ ನನಗೆ ಹೇಳಿ ಆಯ್ತಾ? ಈ ಕಾರ್ಯಕ್ರಮದಲ್ಲಿ ಕಾಲ್ ಮಾಡಿ ತುಂಬಾ ಚಂದ ಮಾಡಿ ಮಾತಾಡಿ ಕಂಬ. ಹಂಗೆ ಹೇಳ್ತಾ ಇರುವಾಗ್ಲೇ ಈಗ ಒಂದ್ ಕಾಲ್ ಬತ್ತಿತ್ತು, ಯಾರಂತ ಹೇಳಿ ಕಾಮಂಗರಲ್ದ. ಹಲೋ.
5: ಹಲೋ,
1: ಯಾರಿದು?
5: ಪಂಚಮಿ.
1: ಪಂಚಮಿ, ಎಲ್ಲಿಂದ ಮಗು?
5: ನಾವು ಕೋಣಕಿ ಹಾಸನ ಬೇರಿಂದ ಮಾತನಾಡ್ತಿದ್ದೇವೆ.
1: ಹೌದಾ? ಪಂಚಮಿಗೆ ಎಷ್ಟನೇ ತರಗತಿಯಲ್ಲಿ ಓದ್ತಾ ಇದ್ಯಾ?
5: ಐದ್ ಪಾಸ್ ಆರು.
1: ಐದ್ ಪಾಸ್ ಆರಾ? ಪಂಚಮಿ, ನಿನ್ಗೆ ನಿನ್ ಕ್ಲಾಸ್ ಅಲ್ಲಿ ದಿ ಬೆಸ್ಟ್ ಫ್ರೆಂಡ್ ಅಂತ ಹೇಳಿದ್ರೆ ಯಾರ?
5: ಐಶ್ವರ್ಯ.
1: ಐಶ್ವರ್ಯನೇ? ಯಾಕೆ ನಿಂಗ್ ಐಶ್ವರ್ಯನೇ ಇಷ್ಟ?
5: ಅಂದ್ರೆ ಒಂಚೂರು ಕ್ಲೋಸ್ ಆಗಿರ್ತಾಳೆ, ಈಗ ಕೇಳಿದ ನೋಟ್ಸ್ ಎಲ್ಲ ಕೊಡ್ತಾಳೆ.
1: ಹೌದಾ? ನಿಮ್ಗೆ ಈಗ ತುಂಬಾ ಇಷ್ಟವಾದ ಟೀಚರ್ ಯಾರು ನಿಮ್ ಕ್ಲಾಸ್ ಟೀಚರ್ ಅಲ್ಲಿ?
5: ಕ್ಲಾಸ್ ಟೀಚರ್ ಅಲ್ಲಿ ಸುಪ್ರೀತಾ ಟೀಚರ್.
1: ಹೌದಾ? ಅವ್ರು ಯಾವ ಸಬ್ಜೆಕ್ಟ್ ಪಾಠ ಮಾಡ್ತಾರೆ?
5: ಮೊದ್ಲು ಇಂಗ್ಲಿಷ್ ಮಾಡ್ತಾ ಇದ್ರು.
1: ಹೌದಾ? ಈಗ?
5: ಈಗ ಅವ್ರು ಶಾಲೆ ಬಿಟ್ಟು ಹೋಗಿದ್ದಾರೆ.
1: ಹೌದಾ? ಈಗ ಪಂಚಮಿ, ನಿನ್ಗೆ ಒಂದಿಷ್ಟು ಒಗಟುಗಳನ್ನು ಕೇಳ್ತಾ ಹೋಗ್ತೆ, ನೀನ್ ಆನ್ಸರ್ ಕೊಡ್ಬೇಕಾಯ್ತಾ? ನೀನೀಗ ರಜೆಯಲ್ಲೆಲ್ಲ ಎಲ್ಲಿ ಹೋಗಿದ್ಯಾ?
5: ಹೋಗಿಲ್ಲ, ಇನ್ನು ಮುಂದೆ ಹೋಗ್ಬೇಕು.
1: ಹೌದಾ? ಈಗ ಏನಂತ ಹೇಳಿದ್ರೆ, ಮೇಲೆ ಹಸಿರು, ಒಳಗೆ ಕೆಂಪು, ತಿಂದರೆ ತಂಪು.
5: ಕಲ್ಲಂಗಡಿ ಹಣ್ಣು.
1: ಸರಿ ಮಗು. ಕಿರಿ ಮನೆಗೆ ಚಿನ್ನದ ಬೀಗ.
5: ಮೂಗುತಿ.
1: ಕಪ್ಪೆ ಮುಟ್ಟದ ಕೈಲಾಸದ ನೀರು.
5: ಗೊತ್ತಿಲ್ಲ.
1: ಅದು ಎಳೆನೀರು ಅಂತ ಹೇಳ್ತಾರಲ್ಲ, ಬೊಂಡ. ಅದಾಯ್ತಾ? ಸಾವಿರ ಗಿಳಿಗಳಿಗೆ ಒಂದೇ ಕೊಕ್ಕು.
5: ಸಾವಿರ ಗಿಳಿಗಳಿಗೆ
1: ಒಂದೇ ಕೊಕ್ಕು.
5: ಹಿಡಿಸುಡಿ.
1: ಅದು ಬಾಳೆ ಕೊನೆ. ಆಯ್ತಾ ಮಗು? ಈಗ ಪಂಚಮಿಗೆ ಮನೆಯಲ್ಲಿ ಅಮ್ಮ ಮಾಡುವ ಇಷ್ಟವಾದ ತಿಂಡಿ ಯಾವುದು?
5: ಪಲಾವ್.
1: ಪಲಾವಾ? ಈಗ ನಿನ್ಗೆ ಜಾಸ್ತಿ ಇಷ್ಟ ಯಾರ, ಅಮ್ಮನ ಪಪ್ಪನ?
5: ಅಮ್ಮ.
1: ಅಮ್ಮನ? ಯಾಕೆ ನಿಂಗೆ ಅಮ್ಮ ಇಷ್ಟ?
5: ಹೇಳಿದ್ದನ್ನೆಲ್ಲ ಕೊಡಿಸ್ತಾಳೆ. ಹೇಳಿ ತಿಂಡಿನೆಲ್ಲ ಮಾಡ್ತಾಳೆ.
1: ಓ, ಹಾಗಾಗಿ ನಿಂಗೆ ಅಮ್ಮ ಇಷ್ಟ. ಪಪ್ಪ ನೀನು ಎಲ್ಲೂ ಕರ್ಕೊಂಡು ಹೋಗಲ್ವಾ?
5: ಪಪ್ಪ ಇಲ್ಲ ನನಗೆ.
1: ಸಾರಿ ಮಗು. ಸಾವಿರ ಮಕ್ಕಳಿಗೆ ಒಂದೇ ಉಡಿದಾರ?
5: ಹಿಡಿಸುಡಿ.
1: ಹಾ ಸರಿ. ಸುಟ್ಟ ಹೆಣ ಮತ್ತೆ ಸುಡುತ್ತಾರೆ?
5: ಇದ್ದಿಲು.
1: ಸರಿ, ವೆರಿ ಗುಡ್. ಇವತ್ತಿನ ನಮ್ಮ ಫೋನಿನ ಕಾರ್ಯಕ್ರಮಕ್ಕೆ ಕಾಲ್ ಮಾಡಿ ಒಗಟು ಬಿಡಿಸುವ ಪ್ರಯತ್ನದ ಜೊತೆಗೆ ತುಂಬಾ ಚಂದ ಮಾಡಿ ಮಾತಾಡಿದ್ಯಾ. ನಂಗಂತೂ ತುಂಬಾ ಖುಷಿ ಆಯ್ತು ಮಗು. ಹಿಂಗೆ ನಮ್ಮ ರೇಡಿಯೋ ಕುಂದಾಪುರ ಕೇಳ್ತಾ ಇರಾಯ್ತಾ?
5: ನಾನು ಹಳ್ಳಿ ಭಾಷೆಯಲ್ಲಿ ಮಾತಾಡ್ಬಹುದಾ?
1: ಮಾತಾಡ್ತೀಯಾ, ಮಾತಾಡ್ಕಂಬ.
5: ಏ ಗಂಗ್ಯಾ, ಈ ಸಲ ಎಂತ ಧಾನ್ಯ ಹಾಕ್ಲಿಯನ? ಹಾಕಿನ ಪದ್ದುವ ಉದ್ದ ಚೊಲ್ಲಿದೆ, ಪಡು ಬೈಲ ಇಪ್ಪತ್ತ ನೀ ನೆಲಗಡ್ಲೆ ಹಾಕಿದೆ, ನೀನಂತ ಹಾಕ್ಲೇನ? ನಾನ ತಗ್ಗಿನ ಬೈಲ್ ಗುಮ್ಮಿ ಹತ್ರ ಉದ್ದ ಹಾಕಿನ, ಮಳಿಗೆ ಎಲ್ಲ ಕೊಳ್ತೋಯ್ತ. ನಂದು ಹಂಗೆಯ ಚೂರ್ ಚೂರ್ ಹಾಳೈತ, ಈಗ ಗೆದ್ದಿ ಕಾಂಬುಕೆ ಅಡಿಯ ಮರ ಐತಿ, ಫುಲ್ಲು ಹುಲ್ಲುಟ್ಟಿತ. ಮಳಿ ಬಂತಾ ಇಲ್ಲಿಯಾ? ನಂಗ್ ಒಂದ್ ಬ್ಯಾಜರಿಲ್ಲ, ನಂಗೆ ಈ ಸತಿ ಬ್ಯಾಸಾಯಿ ಒಳ್ಳೆ ಆಯ್ತು, ಧಾನ್ಯ ಎಲ್ಲ ಕೊಳ್ತೋಯ್ತು. ಕಾಣ್ಕ ಇನ್ನೆಂತ ಮಾಡುದಂದಳಿ ಕಾಣ್ಕ. ನಿನ್ ಗಂಡ ಕೇಶವ ಮನೆಗಿದ್ನ ಅಲ್ಲಿಯನ? ಸುಮ್ನೆ ಮನೆಗೆ ಐಕಂಕಿಂತ ಇನ್ನೆಂತದಾದ್ರು ನೋಡು ಕೇಳು ಕತಿಲ್ಯನ? ಕಚ್ಚಿಗೆ ಆಗ್ತೌದ ಸುಮ್ನೆ ಗೆದ್ದಿನೆಲ್ಲ ಹೊಡ್ಕೊಡುದಿ ಅಂತ ಕೇಳ. ಧನ್ಯವಾದಗಳು.
1: ತುಂಬಾ ಖುಷಿ ಆಯ್ತು ಮಗ, ನಮ್ಮ ಕುಂದಾಪುರ ಕನ್ನಡದ ಮಾತುಕತೆ ತುಂಬಾ ಚಂದ ಮಾಡಿ ಹೇಳಿದ್ಯಾಯ್ತಾ? ಹೀಗೆ ನಮ್ಮ ರೇಡಿಯೋ ಕುಂದಾಪುರ ಕೇಳ್ತಾ ಇರಾಯ್ತಾ? ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಿನ್ಗೆ ಧನ್ಯವಾದಗಳು.
5: ಥ್ಯಾಂಕ್ ಯು.
1: ಪಂಚಮಿ ಪುಟ್ಟಿ ಕಾಲ್ ಮಾಡಿ ತುಂಬಾ ಚಂದ ಮಾಡಿ ಮಾತಾಡಿದಾಳೆ. ಅವಳು ಮಾತುಗಳನ್ನು ಕೇಳ್ತಾ ಇದ್ರೆ ನನಗೂ ನಮ್ಮ ಮನೆಯ ಪುಟಾಣಿಯೊಂದು ಯಾವಾಗಲೂ ಒಂದು ಹಾಡನ್ನು ಹೇಳ್ತಾ ಇರೋದು ನೆನಪಾಯ್ತಾಯ್ತಾ? ಅವಳ ಹೆಸರು ಪದ್ದು, ಬುದ್ಧಿ ಇಲ್ಲ ಪೆದ್ದು, ಮನೆಯಲ್ಲೆಲ್ಲ ಮುದ್ದು, ತಿನ್ನುವುದೆಲ್ಲ ಕದ್ದು, ಒಮ್ಮೆ ಸಿಕ್ಕಿ ಬಿದ್ದು, ಬಿತ್ತು ನಾಲ್ಕು ಗುದ್ದು. ಹೌದು, ಈ ಮುದ್ದು ಕಂದಮ್ಮಗಳ ಮಾತಿಗೆ ಪೆದ್ದು ಪೆದ್ದಾಗಿ ಕುಳಿತಿದ್ದೇನೆ ನಾನು, ನಿಮ್ಮಣ್ಣ ಸುಬ್ಬಣ್ಣ. ಮಕ್ಕಳೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾ? 8073829233 ಈ ನಂಬರ್ಗೆ ಕಾಲ್ ಮಾಡಿ ಮಾತಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಲ್ ಮಾಡಿ ಮಾತಾಡುವ ಪುಟಾಣಿಗಳಿಗೆ ಒಂದು ಬಹುಮಾನ ಕೂಡ ಇದೆ ಆಯ್ತಾ? ಬಹುಮಾನ ಯಾರು ಕೊಡ್ತಾ ಇದ್ದಾರೆ ಗೊತ್ತಾ ಮಕ್ಕಳೇ? ಸುಪ್ರೀಂ ಆಟೋಮೆಟಿಕ್ ಕಂಟ್ರೋಲರ್ ಇದರ ಮಾಲೀಕರಾದ ಗುರುರಾಜ್ ಕಾಣಿಗ ಥಾಟ್ ಪೈಲು ಹೆಮ್ಮಾಡಿ ಇವ್ರ ಕಡೆಯಿಂದ ಒಂದು ಬಹುಮಾನ ಸಿಗುತ್ತೆ. ಹಾಗಿದ್ಮೇಲೆ ಬೇಗ ಬೇಗ ಕಾಲ್ ಮಾಡಿ ಮಕ್ಕಳೇ, ಕಾಲ್ ಮಾಡಿದ್ರೆ ಸಾಲದು. ನಿಮ್ಮಣ್ಣ ಸುಬ್ಬಣ್ಣನೊಟ್ಟಿಗೆ ಮನಸ್ಸು ಬಿಚ್ಚಿ ಬಾಯಿ ತುಂಬ ಪ್ರೀತಿಯಿಂದ ಎರಡು ಮಾತಾಡಿಕಂಬ ಅಂತ ಹೇಳ್ತಾ ಈಗ ಒಂದು ಕಾಲ್ ಬತ್ತಿತ್ತು. ಯಾರಂತೇಳಿ ಕಾಂಬಂಗಾರೆ? ಹಲೋ.
6: ಹಲೋ,
1: ಯಾರಿದು?
6: ಅನನ್ಯ ಗಾಣಿಗ ಕಟ್ಬಾಲ್ತೂರ್.
1: ಕಟ್ಬಾಲ್ತೂರಿಂದ ಅನನ್ಯ ಗಾಣಿಗ. ಅನನ್ಯ, ನಿನ್ಗೆ ಒಗಟುಗಳಂತ ಹೇಳಿದ್ರೆ ತುಂಬಾ ಇಷ್ಟನಾ?
6: ಹಾ, ತುಂಬಾ ಇಷ್ಟ.
1: ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಿಂಗೆ ಒಂದಿಷ್ಟು ಒಗಟುಗಳನ್ನು ಕೇಳ್ತಾ ಆಯ್ತಾ?
6: ಹಾ.
1: ಈಗ ನೀನು ಅದಕ್ಕೆ ಆನ್ಸರ್ ಕೊಡ್ತಾ ಹೋಗ್ಬೇಕ, ಹಾಗೆ ಮಧ್ಯೆ ಒಂದಿಷ್ಟು ಮಾತುಕತೆ ಮಾಡು ಆಯ್ತಾ? ಅನನ್ಯ, ನಿನಗೀಗ ಓದುದು ಅಂತ ಹೇಳಿದ್ರೆ ತುಂಬಾ ಇಷ್ಟನಾ ಕಷ್ಟನಾ?
6: ತುಂಬಾ ಇಷ್ಟ.
1: ಹೌದಾ? ಎಷ್ಟನೇ ತರಗತಿಯಲ್ಲಿ ಓದ್ತಾ ಇದ್ದೀ? ಈಗ
6: 10ನೇ ತರಗತಿಯಲ್ಲಿ ಓದ್ತಾ ಇದ್ದೆ.
1: ಹೌದಾ? ಈಗ ಹಸಿರು ಕೋಲಿಗೆ ಮುತ್ತಿನ ತುರಾಯಿ?
6: ಜೋಳದ ತೆನೆ.
1: ವೆರಿ ಗುಡ್. ಊರಿಗೆಲ್ಲ ಒಂದೇ ಕಂಬಳಿ?
6: ಆಕಾಶ.
1: ಈಗ ಅನನ್ಯ ಮೊಬೈಲ್ ತುಂಬಾ ನೋಡ್ತಾಳಂತೆ, ಹೌದಾ?
6: ಇಲ್ಲ, ಮೊಬೈಲ್ ನೋಡುದಿಲ್ಲ.
1: ಹೌದಾ? ಈಗ ಪರಿಸರ ಅಂತ ಹೇಳಿದ್ರೆ ನಿಂಗೆ ಏನ್ ನೆನಪಾಗತ್ತೆ?
6: ಪರಿಸರ ಅಂದ್ರೆ ನಂಗ್ ತುಂಬಾ ಇಷ್ಟ, ಮರ ಗಿಡ ಪ್ರಾಣಿ ಪಕ್ಷಿ ಎಲ್ಲವೂ ಇಷ್ಟ. ಆದ್ರೆ ಈಗ ಸ್ವಲ್ಪ ಪರಿಸರ ಮಲಿನ ಆಗ್ತಿತ್ತು, ಯಾಕಂದ್ರೆ ಎಲ್ಲ ಪ್ಲಾಸ್ಟಿಕ್ ಬಿಸಾಕ್ತ್ರ, ಅದೆಲ್ಲ ಮಾಡುಕಾಗ. ಆ ಪ್ಲಾಸ್ಟಿಕ್ ಬಿಸಾಕುದನ್ನೆಲ್ಲ ತಡೆಗಟ್ಟು ನಾನೊಬ್ಳ ಕೈಯಾಗಾತಿಲ್ಲ, ಎಲ್ಲರೂ ಸೇರಿ ಸಪೋರ್ಟ್ ಮಾಡಿದ್ರೆ ಮಾತ್ರ ಅದನ್ನೆಲ್ಲ ತಡೆಗಟ್ಟುಕಾಗ್ತ.
1: ವೆರಿ ಗುಡ್ ಮಗು. ಯಾಕಂತ ಹೇಳಿದ್ರೆ ಒಂದ್ ಕೈ ತಟ್ಟಿದ್ರೆ ಚಪ್ಪಾಳೆ ಆಗಲ್ಲ ಆಯ್ತಾ? ನಮ್ಮಂತವ್ರು ಎಲ್ಲರೂ ಕೈ ಜೋಡಿಸಿದಾಗ ಮಾತ್ರ ನಮ್ಮ ಪರಿಸರವನ್ನ ಸುಂದರವಾಗಿ ಇಡ್ಬಹುದು ಅಲ್ದಾ? ಈಗ ಅಟ್ಟದ ಮೇಲೆ ಪುಟ್ಟ ಲಕ್ಷ್ಮಿ
6: ಕುಂಕುಮ.
1: ಕಣ್ಣಿಗೆ ಕಾಣುವುದಿಲ್ಲ, ಕೈಗೆ ಸಿಗುವುದಿಲ್ಲ, ಗಾಳಿ ಆಯ್ತಾ? ಒಂಟಿ ಕಾಲಿನ ಕುಂಟ ನಾನು ಯಾರು?
6: ಬುಗುರೆ.
1: ವೆರಿ ಗುಡ್ ಅನನ್ಯ. ಈಗ ಅನನ್ಯ ಫ್ರೀ ಇದ್ದವಾಗ ಎಂತ ಮಾಡ್ತೀಯಾ?
6: ನಾನು ಯಕ್ಷಗಾನ ಮಾಡ್ತೆ.
1: ಹೌದಾ? ಯಕ್ಷಗಾನ ಕಲಿತಿದ್ಯಾ?
6: ಹಾ, ನಾನು ಯಕ್ಷಗಾನದಲ್ಲಿ ತುಂಬಾ ವೇಷ ಮಾಡಿದೆ.
1: ವೆರಿ ಗುಡ್ ಅನನ್ಯ. ನಿಮ್ಗೆ ಈಗ ಯಕ್ಷಗಾನಕ್ಕೆ ಪ್ರೇರಣೆ ಯಾರು?
6: ಯಕ್ಷಗಾನಕ್ಕೆ ಪ್ರೇರಣೆ ನನ್ನ ಪಪ್ಪ, ಅವ್ರು ಜಗನ್ನಾಥ ಗಾಣಿಗ ಅಂತ, ಅವರು ಹವ್ಯಾಸಿ ಯಕ್ಷಗಾನ ಕಲಾವಿದ್ರು.
1: ಹೌದಾ? ನಿನ್ ಗುರುಗಳು ಯಾರು? ಯಕ್ಷಗಾನ ಕಲಾವಿದೆ ಆಗ್ಬೇಕಂತ ಒಂದ್ ಗುರುಗಳು ಬೇಕಲ್ಲ, ನಿನ್ನ ಗುರುಗಳು ಯಾರು?
6: ನಂಗ್ ಮೊದಲಿಗೆ ಗುರುಗಳದ್ ನವೀನ್ ಕೋಟ, ಸಂಘದಲ್ಲಿ ಕಲ್ತದ್ ನಾನು ಫಸ್ಟ್. ಅವ್ರ ಇಲ್ಲಿ ಶಂಕರಪ್ಪನ್ ಕೋಡ್ಲಲ್ಲಿ ಯಕ್ಷಗಾನ ಸಂಘ ಮಾಡಿರು, ಅಲ್ಲ ಫಸ್ಟ್ ಕಲ್ತದ್ದ. ಕಡೆಗ್ ಶಾಲೆಗೆ ಹೋಗ್ ಶುರು ಮಾಡಿದ್ರ ಮೇಲೆ ಶಾಲೆಯಲ್ಲಿ ಪ್ರಸಾದ್ ಕುಮಾರ್ ಮುಗಿಬೆಟ್ಟ ಅಂತ ಅವ್ರಲ್ಲಿ ಕಲ್ತದ್ದ.
1: ಹೌದಾ? ಈಗ ನಮ್ಮ ಕಾರ್ಯಕ್ರಮದಲ್ಲಿ ಒಂದ್ ಯಕ್ಷಗಾನದ ಜಲಕ್ ಹೇಳ್ತೀಯಾ?
6: ಹಾ, ಅಡ್ಡಿಲ್ಲ
1: ಹೇಳ್ ಮಗು.
6: ಈಗ ದೇವಿ ಮತ್ಮಿಯಲ್ಲಿ ವಿದ್ಯುನ್ಮಾಲಿ ಬಗ್ಗೆ ಹೇಳುದ. ಓಹೋಯ್, ಮೆರೆಯುತ್ತಿರುವ ಈ ಪಾತಾಳ ಲೋಕದ ಧನುಜ ಸಾಮ್ರಾಟನಾಗಿ ವಿಜೃಂಭಿಸುತ್ತಿರುವ ಈ ವಿದ್ಯುನ್ಮಾಲಿಯ ಹೆಸರನ್ನು ಕೇಳಿದರೆ ಸಮಸ್ತ ಲೋಕಗಳು ತಲ್ಲಣಿಸುತ್ತವೆ. ಎಂದಿನಂತೆ ಓಲಗ ಶಾಲೆಯನ್ನು ಬಂದು ಸೇರಿದ ಹಾಗಾಗಿದೆ. ವಿಶೇಷವೇನಾದರೂ ಇದ್ದರೆ ಸಭೆಗೆ ಬರಲಿ ನೋಡೋಣ. ಅಲ್ಲಿಗೆ ದೂತನ ಆಗಮನ. ದೂತ ಬಳಿರಿ ಶಹಬಾಸ್, ಎಂತಹ ಸುವಾರ್ತೆಯನ್ನು ಹೊತ್ತು ತಂದೆ. ಇದು ನನ್ನ ಪಾಲಿನ ಸೌಭಾಗ್ಯ ವಿಶೇಷವೇ ಸರಿ. ದೈತ್ಯಕುಲ ಸಾಮ್ರಾಜ್ಞಿಯಾದ ದಿದದೇವಿಯ ಸುಕುಮಾರಿ ಮಾಲಿನಿಯನ್ನು ವರಿಸುವುದು ನನ್ನ ಸುಕೃತ ಫಲ ಖಂಡಿತ. ಹಾಗಾಗಿ ದೈತ್ಯ ದಿಬ್ಬಣ ಸಿದ್ಧವಾಗಿದೆ, ನಡೆಯೋಣ ಶೋಣಿತದತ್ತ. ಅಲ್ಲಿಗೆ ಶೋಣಿತಾಪುರಕ್ಕೆ ಹೋಗಿ ದಿಬ್ಬಣ ಸಮೇತರಾಗಿ ಬಂದು ದಿದಿದೇವಿಯ ಸುಕುಮಾರಿ ಮಾಲಿನಿಯನ್ನು ಸಂಭ್ರಮದಿಂದ ವರಿಸಿ ಬಹುಕಾಲ ಕಳೆದು ಹೋಯಿತು. ನಮ್ಮ ದಾಂಪತ್ಯದ ಫಲರೂಪವೆಂಬಂತೆಯೇ ಮಗನೋರ್ವ ಜನಿಸಿದ್ದಾನೆ. ಹುಟ್ಟಿದ ಮಗ ಮಹಿಷರೂಪಿಯಾದರೂ ಜಾಣನಾಗಿ ಬೆಳೆಯುತ್ತಿದ್ದಾನೆ. ನನ್ನ ಗುರಿ ಏನಿದ್ದರೂ ಸ್ವರ್ಗವನ್ನು ಸೆಳೆಯುವುದು. ಯಾರಲ್ಲಿ ವೀರ ಸೇನಾಪತಿಗಳು, ಹೀಗೆ ಬನ್ನಿ. ವೀರ ಸೇನಾಪತಿಗಳ ಆಗಮನ. ವೀರ ಸೇನಾಪತಿಗಳೇ, ನಮ್ಮ ಬದ್ಧ ವೈರಿಗಳಾದ ಆ ಸುರನನ್ನು ಬಗ್ಗುಬಡಿದು ದೇವ ಸಿಂಹಾಸನವನ್ನು ವಶಪಡಿಸಿಕೊಳ್ಳಬೇಕೆನ್ನುವುದು ನನ್ನ ಬಹುಕಾಲದ ಹುಂಗನಸು. ಹಾಗಾಗಿ ಇನ್ನು ತಡ ಮಾಡುವುದಲ್ಲ, ದೈತ್ಯ ಸೇನಾಬಲವನ್ನು ಕೂಡಿಕೊಂಡು ಸ್ವರ್ಗಕ್ಕೆ ಮುತ್ತಿಗೆ ಹಾಕೋಣ. ಸ್ವರ್ಗಕ್ಕೆ ಮುತ್ತಿಗೆ ಹಾಕುವಾಗ ದೇವೇಂದ್ರನು ಮತ್ತು ವಿದ್ಯುನ್ಮಾಲಿಯ ಮುಖ್ಯಮುಖಿ. ಎಲ್ಲ ದೇವೇಂದ್ರ, ಸಹಜವಾಗಿ ಹಿರಿತಾಯಿಯ ಮಕ್ಕಳಾದ ನಮಗೆ ಸಿಗಬೇಕಾದ ಸುರಗದ್ದುಗೆಯನ್ನು ಏರಿ ಮೆರೆಯುತ್ತಿರುವೆಯಲ್ಲ. ಒಳ್ಳೆಯ ಮಾತಿನಲ್ಲಿ ಹೇಳ್ತೇನೆ, ಸ್ವರ್ಗವನ್ನು ಬಿಟ್ಟು ಶರಣಾಗು. ಅಲ್ಲಿಗೆ ವಿದ್ಯುನ್ಮಾಲಿ ದೇವೇಂದ್ರನನ್ನು ಸೋಲಿಸುತ್ತಾನೆ. ಆಗ ಯಕ್ಷನೆಂಬ ರಾಕ್ಷಸ ಮೋಸದಿಂದ ಬಂದು ವಿದ್ಯುನ್ಮಾಲಿಯನ್ನು ಮರಣ ಮಾಡುತ್ತಾನೆ. ಧನ್ಯವಾದಗಳು.
1: ವೆರಿ ಗುಡ್ ಅನನ್ಯ, ತುಂಬಾ ಖುಷಿ ಆಯ್ತು. ಇದೇ ರೀತಿ ನಿನ್ನ ಯಕ್ಷಗಾನ ಕಲೆ ಮುಂದುವರಿಯಲಿ, ಅದನ್ನ ಚೆನ್ನಾಗಿ ಅಭ್ಯಾಸ ಮಾಡು, ಮುಂದೊಂದು ದಿನ ಕೀರ್ತಿ ಹೆಸರು ನಿಂಗೆ ಸಿಗ್ಲಿ ಅನ್ನೋದೇ ನನ್ನ ಆಶಯ. ಆಯ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಿನ್ಗೆ ಧನ್ಯವಾದಗಳು.
6: ಧನ್ಯವಾದಗಳು.
1: ಪ್ರಿಯ ಕೇಳುಗರೆ, ಇಷ್ಟೊತ್ತು ಚಿನ್ನರ ಚಿಲಿಪಿಲಿ ಹಲೋ ಪುಟ್ಟ ಪುಟ್ಟಿ ಮಕ್ಕಳಿಗಾಗಿ ಕಾರ್ಯಕ್ರಮದಲ್ಲಿ ಒಗಟುಗಳನ್ನು ಬಿಡಿಸುವಂತ ಕಾರ್ಯಕ್ರಮ ಕೇಂದ್ರ ಅಲ್ದ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಮಕ್ಕಳಿಗೂ ನಿಮ್ಗೆ ರೇಡಿಯೋ ಕುಂದಾಪುರದ ಕಡೆಯಿಂದ ಧನ್ಯವಾದಗಳನ್ನು ಹೇಳ್ತಾ, ಮಕ್ಕಳೇ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಿಮ್ಗೆ ಒಂದು ಬಹುಮಾನ ಕೂಡ ಇದೆ. ಆಯ್ತಾ, ಬಹುಮಾನ ಕೊಡ್ತಾ ಇರೋರು ಯಾರು ಗೊತ್ತೋ ಮಕ್ಕಳೇ? ಸುಪ್ರೀಂ ಆಟೋಮೆಟಿಕ್ ವಾಟರ್ ಲೆವೆಲ್ ಕಂಟ್ರೋಲರ್, ಇದರ ಮಾಲೀಕರಾದ ಗುರುರಾಜ್ ಗಾಣಿಗ ಥಾಟ್ ಬೈಲು ಹೆಮ್ಮಾಡಿ, ಇವರ ಕಡೆಯಿಂದ ಒಂದು ಆಕರ್ಷಕವಾದ ಬಹುಮಾನ ಸಿಗುತ್ತೆ. ಈ ಬಹುಮಾನ ಹೇಗೆ ತಗೊಳ್ಳೋದು ಅಂತ ನಿಮ್ಮ ತಲೆಯಲ್ಲಿ ಯೋಚನೆ ಮಾಡ್ತಾ ಇದ್ರೆ ಮಕ್ಕಳೇ, ನಿಮ್ಗೆ ರೇಡಿಯೋ ಕುಂದಾಪುರ ಕಡೆಯಿಂದ ಕಾಲ್ ಬರುತ್ತೆ, ಆಮೇಲೆ ಬಂದು ನಿಮ್ಮ ಬಹುಮಾನವನ್ನು ತೆಗೆದುಕೊಂಡು ಹೋಗ್ಬಹುದಾಯ್ತಾ. ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಮಾರ್ಗದರ್ಶನ ಹಾಗೂ ನೆರವು ನೀಡಿದ್ದು ನಮ್ಮ ರೇಡಿಯೋ ಕುಂದಾಪುರದ ಕಾರ್ಯಕ್ರಮ ಸಂಯೋಜಕಿ ಜ್ಯೋತಿ ಸಾಲಿಗ್ರಾಮ. ಮಕ್ಕಳೇ ಹಂಗಾರೆ ನಾನ್ ಹೋಯ್ ಬಪ್ದ, ಅಲ್ಲಿವರೆಗೆ ನೀವು ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮನೆ ಹುಡುಗ ಸುಬ್ರಹ್ಮಣ್ಯ ಪೂಜಾರಿ ಕುಂದ ಬರಂದಾಡಿ.

0: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಾಂಠಗಳ ಪ್ರಕೃತಿಯ ಸ್ವರ, ಭಂಡಾರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರದ ಅತಿಥಿ ಜ್ಯೋತಿಯಲ್ಲಿ ನಾನು ಆರ್ ಜೆ ಜ್ಯೋತಿ ನಿಮ್ಮೊಟ್ಟಿಗೆ. ನಮ್ಮೊಟ್ಟಿಗೆ ಇವತ್ತು ಅತಿಥಿಯಾಗಿ ಯಾರಿದ್ರು ಅಂತ ಕೇಳಿದ್ರೆ ಏಗಳಿಗೂ ನಂಗೆ ಸಜೆಷನ್ ಕೊಡ್ತಾ ಇರ್ತಾರೆ. ಎಂತಂದ್ರೆ ಜ್ಯೋತಿ ಈಗ ಇವ್ರನ್ನೊಂದು ಇಂಟರ್ವ್ಯೂ ಮಾಡೋಕೆ ಅತ್ತ ಕಾಣ್, ಅವ್ರನ್ನೊಂದು ಇಂಟರ್ವ್ಯೂ ಮಾಡೋಕೆ ಅತ್ತ ಕಾಣ್, ಇವರು ಹಿಂಗಿದ್ರು ಅವ್ರು ಹಾಂಗಿದ್ರು ಅಂತ ಅವ್ರ ಹಿನ್ನೆಲೆ ಎಲ್ಲ ಹೇಳಿ ತಾವೇ ಅವ್ರನ್ನ ಗುರುತಿಸಿ ಇವ್ರು ಇಲ್ಲಿ ಬಂದ್ರೆ ಬಾರಿ ಲೈಕ್ ಅತ್ತ ಅಂತ ಹೇಳುವರು. ನಮ್ಮ ಕಾಲೇಜಿನ ದರ್ಶನ, ನಮ್ಮ ಕಾಲೇಜ್ ಮ್ಯಾಗಝಿನ್ ಅದು ಅತ್ಯುನ್ನತ ಸ್ಥಾನದಲ್ಲಿ ನಮ್ಮ ಈ ಸಲದ ವಿಶ್ವವಿದ್ಯಾನಿಲಯ ಮಟ್ಟದಲ್ಲೂ ಎರಡನೇ ಪ್ರೈಸ್ ಅನ್ನು ತಗೊಂಡಿರುವಂತಹ ವಾರ್ಷಿಕ ಸಂಚಿಕೆ ನಮ್ಮ ಕಾಲೇಜ್ ಇದು. ಅದರ ಮುಖ್ಯ ಸಂಪಾದಕರೇ ಇವರು, ಬಹಳ ವರ್ಷಗಳಿಂದ ಮಾಡ್ತಾ ಇದ್ರು. ನಮ್ಮ ಕಾಲೇಜಲ್ಲಿ 2001 ಅಂದ್ರೆ ನಮ್ಮ ಭಂಡಾರ್ಕಾಸ್ ಕಾಲೇಜಿಗೆ ಬಂದವರು ಇವತ್ತಿನವರೆಗೂ ಈ ಕಾಲೇಜಲ್ಲಿ. ಅಂಡ್ ಈಗ ಅಂದ್ರೆ ಮೇ 30 ತಾರೀಕಿಗೆ ನಮ್ಮ ಕಾಲೇಜಿನಿಂದ ನಿವೃತ್ತಿ, ಅಂದ್ರೆ ಅವರ ವೃತ್ತಿ ಬದುಕಿನಿಂದ ನಿವೃತ್ತಿಯನ್ನ ಪಡ್ಕಂತ ಇಬ್ಬರು ನಮ್ಮ ಕಾಲೇಜಲ್ಲಿ ಇಷ್ಟು ವರ್ಷ ಇತಿಹಾಸವನ್ನ ಬೋಧಿಸಿದವರು, ಅದ್ರ ಒಟ್ಟಿಗೆ ಇತಿಹಾಸ ವಿಭಾಗದ ಮುಖ್ಯಸ್ಥರಾಗಿ ಇದ್ದವರು. ನಮ್ಮ ಕಾಲೇಜಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಆದ್ರೆ ಇವರಂತೂ ಮುಂಚೂಣಿಯಲ್ಲಿ ಇರ್ತಾರೆ, ಮತ್ತೆ ಇವ್ರ ಸಜೆಷನ್ ಅಂತೂ ಬೇಕೇ ಬೇಕ. ಸ್ವಲ್ಪ ಅಂದ್ರೆ ಪ್ರಜ್ಞಾವಂತರು, ವಿಚಾರವಂತರು, ತುಂಬಾ ಆಚೆ ಈಚೆ ಭೇದ ಭಾವ ಏನು ಇಲ್ಲದೆ ಪ್ರತಿಭೆಯನ್ನು ನೋಡಿ ಅದಕ್ಕೆ ಪ್ರಾಮುಖ್ಯತೆ ಕೊಡುವವರು ಗೋಪಾಲ್ ಕೆ ಅವರು ನಮ್ಮೊಟ್ಟಿಗಿದ್ರೆ. ಸರ್ ನಮಸ್ಕಾರ.
1: ನಮಸ್ಕಾರ ಮೇಡಮ್,
0: ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಂಗೆ ಖುಷಿ ಅಂತ ಕೇಳಿ ನಮ್ಮ ರೇಡಿಯೋ ಕುಂದಾಪುರ ನೀವು ಕೇಂತ್ರಿ ಅಲ್ಲ, ನಂಗದು ಭಾರಿ ಖುಷಿ ಸರ್. ಯಾಕೆ ನಿಮ್ಗೆ ರೇಡಿಯೋ ತುಂಬಾ ಶಣಕಿಂದ ಕೇಳ್ಕ ಬಂದಕ್ಕೆ ಇಷ್ಟ ಹೆಂಗದ್ದ?
1: ರೇಡಿಯೋ ಒಂದು ಹಂತದಲ್ಲಿ ನಮ್ಮಲ್ಲಿದ್ದ ರೇಡಿಯೋ ಅಂದ್ರೆ ಸಾಧಾರಣ 1985 ರೇಡಿಯೋ ಇತ್ತು, 85, 86, 87. ಆಮೇಲೆ ಟಿವಿ ಬಂದ ನಂತರ ರೇಡಿಯೋ ಸ್ವಲ್ಪ
0: ಮೂಲೆಗೋಯ್ತು.
1: ಮತ್ತೆ ನ್ಯೂಸ್ ಗ್ಯೂಸ್ ಎಲ್ಲ ಟಿವಿ, ನಿಮ್ಮ ಸೀರಿಯಲ್ಸ್ ಎಲ್ಲವುದು ಒಂದೇ ಒಂದು ಮೂರ್ಖರ ಪೆಟ್ಟಿಗೆ ಅಂತ ಹೇಳ್ತೀವಿ, ಅದರಲ್ಲಿ ಎಲ್ಲಾ ಕಾರ್ಯಕ್ರಮಗಳು
0: ಸಿಗೋದ್ರಿಂದ
1: ನಾವು ಸ್ವಲ್ಪ. ಆದ್ರೆ ಅದೇ ನಮ್ಮ ಕಾಲೇಜಲ್ಲಿ ಒಂದು ರೇಡಿಯೋ ಕುಂದಾಪುರ ಮಾಧ್ಯಮದ ಮೂಲಕ ಒಳ್ಳೊಳ್ಳೆ ವಿಷಯಗಳು, ಮತ್ತೆ ನಮ್ಮ ಪ್ರದೇಶದ ಸುಪ್ತ ಪ್ರತಿಭೆ ಏನಿದ್ದಾರೆ ಅಥವಾ ಪ್ರತಿಭಾವಂತರಿದ್ದಾರೆ ಅವರನ್ನೆಲ್ಲ ನೀವು ಇಂಟರ್ವ್ಯೂ ಮಾಡುವಂತಹದ್ದು, ಅವರ ಪ್ರತಿಭೆಯನ್ನ ಅನಾವರಣಗೊಳಿಸುವಂತಹದ್ದು, ಮತ್ತೆ ಅವರ ಪ್ರತಿಭೆಯನ್ನು ಅನಾವರಣಗೊಳಿಸುವ ಮೂಲಕ ನಮ್ಮ ವಿದ್ಯಾರ್ಥಿಗಳಿಗೂ ಕೂಡ ಹಲವಾರು ವಿಷಯಗಳ ಬಗ್ಗೆ ಒಂದು ಮಾಹಿತಿಯನ್ನು ಕೊಡತಕ್ಕಂಥ ಕಾರ್ಯವನ್ನ ಈ ರೇಡಿಯೋ ಕುಂದಾಪುರ ಬಹಳ ಅಚ್ಚುಕಟ್ಟಾಗಿ ಮಾಡ್ತಾ ಬಂದಿದೆ. ಆದ್ರಿಂದ ನಾನು ನಿಮಗೆ ಮೊತ್ತ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತೇನೆ.
0: ಥ್ಯಾಂಕ್ ಯು ಸರ್. ನಂಗೆ ಖುಷಿ ಅಂತ ಗೊತ್ತಾ, ನಮ್ಮವರೇ ನಮ್ಮ ರೇಡಿಯೋ ಕೇಂದ್ರ ಹಿಂಗ್ ಮಾಡಿರೋದಿಲ್ಲ ಅಥವಾ ಈ ತರ ಇದ್ದೆ ಹಿಂಗೊಂದು ಮಾಡಿ ಅಂತ ಸಜೆಷನ್ ಕೊಡ್ತಾರೆ ನೋಡಿ, ಅದು ನಮ್ಗೆ ಇನ್ನಷ್ಟು ಪ್ರೋತ್ಸಾಹ ಕೊಡುತ್ತೆ. ಹಾ, ನಮ್ ಗೋಪಾಲ್ ಸರ್ ಕೇಂದ್ರ, ಓಕೆ, ಅವ್ರು ಹಿಂಗೊಂದು ಹೇಳಿದ, ಅವ್ರು ನಮ್ಮನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ, ನಮ್ಮ ಸ್ಟೇಟಸ್ಗಳಲ್ಲಿ ನಮ್ಮ ಪೋಸ್ಟರ್ಗಳನ್ನ ಕಾಣ್ತಾ ಇರ್ತಾರೆ, ಯಾರು ಬಂದಿರೋ ಯಾರು ಹೋಗಿರೋ ಎಲ್ಲ ಅಪ್ಡೇಟ್ ಇಟ್ಕೊಂಡಿರ್ತಾರೆ. ಸೊ ಆಗ ನಮ್ಗೆ ಇನ್ನಷ್ಟು ಕಾಳಜಿ ಬರ್ತದೆ, ನಾವು ಮಾಡೋ ಕೆಲಸದ ಬಗ್ಗೆ ಇನ್ನಷ್ಟು ಹುರುಪು ಬರ್ತದೆ. ಅದಕ್ಕೆ ನೀವು ಕೂಡ ಒಬ್ರು ಕಾರಣರು ನನ್ನ ಲೈಫ್ ನಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಾಟ್. ಈಗ ವಿಷಯ ಅಂತ ಕೇಂದ್ರೆ, ನಾವಿವತ್ತು ಗೋಪಾಲ್ ಸರ್ನ ಯಾಕೆ ಮಾತಾಡ್ತಿತ್ತಂದ್ರೆ ಆಲ್ರೆಡಿ ಮಾತಾಡ್ಸಿದ್ ಸರ್ನ, ಆದ್ರೆ ಇದು ವೈಯಕ್ತಿಕವಾಗಿ ಕೂಡ ಸುಮಾರು ಪ್ರಶ್ನೆ ಕೇಂಬಕ್ಕಿರುವಂತದ್ದು. ಅದರಲ್ಲೂ ಮೇ 30 ಅವರ ವೃತ್ತಿ ಜೀವನ ನಾನು ಆಗ್ಲೇ ಹೇಳಿದೆ, ರಿಟೈರ್ಮೆಂಟ್ ತಕ್ಕಂತಿದ್ರು ಸರ್. ಸರ್ ಸಹಜವಾಗಿ ಆಗುವಂತ, ಸಹಜವಾಗಿ ವಯಸ್ಸು ಹೆಂಗಾಗ್ತ ಹಂಗೆ ಈಗ ರಿಟೈರ್ಮೆಂಟ್ ಕೂಡ ಅದೇ. ಆದ್ರೆ ನಿಮ್ಗೆ ಇದ್ರ ಬಗ್ಗೆ ಖುಷಿ ಇತ್ತ, ಬೇಜಾರು ಇತ್ತ, ಹೆಂಗ ಅನ್ಸ?
1: ಒಂದೇದಾಗಿ ರಿಟೈರ್ಮೆಂಟ್ ಅನ್ನುವಂತದ್ದು ಒಂದು ಇನೆವಿಟೇಬಲ್ ಸ್ಟೇಜ್ ಆಫ್ ಪ್ರೊಫೆಷನಲ್ ಲೈಫ್. ಸೊ ಅದರಿಂದಾಗಿ ಅದನ್ನ ಒಪ್ಕೊಳ್ಳೇಬೇಕು. ಆದ್ರೆ ನನಗೇನು ಬೇಸರ ಇಲ್ಲ, ಬಹಳ ಸಂತೋಷ ಇದೆ ಅಂತ ನಾನು ಹೇಳೋದಿಲ್ಲ, ಸಂಭ್ರಮಿಸೋದಿಲ್ಲ, ಹಾಗಂತ ನನಗೇನು ಬೇಸರ ಇಲ್ಲ, ಒಂದು ತೃಪ್ತಿ ಇದೆ ಅಷ್ಟೇ ಹೇಳಬಲ್ಲೆ.
0: ತೃಪ್ತಿ ಇದೆ, ಅದನ್ನ ನೀವು ತಯಾರಿ ಆಯ್ರಿ ಈಗ ಅಂದ್ರೆ
1: ಹೇಳ್ತಾ? ಮಾನಸಿಕವಾಗಿ ತಯಾರಿ ಆಗಿದ್ದೇನೆ.
0: ಎಂತೆಲ್ಲ ಮಾಡೋದ್ರಲ್ಲಿ ಪ್ಲಾನ್ ಹಾಕೊಂಡಿದ್ರಿ ಸರ್?
1: ಮುಂದೆ ಏನಿಲ್ಲ, ಈಗ ನಾನು ಇವನ್ ವೃತ್ತಿ ಜೀವನದಲ್ಲಿ ಇರುವಾಗಲೂ ಕೂಡ ಓದೋದೊಂದು ಇದೆ, ಅಂದ್ರೆ ನಮ್ಗೆ ಸ್ವಲ್ಪ ಬೇರೆ ಬೇರೆ ವಿಷಯಗಳಲ್ಲಿ ಆಸಕ್ತಿ ಹೆಚ್ಚು, ಸಾಂಸ್ಕೃತಿಕ ವಿಷಯದಲ್ಲಿ ಆಸಕ್ತಿ ಇದೆ ಸ್ವಲ್ಪ ಮಟ್ಟಿಗೆ, ನಿಮ್ಮ ಸಾಹಿತ್ಯದಲ್ಲೂ ಕೂಡ ಕೆಲವು ಕೃತಿಗಳನ್ನು ನಾನು ಓದ್ತೇನೆ, ಆಮೇಲೆ ಕ್ರಿಕೆಟ್ ನೋಡ್ತೇನೆ. ಕ್ರಿಕೆಟ್ ಮ್ಯಾಚ್ ಇದ್ರೆ ನಮಗೆ ದಿನ ಹೊದ್ದೇ ಗೊತ್ತಾಗೋದಿಲ್ಲ, ಆಯ್ತಾ? ಆಮೇಲೆ ಮತ್ತೆ ಬೇರೆ ಬೇರೆ ಈ ಬೇರೆ ಬೇರೆ ನಿಮ್ಮ ಟಿವಿ ಚಾನಲ್ ಬರ್ತಕ್ಕಂತ ನ್ಯಾಷನಲ್ ಜಿಯೋಗ್ರಫಿ, ಜಿಯೋಗ್ರಫಿ ಅದು ಕೂಡ ಈ ಸತಿ ನಾನು ಒಳ್ಳೆ ಒಂದು ಇದನ್ನ ಕೂಡ ಹಾಕೊಂಡಿದ್ದೇನೆ, ತುಂಬಾ ಚಾನೆಲ್ಗಳು ಬರ್ತಕ್ಕಂತ ಇದನ್ನು ಕೂಡ ಹಾಕೊಂಡಿದ್ದೇನೆ,
0: ಕನೆಕ್ಷನ್
1: ತಗೊಂಡಿದ್ದೇನೆ. ಸೊ ಅದರಿಂದಾಗಿ ಏನು ನನಗಂದ್ರೆ ರಿಟೈರ್ಮೆಂಟ್ ಆದ ನಂತರ ನಾನು ಏನ್ ಮಾಡಬೇಕು ಅಥವಾ ಏನು ಅದ್ರ ಬಗ್ಗೆ ಏನು ಒಂದು ಅದು ಬೋರ್ ಆಗುತ್ತೋ
0: ಆತರ ತಯಾರಾಗಿದೆ
1: ತಯಾರಾಗಿದೆ.
0: ಆದ್ರೆ ಒಂದ್ ಪ್ರಶ್ನೆ ಕೇಳ್ಕಿತ್ತು ನಂಗೆ, ಎಂತ ಗೊತ್ತಿತ್ತ, ನೀವು ಇತಿಹಾಸ ಪ್ರಾಧ್ಯಾಪಕರು ಇಷ್ಟು ವರ್ಷ, ಎಷ್ಟು ವರ್ಷ ಸರ್? ಒಂದು 30
1: ನಾನು ಶೃಂಗೇರಿಯಲ್ಲಿ 10 ವರ್ಷ ಇದ್ದೆ, ಇಲ್ಲಿ 26 ವರ್ಷ, ಒಟ್ಟು 36 ವರ್ಷ. ಅದಕ್ಕಿಂತ ಮೊದಲು 1 ವರ್ಷ ನಾನು ಇಲ್ಲೇ ಇದ್ದೆ. ಅದು ಅಂದ್ರೆ ಆ ಒಂದು ವರ್ಷ ಏನಂತ ಹೇಳಿದ್ರೆ ಒಂದು ಲೀವ್ ವೇಕೆನ್ಸಿ, ಅಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೆ
0: 37 ವರ್ಷದ. ಸೊ ಅದು ಇತಿಹಾಸದಲ್ಲಿ. ಅಲ್ಲ, ನೀವು ಇತಿಹಾಸ ಪ್ರಾಧ್ಯಾಪಕರಾದದ್ದು ಬೈ ಆಕ್ಸಿಡೆಂಟ್ ಅಥವಾ ಬೈ?
1: ಖಂಡಿತ ಬೈ ಆಕ್ಸಿಡೆಂಟ್. ಯಾಕಂತ ಹೇಳ್ತೇನೆ, ನಾನು ಈಗ ನಾನು ಈ ಕಾಲೇಜಿಗೆ ಬಂದು ಸೇರಿದಾಗ HEP ಕಾಂಬಿನೇಷನ್ ತಗೊಂಡೆ, ಹಿಸ್ಟ್ರಿ ಎಕನಾಮಿಕ್ಸ್ ಪೊಲಿಟಿಕಲ್ ಸೈನ್ಸ್. ಅದ್ರಲ್ಲಿ ನಂಗೆ ಸ್ವಲ್ಪ ವಿಶೇಷ ಆಸಕ್ತಿ ಇದ್ದದ್ದು ಎಕನಾಮಿಕ್ಸ್ ನಲ್ಲಿ.
0: ನೀವು ನಮ್ಮ ಕಾಲೇಜಲ್ಲೇ ಓದಿದ್ರಿ?
1: ಓ, ಇಲ್ಲೇ ಓದಿದ್ದು, ನಾನು ಇಲ್ಲದೆ ವಿದ್ಯಾರ್ಥಿ. ಆಮೇಲೆ ಎಕನಾಮಿಕ್ಸ್ ಅಲ್ಲಿ ನನಗೆ ಹೆಚ್ಚು ಅಂದ್ರೆ, ಆಗ ನೋಡಿ ಇವತ್ತಿನ ಹಾಗೆ ಈ PG ಸೆಂಟರ್ಸ್ ಗಳಿರಲಿಲ್ಲ, ಒಂದೇ ಕ್ಯಾಂಪಸ್ ಇಲ್ಲಿ ಒಂದು 30 ಸೀಟು 25-30 ಸೀಟು ಇರ್ತಾ ಇತ್ತು. ಅಲ್ಲಿ ನನಗೆ ಸೀಟ್ ಸಿಗಲಿಲ್ಲ. ನಂತರದ ಒಂದು ನನ್ನ ಆಪ್ಷನ್ ಯಾವ್ದಂದ್ರೆ ಹಿಸ್ಟ್ರಿ. ಹಿಸ್ಟ್ರಿ ನಾನು ಅಪ್ಲೈ ಮಾಡಿದೆ, ನನಗೆ ಸೀಟ್ ಸಿಕ್ತು. ಒಟ್ಟಾರೆ ನಾನೊಂದು PG ಮಾಡ್ಬೇಕನ್ನುವಂತ ಉದ್ದೇಶ ಇಟ್ಕೊಂಡಿದ್ದೆ.
0: PG ದೊಡ್ಡ ವಿಷಯ,
1: ದೊಡ್ಡ ವಿಷಯ. ಯಾಕಂತ ಹೇಳಿದ್ರೆ ಒಂದಾಗಿ ನಾವು ಊರು ಬಿಟ್ಟು ಹೋದವರೇ ಅಲ್ಲ, ಇದಕ್ಕಿದ್ದಾಗೆ ಕೊಣಾಜೆಗೆ ಹೋಗ್ಬೇಕಾಗಿತ್ತು. ಇಲ್ಲ, ಕೊಣಾಜೆಗೆ ಹೋದ ನಂತರ ನಮ್ಮ ಊರಿನವರೆಲ್ಲ ನಾವು ಕುಂದಾಪುರದವರು, ಬೈಂದೂರಿನವರು, ಬ್ರಹ್ಮಾವರದವರು. ಯಾಕೆ ಕುಂದಾಪುರ ಬೈಂದೂರು ಬ್ರಹ್ಮಾವರ ಅಂತ ನೀವು ಕೇಳಬಹುದು, ನಮ್ಮ ಭಾಷೆ ಒಂದೇ ಅಲ್ಲ. ನಮ್ಮವರು ಕುಂದಾಪುರದವರು ಅಂತ ಹೇಳಿ ಈಗೆಲ್ಲ ಅವರೆಲ್ಲ ಒಳ್ಳೊಳ್ಳೆ ಹುದ್ದೆಯಲ್ಲಿದ್ದಾರೆ. ಅಜಿತ್ ಕುಮಾರ್ ಹೆಗಡೆ ಆಗಿರ್ಬೋದು, ಪ್ರಭಾಕರ್ ಶೆಟ್ಟಿ ಆಗಿರ್ಬೋದು, ವಸಂತ ಡಾಕ್ಟರ್ ವಸಂತ್ ಶೆಟ್ಟಿ ಆಗಿರ್ಬೋದು, ಜಯರಾಮ್ ಶೆಟ್ಟಿಗಾರ್ ಆಗಿರ್ಬೋದು, ಎಲ್ಲ ಅವರೆಲ್ಲ ಒಳ್ಳೊಳ್ಳೆ ಹುದ್ದೆಯಲ್ಲಿ ಇದ್ದಾರೆ. ನಮ್ದೇ ಒಂದು ಗುಂಪಿತ್ತು, ನನಗೆಲ್ಲೂ ಕೂಡ ನಾನು ಒಬ್ಬಂಟಿಗ ಅಂತ ಅನ್ಸಲಿಲ್ಲ. ನಾವೆಲ್ಲ ಒಟ್ಟಿಗೆ ನಾವೆಲ್ಲ ಹಾಸ್ಟೆಲ್ ಇರ್ತಿದ್ವಿ,
0: ಬಾಯ್ಸ್ ಹಾಸ್ಟೆಲ್,
1: ಕೊಣಾಜೆ ಕ್ಯಾಂಪಸ್. ಆಯ್ತಾ, ಆಮೇಲೆ ಬಂದ ನಂತರ ಏನಾಯ್ತಂದ್ರೆ, ನನಗೆ ಇಮಿಡಿಯೇಟ್ ನನ್ನ ಫ್ರೆಂಡಿಗೆ ಇಲ್ಲಿ ಕೆಲಸ ಆಯ್ತು, ಇಲ್ಲಿ ಕುಂದಾಪುರ ನಮ್ಮ ಬಣ್ಣಕಾಸಲ್ಲಿ. ಯಾಕಂದ್ರೆ ನಮ್ಮ ಮೇಡಮ್ ಇದ್ರಲ್ಲ ಮಾಲತಿ ಕೆ ಮೂರ್ತಿ ಅಂತ, ಮಾಲತಿ ಕೆ ಮೂರ್ತಿ ಅವರು ಅವರು PhD ಮಾಡ್ಲಿಕ್ಕೆ FIP ಅಲ್ಲಿ ಮಂಗಳೂರು ಯೂನಿವರ್ಸಿಟಿ ಹೋದ್ರು. ಒಂದು ವರ್ಷ ಒಂದು ಲೀವ್ ವೇಕೆನ್ಸಿ ಕ್ರಿಯೇಟ್ ಆಯ್ತಲ್ಲ, ಅದನ್ನು ನನ್ನ ಒಬ್ಬ ಗೆಳೆಯ, ನನ್ನ ಗೆಳೆಯನೇ ಮತ್ತು ಉದಯ್ ಬಾರ್ಕೂರ್ ಅವ್ರ ಹೆಸರು ಕೇಳಿರ್ಬೋದು, ಅವರಿಗೆ ಸಿಕ್ತು. ಆದ್ರೆ ಅವ್ರಿಗೆ ಏನಾಯ್ತು ಅಂತ ಹೇಳಿದ್ರೆ, 4 ತಿಂಗಳಾದ್ರೂ ಕೂಡಲೇ ಅವರಿಗೆ ಯೂನಿವರ್ಸಿಟಿಗೆ ಸೆಲೆಕ್ಷನ್ ಆದ್ರು. ಆಮೇಲೆ ನನಗೆ ಸಿಕ್ತು, ನನಗೆ ಸಿಕ್ಕಿದ್ದು ಒಂದು ಯೋಗವೇ. ಯಾಕಂತ ಹೇಳಿದ್ರೆ ಆ ಒಂದು 3-4 ತಿಂಗಳಲ್ಲಿ ನನ್ನ ಒಂದು ಪ್ರತಿಭೆಯನ್ನು ನನಗೆ ತೋರಿಸ್ಲಿಕ್ಕೆ ಒಂದು ಖುಷಿ ಆಯ್ತು, ಒಂದು ಅವಕಾಶ ಸಿಕ್ತು. ನಾರಾಯಣಾಚಾರ್ಯ ಅಂತಿದ್ರು, ಅವ್ರು ಹೇಳಿದ್ರು, ಓ ನೀನು, ನಾನು ಹಿಂಗೆ ಶೃಂಗೇರಿ ಕಳಿಸ್ತೇನೆ. ಯಾಕೆ ಶೃಂಗೇರಿ ಕಳಿಸ್ತೇನೆ ಅಂತ ಹೇಳಿದ್ರೆ, ಅಲ್ಲಿ ಒಬ್ರು ಒಂದು ಕ್ಲಿಯರ್ ವೇಕೆನ್ಸಿ ಇದೆ. ಕ್ಲಿಯರ್ ವೇಕೆನ್ಸಿ ಅಂದ್ರೆ ಯಾರಾದ್ರೂ ರಿಟೈರ್ ಆದ್ರೆ ಅದು ಕ್ಲಿಯರ್ ವೇಕೆನ್ಸಿ ಅಂತ ಅನ್ಸ್ಕೊಳ್ಳುತ್ತೆ. ಆಮೇಲೆ ಅದಕ್ಕೆ ಕೂಡಲೇ ಪ್ಯಾನಲ್ ಎಂಟ್ರಿ ಮಾಡ್ತಾರೆ, ಮತ್ತೆ ನಿನಗೆ ಪರ್ಮನೆಂಟ್ ಆಗುವಂತ ಸಾಧ್ಯತೆ ಹೆಚ್ಚಿದೆ. ಅಂದ್ರೆ ನಾನು ಅಲ್ಲಿ ಕಳಿಸಿಕೊಡ್ತೇನೆ, ದೂರ ಕಳಿಸಿಕೊಡ್ತೇನೆ ಅಂತೇಳಿ ಬೇಜಾರು ಮಾಡ್ಕೊಳ್ಬೇಡ, ತಪ್ಪು ತಿಳ್ಕೊಳ್ಬೇಡ ಅಂತ. ಇನ್ನೊಂದು ವಿಚಾರ ನಾರಾಯಣಾಚಾರ್ಯ ಬಗ್ಗೆ ಹೇಳಬೇಕಾಗುತ್ತೆ. ಯಾಕಂದ್ರೆ ಆಗ ಡಾಕ್ಟರ್ ಶಾಂತರಾವ್ ಅವರು ನಮ್ಮ ಅಕಾಡೆಮಿ ಆಫ್ ಜನರಲ್ ಎಜುಕೇಶನ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿದ್ರು. ಆದ್ರೆ ಆ ವರ್ಷ ಅವರು ಇಲ್ಲಿಗೆ ಹೋಗಿದ್ರು, ಇಲ್ಲಿಗೆ ಅಮೆರಿಕಕ್ಕೆ ಹೋಗಿದ್ರು. ಆಗ ಹಿರಿಯರಾದಂತ ನಾರಾಯಣಾಚಾರ್ಯ ಇಡೀ ನಮ್ಮ ಅಕಾಡೆಮಿಯ ಪ್ರಭಾರ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿದ್ರು. ಆದ್ರಿಂದ ಆ ವರ್ಷ ಯಾವ್ಯಾವ ವಿದ್ಯಾರ್ಥಿಗಳು ನಮ್ಮ ಕಾಲದಲ್ಲಿ ಡಿಗ್ರಿ ಮಾಡಿ ಆಮೇಲೆ MA MCOM MSc ಮಾಡಿದ್ದಾರೆ, ಅವರೆಲ್ರಿಗೂ ಅಕಾಡೆಮಿಯಲ್ಲಿ ಇದ್ದಂತ ಹುದ್ದೆಗಳಿಗೆ ನೇಮಕ ಮಾಡಿದ್ರು. ನೋಡಿ, ನಾನು ಹೇಳ್ತೇನೆ, ನಾನಾಯ್ತಾ, ಸತ್ಯನಾರಾಯಣ ಆಯ್ತಾ, ಆಮೇಲೆ ಈಗ ನಾಳೆ ನನ್ನೊಟ್ಟಿಗೆ ರಿಟೈರ್ ಆಗುವಂತ ಚನ್ನಪೂಜಾರ ಆಯ್ತಾ, ಹೌದು ನಾಳೆ ರಿಟೈರ್ ಆಗುವವರು, ಅವರೆಲ್ಲ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಆಯ್ತಾ. ಆಮೇಲೆ ಅಜಿತ್ ಕುಮಾರ್ ಹೆಗಡೆ ಅಂತ, ಅವ್ರಿಗೆ ಕೂಡ ಪ್ರಭಾಕರ್ ಶೆಟ್ಟಿ ಅಂತ, ಆಮೇಲೆ ಈಗ ವೆಂಕಟೇಶ್ ಭಟ್ ಅಂತ ಹೇಳಿದ್ದಾರಲ್ಲ, ಅವರು ಕೂಡ. ಸೊ ಹೀಗೆ ಬಹಳಷ್ಟು ಜನ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳನ್ನ MA MSc MCOM ಮಾಡಿದಂತ ವಿದ್ಯಾರ್ಥಿಗಳನ್ನ ಅಪಾಯಿಂಟ್ ಮಾಡ್ಕೊಂಡ್ರು, ಟೆಂಪರರಿ ಬೇಸಿಸ್ ಮೇಲೆ, ಸ್ಟಾಪ್ ಗ್ಯಾಪ್ ಬೇಸಿಸ್ ಮೇಲೆ. ನಾವೆಲ್ಲ ಅದೇ ವೃತ್ತಿಯಲ್ಲಿ ಮುಂದುವರೆದ್ರಿಂದ, ಅದೇ ಹುದ್ದೆಯಲ್ಲಿ ಮುಂದುವರೆದ್ರಿಂದ ನಮಗೆ ಒಂದು ಹಂತದಲ್ಲಿ ಪರ್ಮನೆಂಟ್ ಆಯ್ತು. ಆಮೇಲೆ 2001 ಅಲ್ಲಿ ನಾನು ಇಲ್ಲಿಗೆ ಬರ್ಬೇಕಂತ, ಅದು ಕೂಡ ಅದಕ್ಕೊಂದು ಕಾರಣ ಇದೆ. ನಾನೇನ್ ಮಾಡ್ಕೊಂಡಂದ್ರೆ 2004 ಅಲ್ಲ ಸಾರಿ 94 ಅಲ್ಲಿ NET ಅಥವಾ SLET ಕಂಪಲ್ಸರಿ ಮಾಡಿದ್ರು, ಅಂದ್ರೆ ಎಲಿಜಿಬಿಲಿಟಿ ಟೆಸ್ಟ್ ಅಂತ. ಅಂದ್ರೆ ಮೊದಲು ಖಾಲಿ ಎಂ ಎ ಮಾತ್ರ ಸಾಕಾಗ್ತಿತ್ತು, ಆನಂತರ ಒಂದು ಎಸ್ ಎಲ್ ಇ ಟಿ ಅಥವಾ ಎನ್ ಇ ಟಿ ಅನ್ನ ಅದ್ರ ಜೊತೆಗೆ ಎಲಿಜಿಬಿಲಿಟಿಯ ಕ್ರೈಟೀರಿಯನ್ ಆಗಿ ಇಟ್ಕೊಂಡ್ರು. ನಾನು ಫಸ್ಟ್ ಅಟೆಂಪ್ಟ್ ಅಲ್ಲಿ ಪಾಸ್ ಆದೆ. ಫಸ್ಟ್ ಅಟೆಂಪ್ಟ್ ಅಲ್ಲಿ ಪಾಸ್ ಆದ್ದರಿಂದ ನನಗೆ ಅನಾನುಕೂಲತೆ ಆಯ್ತು. ಏನ್ ಗೊತ್ತಾ, ಆಗ ಕಂಬೈನ್ಡ್ ಆಗಿತ್ತು ಪಿ ಯು ಸಿ ಮತ್ತೆ ಡಿಗ್ರಿ. ಆದ್ರೆ ನಾನು ಎನ್ ಇ ಟಿ ಎಸ್ ಎಲ್ ಇ ಟಿ ಪಾಸ್ ಮಾಡ್ಕೊಂಡ್ರಿಂದ ನನ್ನನ್ನ ಡಿಗ್ರಿಯಲ್ಲೇ ಕಂಟಿನ್ಯೂ ಮಾಡಬೇಕಾಯ್ತು. ಆದ್ರೆ ಅಲ್ಲಿ ವರ್ಕ್ ಲೋಡ್ ಕಡಿಮೆ ಆಯ್ತು, ಅದರಿಂದಾಗಿ ನನ್ನನ್ನು ಈಚೆಗೆ ಕಳಿಸಿದ್ರು. ಕುಂದಾಪುರಕ್ಕೆ ಬಂದೆ 2001 ನಾನು ಕುಂದಾಪುರಕ್ಕೆ ಬಂದೆ.
0: ಶೃಂಗೇರಿ ಅನುಭವ ಲಾಯ್ಕಿದ್ದ ಸರ್?
1: ಶೃಂಗೇರಿ ಅನುಭವ ಯಾವ ರೀತಿ ಅಂತ ಹೇಳಿದ್ರೆ, ಶೃಂಗೇರಿ ವಿದ್ಯಾರ್ಥಿಗಳು ನಮ್ಮ ವಿದ್ಯಾರ್ಥಿಗಳಷ್ಟು ಇದಲ್ಲ ಅವರಂದ್ರೆ, ಅಷ್ಟು ನಮ್ಮ ಮಕ್ಕಳು ನಮ್ಮ ವಿದ್ಯಾರ್ಥಿಗಳಿದಲ್ಲ, ಎಷ್ಟೇ ಹಡಿ ಮಾಡ್ರು ಅಥವಾ ಪೋಖರಿಗೆ ತರದ ಮಾಡಿದ್ರು ಕೂಡ ನಮ್ಮ ಮಕ್ಕಳು ಚುರುಕು. ಆಕ್ಚುಲಿ
0: ತುಂಬಾ ಟ್ಯಾಲೆಂಟೆಡ್,
1: ಮತ್ತು ಬಹಳ ಚುರುಕು. ನಾನು ಎಲ್ಲೂ ನನಗೆ 3 ಕಾಲೇಜಲ್ಲಿ ವರ್ಕ್ ಮಾಡಿದ್ದೆ, ಯಾವ ಮಕ್ಕಳು ಕೂಡ ನಮ್ಮ ಮಕ್ಕಳು ಬರೆದಷ್ಟು ಉತ್ತರ ಬರೀದಿಲ್ಲ. ನಾನು ಎಂ ಜಿ ಎಂ ಅಲ್ಲಿ ವರ್ಕ್ ಮಾಡುವಾಗ ಅಲ್ಲಿ ಕ್ಲಾಸ್ ಟೆಸ್ಟ್ ಆಗ್ತದೆ, ಒಂದು ಎಸ್ ಟೈಪಿಗೆ 2 ಪೇಜ್ ಅಷ್ಟು ಕೂಡ ಬರೀದಿಲ್ಲ ಮಕ್ಕಳು. ಆದ್ರೆ ನಮ್ಮ ಮಕ್ಕಳು ಅದನ್ನೇ 10 ಪೇಜ್ ಬರೀತಾರೆ, ಅಷ್ಟು ಬರೆಯುವಂತ ಕೆಪಾಸಿಟಿ ಇದೆ. ಸೊ ಶೃಂಗೇರಿ ಓಕೆ. ಅಂದ್ರೆ ನಾನು ಹೋಗುವಾಗ ನನ್ನ ಕೆಲವು ಫ್ರೆಂಡ್ಸ್ ಎಲ್ಲ ಹೇಳಿದ್ರು, ಇಲ್ಲ ಅದು ಬಹಳ ಒಂದು ಆಧ್ಯಾತ್ಮಿಕ ಕೇಂದ್ರ, ಎಲ್ಲ ಮಕ್ಕಳೆಲ್ಲ ಸ್ವಲ್ಪ ಆಧ್ಯಾತ್ಮಿಕತೆ ಕಡೆಗೆ ಹೆಚ್ಚು ಒಲವು ಇದ್ದವರು, ಹಾಗೇನಿಲ್ಲ.
0: ಅದೇ ನಂಗೆ ಕೇಳಕ್ಕಿತ್ತು, ಎಂತ ಕೇಂದ್ರೆ ನಮ್ಮ ಗೋಪಾಲ್ ಸರ್ ಮತ್ತೆ ಆಧ್ಯಾತ್ಮಿಕತೆ ಸ್ವಲ್ಪ ಆಚೀಚಿಗೆ ಅಲ್ದಾ? ಸೊ ನಿಮ್ಗಲ್ಲೇನು ಅಂದ್ರೆ ಆತರ ಏನು ಫೀಲ್ ಇಲ್ಲ?
1: ಇಲ್ಲ ಅಂದ್ರೆ ಹಾಗಂತ ಹೇಳಿ ನಾನು ಆಧ್ಯಾತ್ಮಿಕತೆ ಕಡೆಗೆ ಒಲವು ಇಲ್ಲ ಅಂತ ಹೇಳಿ ಅಲ್ಲ, ಎಷ್ಟು ಬೇಕೋ ಅಷ್ಟು,
0: ಜಾಸ್ತಿ
1: ಇಲ್ಲ. ಅಂದ್ರೆ ನಾನು ನನ್ನ ಇದೇನಂತ ಹೇಳಿದ್ರೆ, ನನಗೆ ರಿಚುವಲ್ಸ್ಗಳಲ್ಲಿ ನಂಬಿಕೆ ಇಲ್ಲ ಮೇಡಮ್. ನಾನು ಧಾರ್ಮಿಕ ವಿಧಿಗಳನ್ನ ನಂಬೋದಿಲ್ಲ, ಬಟ್ ನನಗೆ ಅಂತರ್ಯದಲ್ಲಿ ನಾನು ತುಂಬಾ ಸ್ಪಿರಿಚುವಲ್. ಸ್ಪಿರಿಚುವಲ್ ಇನ್ ಎ ಸೆನ್ಸ್ ದಟ್ ಐ ಬಿಲೀವ್ ಇನ್ ದಿ ಎಕ್ಸಿಸ್ಟೆನ್ಸ್ ಆಫ್ ಗಾಡ್. ಅದು ಏನಂತ ನಾನು ಬಟ್ ನನಗೆ ಒಳ್ಳೆದು ಒಳಿತು ಕೆಡುಕುಗಳ ಬಗ್ಗೆ ನನಗೆ ಸಂಪೂರ್ಣ ನನಗೆ ಇದುಂಟು, ನಂಬಿಕೆ ಇದೆ, ಬಟ್ ನಾನು ಅದ್ರ ಪ್ರಕಾರ ನಡ್ಕೊಳ್ತೇನೆ ಅಷ್ಟೇ.
0: ಇಲ್ಲಿ ಸರ್, ಈಗ ಶೃಂಗೇರಿಯಿಂದ ಇಲ್ಲಿಗೆ ಬಂದ್ರಿ ವಾಪಸ್, ಅಷ್ಟು ಬೇಜಾರು ಮಾಡ್ಕೊಂಡ್ರೆ ಅಯ್ಯೋ ಬೇಡ ಇದೆಲ್ಲ ಯಾಕಂತಿದ್ದೆ
1: ಅಂದ್ರೆ, ಬೇಜಾರು ಅನ್ನೋದಕ್ಕಿಂತ ನನ್ ಕುಂದಾಪುರ ಅಂದ್ರೆ ಹೇಳಿದ್ರೆ, ಈಗ ಕುಂದಾಪುರದ ಪರಿಸ್ಥಿತಿ ನಾನು ಹೇಳ್ತೇನೆ. ನಾನು 84 ಇಲ್ಲಿ ನಾನು ಬಿ ಎಸ್ ಸಿ ಇರುವ ದಿವಸ ಅಡ್ಮಿಷನ್ ಬಂದ ದಿವಸ ಗಲಾಟೆ ಇಲ್ಲಿ ಹೊರಗಡೆ, ಅದು ಯೂನಿಯನ್ ಇಲೆಕ್ಷನ್. ಆಗ ಅದು ಕೊನೆಯ ಇಲೆಕ್ಷನ್, ಆ ಇಲೆಕ್ಷನ್ ನಡೆಯಲಿಲ್ಲ. ರಾಜಕೋಟೆಯನ್ನರವರು ಆ ಇಲೆಕ್ಷನ್ ಅಲ್ಲಿ ಒಬ್ರು ಸ್ಪರ್ಧಾಳು ಆಗಿದ್ರೆ ಪ್ರೆಸಿಡೆಂಟ್, ಇದಕ್ಕೆ ಇನ್ನೊಂದು ಗುಂಪಿತ್ತು. ಹೊರಗಡೆ ದೊಡ್ಡ ಗಲಾಟೆ, ಅದು ಮತ್ತೆ ಪೊಲೀಸ್ದವರೆಲ್ಲ ಬಂದು ಅವ್ರನ್ನ ಎತ್ಕೊಂಡು ಹೋಗಿ, ಆಮೇಲೆ ಅದೇ ವರ್ಷ ಮತ್ತೆ ಇಲೆಕ್ಷನ್ ಆಗಿಲ್ಲ, ಮತ್ತೆ ಆಮೇಲೆ ಇಲೆಕ್ಷನ್ ಆಗಲಿ ಅಂದ್ರೆ ಎಲ್ಲ ಗಲಾಟೆ ಗಲಾಟೆ ಏನು ಇಲ್ಲ ಎಲ್ಲಿ ಶೃಂಗೇರಿಯಲ್ಲಿ ತಂಡ. ಸೊ ಅದರಿಂದ ಮತ್ತೆ ಅಲ್ಲಿ ಇದನ್ನು ವೆಲ್ ಸೆಟ್ಲ್ ಆಗಿದೆ. ಆಕ್ಚುಲಿ ನನಗೆ ಮೊದಲು ಒಂದು ಅಪಾಯಿಂಟ್ಮೆಂಟ್ ಒಂದು ಇದನ್ನು ಕಳಿಸಿದ್ರು, ಲಿಸ್ಟ್ ಅಲ್ಲಿ ನನಗೆ ಮೂಡುಬಿದ್ರಿಗೆ ಹಾಕಿದ್ರು.
0: ಮಹಾವೀರ
1: ಕೊನೆಗೆ ಲಾಸ್ಟ್ ನನಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಬಂದಾಗ ಕುಂದಾಪುರಕ್ಕೆ ಹಾಕಿದ್ರು. ಆದ್ರೆ ನಾನೇನು ಬಂದ ನಂತರ ಈಗ ಅದು ಆಡಿಷನ್ ಲೆಫ್ಟ್ ಟು ದ ಮ್ಯಾನೇಜ್ಮೆಂಟ್.
0: ಅಲ್ಲ ಆದ್ರೂ ನಿಮ್ ಖುಷಿ ಆಗಿತ್ತಲ್ಲ ಸರ್,
1: ಖುಷಿ ಊರಲ್ಲಿ
0: ಕೊಚ್ಚಕ್ಕಿ ಬಂಗ್ಡಿ
1: ಅದೆಲ್ಲ ಸರಿ, ಈಗ ಮನೆ ಊಟ ಅದೆಲ್ಲ ಸರಿ, ಆದ್ರೂ ಕೂಡ ಅಲ್ಲಿ ಒಳ್ಳೆ ಫ್ರೆಂಡ್ಸ್ ಇದ್ರು, ಒಳ್ಳೆ ಕಂಪೇನಿಯನ್ಸ್ ಇದ್ರು. ಅಂದ್ರೆ ಮತ್ತೊಂದು 10 ಒಂದು ಬ್ಯಾಚುಲರ್ಸ್ ಎಲ್ಲ ಒಟ್ಟಿದ್ದು, ಮತ್ತೆ ಅವ್ರನ್ನೆಲ್ಲ ಬಿಟ್ಟು ಒಂದ್ ಸತಿ ಈ ಕಡೆ ಬರುದು. ಈಗ ಸತ್ಯನಾರಾಯಣ, ಯೋಗೀಶ್ ಕುಮಾರ್ ಇವರೆಲ್ಲ ನಮ್ಮ ಫ್ರೆಂಡ್ಸ್ ಅಲ್ಲಿ, ಅವ್ರನ್ನೆಲ್ಲ ಬಿಟ್ಟು ಒಂದೇ ಸತಿ ಬರುದು. ಮತ್ತೆ ನಮ್ಗೆಲ್ಲ ನಾವೆಲ್ಲ ಒಟ್ಟಿಗೆ ನಮ್ಮ ಜಾಬ್ ಪರ್ಮನೆಂಟ್ ಆಗಿದ್ದು, ಒಟ್ಟಿಗೆ ಕೆಲಸ ಮಾಡಿದವರು, ನಮ್ಮ ಕೇಸ್ ಅನ್ನ ನಾವು ಒಟ್ಟಿಗೆ ನಾವು ಫೈಟ್ ಮಾಡಿದವರು. ಸೊ ಅದರಿಂದಾಗಿ ಅವ್ರನ್ನೆಲ್ಲ ಬಿಟ್ಟು ಬರ್ಲಿಕ್ಕೆ ಸ್ವಲ್ಪ ಬೇಸರ ಆಗಿತ್ತು. ಆಮೇಲೆ ಬಂದ ನಂತರ ಓಕೆ, ಐ ಹ್ಯಾವ್ ನೋ ಪ್ರಾಬ್ಲಮ್.
0: ಕೇಸ್ ಅಂತ ಹೇಳಿದ್ರೆ ಹೌದು, ಇದನ್ನ ಒಂದು ಕೇಳ್ಕಿದಿತ್ತು. ಆ ಟೈಮ್ ಅಲ್ಲಿ ನೀವು ಪರ್ಮನೆಂಟ್ ಐಕರು, ನೀವೆಲ್ಲ ಹೋರಾಟ ಎಲ್ಲ ಮಾಡಿರಿ ಅನ್ನ.
1: ಹೋರಾಟ ಅಂತ ಹೇಳಿದ್ರೆ ಅಲ್ಲಿ ಹೋರಾಟ ಅಂದ್ರೆ ನಾವು ಮ್ಯಾನೇಜ್ಮೆಂಟ್ ನ ವಿರುದ್ಧ ಅಥವಾ ಸರ್ಕಾರದ ವಿರುದ್ಧ ಅಲ್ಲ, ನಾವು ನಮ್ಮ ಕಾನೂನೇನಿದೆ ಕಾನೂನಿನ ವ್ಯಾಪ್ತಿ ಒಳಗಡೆ ನಮಗೆ ಪರ್ಮನೆಂಟ್ ಆಗಬೇಕಂತ ನಾವು ಸರ್ಕಾರವನ್ನ ಇದು ಮಾಡಿಕೊಂಡಿರುವಂತದ್ದು. ಅದಂದ್ರೆ ಸ್ಟಾಪ್ ಗ್ಯಾಪ್ ಅಂತ ನಮ್ದೊಂದು ಡೆಸಿಗ್ನೇಷನ್. ಸ್ಟಾಪ್ ಗ್ಯಾಪ್ ಅಂದ್ರೆ ಏನ್ ಗೊತ್ತಾ, 89 ನಿಮಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡ್ತಾರೆ, ಒಂದು ದಿವಸ ಬ್ರೇಕ್ ಮಾಡ್ತಾರೆ, ನೆಕ್ಸ್ಟ್ 91 ನೆಕ್ಸ್ಟ್ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡ್ತಾರೆ. ಆ ಬ್ರೇಕ್ ಯಾಕೆ ಮಾಡೋದಂತ ಹೇಳಿದ್ರೆ, ನಾವು ಪರ್ಮನೆನ್ಸಿ ಕ್ಲೈಮ್ ಮಾಡಬಾರ್ದಂತ. ಅಂದ್ರೆ ಅದ್ರ ಹಿಂದ್ಗಡೆ ಒಂದು ಸುಪ್ರೀಂ ಕೋರ್ಟ್ ನ ಆರ್ಡರ್ ಇದೆ, ಅದು ಈ ಕಾಂಟ್ರಾಕ್ಟ್ ಲೆಕ್ಚರ್ಸ್ಗೆ ಸಂಬಂಧಿಸಿದಂತೆ. ಆ ಆರ್ಡ್ರ್ ಏನು ಹೇಳ್ತದೆ ಅಂತ ಹೇಳಿದ್ರೆ, ಆ ಜಡ್ಜ್ಮೆಂಟ್ ಏನು ಹೇಳ್ತದೆ ಅಂತ ಹೇಳಿದ್ರೆ, ಯಾರು 90 ದಿವಸ ಕೆಲಸ ಮಾಡಿರ್ತಾರೆ ಮತ್ತು ಅಲ್ಲಿ ಪರ್ಮನೆಂಟ್ ವೇಕೆನ್ಸಿ ಇದ್ರೆ, ಕ್ಲಿಯರ್ ವೇಕೆನ್ಸಿ ಇದ್ರೆ ಅವ್ರನ್ನ ಪರ್ಮನೆಂಟ್ ಮಾಡಬೇಕು ಅಂತ. ಆಯ್ತಾ, ಇವರು ಇದನ್ನ ಡೆಲಿವರೇಟ್ ಆಗಿ ಒಂದು ದಿವಸ
0: ಬ್ರೇಕ್
1: ಮಾಡಿ, ಹಾ ಅಂದ್ರೆ ನಾವು ಅದನ್ನ ಕ್ಲೇಮ್ ಮಾಡಬಾರದು ಅಂತ. ಸೊ ನಾವು ಅದಕ್ಕೋಸ್ಕರ ಇಡೀ ರಾಜ್ಯದಂತ ಆಮೇಲೆ ಕೋರ್ಟು ಕೂಡ ಅದಕ್ಕೊಂದು ಪರಿಹಾರವನ್ನು ನೀಡಿತು, ಅದ್ರ ಪ್ರಕಾರ ನಮಗೆಲ್ಲ ಪರ್ಮನೆಂಟ್ ಆಯ್ತು.
0: ಇತಿಹಾಸ ಪ್ರಾಧ್ಯಾಪಕರಾಗಿ ಪಾಠ ಮಾಡುವಾಗ ಯೂಶ್ವಲಿ ಹೇಳ್ತಾರೆ, ಈ ಹಿಸ್ಟ್ರಿ ಅಂದ್ರೆ ಬೋರ್ ಮಾರಯ್ಯ, ಎಂತ ಹಿಸ್ಟ್ರಿ ಯಾರು ಕೇಂದ್ರ ಅದನ್ನ ಅಂತ. ನಿಮ್ಗೆ ಅನ್ಸಿಲ್ವಾ ಸರ್
1: ಇಷ್ಟು? ನನಗೆ ಹಾಗೆ ಅನ್ಸಲೇ ಇಲ್ಲ. ನನಗೆ ವಿದ್ಯಾರ್ಥಿಗಳು ಹಿಸ್ಟ್ರಿ ಬೋರ್ ಅಂತ ಹೇಳಿ ಅಂದ್ರೆ, ಹಿಸ್ಟ್ರಿಯಲ್ಲಿ ನೀವು ಸ್ವಲ್ಪ ಕೇವಲ ಫ್ಯಾಕ್ಚುಯಲ್ ಹಿಸ್ಟ್ರಿಯನ್ನು ನೀವು ಪಾಠ ಮಾಡ್ತಾ ಹೋದ್ರೆ, ಇದು ನನ್ನ ಅಭಿಪ್ರಾಯ, ಅದು ಎಷ್ಟು ಮಕ್ಕಳಿಗೆ ಎಷ್ಟು ಮಟ್ಟಿಗೆ ಮಕ್ಕಳಿಗೆ ಅದು ತಲುಪಿದೆ ಗೊತ್ತಿಲ್ಲ. ನಾವು ಸ್ವಲ್ಪ ಮಟ್ಟಿಗೆ ಕರೆಂಟ್ ಅಫೇರ್ಸನ್ನು ಕೂಡ, ಆಮೇಲೆ ಏನಾದರೂ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೂ ಕರೆಂಟ್ ಅಫೇರ್ಸ್ನಲ್ಲಿ ಆಸಕ್ತಿ ಇದೆ ಅಂತ ಹೇಳಲ್ಲ, ಕೆಲವರಿಗಾದರೂ ಇರ್ತದೆ, ಅದನ್ನು ಅನಾಲಜಿಯಾಗಿ ಕೊಡ್ತೀವಿ. ಅರ್ಥ ಆಯ್ತಾ ನಿಮಗೆ? ಒಂದು ಈವೆಂಟ್ ಅಂತ, ಹಿಸ್ಟ್ರಿ ರಿಪೀಟ್ಸ್ ಇಟ್ ಸೆಲ್ಫ್ ಅಂತ ಹೇಳ್ತಾರೆ, ಅಥವಾ ದೇರ್ ಆರ್ ಪ್ಯಾರಲಲ್ ಈವೆಂಟ್ಸ್ ಇನ್ ಹಿಸ್ಟ್ರಿ ಅಂತ. ನಾವು ಒಂದು ಸಣ್ಣ ಉದಾಹರಣೆ ಕೊಟ್ರೆ
0: ತೊಂದ್ರೆ ಇಲ್ಲ. ನಮ್ಮಲ್ಲಿ
1: ನಾನು ಕೆಲವು ಸರ್ತಿ ಪಾಠ ಮಾಡುವಾಗ ಅನಾಲಜಿಯನ್ನು ಕೊಡ್ತೇನೆ, ಸ್ವಲ್ಪ ನಮ್ಮ ಕಂಟೆಂಪರರಿ ಇಶ್ಯೂಸನ್ನು ಕನೆಕ್ಟ್ ಮಾಡಿ. ನಮಗೊಬ್ಬ ಮಧ್ಯಯುಗದಲ್ಲಿ ಒಬ್ಬ ದೊರೆ ಬರ್ತಾನೆ, ಬಲ್ಬನ್ ಅಂತ. ಆಯ್ತಾ, ಆ ಬಲ್ಬನ್ ಅನ್ನುವನು ಮೊದಲ ಬಾರಿಗೆ ಅವರು ಮುಸ್ಲಿಂ ದೊರೆಗಳೆಲ್ಲ ಬಂದು ಇಲ್ಲಿ ಭಾರತದಲ್ಲಿ ರಾಜ್ಯ ಸ್ಥಾಪನೆ ಮಾಡಿದ ನಂತರ ಅವರಲ್ಲಿ ಕಟ್ಟುನಿಟ್ಟಾದ ಶಿಷ್ಟಾಚಾರ, ಈ ಕೋರ್ಟ್ ಎಟಿಕೇಟ್ಸ್ ಅಂತ ನಾವೇನು ಕರಿತೀವಿ, ಆ ಸ್ಥಾನದಲ್ಲಿ ಹೇಗಿರಬೇಕು, ಹೇಗೆ ಬಿಹೇವ್ ಮಾಡಬೇಕು ಅನ್ನೋದ್ರ ಬಗ್ಗೆ ಯಾವುದೇ ಶಿಷ್ಟಾಚಾರಗಳು ಇರಲಿಲ್ಲ. ಅವನು ಆ ಶಿಷ್ಟಾಚಾರಗಳನ್ನೆಲ್ಲ ತರ್ತಾನೆ, ಕೋರ್ಟಲ್ಲಿ ಹೀಗೆ ಇರಬೇಕು, ಇದೇ ಡ್ರೆಸ್ಸಲ್ಲಿ ಬರಬೇಕು, ಮಾತಾಡುವಾಗ ನೇರವಾಗಿ ಸುಲ್ತಾನ್ ಹತ್ರ ಮಾತಾಡಲಿಕ್ಕಿಲ್ಲ, ಒಬ್ಬ ಮಧ್ಯವರ್ತಿ ಇರ್ತಾನೆ ಅವನ ಮೂಲಕ ಮಾತಾಡಬೇಕು, ಆಮೇಲೆ ಎಲ್ಲರೂ ಮಾತಾಡಲಿಕ್ಕಿಲ್ಲ, ಕೆಲವು ನಿಗದಿತ ವ್ಯಕ್ತಿಗಳೇ ಮಾತಾಡಬೇಕು, ಹೀಗೆ ಎಲ್ಲ ಕೆಲವು ಶಿಷ್ಟಾಚಾರಗಳು. ಈಗ ನಮ್ಮ ಪಾರ್ಲಿಮೆಂಟ್ನಲ್ಲಿ ಇರ್ತದಲ್ಲ, ಅದೇ ರೀತಿ ಕೆಲವು ಶಿಷ್ಟಾಚಾರಗಳು ಇಂಟ್ರೊಡ್ಯೂಸ್ ಮಾಡ್ತಾರೆ. ಅವ ಘನಗಾಂಭೀರ್ಯವನ್ನ ಬಯಸ್ತದ ಕೋರ್ಟ್ ಇದರಲ್ಲಿ, ಕೋರ್ಟ್ ಇದರಲ್ಲಿ
0: ಕೋರ್ಟ್
1: ಅಟ್ಮಾಸ್ಫಿಯರ್ ಅಲ್ಲಿ. ಆಯ್ತಾ, ಒಂದ್ಸರ್ತಿ ಏನಾಗುತ್ತಂದ್ರೆ, ಅವನ ಮಗ ಮೊಹಮ್ಮದ್ ಅಂತ, ಅವನನ್ನು ಮಂಗೋಲ್ರು, ಆಕ್ರಮಣಕಾರ ಮಂಗೋಲ್ರು ಕೊಲ್ತಾರೆ, ಸಾಯ್ತಾನೆ ಅವನು. ಆ ಸುದ್ದಿಯನ್ನ ಒಬ್ಬ ದೂತ ತಗೊಂಡು ಬರ್ತಾರೆ, ದೂತ ತಂದು ಅಪ್ಪನಿಗೆ, ಅದೇ ಆಗ ಕೋರ್ಟಿನ ಇದು ನಡೀತಾ ಇರ್ತದೆ, ಏನಲ್ಲ ಬಡ್ಡೋಲಗ ನಡೀತಾ ಇರ್ತದೆ, ಬಲ್ಬನ್ನಿಗೆ ತಿಳಿಸ್ತಾನೆ. ಬಲ್ಬನ್ ಕೋರ್ಟಿನ ಬಡ್ಡೋಲಗ ಮುಗು ತನಕ ಎಷ್ಟು ಘನಗಾಂಭೀರ್ಯದಿಂದ ಇದ್ದ ಅಂತ ಹೇಳಿದ್ರೆ, ಏನೂ ನಡೆಯಲಿಲ್ಲ ಅನ್ನೋ ರೀತಿಯಲ್ಲಿ ತನ್ನ ಏನು ದುಃಖ ತಪ್ತ ಇದನ್ನ ಕಂಟ್ರೋಲ್ ಮಾಡಿಕೊಂಡು ಅವನು ಆಮೇಲೆ ಎಲ್ಲ ಮುಗಿದ ನಂತರ ಒಂದು ಪಕ್ಕದ ಚೇಂಬರಿಗೆ ಹೋಗಿ ಅತ್ತನಂತೆ. ಇದನ್ನೀಗ ನಮ್ಮ ಮಕ್ಕಳಿಗೆ ಸ್ವಲ್ಪ ಅಂಥದೇ ಒಂದು ಅನಾಲಜಿ ನಾನು ಕೊಡಬೇಕಾಯ್ತು. ನನಗೆ ಗೊತ್ತಿದ್ದ ಹಾಗೆ ಈ ನೆಹರು ಫ್ಯಾಮಿಲಿಯವರು, ನೆಹರು ಫ್ಯಾಮಿಲಿಯಲ್ಲಿ ಎರಡು ಇದಾಯಿತು, ಏನು ದುರ್ಮರಣ ಆಯಿತು, ಇಂದಿರಾ ಗಾಂಧಿಯವರದ್ದು ಆಮೇಲೆ ರಾಜೀವ್ ಗಾಂಧಿಯವರದ್ದು. ಅದರಲ್ಲಿ ರಾಜೀವ್ ಗಾಂಧಿಯವರು ದುರ್ಮರಣ ಆದಾಗ ನಾವು ಟಿವಿಯಲ್ಲಿ ಎಲ್ಲ ನೋಡಿದ್ದೀವಿ, ಸಂಜಯ್ ಗಾಂಧಿದು ಮತ್ತೆ ರಾಜೀವ್ ಗಾಂಧಿ ಮತ್ತೆ ಇಂದಿರಾ ಗಾಂಧಿ ಕೂಡ ದುರ್ಮರಣಕ್ಕೀಡಾದವರು. ಅವರ ಫ್ಯಾಮಿಲಿಯಲ್ಲಿ ಇಂದಿರಾ ಗಾಂಧಿ ಸತ್ತಾಗ, ಆಮೇಲೆ ಸಂಜಯ್ ಗಾಂಧಿ ಸತ್ತಾಗ, ಆಮೇಲೆ ರಾಜೀವ್ ಗಾಂಧಿ ಸತ್ತಾಗ ಅವರ ಕುಟುಂಬದವರು ಎಲ್ಲೂ ಕೂಡ ಸಾರ್ವಜನಿಕವಾಗಿ ಕಣ್ಣೀರಾಗಲಿಲ್ಲ. ನಾನು ಅದರಲ್ಲಿ ಒಂದು ಇದನ್ನು ನಾನು ನೋಡಿದ್ದೇನೆ, ಯಾರು ರಾಜೀವ್ ಗಾಂಧಿ ತೀರ್ಕೊಂಡಾಗ ಸೋನಿಯಾ ಗಾಂಧಿ ವಿದೇಶಿ ಇವರೆಲ್ಲ ಬರ್ತಾ ಇದ್ರಲ್ಲ, ಅವ್ರನ್ನ ರಿಸೀವ್ ಮಾಡ್ತಾ ಇದ್ರು, ಅವ್ರ ಹತ್ರ ಮಾತಾಡ್ತಾ ಇದ್ರು ಅಂದ್ರೆ, ಶಿ ಡಿಡ್ ನಾಟ್ ಶೋ ಇವನ್ ಎ ಸೈನ್ ಆಫ್ ರಿಮೋರ್ಸ್ ಆನ್ ಅವರ್ ಫೇಸ್, ಅಷ್ಟು ಅಂದ್ರೆ ಗಂಭೀರತನ. ಕಡೆಗೆ ಒಂದಿವಸ ಪೇಪರ್ಲ್ಲಿ ಓದ್ದೆ ಅದು ಯಾಕೆ ಅಂತ, ಅದು ನೆಹರು ಹೇಳಿದ್ದಂತೆ. ನೆಹರು ಹೇಳಿದಂತ ನೋಡಿ, ಕಷ್ಟ ಸುಖ ಸಾವು ನೋವು ಇದೆಲ್ಲರಿಗೆ ಬರುವಂತದೆ, ಆದ್ರಿಂದಾಗಿ ನಾವು ನಮ್ಗೇನೋ ಕಷ್ಟ ಬಂತು ಅಥವಾ ನಮಗೆ ತುಂಬಾ ಏನೋ ಒಂದು ದುಃಖ ತಪ್ಪು ದುಃಖ ಬರುವಂತ ಒಂದು ಸನ್ನಿವೇಶ ನಿರ್ಮಾಣ ಆಯ್ತಂತ ನಾವು ಸಾರ್ವಜನಿಕವಾಗಿ ಅಳಬಾರದು ಅಂತ
0: ತೋರಿಸ್ಕೊಳ್ಳೆ.
1: ನಮ್ಮ ಯು ಶುಡ್ ನಾಟ್ ಎಕ್ಸಿಬಿಟ್ ಅವರ್ ಇಮೋಷನ್ಸ್ ಇನ್ ಪಬ್ಲಿಕ್ ಅಂತ, ಅದನ್ನ ನಾನು ಮಕ್ಕಳಿಗೆ ಒಂದು ಅನಾಲಜಿಯಾಗಿ ನೋಡಿ, ಅಲ್ಲಿ ಬಲ್ಬನ್ನಿಗೂ ಇಲ್ಲಿ ಜವಾಹರಲಾಲ್ ನೆಹರಿಗೂ ಏನು ಸಂಬಂಧ ಅಂತ ಹೇಳಿದ್ರೆ, ಅಂದ್ರೆ ಅದೊಂದು ಏನ್ ಹೇಳ್ತಾರೆ ಒಂದು ಗಾಂಭೀರ್ಯತೆ. ಪರ್ಟಿಕ್ಯುಲರ್ಲಿ ಪಬ್ಲಿಕ್ ಲೈಫ್ ನಲ್ಲಿ ಇರುವವರಿಗೆ ಇರಬೇಕಾಗಿರ್ತಕ್ಕಂಥ ಗಾಂಭೀರ್ಯ ಇದೆ. ಅಂದ್ರೆ ನಮ್ಗೆ ಕೆಲವು ಸತಿ ಕೂಡ ನಾವು ಕೆಲವು ಇದರಲ್ಲಿ ತುಂಬಾ ಗುಳು ಅಂತ ಅಳಿತಾರ ನೋಡಿ,
0: ವೋಟ್ ಬ್ಯಾಂಕ್
1: ಹಾ ಗುಳು ಅಂತ ಅಳತಾರಲ್ಲ ಇದರಲ್ಲಿ, ಅದು ನೋಡುವಾಗ ಒಂದು ರೀತಿ ಅಸಹ್ಯ ಅನ್ಸುತ್ತೆ. ಯಾಕೆ ಅಷ್ಟೆಲ್ಲ ಅಳಬೇಕಂತ ನೀವು ನನ್ನ ಗುರುಗಳು ರಾಘವೇಂದ್ರ ಭಟ್ ಹೇಳ್ತಾ ಇದ್ರು, ಶಿವರಾಮ್ ಕಾರಂತರ ಒಬ್ಬ ಮಗ ಅಕಾಲಿಕ ಮರಣಕ್ಕೆ ಇದ್ದ,
0: ಹರ್ಷ ಕಾರಂತ್
1: ಅಂತ ನಿಮ್ಗೆ ಗೊತ್ತಿರ್ಬೋದು. ಅವನು ಸತ್ತಾಗ ಇವರು ನಾರ್ಮಲ್ ಆಗಿದ್ರಂತೆ, ಎಲ್ಲ ಬಂದು ಅವರಿಗೆ ಸಾಂತ್ವನ ಎಲ್ಲ ಹೇಳಿದ್ರಂತೆ. ಆಗ ಶಿವರಾಮ್ ಕಾರಂತ ಅವ್ರಿಗೆ ಹೇಳಿದ್ರಂತೆ, ಯಾಕೆ ನೀವು ಅಷ್ಟೆಲ್ಲ ಸಾಂತ್ವನ ಹೇಳ್ತೀರಿ, ಯಾರ ಮನೆಯಲ್ಲೂ ಸಂಭವಿಸಿದ ಘಟನೆ ನನ್ನ ಮನೆಯಲ್ಲಿ ಸಂಭವಿಸಲಿಲ್ಲಲ್ಲ, ಎಲ್ಲರ ಮನೆಯಲ್ಲಿ ನಡೆಯುವಂತದ್ದೇ ಇದು ಅಲ್ವಾ, ಒಂದು ಸಾವು ನಡೆಯುವಂತದ್ದು. ಈಗ ಅದೇ ಬುದ್ಧನು ಹೇಳ್ತಾನೆ, ಸಾವು ಸಾವಿಲ್ಲದ ಮನೆಯಿಂದ ಸಾವಿಸ್ತ, ಹಾಗೆ ಸಹಜವಾದಂತ ಇದಂತ.
0: ಅದು ನೀವು ಅನಾಲಜಿ ಅಂದ್ರಲ್ಲ ಸರ್, ನೀವು ಹಾಂಗೆಲ್ಲ ಕನೆಕ್ಟ್ ಮಾಡಿ ಹೇಳ್ರಿತ್ತಲ್ಲ, ಮಕ್ಕಳಿಗೆ ಪರೀಕ್ಷೆ ಓದುದ ಬೇಡ, ಪಾಠ ಎಲ್ಲರೂ ಕ್ಲಾಸ್ ಹಂಗ ಸಮ ಮಾಡಿ
1: ಕೇಂದ್ರ
0: ಇದನ್ನೇ ಹೋಗಿ ಅವ್ರು ಬರಲಿಲ್ಲ. ಯೂಶುವಲಿ ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್, ಇಕನಾಮಿಕ್ಸ್ ಅಂತ ಬಂದಾಗ ನಾವು ಕೇಂದ್ರ ಖಾತೆಗೆ ಇನ್ನಷ್ಟು ಖಾತೆ ಸೇರಿಸಿ ಬರೋದು.
1: ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಕೆಲವು ಸತಿ ಕೆಲವು ಮಕ್ಕಳಿಗೆ ಅದು ಇಷ್ಟ ಆಗುತ್ತೆ, ಕೆಲವು ಮಕ್ಕಳು ಅದನ್ನು ಬೇರೆ ರೀತಿಯಾಗಿ ತಗೊಂಡು, ಈಗ ನೆಹರು ಬಗ್ಗೆ ಹೇಳ್ತಾರೆ, ಸೋನಿಯಾ ಇವರು ಕಾಂಗ್ರೆಸ್ಸಿಗರು ಈ ರೀತಿ ಆ ಪಕ್ಷವು ಅಂದ್ರೆ ಏನಂದ್ರೆ, ಅನಾಲಜಿಯನ್ನು ನೀವು ಕೊಡುವಾಗ ಆ ಕೇಳುಗನಿಗೂ ಕೂಡ ಸ್ವಲ್ಪ ಏನು ಕರೆಂಟ್ ಅಫೇರ್ಸ್ ಬಗ್ಗೆ ತಿಳುವಳಿಕೆ ಇರಬೇಕು, ಹಾಗಿದ್ರೆ ಚೆನ್ನಾಗಾಗುತ್ತೆ. ಅದಕ್ಕೋಸ್ಕರ ಏನೋ ನಮ್ಗೆ ಈ ಕಾಲೇಜಲ್ಲಿ ರ್ಯಾಂಕ್ ಬಂದ ವಿದ್ಯಾರ್ಥಿಗಳು ಮಹಾಲಕ್ಷ್ಮಿ ಇದ್ದಿರ್ಬೋದು, ವರಣ್ಯ ನಾಯಕ್ ಇರ್ಬೋದು, ಅಥವಾ ಇವರು ಅವ್ರಿಗೆ ಹಿಸ್ಟ್ರಿ ತುಂಬಾ ಇಷ್ಟ ಆಗುತ್ತೆ, ತುಂಬಾ ಅದನ್ನು ಅಪ್ರಿಶಿಯೇಟ್ ಮಾಡ್ತಾರೆ. ಬಟ್ ಎಲ್ಲರೂ ಮಾಡ್ತಾರೆ ನಾನು ಹೇಳಲಾರೆ,
0: ಬಟ್ ಇಷ್ಟು ರಸವತ್ತಾಗಿ ಹೇಳ್ರಿತ್ತಲ್ಲ, ಯಾರಿಗಾದ್ರೂ ಒಂದ್ ಸ್ವಲ್ಪ ಸ್ವಾದ ಲೈಕ್ ಇತ್ತ. ಆದ್ರೆ ನಂಗೆ ಅನ್ಸುದು ಎಂತ ಕೇಂದ್ರೆ, ಈ ಹಿಸ್ಟ್ರಿನ ತಿರುಚಿದಾರಂತೆ. ಈಗ ನಾವೇನ್ ಹಿಸ್ಟ್ರಿನೆಲ್ಲ ಓದ್ಕೊ ಬಂದಿತ್ತಲ್ಲ, ನಾವು ಓದುದ ಅಂತ ಹೇಳಿ ಹಿಂದೆ ಅಂತ ಆಯ್ತು, ಅದೇ ಇತಿಹಾಸ ಅಲ್ಲ, ಬೇರೆ ಯಾವ್ದ್ರಲ್ಲೂ ಓದುದಿಲ್ಲ, ಅದು ಇತಿಹಾಸದಲ್ಲೇ ಓದುದು ನಾವು. ಆದ್ರೆ ಅದನ್ನೆಲ್ಲ ತಿರುಚಿದ್ರಂತೆ, ನಮ್ಮ ವಿಶ್ವವಿದ್ಯಾಲಯಗಳು ನಳಂದ ಅವೆಲ್ಲ ಇದ್ದಲ್ಲ ಉಜ್ಜಯಿನಿಯಲ್ಲೆಲ್ಲ, ಅವನ್ನೆಲ್ಲ ಸುಟ್ಟು ಭಸ್ಮ ಮಾಡಿ ನಮ್ಮ ಆಕ್ಚುಯಲ್ ಇತಿಹಾಸ ಏನಿತ್ತು ಅದನ್ನೆಲ್ಲ ಮರೆಮಾಚಿದ್ರು. ನಮ್ಮನ್ನ ಆಳಿದವರನ್ನ, ನಮ್ಮನ್ನ ದೋಚಿದವರನ್ನ, ನಮ್ಮನ್ನ ಧ್ವಂಸ ಮಾಡಿದವರನ್ನ ವಿಜೃಂಭಿಸಿ ಬರೆದ್ರು, ಆ ನಂತರ ನಾವು ಅದನ್ನು ಓದ್ಕೊಂಡು ಬಂದ್ವಿ ಅಂತ. ಹೌದಾ ಸರ್, ನಿಮ್ಗೆ ಹಂಗ ಅನ್ಸುತ್ತ?
1: ಅಂದ್ರೆ ಇಲ್ಲಿ ನೀವು ಹೇಳಿದ್ರಲ್ಲ, ವಿಶ್ವವಿದ್ಯಾಲಯಗಳನ್ನ ಧ್ವಂಸ ಮಾಡಿದ್ರು ವಿಶ್ವವಿದ್ಯಾಲಯದ ಮುಖ್ಯವಾಗಿ ಆಕ್ರಮಣಕಾರರು, ಅದು ಸತ್ಯ. ಅದು ನಾವು ಕೂಡ ಹೇಳ್ತೀವಿ, ನಳಂದ ವಿಶ್ವವಿದ್ಯಾಲಯವನ್ನು ಇಖ್ತಿಯಾರುದ್ದೀನ್ ಮೊಹಮ್ಮದ್ ಬಿನ್ ಬುಖ್ತಿಯಾರ್ ಖಿಲ್ಜಿ ಅಂತ ಅವನು ಬಂದು ಅದನ್ನ ನಾಶ ಮಾಡಿದ್ದು, ಸುಟ್ಟಾಕಿದ್ದು, ಅದು ಫ್ಯಾಕ್ಟ್. ಈಗ ಕೆಲವು ಸತಿ ಏನಾಗತ್ತೆ ಅಂತ ಹೇಳಿದ್ರೆ, ಫ್ಯಾಕ್ಟ್ಸಿಗೆ ಬೇರೆ ಬೇರೆ, ಸತ್ಯಕ್ಕೆ ಹಲವಾರು ಮುಖಗಳಿರ್ತವೆ, ಒಂದು ಮುಖ ಅಲ್ಲ. ನಾವು ಒಂದನ್ನು ಮಾತ್ರ ಹೈಲೈಟ್ ಮಾಡ್ತೀವಿ. ಈಗ ಉದಾಹರಣೆಗೆ ಸೋಮನಾಥ ದೇವಾಲಯ ಅಂತ ಇಟ್ಕೊಳ್ಳೋಣ. ಸೋಮನಾಥ ದೇವಾಲಯದ ಮೇಲೆ ಗಜನಿ ಮೊಹಮ್ಮದ್
0: 17 ಬಾರಿ
1: ದಾಳಿ ಮಾಡಿದ, ಆಕ್ರಮಣ ಮಾಡಿದ, ಸರಿ. ಮುಖ್ಯವಾಗಿ 17, ಅವನೊಬ್ಬ ಲೂಟಿಕೋರ, ದರೋಡೆಕೋರ, ಅವನಿಗೆ ಸಂಪತ್ತು ಬೇಕಾಗಿತ್ತು. ಹೀಗೆ ನಾವು ಪಾಠ ಮಾಡೋದು ಹೀಗೆ, ಅವನನ್ನೇನು ನಾವು ಹೀರೋ ಅಂತ ಮಾಡಲಿಲ್ಲ. ಆದ್ರೆ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಕೆಲವು ಸರ್ತಿ ನೀವು ಹೇಳಿದಾಗೆ ಡಿಸ್ಟೋರ್ಷನ್ ಎಲ್ಲಿ ಬರ್ತದೆ ಅಂತ ಹೇಳಿದ್ರೆ, ಇಡೀ ಇದಕ್ಕೆ ಏನು ಇಡೀ ಈವೆಂಟಿಗೆ ಧಾರ್ಮಿಕ ಕಲರ್ ಅನ್ನ ಕೊಟ್ಟಾಗ ಅದು ಕಮಂದಲೈಸ್ ಆಗುತ್ತೆ. ಈ ಉದಾಹರಣೆಗೆ ಅವನು ಸೋಮನಾಥ ದೇವಾಲಯದ ಈ ಮೂರ್ತಿಯನ್ನ ಇದು ಮಾಡಿದ ಅಂತ,
0: ಲಿಂಗ
1: ಅಲ್ಲ ಇದು ಡೆಮೊಲಿಷ್ ಮಾಡಿದ. ಸೋ ಸತ್ಯ ಮಾಡಿಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಅವನು ಯಾರು? ಅವನು ಮುಸಲ್ಮಾನ. ಮುಸಲ್ಮಾನರಲ್ಲಿ ಮೂರ್ತಿ ಪೂಜೆ ನಿಷಿದ್ಧ ಮಾತ್ರ ಅಲ್ಲ, ಮೂರ್ತಿ ಭಂಜಕರಿಗೆ ಗಾಜಿ ಅಂತ ಕರಿತಿದ್ರು ಅವರಿಗೆ.
0: ಅದು ಪದವಿ
1: ಗಾಜಿ. ಅವನಿಗೆ ಅವನಿಂದ ಅವನಿಗೆ ರೆಕಗ್ನಿಷನ್ ಯಾರಿಂದ ಬೇಕಾಗಿತ್ತು? ಅವರ ಸಮುದಾಯದ ಅಲ್ವಾ. ಆಮೇಲೆ ಇನ್ನೊಂದಿದೆ ಆ ಕಾಲದಲ್ಲಿ, ಇನ್ನೊಂದು, ಈ ದೇವಾಲಯಗಳು ಕೇವಲ ಆರಾಧನಾ ಕೇಂದ್ರಗಳು ಮಾತ್ರ ಅಲ್ಲ. ನೀವು ರೋಮಿಲತಾಪುರವರ ಸೋಮನಾಥ ಅನ್ನುವಂತ ಪುಸ್ತಕ ಬೇಕಾದ್ರೆ ನಿಮ್ಗೆ ಕೊಡ್ತೆ, ನೀವು ಓದಿ ಅದನ್ನ. ಅಲ್ಲಿ ಆ ದೇವಾಲಯದಲ್ಲಿ ಒಂದು ಸಂಪತ್ತಿನ ಕೇಂದ್ರ ಹೌದು. ಕೆಲವು ದೇವಾಲಯಗಳು ಲ್ಯಾಂಡಿಂಗ್ ಮಾಡ್ತಾ ಇದ್ದು, ಕೆಲವು ದೇವಾಲಯಗಳಲ್ಲಿ ಡೆಪಾಸಿಟ್ ಅನ್ನ ಇದು ಮಾಡ್ತಾ ಇದ್ರು, ಮತ್ತೆ ದೇವಾಲಯ ಕೂಡ ಆಸ್ತಿ ಇರ್ತಾ ಇತ್ತು, ಅದಕ್ಕೆ ಹುಟ್ಟುವಳಿ ಬರ್ತಾ ಇತ್ತು. ಕೆಲವು ಸತಿ ಏನ್ ಮಾಡ್ತಿದ್ರು ಅಂದ್ರೆ, ಈ ದೇವಾಲಯದ ದೇವರ ಮೂರ್ತಿ ಇರುತ್ತಲ್ಲ, ಅದರ ಟೊಳ್ಳು ಭಾಗ ಇರ್ತದೆ, ಆ ಟೊಳ್ಳು ಭಾಗದಲ್ಲಿ ತುಂಬಾ ಬೆಲೆ ಬಾಳುವಂತ ಮುತ್ತು ರತ್ನಗಳನ್ನ
0: ವಜ್ರವೈಢ
1: ಅದನ್ನ ಇದು ಮಾಡಿ ತುಂಬಿಸಿ ಇಡ್ತಾ ಇದ್ರು. ಅವನೊಬ್ಬ ದರೋಡೆಕೋರ, ಅದನ್ನ ಲೂಟಿ ಮಾಡ್ಲಿಕ್ಕೋಸ್ಕರ ಅವನು ಅದನ್ನ ಏನು ಡಿಸ್ಟ್ರಾಯ್ ಮಾಡಿರಲೂಬಹುದು. ಆಯ್ತಾ? ಸೊ ಅದರಿಂದಾಗಿ ನಾವು ಒಂದೇ ಇದನ್ನು ಹೇಳಬೇಕಾಗತ್ತೆ, ಅವನನ್ನು ನಾವು ಹೀರೋ ಅಂತ ಮಾಡುವ ಅಗತ್ಯ ಇಲ್ಲ. ಆದ್ರೆ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಫೇಸಸ್ ಆಫ್ ಟ್ರುತ್ ಅಂತ.
0: ಆದ್ರೆ ಈಗ ಟಿಪ್ಪು ಸುಲ್ತಾನ್ ವಿಷಯ ಬಂದಾಗ ಅವನು ಮಾಡಿರುವಂತ ವಿಧ್ವಂಸಕ ಕೃತ್ಯಗಳನ್ನ ಹೇಳುದಿಲ್ಲ.
1: ಇಲ್ಲ, ನಾವು ಹೇಳ್ತೀವಿ, ಖಂಡಿತ ಹೇಳ್ತೀವಿ. ಅಂದ್ರೆ ಏನ್ ಗೊತ್ತ, ಅದಕ್ಕೊಂದು ಕಾರಣ ಇದೆ. ಈಗ ವಿಧ್ವಂಸಕ ಕೃತ್ಯ ಅಂತ ಹೇಳಿದ್ರೆ ನಾವು ಕೇವಲ ಟಿಪ್ಪು ಮಾತ್ರ ಅಲ್ಲ, ವಿಧ್ವಂಸಕತೆ ಎಲ್ಲರೂ ಮಾಡಿದ್ದಾರೆ. ಈಗ ನೀವು ಸೋಮನಾಥ ಅನ್ನುವಂತ ಒಂದು ಕೃತಿಯನ್ನ ಓದಿದ್ರೆ ರೋಮಿಲತಾಪ್ ಅವರು ಎಲ್ಲ ಎವಿಡೆನ್ಸ್ ಅನ್ನ ಮುಂದಿಟ್ಕೊಂಡು ಹೇಳ್ತಾರೆ. ಏನ್ ಗೊತ್ತಾ, ಇವನಕ್ಕಿಂತ ಮೊದಲು ಅದೆಷ್ಟೋ ಮಂದಿ ಅಕ್ಕಪಕ್ಕದ ಲೂಟಿಕೋರು ಆ ದೇವಾಲಯವನ್ನು ಲೂಟಿ ಮಾಡಿದ್ದಾರಂತೆ. ಅದಕ್ಕೆ ಬೇಕಾದಂತ ಎವಿಡೆನ್ಸ್ ಅವರು ಕೂಡ ಕೊಡ್ತಾರೆ. ಸೊ ಅದರಿಂದಾಗಿ ನಾವು ಇದನ್ನ ಮಾತ್ರ ನಾವು ಹೈಲೈಟ್ ಮಾಡಿ ಅದನ್ನ ಕೇವಲ ಒಂದು ಧಾರ್ಮಿಕ ಉದ್ದೇಶಕ್ಕೋಸ್ಕರ ಅಥವಾ ಧಾರ್ಮಿಕ ನೆಲೆಯಲ್ಲೇ ಕಾಣದೆ ಒಂದು
0: ಇತಿಹಾಸ
1: ಒಂದು ಒಂದು ಕಾಲಘಟ್ಟದ ಈ ಉದಾಹರಣೆಗೆ ನೋಡಿ, ನಮ್ಮಲ್ಲಿಗ ಶೃಂಗೇರಿ, ನಾನು ಶೃಂಗೇರಿಯಿಂದ ಇಲ್ಲಿ ಕುಂದಾಪುರಕ್ಕೆ ಟ್ರಾನ್ಸ್ಫರ್ ಆಗಿ ಬಂದೆ. ಶೃಂಗೇರಿಲಿ ಒಂದು ದೊಡ್ಡ ಕಾನ್ಫರೆನ್ಸ್ ಅನ್ನು ಮಾಡಿದ್ರು. ಅಲ್ಲಿ ಶೃಂಗೇರಿ ಮಠಕ್ಕೆ ಸಂಬಂಧಪಟ್ಟಂತ ಒಬ್ರು ಇದ್ರು, ಯಾರು ಒಬ್ರು ಗಿರಿಧರ ಶಾಸ್ತ್ರಿಗಳಂತ, ಅವರು ಇನ್ವಿಟೇಷನ್ ಕಳಿಸಿದ್ರು ನನಗೆ ಇಲ್ಲಿ. ಅದರಲ್ಲಿ ಈ ಇವನದ್ದು ಯಾರದ್ದು ಅಂತ ಹೇಳಿದ್ರೆ ಹೈದರಲ್ಲಿದ್ದು ಇದಿತ್ತು, ಚಿತ್ರ ಇತ್ತು ಇನ್ವಿಟೇಷನ್ ಅಲ್ಲಿ. ನಾನು ಮತ್ತೆ ವಿಚಾರಿಸುವಾಗ ಅದು ಸತ್ಯಾಂಶ ಏನಂತ ಹೇಳಿದ್ರೆ, ಈ ಮರಾಠರು ದುಡ್ಡಿಗೋಸ್ಕರ ಬಂದು ಶೃಂಗೇರಿ ಮಠವನ್ನು ಲೂಟಿ ಮಾಡ್ಕೊಂಡ ನಂತರ ಇದನ್ನೆಲ್ಲ ರೆಸ್ಟೋರ್ ಮಾಡಿದ್ದು ಇವನಂತೆ,
0: ಹೈದರಾಳಿ.
1: ಆಮೇಲೆ ಟಿಪ್ಪುವಿಗೂ ಮತ್ತು ಅಲ್ಲಿನ ಸ್ವಾಮೀಜಿಗಳಿಗೆ ಒಳ್ಳೆ ಸಂಬಂಧ ಇತ್ತು, ಮತ್ತೆ ಅವ್ರ ನೋಡಿ ಕಮ್ಯುನಿಕೇಶನ್ ಆಗ್ತಾ ಇತ್ತು. ಅದರಿಂದಾಗಿ ಟಿಪ್ಪು ಇದು ಸತ್ಯ, ಇದು ಸತ್ಯ. ಇನ್ನೊಂದು ನಾಯರ್ಗಳ ಮೇಲೆ, ಕೊಡವರ ಮೇಲೆ, ಕ್ರೈಸ್ತರ ಮೇಲೆ ಅವ್ನು ಮಾಡಿರ್ತಕ್ಕಂಥ ಅನ್ಯಾಯ ಕೂಡ ಅದು ಸತ್ಯ. ಎರಡು ಸತ್ಯವೇ, ನಾವು ಜನರಲೈಸ್ ಮಾಡೋದು ಕಷ್ಟ.
0: ಬಟ್ ನಾವು ಅದೇ ಕಷ್ಟ. ಈಗ ನಾವು ಓದೋತ್ತಿಗೆ ಈಗ ಯಾವ್ ಸರಿ ಯಾವ ತಪ್ಪು
1: ಅದೇ. ಈಗ ನೋಡಿ, ನಾವು ಅಂದ್ರೆ ಈಗ ಕೆಲವರು ಏನ್ ಎಕ್ಸ್ಪೆಕ್ಟ್ ಮಾಡ್ತಾರ ಅಂದ್ರೆ ನಾವು ಜಡ್ಜ್ಮೆಂಟಲ್ ಆಗ್ಬೇಕಂತ, ಅವನು ಒಳ್ಳೆಯವನ ಕೆಟ್ಟವನ. ಅರ್ಥ ಆಯ್ತಾ? ಈಗ ಹಿಸ್ಟ್ರಿ ಅಂತ ಹೇಳಿದ್ರೆ ಅವನು ಏನ್ ಮಾಡಿದ್ದಾನೆ ಅನ್ನೋದನ್ನ ಪ್ರೆಸೆಂಟ್ ಮಾಡೋದು ಬಿಟ್ಟು ಜಡ್ಜ್ಮೆಂಟ್ ನಿಮಗೆ ಬಿಡ್ತೀವಿ. ಇಟ್ ಇಸ್ ಲೆಫ್ಟ್ ಟು ಯುವರ್ ಇದು ಜಡ್ಜ್ಮೆಂಟ್. ಆದ್ರೆ ಇದು ಫ್ಯಾಕ್ಟ್, ಈ ಒಂದು ಐತಿಹಾಸಿಕ ಹಿನ್ನೆಲೆಯಲ್ಲಿ ಅವನು ಇಂಥ ಕೆಲಸಗಳನ್ನು ಮಾಡಿದ್ದಾನೆ ಅಂತ ನಾವು ಹೇಳ್ಬೋದು. ಬಿಟ್ರೆ ನಾವು ಜಡ್ಜ್ಮೆಂಟಲ್ಲಿ ಆಗ್ಲಿಕ್ಕೆ ಆಗೋದಿಲ್ಲ. ಇವನು ಒಳ್ಳೆಯವನು, ಇವನ ಅಕ್ಬರನ ಬಗ್ಗೆ ಹೇಳ್ತಾರೆ, ಅಕ್ಬರ್ ದ ಗ್ರೇಟ್ ಅಂತೇಳಿ, ಅಶೋಕ ದಿ ಗ್ರೇಟ್ ಅಂತ. ಆದ್ರೆ ಅಶೋಕ ಕಳಿಂಗದಲ್ಲಿ ಯಾವತ್ತೂ ಹೀರೋ ಅಲ್ಲ. ಯಾಕಂದ್ರೆ 100,000 ಜನರನ್ನು ಸಂಹರಿಸಿದ್ದ ಕಳಿಂಗದ ಜನರಿಗೆ ಅವನು ಯಾವತ್ತೂ ಹೀರೋ ಅಲ್ಲ. ಅದೇ ರೀತಿ ಟಿಪ್ಪು ಸುಲ್ತಾನ್ ಅನ್ನು ನಾವು ನಮ್ಮ ನಾಡಿನ ಒಬ್ಬ ಪ್ರಮುಖ ರಾಜಕೀಯ ವ್ಯಕ್ತಿಯನ್ನಾಗಿ ಅಥವಾ ರಾಜನನ್ನಾಗಿ ಮಾಡಿ ನಾವು ಇದು ಮಾಡಬಹುದು, ಅವನು ವೈಭವೀಕರಿಸಬಹುದು. ಆದ್ರೆ ಕ್ರೈಸ್ತರಿಗೆ, ಕೊಡವರಿಗೆ ಅವನು ಮತ್ತು ಕೊಡಗಿನ ಜನರಿಗೆ ಅವನು ಖಂಡಿತ ಹೀರೋ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಮಂಗಳೂರಿನ ಜನರಿಗೆ ಹೀರೋ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಂದ್ರೆ ಒಂದೊಂದು ಅಂದ್ರೆ ಈಗ ನಾವು ದೇಶವನ್ನ ನಿರ್ಮಾಣ ಮಾಡುವಂತ ಒಂದು ಸಂದರ್ಭದಲ್ಲಿ ಒಂದು ಕನ್ಸ್ಟ್ರಕ್ಟ್ ಅನ್ನು ನಾವು ಮಾಡಬೇಕಾಯ್ತು. ಯಾರು ಹೀರೋ ಯಾರು ವಿಲನ್ ಅಂತ ಒಂದು ಕನ್ಸ್ಟ್ರಕ್ಟ್. ಅದು ರಾಜಕೀಯ, ಯಾವ ರಾಜಕೀಯ ಪಕ್ಷ ಅಧಿಕಾರದಲ್ಲಿದೆ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಈಗ ನೋಡಿ, ನಾವು ವೀರ ಸಾವರ್ಕರ್ ಬಗ್ಗೆ ಅಥವಾ ಭಗತ್ ಸಿಂಗ್ನ ಬಗ್ಗೆ ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇದುವರೆಗೆ ಎಷ್ಟು ಒಂದು ಪೇಜ್

0: ಈಗ ಎಂ ಜಿ ರಾಮಚಂದ್ರಕ್ಕಿಂತ
1: ಎಂ ಜಿ
0: ರಾಮಚಂದ್ರನ್ ಅವರಿಗೆ ನೀವು ಭಾರತ ರತ್ನ ಕೊಡುದಾದ್ರೆ ಇವರಿಗೆ
1: ಅಂಬೇಡ್ಕರ್
0: ಯಾಕೆ ಕೊಡಬಾರ್ದಾಗಿತ್ತು, ಅಥವಾ ಯಾಕೆ ಕೊಟ್ಟಿಲ್ಲ ಸುಭಾಷ್ ಚಂದ್ರ ಬೋಸ್ ಅವ್ರಿಗೆ ಯಾಕೆ ಕೊಟ್ಟಿಲ್ಲ, ಅದೆಲ್ಲ ರಾಜಕೀಯ. ಅಂದ್ರೆ ಮತ್ತೆ ಒಂದು ವಿಚಾರ ಹೇಳ್ತೇನೆ ಇತಿಹಾಸದ ವಿಷಯದಲ್ಲಿ, ಇತಿಹಾಸದಲ್ಲಿ ಒಂದು ಫೈನಲ್ ಜಡ್ಜ್ಮೆಂಟ್ ಅನ್ನೋದು ಇಲ್ಲ, ಅದೊಂದು ನೆನ್ಪಿಟ್ಕೊಳ್ಳಿ. ಏನಿದ್ರು ಕೂಡ ಒಂದು ಟ್ರುತ್ತಿನ ಬೇರೆ ಬೇರೆ ಮುಖವನ್ನ ಪರಿಚಯಿಸುವುದು ಅಷ್ಟೇ, ಒಂದು ನೆರೇಟಿವ್ಸ್, ಒಂದು ಕಥನ ಅಷ್ಟೇ
1: ಬಿಟ್ಟು
0: ಅಷ್ಟೇ. ಅದು ಸೆಲೆಕ್ಷನ್ ಆಫ್ ಫ್ಯಾಕ್ಟ್ಸ್, ಪ್ರೆಸೆಂಟೇಷನ್ ಆಫ್ ದ ಫ್ಯಾಕ್ಟ್ಸ್. ನೀವೇನು ಹೇಳಬೇಕಂತ ಬಯಸ್ತೀರಿ ಅದಕ್ಕೆ ಪೂರಕವಾದಂತ ತಥ್ಯಗಳನ್ನು ಪ್ರೆಸೆಂಟ್ ಮಾಡುವಂಥದ್ದು, ಅದನ್ನು ಸೇರಿಸಿ ಒಂದು ಕಥನವನ್ನು ಕಟ್ಟುವಂಥದ್ದು ಅಷ್ಟೇ ಬಿಟ್ಟರೆ, ಮತ್ತೆ ದಿಸ್ ಇಸ್ ದ ಓನ್ಲಿ ಟ್ರುತ್, ದಿಸ್ ಇಸ್ ದ ಅಲ್ಟಿಮೇಟ್ ಟ್ರುತ್, ದಿಸ್ ಇಸ್ ದ ಫೈನಲ್ ಜಡ್ಜ್ಮೆಂಟ್ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದಾಗಿ ಹಿಸ್ಟ್ರಿ ಸ್ವಲ್ಪ ಮಟ್ಟಿಗೆ ಕಾಂಟ್ರವರ್ಷಿಯಲ್ ಕೂಡ ಹೌದು.
1: ಹೌದು ಹೌದೌದು. ಅದರಲ್ಲೂ ಈಗ ನಿಮ್ಮ ಹತ್ರ ಕೇಂಬುದಾರ ನಾನು, ಕ್ರೊನಾಲಜಿ ಅಂದ್ರೆ ಎರಾ ಇಸ್ವಿಗಳು ಬತ್ತಲ್ಲ, ಅದನ್ನ ಯಾರು ನೆನ್ಪಿಟ್ಕೊಂಡು, ಅಶೋಕ ಯುಗಗಳು ಬಂದ, ಔರಂಗಜೇಬ ಯುಗಗಳು
0: ಅಲ್ಲ. ಅದೀಗ ಇತ್ತೀಚಿನ ಇದರಲ್ಲಿ ಈ ಕ್ರೊನಾಲಜಿ ಹೆಚ್ಚು ಇಂಪಾರ್ಟೆನ್ಸ್ ಕೊಡೋದಿಲ್ಲ.
1: ಓಕೆ,
0: ಕ್ರೊನಾಲಜಿಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡೋದಿಲ್ಲ. ಯಾಕಂತ ಹೇಳಿದ್ರೆ, ಈಗ ನಾವು ಏನ್ಷಿಯಂಟ್ ಪೀರಿಯಡ್ಗೆ ಹೋದ್ರೆ ಬೇರೆ ಬೇರೆ ಎರಾಗಳು ಬರ್ತವೆ. ವಿಕ್ರಮ ಎರಾ ಅಂತ ಬರ್ತದೆ, ಶಕ ಎರಾ ಅಂತ ಬರ್ತದೆ, ಆಯ್ತಾ. ಈಗ ಮುಸಲ್ಮಾನರು ಬಂದ ನಂತರ ಮತ್ತೆ ಹಿಜರಾ ಎರಾ, ಆಮೇಲೆ ಬುಲಂದಿ ಎರಾ, ಹೀಗೆ ಬೇರೆ ಬೇರೆ ಎರಾಗಳೆಲ್ಲ ಬರ್ತವೆ. ಸೊ ಅವರ ಶಾಸನಗಳು, ಅವರ ರೆಕಾರ್ಡ್ಸ್ಗಳು ಅವರ ಎರಾದಲ್ಲೇ ಲೆಕ್ಕಾಚಾರ ಹಾಕಿ ಕೊಟ್ಟಿರ್ತಾರೆ. ಇದೆಲ್ಲ ಕನ್ಫ್ಯೂಷನ್ಗೆ ಎಳೆ ಮಾಡಿಕೊಡುವಂತಹದ್ದು. ಆದ್ರಿಂದ ಈ ಡೇಟ್ ಕ್ರೊನಾಲಜಿ ಇಸ್ ನಾಟ್ ಸೋ ಇಂಪಾರ್ಟೆಂಟ್. ಈಗ ನೀವು ಕಥನದ ಪ್ರಶ್ನೆ ಬಂದಾಗ, ಒಂದು ನೆರೇಟಿವ್ಸ್ ಇದಕ್ಕೆ ಬಂದಾಗ ಅಲ್ಲಿ ಡೇಟ್ ಮುಖ್ಯ ಆಗುತ್ತಿಲ್ಲ.
1: ಕರೆಕ್ಟ್ ಕರೆಕ್ಟ್. ಆದ್ರೆ ಹೆಚ್ಚಾಗಿ ನಾನ್ ಕಲ್ತ ಹಿಸ್ಟ್ರಿಯಲ್ಲಿ ಪಾಣಿಪತ್ ಕದನ ಎಲ್ಲಿ ನಡೆಯಿತು,
0: ಹೌದು
1: ಯಾವಾಗ ನಡೆಯಿತು
0: ಅಂದ್ರೆ
1: ತಾಳಿಕೋಟೆ ಯುದ್ಧ ಯಾವಾಗ ನಡೆಯಿತು, ಹೆಚ್ಚಾಗಿ ನಾವು ಓಕೆ ನೆನ್ಪಿಟ್ಕೊಂಡು ಕ್ರೊನಾಲಜಿ
0: ಹಿಸ್ಟ್ರಿ ಅಂತ ಹೇಳಿದ್ರೆ ಮೆಮೊರೈಸಿಂಗ್ ದ ಫ್ಯಾಕ್ಟ್ಸ್ ಅಂತ.
1: ಓಕೆ,
0: ಅದು ಈಗ ಕಡಿಮೆ ಆಗ್ತಾ ಇದೆ, ಅಥವಾ ಅದಕ್ಕೆ ಇಂಪಾರ್ಟೆನ್ಸ್ ಹೋಗ್ತಾ ಇದೆ. ಈಗ ನೀವು ಕಾಂಪಿಟೇಟಿವ್ ಎಕ್ಸಾಮಿನೇಷನ್